ಆತ್ಮೀಯ ಶ್ರೋತೃ ಬಾಂಧವರಿಗೆ ರಮಾ ಕುಲಕರ್ಣಿಯ ಶುಭ ಮುಂಜಾನೆಯ ನಮಸ್ಕಾರ. ಇದು ಆಕಾಶವಾಣಿಯ ರಾಯಚೂರು ಕೇಂದ್ರ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇಂದು ಶುಕ್ರವಾರ 2026 ಇಸ್ವಿ ಜುಲೈ ತಿಂಗಳ 24 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷ ಶ್ರಾವಣ ಮಾಸದ 2 ದಿನ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಆಕಾಶವಾಣಿ ರಾಯಚೂರು ನಿಲಯದಿಂದ ಇಂದು ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ. ಚಿಂತನವನ್ನು ಅಲಿಸಲಿದ್ದೀರಿ 6:30 ವಿಶ್ವೇಶ್ವರ ಗಾಯತ್ರಿ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:35 ದೇಶಭಕ್ತಿಗೀತೆ. 6:40 ರೈತರಿಗೆ ಸಲಹೆ ಅಮರೇಶ್ ಶಾಶಿಹಾಳ್ ಅವರಿಂದ. 6:45 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಪುರ ಗ್ರಾಮದ ರಾಜಾಪಿ ಬಲಿ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳಲಿದ್ದೀರಿ. 7:15 ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಸುದ್ದಿ ಸಂಚಿಕೆ, ಓದುವವರು ಅನಿತಾ, ನಿರ್ವಹಣೆ ವೆಂಕಟೇಶ್ ಬೇಬಿನ್ ಬೆಂಚಿ. 7:45 ಚಿತ್ರಗೀತೆಗಳು. 8:30 ವಚನ ಗಾಯನ ಕಾರ್ಯಕ್ರಮ. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ಇನ್ನು 9:30 ಹನಿ ಹನಿ ಇಬ್ಬನಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ, ನಿರ್ವಹಣೆ ವೆಂಕಟೇಶ್ ಬೇವಿನಿ ಬೆಂಚಿ. ನಂತರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರುತ್ತವೆ. ಇನ್ನು 12:05 ವನಿತಾ ವಿಹಾರದಲ್ಲಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ. ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನವಿದೆ. ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ವಿಷಯ ಪಿಎಂ ಅಟಲ್ ಭೂ ಜಲ ಯೋಜನೆ. ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40ಕ್ಕೆ ಗಾಂಧಿ ಸ್ಮೃತಿ. 3 ಗಂಟೆಗೆ FM 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮಗಳು ಮೂಡಿಬರುತ್ತವೆ.

ಇನ್ನು ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 5:30ಕ್ಕೆ ಯುವವಾಣಿಯಲ್ಲಿ ಉದ್ಯೋಗ ವಾರ್ತೆ HS ನಾಗರತ್ನ ಅವರಿಂದ. 5:45ಕ್ಕೆ ಮನೋಚಿಂತನ ವಿಷಯ ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನ. ಭಾಗವಹಿಸುತ್ತಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು, ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಪ್ರಾಧಿಕಾರ. ಬೆಂಗಳೂರು ಕೇಂದ್ರದಿಂದ ಈ ಕಾರ್ಯಕ್ರಮ. ಇನ್ನು 6:15ಕ್ಕೆ ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗ ದಿನ. ವಿಷಯ ಮಳೆಯ ವ್ಯತ್ಯಾಸಕ್ಕೆ ಕಾರಣ, ಪರಿಣಾಮ ಮತ್ತು ಪರಿಹಾರಗಳು. ಪ್ರಸ್ತುತಪಡಿಸುತ್ತಾರೆ ಶ್ರೀದೇವಿ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚೆ. ಇನ್ನು ಸಂಜೆ 6:51ಕ್ಕೆ ಹಲ್ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಮೊಹಮ್ಮದ್ ಪರ್ವೇಶ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಕಾರ್ಯಕ್ರಮದ ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. 7:20ಕ್ಕೆ ಕುಷ್ಟಗಿ ತಾಲೂಕಿನ ಹುಲಿಹೇದರ್ ಗ್ರಾಮದ ಮಾರಪ್ಪ ಹನುಮಂತ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳುತ್ತೀರಿ. 7:45ಕ್ಕೆ ನಿಮ್ಮ ಕರೆ ನಿಮಗೊಂದು ಗೀತೆ, ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮ. 8:30ಕ್ಕೆ ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ

ಕರೆಂಟ್ ಅಫೇರ್ಸ್ ಬೆಂಗಳೂರು ಕೇಂದ್ರದಿಂದ 10 ಗಂಟೆಗೆ ಸಂಸತ್ನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ ದೆಹಲಿ ಕೇಂದ್ರದಿಂದ, ನಂತರ ನಮ್ಮ ನಿಲಯದಿಂದ ಹಿಂದಿ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಮಧ್ಯಾಹ್ನ ಹಾಗೂ ಸಂಜೆ ಬಿತ್ತರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ, 6:05 ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.

ಭಕ್ತಿ ಗೀತೆಗಳ ಕಾರ್ಯಕ್ರಮ ವಂದನ ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ ಚಿಂತನ ಮೂಡಿಬರಲಿದೆ.

0: ವಿಶ್ವೇಶ್ವರ ಗಾಯತ್ರಿ ಅವರಿಂದ.
1: ಬದುಕು ಎನ್ನುವುದು ಒಂದು ಸುಂದರ ಪ್ರಯಾಣ, ಆದರೆ ಈ ಪ್ರಯಾಣದಲ್ಲಿ ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟ ಕಲ್ಲುಗಳಿಗೆ ಎಡವಿ ಇಡೀ ದಾರಿಯೇ ಸರಿಯಿಲ್ಲ ಎಂದು ಒಣಗುತ್ತಿರುತ್ತೇವೆ. ಇಂದು ನಾವು ನಮ್ಮ ಆಲೋಚನೆಗಳು ಹೇಗೆ ನಮ್ಮ ಬದುಕನ್ನು ರೂಪಿಸುತ್ತವೆ ಎಂಬ ಬಗ್ಗೆ ತುಸು ವಿವರವಾಗಿ ನೋಡೋಣ. ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ, ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಂಡರೆ ನಮ್ಮ ಮೆದುಳು ಸೋಲಲು ಸಾವಿರ ಕಾರಣಗಳನ್ನು ಹುಡುಕಿಕೊಡುತ್ತದೆ. ಅದೇ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸಿದರೆ ಗೆಲ್ಲುವ ದಾರಿಗಳು ತಾವಾಗಿಯೇ ಗೋಚರಿಸುತ್ತವೆ. ಗೆಲುವು ಸಿಗುವುದು ಸಾಮರ್ಥ್ಯದಿಂದ ಮಾತ್ರವಲ್ಲ, ಅಚಲವಾದ ವಿಶ್ವಾಸದಿಂದ. ಒಂದು ಸಣ್ಣ ಕಥೆ ನೆನಪಾಗುತ್ತಿದೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಗಲಿ ಬಿದ್ದನಂತೆ. ಆತ ದೇವರಿಗೆ ಬಯ್ಯತೊಡಗಿದ. ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಡುತ್ತೀಯೇ ಎಂದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ತಿಳಿಯಿತು, ಆ ಕಲ್ಲು ತಗೊಲಿದ ಕಾರಣಕ್ಕೆ ಆತ ನಿಂತಿದ್ದ, ಇಲ್ಲವಾದರೆ ಮುಂದೆ ದೊಡ್ಡ ಗುಂಡಿಗೆ ಬೀಳುತ್ತಿದ್ದ. ಬದುಕಿನಲ್ಲಿ ನಮಗೆ ಎದುರಾಗುವ ಅಡೆತಡೆಗಳು ಕೆಲವೊಮ್ಮೆ ನಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಅಥವಾ ನಮಗೆ ಪಾಠ ಕಲಿಸಲು ಬಂದಿರುತ್ತವೆ. ಸಮಸ್ಯೆಗಳನ್ನು ತೊಂದರೆ ಎಂದು ನೋಡುವ ಬದಲು ಒಂದು ಅವಕಾಶ ಎಂದುಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರು ಕಳೆದು ಹೋದ ನಿನ್ನೆಯ ಬಗ್ಗೆ ಚಿಂತಿಸುತ್ತಾ ಅಥವಾ ಬರಲಿರುವ ನಾಳೆಯ ಬಗ್ಗೆ ಭಯಪಡುತ್ತಾ ಇಂದಿನ ಈ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ನೆನಪಿಡಿ, ನಿನ್ನೆ ಎಂಬುದು ರದ್ದಾದ ಚೆಕ್, ನಾಳೆ ಎಂಬುದು ಪ್ರಾಮಿಸರಿ ನೋಟ್, ಆದರೆ ಇಂದು ಎಂಬುದು ಮಾತ್ರ ಕೈಯಲ್ಲಿರುವ ನಗದು, ಹಾರ್ಡ್ ಕ್ಯಾಶ್. ಇದನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಒಂದು ಪುಟ್ಟ ಸಲಹೆ, ದಿನಕ್ಕೆ ಕನಿಷ್ಠ 5 ನಿಮಿಷವಾದರೂ ನಮಗಾಗಿ ಸಮಯ ಮೀಸಲಿಡಬೇಕು. ಪ್ರಕೃತಿಯನ್ನು ಗಮನಿಸಬೇಕು, ಪಕ್ಷಿಗಳ ಚಿಲಿಪಿಲಿ ಆಲಿಸಬೇಕು, ಅಥವಾ ಒಂದು ಮಂದಹಾಸದೊಂದಿಗೆ ಅಪರಿಚಿತರನ್ನು ಸ್ವಾಗತಿಸಬೇಕು. ಈ ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಿಸಿಕೊಂಡರೆ ಅವನಿಗೆ ಹೊಸ ದೃಷ್ಟಿ ಬರುತ್ತದೆ. ಅವನ ಜೀವನದಲ್ಲಿ ಏನೇ ಲಭಿಸಲಿ ಅದರ ಮೂಲದ್ರವ್ಯ ಅವನ ಮನಸ್ಸಿನಲ್ಲಿಯೇ ಇರುತ್ತದೆ. ಪ್ರೀತಿ ಮಾಡುವುದನ್ನಾಗಲಿ ದ್ವೇಷ ಮಾಡುವುದನ್ನಾಗಲಿ ಮನುಷ್ಯನಿಗೆ ಅವನ ಮನಸ್ಸೇ ಕಲಿಸಿಕೊಡುತ್ತದೆ. ನಮ್ಮ ಗಮನವನ್ನು ನಿರ್ಮಾಣದ ಕಡೆಗೆ ಹರಿಸಬೇಕಲ್ಲದೆ ನಿರ್ನಾಮದ ಕಡೆಗೆ ಹರಿಸಬಾರದು. ಒಂದೇ ಒಂದು ಸಣ್ಣ ಬೀಜದಲ್ಲಿ ಸಾವಿರ ಅರಣ್ಯಗಳು ಎಂದು ಹೇಳುವ ಮಾತು ಸುಳ್ಳಲ್ಲ. ಲೆಕ್ಕವಿಡು ನೀ ಕಳೆದ ಸಂತಸದ ಸಂಗತಿಯ, ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ. ಉರಿಬಿಸಿಲಿನಲ್ಲಿ ನಿಂತು ರವಿಯ ಶಪಿಸುವೆ ಏಕೆ, ತಣ್ಣಗಿರು ನೆರಳಿನಲ್ಲಿ ಮುದ್ದುರಾಮನ ಈ ಮಾತು ಎಷ್ಟು ಆಕರ್ಷಕ ಅಲ್ಲವೇ. ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗಲಾರ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚಾಗುತ್ತವೆ, ಪ್ರಶಂಸೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತದೆ, ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ, ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ನೀಡಬೇಕು, ಜೀವ ದೌರ್ಬಲ್ಯವನ್ನು ನೋಡಿ ಉಪದೇಶ ಕೊಡಬೇಕು. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ, ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು. ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಜೀವನಕ್ಕೆ ಹೆಚ್ಚು ಮಹತ್ವ ಇರುವುದಿಲ್ಲ. ಚಿಂತಿಸಿದರೆ ಬದುಕು ದುರಂತವಾಗುತ್ತದೆ, ಚಿಂತನೆ ಮಾಡಿದರೆ ಅದೊಂದು ಆಟವಾಗುತ್ತದೆ. ಕಲಿಯಬೇಕೆಂಬ ಆಸಕ್ತಿ ಮನಸ್ಸಿನಲ್ಲಿ ತೀವ್ರವಾಗಿದ್ದರೆ ಲೋಕದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಗುರುವಾಗುತ್ತದೆ. ಒಂದು ಮೊಟ್ಟೆಯನ್ನು ಹೊರಗಿನಿಂದ ಹೊಡೆದಾಗ ಒಂದು ಜೀವವು ನಾಶವಾಗುತ್ತದೆ, ಆದರೆ ಅದು ಒಳಗಿನಿಂದ ಹೊಡೆದಾಗ ಮರಿಯೊಂದು ಹೊರಬಂದು ಹೊಸ ಬದುಕು ಪ್ರಾರಂಭವಾಗುತ್ತದೆ. ಅಂತೆಯೇ ಮಹತ್ತರವಾದ ವಿಷಯಗಳು ಪ್ರಾರಂಭವಾಗುವುದು ಒಳಗಡೆಯಿಂದ. ಸಕಾರಾತ್ಮಕವಾಗಿರಲು ಸುಲಭವಾದ ದಾರಿ ಎಂದರೆ ಕೃತಜ್ಞತೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಪಟ್ಟಿ ಮಾಡುವ ಬದಲು ನಮ್ಮ ಬಳಿ ಇರುವುದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಬೇಕು. ಆರೋಗ್ಯವಂತ ದೇಹ, ಹೊಟ್ಟೆಗೆ ಅನ್ನ, ತಲೆಯ ಮೇಲೆ ಸೂರು ಮತ್ತು ಪ್ರೀತಿಸುವ ಕುಟುಂಬ, ಇವಿಷ್ಟಿದ್ದರೆ ನಾವು ಈ ಜಗತ್ತಿನ ಅದೆಷ್ಟೋ ಶ್ರೀಮಂತರಿಗಿಂತ ಅದೃಷ್ಟವಂತರು. ಕತ್ತಲೆಯನ್ನು ಬಯ್ಯುತ್ತಾ ಕೂರುವ ಬದಲು ಒಂದು ಸಣ್ಣ ಹಣತೆ ಹಚ್ಚೋದು ಮೇಲಲ್ಲವೇ? ನಮ್ಮ ಸಕಾರಾತ್ಮಕ ಆಲೋಚನೆಯ ಆ ಹಣತೆ

0: ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮುನ್ನುಡಿ. ಇಂದಿನ ದಿನ ನಮ್ಮೆಲ್ಲರಿಗೂ ಶುಭ ತರಲಿ. ನಮ್ಮ ಮುಖದ ಮೇಲಿನ ನಗು ಎಂದಿಗೂ ಮಾಸದಿರಲಿ. ನಾವು ಅಲ್ಲಿಯವರೆಗೆ ಸದಾ ನಗುತ್ತಿರೋಣ, ನಗುವನ್ನು ಹಂಚುತ್ತಿರೋಣ.
1: ಇದುವರೆಗೆ ವಿಶ್ವೇಶ್ವರ ಗಾಯತ್ರಿ ಅವರಿಂದ ಚಿಂತನ ಕೇಳಿದಿರಿ. ನೀವು ಕೇಳಿದ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು, ಸಮಯ 6:35. ದೇಶಭಕ್ತಿ ಗೀತೆ ಕಾರ್ಯಕ್ರಮದಲ್ಲಿ ಕೇಳಿ ಡಾಕ್ಟರ್ ಸಾಶಿ ಮರಳಯ್ಯ ಅವರ ರಚನೆಯನ್ನು ವೃಂದಗಾನದಲ್ಲಿ.

0: ಇದು ಆಕಾಶವಾಣಿ ರಾಯಚೂರು ಕೇಂದ್ರ.
1: ರೈತ ಬಾಂಧವರೇ, ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ರಾಯಚೂರು ಜಿಲ್ಲೆಯಲ್ಲಿ ಮಾವು, ಹಸಿಮೆಣಸಿನಕಾಯಿ ಮತ್ತು ದಾಳಿಂಬೆ ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ ಒನ್, ಗ್ರಾಮ ಒನ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಇದೇ ತಿಂಗಳ 31ನೇ ತಾರೀಖು ಕೊನೆಯ ದಿನ.
0: ಈಗ ಕೇಳಿ ರೈತರಿಗೆ ಸಲಹೆ.
2: ಇತ್ತೀಚಿನ ದಿನಗಳಲ್ಲಿ ಜಗತ್ತಿನ ಎಲ್ಲ ದೇಶಗಳಲ್ಲೂ ಇಂಧನದ ಬಳಕೆ ದಿನೇ ದಿನೇ ಹೆಚ್ಚಾಗ್ತಿದೆ. ಸಾರಿಗೆ ವಾಹನಗಳ ಓಡಾಟ, ಕೈಗಾರಿಕೆಗಳ ಯಂತ್ರೋಪಕರಣಗಳಿಗೆ ಚಾಲನೆ, ಕೃಷಿ ಕೆಲಸಗಳಿಗೆ ಮುಂತಾದವುಗಳಿಗಾಗಿ ಇಂಧನ ಬೇಕೇ ಬೇಕಾಗ್ತಿದೆ. ವಿದ್ಯುತ್ ಉತ್ಪಾದನೆ ಸಹ ಇಂದು ಸಾಕಷ್ಟಿಲ್ಲ. ಇಂಧನಗಳ ಬಳಕೆ ಈಗ ಇರುವ ವೇಗದಲ್ಲಿ ಮುಂದುವರೆದಿದ್ದೇ ಆದಲ್ಲಿ ಪ್ರಸ್ತುತ ಲಭ್ಯವಿರುವ ಶಿಲಾವಲ್ಕೆಗಳ ಬಳಕೆ ಬಹುಬೇಗ ಬರಿದಾಗುವುದು ಖಚಿತ ಆಗಿದೆ. ಇಂದು ವಾಹನಗಳು ಮಾಲಿನ್ಯ ನಿಯಂತ್ರಣ ಮಟ್ಟ ಕಾಯ್ದುಕೊಳ್ಳಬೇಕಾಗಿದೆ. ಇದರಿಂದಾಗಿ ದೇಶದ ತೈಲ ಶುದ್ಧೀಕರಣ ಘಟಕಗಳು ಹೊಸ ಗಂಧಕದ ಅಂಶ ಕಡಿಮೆ ಮಾಡುವ ಡೀಸೆಲ್ ಉತ್ಪಾದಿಸಬೇಕಿದೆ. ಭಾರತ ವಿಶ್ವದಲ್ಲಿ ಅತಿ ಹೆಚ್ಚು ಇಂಧನ ಉಪಯೋಗಿಸುವ ದೇಶಗಳ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಪ್ರತಿದಿನ ಸುಮಾರು 32,92,000 ಬ್ಯಾರಲ್ನಷ್ಟು ಇಂಧನವನ್ನು ನಮ್ಮ ದೇಶದ ಜನತೆ ವಿವಿಧ ಕಾರಣಗಳಿಗೆ ಉಪಯೋಗಿಸುತ್ತಿದ್ದಾರೆ. ನಮ್ಮ ದೇಶವು 85% ಪೆಟ್ರೋಲಿಯಂನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ತಿದ್ದು ಕೋಟ್ಯಾಂತರ ರೂಪಾಯಿಗಳಷ್ಟು ಇದಕ್ಕಾಗಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆಯೂ ಕೂಡ ದಿನದಿಂದ ದಿನಕ್ಕೆ ವಿಪರೀತವಾಗಿ ಏರ್ತಾ ಇದೆ. ಅತಿಯಾದ ಪೆಟ್ರೋಲಿಯಂ ಬಳಕೆಯಿಂದ ಪರಿಸರ ಮಾಲಿನ್ಯ ಉಂಟಾಗುವುದಲ್ಲದೆ ಹಸಿರು ಮನೆ ಪರಿಣಾಮದಿಂದಾಗಿ ತಾಪಮಾನ ವೈಪರೀತ್ಯಗಳು ಹೆಚ್ಚಾಗ್ತಿವೆ. ಈ ಎಲ್ಲ ಸಮಸ್ಯೆಗಳಿಗೆ ಪರ್ಯಾಯ ಇಂಧನದ ಬಳಕೆ ಬಗ್ಗೆ ನಾವು ಗಮನ ಹರಿಸುವುದು ಅತಿ ಮಹತ್ವದ್ದಾಗಿದೆ. ಲಕ್ಷಾಂತರ ವರ್ಷಗಳಿಂದ ಭೂಮಿಯಡಿ ಪಳೆಯುಳಿಕೆ ಇಂಧನ ರೂಪದಲ್ಲಿ ಸಂಗ್ರಹವಾಗಿರುವ ಪೆಟ್ರೋಲಮ್ಮನ್ನು ನಾವು ಕಳೆದ 150-200 ವರ್ಷಗಳಿಂದ ನಾವು ಬಳಸ್ಕೊಳ್ತಾ ಬಂದಿದ್ದೇವೆ. ಈ ಬಳಕೆಯ ವೇಗ ಎಷ್ಟಿದೆ ಅಂತಂದರೆ, ಲಕ್ಷಾಂತರ ವರ್ಷಗಳ ಸಂಗ್ರಹವನ್ನು ಇನ್ನೇನು 40-50 ವರ್ಷದ ಒಳಗೆ ಬರಿದು ಮಾಡುವ ಸನ್ನಾಹದಲ್ಲಿ ಅಥವಾ ಸಾಧ್ಯತೆಯಲ್ಲಿ ನಾವಿದ್ದೇವೆ. ಕಚ್ಚಾ ತೈಲವನ್ನು ಹೆಚ್ಚಾಗಿ ಬಳಸುತ್ತಿರುವ ವಿಶ್ವದ 6 ಪ್ರಮುಖ ದೇಶಗಳಲ್ಲಿ ಭಾರತವು ಕೂಡ ಒಂದು ಎಂಬಂಥ ಒಂದು ಅಂಶ ನಾವು ಹೆಮ್ಮೆ ಪಡಬೇಕಾಗಿಲ್ಲ. ಏಕೆಂದರೆ ಈ ಕಚ್ಚಾ ತೈಲದ ಬಹುಪ್ರಮಾಣವನ್ನು ನಾವು ಭಾರತ ಹೊರದೇಶದಿಂದಲೇ ಆಮದು ಮಾಡಿಕೊಡ್ತಿದೆ. ಒಂದು ಸಮೀಕ್ಷೆಯ ಪ್ರಕಾರ ಸದ್ಯ 20% ಮಾತ್ರವೇ ಸ್ಥಳೀಯವಾಗಿ ಲಭ್ಯವಿದ್ದು ಅದು ಇನ್ನೂ 10 ಒಳಗೆ ಬರಿದಾಗುವ ಸೂಚನೆಗಳಿದ್ದಾವೆ. ಹೀಗಿರುವಾಗ ಅಪಾರ ಪ್ರಮಾಣದ ವಿದೇಶಿ ವಿನಿಮಯವನ್ನು ನಾವು ಪೆಟ್ರೋಲಿಯಂ ಉತ್ಪನ್ನಗಳಿಗಾಗಿಯೇ ವೆಚ್ಚ ಮಾಡ್ತಿರುವಂಥದ್ದು ದೇಶದ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಅದು ಚಿಂತಾಜನಕವಾಗಿಯೂ ಕೂಡ ಆಗಿದೆ. ಹೀಗಿರುವಾಗ ನಿರಂತರವಾಗಿ ಪೂರೈಸುವಂತಹ ಬದಲಿ ವ್ಯವಸ್ಥೆ ಯಾವುದು ಎಂಬಂಥ ಒಂದು ಪ್ರಶ್ನೆ ನಮಗೆ ಕಾಡದೆ ಇರದು. ಪೆಟ್ರೋಲಿಯಂಗೆ ಪರ್ಯಾಯವಾಗಿ ನೆಲದಾಳದಲ್ಲಿ ಹುದುಗಿರುವ ಇನ್ನಿತರ ಪಳೆಯುಳಿಕೆ ಸಂಪನ್ಮೂಲಗಳಿಂದ ಪರ್ಯಾಯ ಇಂಧನಗಳನ್ನು ನಾವು ತಯಾರಿಸಬಹುದು. ಪರ್ಯಾಯ ಇಂಧನಗಳು ಕೂಡ 100-100 ವರ್ಷಗಳಿಗಿಂತ ಹೆಚ್ಚು ಕಾಲ ಎಲ್ಲರ ಬೇಡಿಕೆಯನ್ನು ಈಡೇರಿಸುವುದಿಲ್ಲ. ಈ ಸ್ಥಿತಿಯಲ್ಲಿ ನಮಗೆ ಆಶಾಕಿರಣವಾಗಿ ಕಾಣುವುದು ಜೈವಿಕ ಇಂಧನವಂತೆ. ಎಲ್ಲಿಯವರೆಗೆ ಭೂಮಿಯಲ್ಲಿ ಫಲವತ್ತತೆ ಇರುತ್ತದೆಯೋ, ಎಲ್ಲಿಯವರೆಗೆ ನಾವು ಕೃಷಿ ಚಟುವಟಿಕೆಗಳಲ್ಲಿ ತೊಡಗುತ್ತಿರ್ತೇವೆಯೋ, ಅಲ್ಲಿಯವರೆಗೂ ಜೈವಿಕ ಇಂಧನದ ಸಸ್ಯಗಳು ಈ ಭೂಮಿಯಲ್ಲಿರ್ತವೆ. ನಿರಂತರವಾಗಿ ನಮ್ಮ ಇಂಧನದ ಅಗತ್ಯಗಳನ್ನು ಪೂರೈಸಬಲ್ಲ ಪರ್ಯಾಯ ಜೈವಿಕ ಇಂಧನವಂತೆ. ನಮ್ಮ ಪರಿಸರದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಹೊಂಗೆ, ಬೇವು, ಸಿಪ್ಪೆ, ನಾಗಸಂಪಿಗೆ, ಜಟ್ರೋಪ, ಸಿಮರೂಪ, ಸೂರಹೊನ್ನೆ ಮುಂತಾದವುಗಳಿಂದ ಬರುವಂತಹ ಎಣ್ಣೆಯನ್ನು ಬಳಸಿ ಜೈವಿಕ ಡೀಸೆಲನ್ನು ಉತ್ಪಾದನೆ ಮಾಡಬಹುದು. ಕಬ್ಬು, ಜೋಳ, ಸಿಹಿಜೋಳ, ಸಕ್ಕರೆ ಮುಂತಾದ ಅಂಶಗಳನ್ನು ಉತ್ಪಾದನೆಗಳು ಮತ್ತು ಕೃಷಿ ತ್ಯಾಜ್ಯಗಳಿಂದ ಜೈವಿಕ ಎಥಿನಾಲನ್ನು ಕೂಡ ಬಳಸಿ ನಾವು ಜೈವಿಕ ಇಂಧನವನ್ನು ತಯಾರಿಸಿಕೊಳ್ಳಬಹುದು. ನಮ್ಮ ದೇಶದಲ್ಲಿ ಇಂತಹ ಸಸ್ಯಗಳು ಬೆಳೆಸುವುದಕ್ಕೆ ಬೇಕಾಗುವ ವಾತಾವರಣ ಮತ್ತು ಭೂ ಪ್ರದೇಶಗಳು ಲಭ್ಯವಿದ್ದು ಅವುಗಳನ್ನು ನಾವು ಕೃಷಿಯೇತರ ಜಮೀನುಗಳಲ್ಲಿ ಇದನ್ನು ಬೆಳ್ಕೋಬಹುದಾಗಿದೆ. ಆದ್ದರಿಂದ ರೈತ ಬಾಂಧವರು ನಮ್ಮ ಸಾಂಪ್ರದಾಯಿಕ ಪೆಟ್ರೋಲ್ ಡೀಸೆಲ್ಗಳಿಗೆ ಪರ್ಯಾಯವಾಗಿ ಜೈವಿಕ ಇಂಧನಗಳನ್ನು ಹೆಚ್ಚೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡುವಂತಹ ಅಗತ್ಯತೆ ಇದೆ. ಆದ್ದರಿಂದ ಈ ಜೈವಿಕ ಇಂಧನವು ವಾತಾವರಣಕ್ಕೆ ಹಾಗೆಯೇ ಪರಿಸರಕ್ಕೆ ಸ್ನೇಹಿಯಾಗಿದ್ದು ಸುಲಭವಾಗಿ ನಾವು ಅದನ್ನು ಬಳಕೆ ಮಾಡಬಹುದು. ಕೃಷಿ ಚಟುವಟಿಕೆಯಿಂದ ಲಭ್ಯವಾಗಿರುವಂತಹ ವಸ್ತುಗಳನ್ನು ನಾವು ಪುನರ್ ಬಳಕೆ ಮಾಡೋದ್ರಿಂದ ವಾತಾವರಣದಲ್ಲಿ ಸಮತೋಲನವನ್ನು ನಾವು ಕಾಪಾಡಬಹುದು. ಈ ನಿಟ್ಟಿನಲ್ಲಿ ರೈತ ಬಾಂಧವರು ಹಾಗೂ ಸಾರ್ವಜನಿಕ ಉದ್ದಿಮೆದಾರರು ಜೈವಿಕ ಇಂಧನದ ಉತ್ಪಾದನೆಗೆ ಹೆಚ್ಚಿನ ಒಂದು ಗಮನವನ್ನು ನೀಡಬೇಕಾಗಿದೆ.
0: ರೈತರಿಗೆ ಸಲಹೆಯನ್ನು ಕೇಳಿದಿರಿ ಅಮರೇಶ್ ಆಶಿಹಾಳ್ ಅವರಿಂದ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ.
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಜನಪದ ಸಂಗೀತದಲ್ಲಿ ಕೇಳಿ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ರಾಜಾಬಿ ಬಲಿಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು.

0: ಆಕಳ ಬೋಳಲಿ ಕೊಡಲಿಲ್ಲ ವಾರ ಸೋಬಾನವೆ,
1: ಆಕಳ ಬೋಳಲಿ ಕೊಡಲಿಲ್ಲ ವಾರ ಸೋಬಾನವೆ.
2: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ರಾಜಾಬಿ ಬಲ್ಲಿಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರ, 6:55 ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
1: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24 ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನಶೆ ಮುಕ್ತ ಕರ್ನಾಟಕ. ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ, ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ. ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚುಗಾರಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ, ಆಪರೇಷನ್ ರೈಸ್, ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಗ್ರಾಮೀಣಾಭಿವೃದ್ಧಿ ತಜ್ಞ, ಸಮಾಜ ವಿಜ್ಞಾನಿ ಧಾರವಾಡದ ಡಾ ಪ್ರಕಾಶ್ ಭಟ್ ನೇತೃತ್ವದಲ್ಲಿ ಧಾರವಾಡ ಹಾಗೂ ಗದಗ್ ಜಿಲ್ಲೆಯ ಆಯ್ದ 12 ಗ್ರಾಮಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರಾಮ ವಿಕಾಸ ಕಾರ್ಯ ನಡೆಯುತ್ತಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿ ಕೊಪ್ಪದಲ್ಲಿ ಗ್ರಾಮದ ಮಹಿಳೆಯರು, ಮಕ್ಕಳು ಹಾಗೂ ಯುವಜನತೆ ತಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ಸಂಪೂರ್ಣ ನಿಲ್ಲಿಸುವಂತೆ ಹಕ್ಕೊತ್ತಾಯ ಮಂಡಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ಪ್ರಕಾಶ್ ಭಟ್.
1: ಸುರಶೆಟ್ಟಿಕೊಪ್ಪ ಕಲಗಡಿಗೆ ತಾಲೂಕಿನ ಹಳ್ಳಿ, ತಮ್ಮೂರಲ್ಲಿ ನಡೆಯುತ್ತಿರುವಂತಹ ಕಾನೂನು ಪರವಾನಿಗೆ ಇಲ್ಲದಂತಹ ಮದ್ಯದಂಗಡಿಗಳನ್ನ ಮೊದಲು ಮುಚ್ಚಿಸಬೇಕು, ಅವುಗಳಿಂದಾಗಿ ತಮ್ಮೂರಲ್ಲಿ ಕುಡಿತ ಜಾಸ್ತಿಯಾಗಿದೆ ಅಂತನ್ನುವ ಕಾರಣಕ್ಕೆ ಅವರು ಬೇರೆ ಬೇರೆ ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಾಕೊಂಡ್ರು. ಅವುಗಳಲ್ಲಿ ಒಂದು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿ ಪತ್ರ ಕೊಟ್ಟು ಇದನ್ನು ನೀವು ಪರಿಹರಿಸಿಕೊಡಬೇಕು ಅಂತ ಹೇಳಿ ಅವರಿಗೆ ಹೇಳಿದ್ದು. ಹೆಣ್ಣು ಮಕ್ಕಳು, ಗಂಡಸರು, ಮಕ್ಕಳು ಎಲ್ಲರೂ ಸೇರಿ ತಮ್ಮೂರಲ್ಲಿ ಇರುವಂತಹ ಮನೆಯಲ್ಲಿ ಮದ್ಯ ವ್ಯಾಪಾರ ಮಾಡ್ತಾ ಇರುವಂತಹ ಪರವಾನಿಗೆ ಇಲ್ಲದ ವ್ಯವಸ್ಥೆಯನ್ನ ಮುಚ್ಚಬೇಕು ಅಂತ ಹೇಳಿ ಎಕ್ಸೈಸ್ ಅಬಕಾರಿ ಇಲಾಖೆಯವರು ಬಂದಿದ್ರು, ಪೊಲೀಸ್ ಇಲಾಖೆಯವರು ಬಂದಿದ್ರು. ಅವರು ಸಹ ತಾವು ಅದನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಈಗ ಹಳ್ಳಿಯ ಸುತ್ತಲೂ ಹೋದಂತಹ ಜಾಥಾ ಯಶಸ್ವಿಯಾಗಿದೆ ಅಂತ ಈಗ ಕಾಣ್ತಾ ಇದೆ, ನೋಡೋಣಂತೆ.
0: ರಾಷ್ಟೀಯ ಶಿಕ್ಷಣ ನೀತಿ 2020, ಬಹುಶಿಸ್ತೀಯ ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಹಾಗೂ ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ವಿಶೇಷ ಒತ್ತು ನೀಡಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಗದಗ್ ಜಿಲ್ಲೆ ಗಜೇಂದ್ರಗಡದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಘಟಿಕೋತ್ಸವದಲ್ಲಿ ಅವರು ಮಾತನಾಡಿದರು. ಆಯುರ್ವೇದ ಶಿಕ್ಷಣವನ್ನು ಆಧುನಿಕ ಸಂಶೋಧನೆ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಆರೋಗ್ಯ ಹಾಗೂ ಪುರಾವೆ ಆಧಾರಿತ ವೈದ್ಯಕೀಯದೊಂದಿಗೆ ಸಂಯೋಜಿಸುವುದು ಕಾಲದ ಅಗತ್ಯವಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ರಾಷ್ಟೀಯ ಆಯುಷ್ ಮಿಷನ್, ಆಯುಷ್ಮಾನ್ ಭಾರತ, ಡಿಜಿಟಲ್ ಹೆಲ್ತ್ ಮಿಷನ್ ಯೋಜನೆಗಳ ಮೂಲಕ ಭಾರತದ ಸಾಂಪ್ರದಾಯಿಕ ವೈದ್ಯಕೀಯ ವ್ಯವಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಉತ್ತೇಜಿಸುತ್ತಿದೆ ಎಂದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿಚಾರಣೆಗೆ 4 ರಾಜ್ಯಗಳಲ್ಲಿ ತ್ವರಿತ ನ್ಯಾಯಾಲಯ ರಚಿಸಲಾಗಿದೆ. ಈ ಕುರಿತು ಸಂಬಂಧಿಸಿದ ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೀಘ್ರ ಪತ್ರ ರವಾನಿಸಲಾಗುವುದು ಎಂದು ಕೇಂದ್ರ ಕಾನೂನು ಖಾತೆ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಮಧ್ಯರಾತ್ರಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಲೈವ್ನಲ್ಲಿ ಪ್ರಧಾನಮಂತ್ರಿಯವರು ಸ್ಪಷ್ಟಪಡಿಸಿದ್ದು, ಇಂದು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಸೋಮವಾರ ಸದನದಲ್ಲಿ ಕಠಿಣ ಶಿಕ್ಷೆಯ ಪ್ರಾವಧಾನಗಳೊಂದಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆ ಮಂಡನೆಯಾಗಲಿದೆ ಎಂದರು. ಕೇಂದ್ರ ಡಿಜಿಟಲ್ ಕೃಷಿ ಮಿಷನ್ ಭಾಗವಾಗಿ ಅಭಿವೃದ್ಧಿಪಡಿಸಲಾದ ಕಿಸಾನ್ ಸಾರಥಿ ಅಪ್ಲಿಕೇಶನ್ ರೈತರಿಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ರಾಜಶೇಖರ್ ಬಸನಾಯಕ್ ತಿಳಿಸಿದ್ದಾರೆ. ರೈತರಿಗಾಗಿ ಆಯೋಜಿಸಿದ್ದ ಕಿಸಾನ್ ಸಾರಥಿ ಆಪ್ ಬಳಕೆ ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ರೈತರು ನೂತನ ಆಪ್ ಮೂಲಕ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ವೈಜ್ಞಾನಿಕ ಸಲಹೆ ಪಡೆಯಬಹುದು. ಹವಾಮಾನ ವೈಪರೀತ್ಯ, ಕೀಟ ಹಾಗೂ ರೋಗಗಳ ಹಾವಳಿ, ಮಣ್ಣಿನ ಫಲವತ್ತತೆ, ಬೆಳೆ ನಿರ್ವಹಣೆ, ಮಾರುಕಟ್ಟೆ ಬೆಲೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ತ್ವರಿತ ಮಾಹಿತಿ ಪಡೆಯಲು ಆಪ್ ಸಹಕಾರಿಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದು ಸಂಜೆ 5:30 ಕನ್ನಡ ಪ್ರಪಂಚ ಡಾ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಮಹಾರಾಷ್ಟದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ಸಂಸ್ಥಾಪಕ ಅಧ್ಯಕ್ಷ ಡಾ ಆರ್ಕೆ ಪಾಟೀಲ್ ಅವರಿಗೆ ಸಂಘದ ಗೌರವ ಉಪಾಧ್ಯಕ್ಷ ಡಾ ಅಜಿತ್ ಪ್ರಸಾದ್ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಅಥಣಿಯ ವಿಮೋಚನಾ ಸಂಸ್ಥೆ ಅಧ್ಯಕ್ಷ ಬಿಎಲ್ ಪಾಟೀಲ್ ಅಭಿನಂದನಾ ನುಡಿಗಳನ್ನಾಡುವರು. ಸಿಯು ಬೆಳ್ಳಕ್ಕಿ ಅವರು ರಚಿಸಿದ ಪಾಟೀಲ್ ಪುಟ್ಟಪ್ಪ ಪುಸ್ತಕ ಬಿಡುಗಡೆಯಾಗಲಿದೆ. ಸ್ವ ಆರೈಕೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇರಿಸುತ್ತದೆ. ಪರೀಕ್ಷಿಸಿ ಜಾಡು ಹಿಂಬಾಲಿಸಿ ಸುದೃಢರಾಗಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸ್ವ ಆರೈಕೆ ದಿನಾಚರಣೆ. ವಿಶ್ವ ಆರೋಗ್ಯ ಸಂಸ್ಥೆ ಸ್ವ ಆರೈಕೆ ಮೂಲಕ ರೋಗ ತಡೆಗಟ್ಟಿ, ಒತ್ತಡ ನಿಭಾಯಿಸಿ, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ನಿರ್ವಹಿಸಲು ಪ್ರೋತ್ಸಾಹಿಸುತ್ತದೆ. ಸ್ವ ಆರೈಕೆ ಮಾಸಿಕ ಕಾರ್ಯಕ್ರಮಕ್ಕೆ ಇಂದು ವಿವಿಧೆಡೆ ಚಾಲನೆ ನೀಡಲಾಗುತ್ತಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಿನ್ನೆ ಗುರುವಾರ ಆರಂಭವಾದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಿಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F57 ಶಾರ್ಟ್ಪಟ್ ಡಿಸ್ಕಸ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಅಂತಾರಾಷ್ಟೀಯ ಅಥ್ಲೀಟ್ ಹಾಗೂ ಖ್ಯಾತ ತರಬೇತುದಾರ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಬೆಂಗಳೂರಿನ ಎಸ್ಟಿ ಈಶನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ವಿದ್ಯಾರ್ಥಿ ಕೆಎಸ್ ಶಿಲ್ಪಾ ಅವರ ಬಗ್ಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನನ್ನೊಂದು ಅಥ್ಲೆಟ್ ಶಿಲ್ಪಾ ಕೆಎಸ್ ಕಾಮನ್ವೆಲ್ತ್ ಗೇಮ್ಸ್ ಗೆ ಸೆಲೆಕ್ಟ್ ಆಗಿದ್ದಾರೆ. 27 ಜುಲೈ ಸ್ಕಾಟ್ಲೆಂಡ್ ನ ಗ್ಲಾಸ್ಕೋನಲ್ಲಿ ನಡೆಯುತ್ತದೆ. ಬಹಳ ಸಂತೋಷ, ಕಾರಣ ಏಕೈಕ ಅಥ್ಲೆಟ್ಸ್ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆಗಿರುವಂತದ್ದು ಬಹಳ ಹೆಮ್ಮೆಯ ವಿಷಯ. ಜೊತೆಯಲ್ಲಿ ಶಿಲ್ಪಾ ಸುಮಾರು 2 ವರ್ಷಗಳಿಂದ ಶಾರ್ಟ್ಪುಟ್ ಡಿಸ್ಕಸ್ ನಂತರ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಮೈಸೂರು ಡಿಸ್ಟಿಕ್ಟ್ ಕೆಆರ್ ಪೇಟೆ ತಾಲೂಕಿನ ಒಂದು ಕುಗ್ರಾಮ ಅಲ್ಲಿಂದ ಬಂದಂತ ಅಥ್ಲೆಟ್ ಶಿಲ್ಪಾ. ಬಹಳ ಡೆಡಿಕೇಟೆಡ್, ಡಿಟರ್ಮಿನೇಷನ್ಸ್ ಮತ್ತು ಕಮಿಟೆಡ್ ಅಥ್ಲೆಟ್. ಆ ದೃಷ್ಟಿಯಿಂದ ಮುಂದಿನ ಒಂದು ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಸಹ ನಮ್ಮ ತರಬೇತಿ ನಡೆಯುತ್ತೆ. ಕಾಮನ್ವೆಲ್ತ್ ಗೇಮ್ಸ್ ಸುಮಾರು 2 ತಿಂಗಳ ಹಿಂದೆ ದುಬೈನಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ನಡೆದಿದೆ. ಶಿಲ್ಪ ಕ್ವಾಲಿಫೈ ಆಗ್ತಾರೆ, ನಂತರ ಈಗ ಗ್ಲಾಸ್ಕೋಗೆ ತೆರಳಿದ್ದಾರೆ. ಬಟ್ ಅವಳಿಗೂ ಸಹ ಆಲ್ ದ ಬೆಸ್ಟ್, ಗುಡ್ ಲಕ್, ಚೆನ್ನಾಗಿ ಮಾಡಲಿ ಅಂತ ನಾನು ಭಾವಿಸ್ಕೊಂಡು ಆಸ್ ಎ ಕೋಚ್ ಆಗಿ ಅವರಿಗೆ ನಾನು ದಿನ ಒಂದು ಒಲಿಂಪಿಕ್ಸ್ಗೂ ಸಹ ತರಬೇತಿಯನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್.
0: ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 mygov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. 1922ಕ್ಕೆ ಮಿಸ್ ಕಾಲ್ ನೀಡಿ ಲಿಂಕ್ ಪಡೆದು ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಸಹ ಹಂಚಿಕೊಳ್ಳಬಹುದು. ಮೈಸೂರು ಮಲ್ಲಿಗೆ ಕವಿ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಕೊಡಮಾಡುವ 2025ನೇ ಸಾಲಿನ ಕೆಎಸ್ನ ಸಾಹಿತ್ಯ ಪ್ರಶಸ್ತಿಗೆ ಕವಿ ಬಿಆರ್ ಲಕ್ಷ್ಮಣರಾವ್ ಹಾಗೂ ಕಾವ್ಯಗಾಯನ ಪ್ರಶಸ್ತಿಗೆ ಪುತ್ತೂರು ನರಸಿಂಹನಾಯಕ್ ಆಯ್ಕೆಯಾಗಿದ್ದಾರೆ. ಸಾಮಾಜಿಕ ಭದ್ರತಾ ಯೋಜನೆ ವಿಜಯಪುರ ಜಿಲ್ಲೆಯ ಫಲಾನುಭವಿಗಳ ಸಮಸ್ಯೆ ಪರಿಹರಿಸಲು 15 ಗ್ರಾಮಗಳಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪಿಂಚಣಿ ಅದಾಲತ್ ನಡೆಯಲಿದೆ. ಚಿತ್ರದುರ್ಗದ ಅನುಭವ ಮಂಟಪದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಾಳೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶೆ ಮುಕ್ತ ಕರ್ನಾಟಕ, ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಳನ. ರಾಷ್ಟೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ, ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ. ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚುಗಾರಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಆಕಾಶವಾಣಿ ರಾಯಚೂರು ಕೇಂದ್ರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
7: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ.
8: ಓದುತ್ತಿರುವವರು ಅನಿತಾ ಅಂಜನ್. ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಸಾರ್ವಜನಿಕರ ಸಹಕಾರ ಅಗತ್ಯ, ಡಿಎಚ್ಒ ಡಾಕ್ಟರ್ ನಂದಿತಾ ಎಂಎನ್. ಜಿಲ್ಲೆಯ ಸಾರ್ವಜನಿಕರಿಗೆ ಉತ್ತಮ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವತಿಯಿಂದ ವಿವಿಧ ಆರೋಗ್ಯ ಸೇವೆಗಳು ಹಾಗೂ ಯೋಜನೆಗಳನ್ನು ಸರ್ಕಾರಿ ಆಸ್ಪತ್ರೆಗಳು ಮತ್ತು ಆರೋಗ್ಯ ಕೇಂದ್ರಗಳ ಮೂಲಕ ಉಚಿತವಾಗಿ ಒದಗಿಸಲಾಗುತ್ತಿದೆ. ಈ ಸೌಲಭ್ಯಗಳ ಸದುಪಯೋಗವನ್ನು ಪಡೆದು ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾಕ್ಟರ್ ನಂದಿತಾ ಎಂಎನ್ ಅವರು ಮನವಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ರಾಯಚೂರು, ಸಿಂಧನೂರು, ಮಾನ್ವಿ, ಲಿಂಗಸೂರು, ದೇವದುರ್ಗ ತಾಲೂಕುಗಳಲ್ಲಿ ತಾಯಿ ಮಗುವಿನ ಆರೈಕೆಯೊಂದಿಗೆ ವಿವಿಧ ರಾಷ್ಟೀಯ ಕಾರ್ಯಕ್ರಮಗಳನ್ನು ಜನತೆಗೆ ಮುಟ್ಟಿಸಲಾಗುತ್ತಿದೆ. ಇಲಾಖೆಯ ಸೇವೆಗಳು ಜನತೆಗೆ ಸಕಾಲದಲ್ಲಿ ತಲುಪುವ ದಿಶೆಯಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ಅವರ ಮಾರ್ಗದರ್ಶನದಲ್ಲಿ ತಾಯಿ ಮಗುವಿನ ಆರೈಕೆಯ ಸೇವೆಗಳು ಸೇರಿದಂತೆ ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ಎಲ್ಲಾ ಹಂತದಲ್ಲಿ ಸಮನ್ವಯ ಕೈಗೊಳ್ಳಲಾಗಿದೆ. ಒಂದು ತಾಲೂಕು ಪ್ರತಿ ತಿಂಗಳು ರಾಷ್ಟೀಯ ಆರೋಗ್ಯ ಕಾರ್ಯಕ್ರಮ ಪರಿಶೀಲನೆಯನ್ನು ಜಿಲ್ಲಾ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳೊಂದಿಗೆ ಪ್ರತಿ ತಿಂಗಳು ಒಂದು ತಾಲೂಕಿಗೆ ತೆರಳಿ ಅಲ್ಲಿನ ವೈದ್ಯಾಧಿಕಾರಿಗಳೊಂದಿಗೆ ಸಭೆ ಹಮ್ಮಿಕೊಂಡು ಅಲ್ಲಿನ ವ್ಯವಸ್ಥೆಗೆ ಇನ್ನಷ್ಟು ಬಲ ನೀಡಲು ಕ್ರಮ ವಹಿಸಲಾಗಿದೆ. ರಾಯಚೂರಿನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು ಹಾಗೂ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಸರಳ ಹೆರಿಗೆಗಾಗಿ ನುರಿತ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞರು ಹಾಗೂ ಇತರ ಸಿಬ್ಬಂದಿಯರಿಂದ ಗುಣಮಟ್ಟದ ಸೇವೆ ನೀಡಲಾಗುತ್ತಿದ್ದು, ಲಿಂಗಸೂಗುರಿನಲ್ಲಿ ಸದ್ಯದಲ್ಲಿಯೇ ತಾಯಿ ಮಕ್ಕಳ ಆಸ್ಪತ್ರೆಯು ಉದ್ಘಾಟನೆಯಾಗಲಿದೆ. ದೇವದುರ್ಗದಲ್ಲಿ ಭೂಮಿ ಪೂಜೆಗೆ ಸಿದ್ಧತೆ ಮಾಡಲಾಗುತ್ತಿದೆ. ಈ ಎರಡು ತಾಲೂಕುಗಳಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿಯೇ ತಜ್ಞರಿಂದ ಸೇವೆ ನೀಡಲಾಗುತ್ತಿದೆ. ಮನೆಗೆ ನಗು ಮಗು ವಾಹನದ ಮೂಲಕ ಉಚಿತವಾಗಿ ತಾಯಿ ಮಗುವನ್ನು ಕಳುಹಿಸಿ ಕೊಡಲಾಗುತ್ತಿದೆ. ಹೆರಿಗೆಯ ಸುರಕ್ಷತೆಗಾಗಿ ಗಂಡಾಂತರ ಗರ್ಭಿಣಿಯರನ್ನು ಪ್ರತಿ ತಿಂಗಳು 9ನೇಯ ಹಾಗೂ 24ನೇಯ ತಾರೀಕು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಪಾಸಣೆ ಮಾಡಲಾಗುತ್ತಿದ್ದು, ಇದಕ್ಕಾಗಿ ಖಾಸಗಿ ಆಸ್ಪತ್ರೆಯ ಪ್ರಸೂತಿ ತಜ್ಞರ ಸೇವೆಯನ್ನು ಪಡೆಯಲಾಗುತ್ತಿದೆ. ಮಕ್ಕಳ ಬೆಳವಣಿಗೆಯ ಕುಂಠಿತಕ್ಕೆ ಕಾರಣವಾಗುವ ಅಂಶಗಳನ್ನು ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಡಿ ಆರ್ಬಿಎಸ್ಕೆ ವೈದ್ಯರು, ಡಿಇಐಸಿ

0: ಕ್ಕೆ ಕರೆತಂದು ಮಕ್ಕಳ ತಜ್ಞರಿಂದ ಪರೀಕ್ಷಿಸಿ ಚಿಕಿತ್ಸೆ ಅಗತ್ಯವಿರುವ ಮಕ್ಕಳನ್ನು ಸರಕಾರಿ ಹಾಗೂ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಿಗೆ ಕಳುಹಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸೋಂಕಿತ ಸೊಳ್ಳೆಗಳ ಕಚ್ಚುವಿಕೆಯಿಂದ ಹರಡುವ ಡೆಂಗು, ಚಿಕನ್ ಗುನ್ಯ, ಮಲೇರಿಯಾ, ಆನೆಕಾಲು ರೋಗ, ಮೆದುಳು ಜ್ವರ ತಡೆಗೆ ಸಮಾರೋಪಾದಿಯಲ್ಲಿ ಮನೆ ಭೇಟಿ ಮೂಲಕ ಲಾರ್ವಾ ಸಮೀಕ್ಷೆ, ಮನೆ ಒಳಗೆ ಕೀಟನಾಶಕ ಸಿಂಪರಣೆ ಹಾಗೂ ಬಾಧಿತ ಗ್ರಾಮಗಳಲ್ಲಿ ಔಷಧಿಯುಕ್ತ ಸೊಳ್ಳೆ ಪರದೆ ವಿತರಣೆ ಮಾಡಲಾಗಿದೆ. ಮುಂಜಾಗ್ರತೆಗಾಗಿ ಜಿಲ್ಲೆಯ ಜನತೆಗೆ ನಿರಂತರ ಜಾಗೃತಿ ನೀಡಲಾಗುತ್ತಿದೆ. ಅಲ್ಲದೆ ಆನೆಕಾಲು ರೋಗ ಪತ್ತೆ ಹಚ್ಚಲು ರಾತ್ರಿ ವೇಳೆ ರಕ್ತಲೇಪನ ಕೈಗೊಂಡು ರೋಗ ನಿರ್ಮೂಲನೆಗೆ ಇಲಾಖೆಯಿಂದ ಶ್ರಮಿಸಲಾಗುತ್ತದೆ. ಜಿಲ್ಲೆಯಲ್ಲಿ ಕಲುಷಿತ ನೀರು ಸೇವನೆಯಿಂದ ಹರಡಬಹುದಾದ ವಾಂತಿ, ಭೇದಿ, ಕಾಲರಾ ಮುಂತಾದ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕಾಗಿ ಎಲ್ಲ ನೀರಿನ ಮೂಲಕ ಪರೀಕ್ಷೆಯನ್ನು ಮಾಡಲಾಗುತ್ತಿದ್ದು, ಸ್ಥಳೀಯ ಸಂಸ್ಥೆಗಳೊಂದಿಗೆ ಕ್ಲೋರಿನೇಷನ್ ಕೈಗೊಳ್ಳಲು ತಾಂತ್ರಿಕ ಸಹಕಾರವನ್ನು ನೀಡಲಾಗುತ್ತಿದೆ. ಅಲ್ಲದೆ ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಸೇರಿದಂತೆ ಅಸಾಂಕ್ರಾಮಿಕ ಕಾಯಿಲೆಗಳ ನಿಯಂತ್ರಣಕ್ಕಾಗಿ 30 ವರ್ಷ ಮೇಲ್ಪಟ್ಟ ವ್ಯಕ್ತಿಗಳು ಕನಿಷ್ಠ ಪ್ರತಿ 6 ತಿಂಗಳಿಗೊಮ್ಮೆ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಗ್ರಾಮೀಣ ಭಾಗದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳಲ್ಲಿ ತಪಾಸಣೆಗೆ ಸಿಎಚ್ಒ ಮೂಲಕ ಪರೀಕ್ಷಿಸಿ ವೈದ್ಯರಿಂದ ಖಚಿತಪಟ್ಟಲ್ಲಿ ಉಚಿತವಾಗಿ ಔಷಧಿ ವಿತರಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದರೊಂದಿಗೆ ಕ್ಯಾನ್ಸರ್, ಪಾರ್ಶ್ವವಾಯು ಹಾಗೂ ಇತರೆ ಸಾಂಕ್ರಾಮಿಕ ರೋಗಗಳ ತಪಾಸಣೆ ಹಾಗೂ ಚಿಕಿತ್ಸೆಯನ್ನು ನೀಡಲಾಗುವುದು. ಮನೆ ಬಾಗಿಲಿಗೆ ಕ್ಷೇತ್ರ ಸಿಬ್ಬಂದಿ ತೆರಳಿ ದೃಷ್ಟಿದೋಷ ಗುರುತಿಸಿ ಅಗತ್ಯವುಳ್ಳವರಿಗೆ ಉಚಿತವಾಗಿ ಕನ್ನಡಕ ವಿತರಿಸಲು ಸುಸಜ್ಜಿತ 11 ದೃಷ್ಟಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಅಲ್ಲದೆ ಉಚಿತವಾಗಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ತಾಲೂಕು ಸಾರ್ವಜನಿಕ ಆಸ್ಪತ್ರೆಗಳು, ರಿಮ್ಸ್ ಆಸ್ಪತ್ರೆ ಸೇರಿದಂತೆ 3 ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಂದ ನಿಯಮಿತವಾಗಿ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಕೈಗೊಳ್ಳಲಾಗುತ್ತಿದೆ. ಹೆಣ್ಣು ಭ್ರೂಣ ತಡೆಗೆ ಪಿಸಿಪಿ ಎನ್ಡಿಟಿ ಕಾಯ್ದೆ 1994 ಅನುಷ್ಠಾನದ ಕುರಿತು ಜಿಲ್ಲೆಯ ಎಲ್ಲ ಸ್ಕ್ಯಾನಿಂಗ್ ಕೇಂದ್ರಗಳಲ್ಲಿ ಗರ್ಭಿಣಿಯ ಸ್ಕ್ಯಾನಿಂಗ್ ಮಾಡಿಸುವಾಗ ಎಲ್ಲಾದರೂ ಹೆಣ್ಣು ಭ್ರೂಣ ಪತ್ತೆ ಕುರಿತು ಮಾಹಿತಿ ನೀಡುವುದರ ಬಗ್ಗೆ ನಿಯಮಿತ ವರದಿ ಪರಿಶೀಲನೆ ಹಾಗೂ ಗೌಪ್ಯ ಕಾರ್ಯಾಚರಣೆ ಕೈಗೊಳ್ಳಲಾಗುತ್ತಿದೆ. ಅಲ್ಲದೆ ಕೆಪಿಎಂಇ ಕಾಯ್ದೆ 2007 ಎಲ್ಲ ಖಾಸಗಿ ಕ್ಲಿನಿಕ್, ಆಸ್ಪತ್ರೆಗಳು, ನರ್ಸಿಂಗ್ ಹೋಮ್ಗಳು, ಡಯಾಗ್ನೋಸ್ಟಿಕ್ಸ್ ಸೆಂಟರ್ಗಳ ನೋಂದಣಿಯನ್ನು ನಿಯಮಾನುಸಾರ ಮಾಡಲು ಹಾಗೂ ಅರ್ಹ ವಿದ್ಯಾರ್ಹತೆ ಇಲ್ಲದೆ ನಕಲಿ ವೈದ್ಯರ ವಿರುದ್ಧ ಜಿಲ್ಲಾ ಸಕ್ಷಮ ಪ್ರಾಧಿಕಾರ ಮಾರ್ಗದರ್ಶನದಲ್ಲಿ ಕ್ರಮ ಜರುಗಿಸಲಾಗುವುದು. ಜಿಲ್ಲೆಯಲ್ಲಿ ಬಾಲ್ಯದಲ್ಲಿ ಗರ್ಭಿಣಿಯಾಗುವುದರಿಂದ ಉಂಟಾಗುವ ಆರೋಗ್ಯದ ಗಂಭೀರ ಸಮಸ್ಯೆಗಳ ಬಗ್ಗೆ ಆರೋಗ್ಯ ಶಿಕ್ಷಣ ಹಾಗೂ ಬಾಲ್ಯ ವಿವಾಹ ತಡೆಗೆ ಜಾಗೃತಿ ಮತ್ತು ಮಕ್ಕಳ ಸಹಾಯವಾಣಿ 1098ಗೆ ಮಾಹಿತಿ ನೀಡುವವರ ವಿವರವನ್ನು ಗೌಪ್ಯವಾಗಿ ಇಡಲಾಗುವುದು. ರಾಯಚೂರು ಜಿಲ್ಲೆಯ ಸಾರ್ವಜನಿಕರಿಗೆ ಈಗಾಗಲೇ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ನೀಡಲಾಗುತ್ತಿದ್ದು, ಒಂದು ವೇಳೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಅವಶ್ಯಕವಿದ್ದರೆ ರಾಯಚೂರು ಜಿಲ್ಲೆಯಲ್ಲಿ 12 ಆಸ್ಪತ್ರೆಗಳು ಸೇರಿದಂತೆ ರಾಜ್ಯದ ವಿವಿಧೆಡೆ ಇರುವ 3569 ಆಸ್ಪತ್ರೆಗಳಲ್ಲಿ ABARK ಅಡಿ ಉನ್ನತ ಮಟ್ಟದ ಚಿಕಿತ್ಸೆಗೆ ಅವಕಾಶ ಮಾಡಲಾಗಿದೆ. ಬಿಪಿಎಲ್ ಕುಟುಂಬಗಳಿಗೆ ವಾರ್ಷಿಕ 5 ಲಕ್ಷ ಹಾಗೂ ಎಪಿಎಲ್ ಕುಟುಂಬದವರಿಗೆ 1.5 ಲಕ್ಷ ವರೆಗೆ ಸೌಲಭ್ಯ ಲಭ್ಯವಿದ್ದು ಸಾರ್ವಜನಿಕರು ಬಳಕೆ ಮಾಡಿಕೊಳ್ಳಬಹುದಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಡಾಕ್ಟರ್ ನಂದಿತಾ ಎಂಎನ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಣ್ಣಿನ ಗಣಪತಿ ಪ್ರತಿಷ್ಠಾಪಿಸಿ ಪರಿಸರ ಸ್ನೇಹಿ ಸೌಹಾರ್ದಯುತ ಆಚರಣೆಗೆ ಜಿಲ್ಲಾಧಿಕಾರಿ ಪೂವಿತಾ ಎಸ್. ಜಿಲ್ಲೆಯಲ್ಲಿ ಗಣೇಶ ಚತುರ್ಥಿ ಹಬ್ಬವನ್ನು ಪರಿಸರ ಸ್ನೇಹಿಯಾಗಿ ಸೌಹಾರ್ದಯುತವಾಗಿ ಆಚರಿಸಬೇಕು ಎಂದು ರಾಯಚೂರು ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು ಹೇಳಿದರು. ಅವರು ಜುಲೈ 22 ಬುಧವಾರದಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಗಣೇಶ ಹಬ್ಬದ ಕುರಿತು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪರಿಸರ ಸ್ನೇಹಿ ಮಣ್ಣಿನ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಪರಿಸರಕ್ಕೆ ಮಾರಕವಾಗುವುದನ್ನು ತಪ್ಪಿಸಬಹುದು. ಪಿಒಪಿಯಿಂದ ನಿರ್ಮಿಸಿರುವ ಹಾಗೂ ಬಣ್ಣಲೇಪಿತ ಗಣೇಶ ಮೂರ್ತಿಗಳನ್ನು ನೀರಿನಲ್ಲಿ ವಿಸರ್ಜಿಸಿದಾಗ ವಿಷಕಾರಿ ರಾಸಾಯನಿಕಗಳು ಜಲಮೂಲಗಳಾದ ಕೆರೆ, ಬಾವಿ, ಹಳ್ಳ ಸೇರಿ ನೀರು ಕಲುಷಿತಗೊಳ್ಳುತ್ತದೆ. ಇದು ಜಲಚರಗಳಿಗೆ ಹಾಗೂ ಮಾನವನಿಗೆ ಅತ್ಯಂತ ಹಾನಿಕರ ಎಂದು ಹೇಳಿದರು. ಪಿಒಪಿ ಗಣಪತಿ ವಿಗ್ರಹಗಳ ಸಾಗಣೆ, ದಾಸ್ತಾನು ಹಾಗೂ ಮಾರಾಟವನ್ನು ತಡೆಗಟ್ಟಬೇಕು. ವಿಗ್ರಹಗಳ ತಯಾರಿಕಾ ಘಟಕ ಮಾರಾಟ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿಗಳನ್ನು ನೀಡಿ ತಪಾಸಣೆ ಮಾಡಬೇಕು ಎಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿಯ ಆದೇಶದ ಪ್ರಕಾರ ನಮ್ಮ ನೀರಿನ ಮೂಲಗಳನ್ನು ನಾವು ರಕ್ಷಿಸಿಕೊಳ್ಳಬೇಕು. ಯಾವುದೇ ರಾಸಾಯನಿಕ ಬಣ್ಣ ಸಹಿತ ಪಿಒಪಿ ವಿಗ್ರಹಗಳನ್ನು ಯಾವುದೇ ನೀರಿನ ಮೂಲಗಳಲ್ಲಿ ವಿಸರ್ಜಿಸುವುದನ್ನು ನಿಷೇಧಿಸಲಾಗಿದೆ ಹಾಗೂ ಅವುಗಳನ್ನು ಉತ್ಪಾದನೆ ಸಹ ಮಾಡದಂತೆ ಹಸಿರು ನ್ಯಾಯ ಮಂಡಳಿಯು ಸೂಚಿಸಿದೆ. ಪಿಒಪಿ ಗಣೇಶ ಉತ್ಪಾದನೆ, ಮಾರಾಟ ಹಾಗೂ ವಿಸರ್ಜನೆಗೆ ಸಂಬಂಧಿಸಿದಂತೆ ದಿನಾಂಕ 12/5/2020 ಪರಿಷ್ಕೃತ ಮಾರ್ಗಸೂಚಿಯನ್ನು ಹೊರಡಿಸಿ ನೀರಿನ ಮೂಲಗಳನ್ನು ಸಂರಕ್ಷಿಸುವ ದೃಷ್ಟಿಯಿಂದ ಪಿಒಪಿ ಮೂರ್ತಿಗಳ ಉತ್ಪಾದನೆ, ಮಾರಾಟ ಹಾಗೂ ವಿಸರ್ಜನೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದರು. ಗಣೇಶ್ ಮೂರ್ತಿಗಳನ್ನು ವಿಸರ್ಜಿಸಲು ಅನುಕೂಲವಾಗುವಂತೆ ಸ್ಥಳೀಯ ಸಂಸ್ಥೆಗಳು ಕೆರೆ, ನದಿ ಪಾತ್ರಗಳಲ್ಲಿ ಸ್ಥಳಗಳನ್ನು ನಿಗದಿಪಡಿಸಬೇಕು. ಸಾರ್ವಜನಿಕವಾಗಿ ಇಡಲಾಗುವ ಗಣೇಶ ವಿಗ್ರಹಗಳಿಗೆ ಪ್ರತಿ ಸಮಿತಿಯವರು ಕಡ್ಡಾಯವಾಗಿ ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯ ಸಂಸ್ಥೆಗಳ ನಿಬಂಧನೆಗೊಳಪಟ್ಟ ಅನುಮತಿಗಳನ್ನು ಪಡೆದು ಬಳಿಕ ಪ್ರತಿಷ್ಠಾಪಿಸಬೇಕು ಎಂದು ಹೇಳಿದರು. ಜಿಲ್ಲೆಗೆ ಹೊರ ರಾಜ್ಯದಿಂದ ಬರುವ ಪಿಒಪಿ ಗಣೇಶ್ ಮೂರ್ತಿಗಳ ಮೇಲೆ ಸೂಕ್ತ ನಿಗಾ ವಹಿಸಬೇಕು. ಅದಕ್ಕಾಗಿ ರಾಯಚೂರು ಜಿಲ್ಲೆಯ ಎಲ್ಲ ಚೆಕ್ಪೋಸ್ಟ್ಗಳಲ್ಲಿ ಅಗತ್ಯ ಸಿಬ್ಬಂದಿಗಳನ್ನು ನಿಯೋಜಿಸಿ ಪಿಒಪಿ ಗಣೇಶ್ ಮೂರ್ತಿಗಳು ಜಿಲ್ಲೆಗೆ ಬರದಂತೆ ನೋಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಈ ಬಾರಿ ಪಿಒಪಿ ಗಣೇಶ್ ಮೂರ್ತಿಗಳು ಜಿಲ್ಲೆಯಲ್ಲಿ ಕಂಡುಬರದಂತೆ ನೋಡಿಕೊಳ್ಳಬೇಕೆಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದರು. ಜಿಲ್ಲೆಯಲ್ಲಿ ಪಿಒಪಿ ಗಣಪತಿ ವಿಗ್ರಹಗಳ ಸಾಗಣೆ, ದಾಸ್ತಾನು ಹಾಗೂ ಮಾರಾಟವನ್ನು ತಡೆಗಟ್ಟಬೇಕು. ವಿಗ್ರಹಗಳ ತಯಾರಿಕಾ ಘಟಕ ಮಾರಾಟ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿಗಳನ್ನು ನೀಡಿ ತಪಾಸಣೆ ಮಾಡಬೇಕು ಎಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿ ಸಂತೋಷ್, ರಾಯಚೂರು ಮಹಾನಗರ ಪಾಲಿಕೆಯ ಪರಿಸರ ಅಧಿಕಾರಿ ಜೈಪಾಲ್ ರೆಡ್ಡಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸ್ಥಳೀಯ ಸಂಸ್ಥೆಗಳ ಅಧಿಕಾರಿ ಸಿಬ್ಬಂದಿಗಳು ಸಭೆಯಲ್ಲಿ ಇದ್ದರು. ಪ್ರತಿಯೊಬ್ಬ ನಾಗರಿಕರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ಸಲಹೆ, ದಂಡಪ್ಪ ಬಿರಾದರ್. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯು ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಪಾಲ್ಗೊಳ್ಳಬೇಕು. ಇದು ಪ್ರಜಾಪ್ರಭುತ್ವ ಬಲಗೊಳಿಸುವ ಕೆಲಸವಾಗಿದೆ ಎಂದು ದಂಡಪ್ಪ ಬಿರಾದರ್ ಅವರು ಹೇಳಿದರು. ಅವರು ಜುಲೈ 22 ಬುಧವಾರದಂದು ನಗರದ ರಿಮ್ಸ್ ವೈದ್ಯಕೀಯ ಕಾಲೇಜಿನ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ, ರಾಯಚೂರು ಮಹಾನಗರ ಪಾಲಿಕೆ, ರಿಮ್ಸ್ ಕಾಲೇಜು ಹಾಗೂ ಮತದಾರರ ಸಾಕ್ಷರತಾ ಕ್ಲಬ್ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಎಸ್ಐಆರ್ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರತಿಯೊಬ್ಬ ಅರ್ಹ ಮತದಾರರನ್ನು ತಮ್ಮ ಹೆಸರನ್ನು ಮತಪಟ್ಟಿಯಲ್ಲಿ ಸೇರಿಸಬೇಕು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಿಮ್ಮ ಮತದಾನ ಹಕ್ಕನ್ನು ಭದ್ರಪಡಿಸಿಕೊಳ್ಳಬೇಕು. ಎಸ್ಐಆರ್ ಯಶಸ್ವಿಯಾದರೆ ಚುನಾವಣೆಗಳು ಇನ್ನಿಷ್ಟು ಪಾರದರ್ಶಕವಾಗುತ್ತವೆ ಎಂದರು. ಈ ವೇಳೆ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ರಾಹುಲ್ ಕೀರ್ತಿ ಅವರು ಮಾತನಾಡಿ, ಕಾಲೇಜಿನಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಎಸ್ಐಆರ್ ಕುರಿತು ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಗಳು, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಎಸ್ಐಆರ್ ಪ್ರಕಾರ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಕರೆ ನೀಡಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಆಡಳಿತ ವಿಭಾಗದ ಸಹಾಯಕ ನಿರ್ದೇಶಕಿ ಮಹೇಶ್ವರಿ ಅವರು ಮಾತನಾಡಿ, ಆನ್ಲೈನ್ ಮೂಲಕ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಕುರಿತು ಸಮಗ್ರವಾದ ವಿವರಣೆ ನೀಡಿ ಯುವ ಮತದಾರರು ಸಕ್ರಿಯವಾಗಿ ಎಸ್ಐಆರ್ ಕಾರ್ಯಕ್ರಮಕ್ಕೆ ಕೈ ಜೋಡಿಸಲು ಕರೆ ನೀಡಿದರು. ಈ ವೇಳೆ ರಿಮ್ಸ್ ಆಸ್ಪತ್ರೆಯ ಔಷಧ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಸವರಾಜ ಪಾಟೀಲ್, ಮನೋವೈದ್ಯಶಾಸ್ತ್ರದ ಮುಖ್ಯಸ್ಥರಾದ ಡಾಕ್ಟರ್ ರಮೇಶ್ ಬಾಬು ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಇಎಲ್ಸಿ ಸಂಯೋಜಕ ಡಾಕ್ಟರ್ ಮಂಜುನಾಥ್, ಜಿಲ್ಲಾ ಪಂಚಾಯತ್ ಎಸ್ಐಆರ್ ಶಾಖೆಯ ಪ್ರಥಮ ದರ್ಜೆ ಸಹಾಯಕ ಸಲೀಂ ಮಲಿಕ್ ಸೇರಿದಂತೆ ಕಾಲೇಜಿನ ವಿವಿಧ ಉಪನ್ಯಾಸಕರು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಇದ್ದರು. ಬೀದಿ ನಾಯಿಗಳ ದಾಳಿ ತಡೆಗೆ ಕಟ್ಟುನಿಟ್ಟಿನ ಕ್ರಮ ವಹಿಸಿ ಜಿಲ್ಲಾಧಿಕಾರಿ ಪೂವಿತಾ ಎಸ್. ಬೀದಿ ನಾಯಿಗಳಿಂದ ಮಕ್ಕಳು ಹಾಗೂ ಸಾರ್ವಜನಿಕರ ಮೇಲೆ ದಾಳಿ ಪ್ರಕರಣ ತಡೆಯಲು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ಅವರು ಸೂಚಿಸಿದರು. ಮಂಗಳವಾರ ತಮ್ಮ ಕಚೇರಿ ಸಭಾಂಗಣದಲ್ಲಿ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವಲ್ಲಿ ಸಮಿತಿಯ ಕಾರ್ಯಚಟುವಟಿಕೆಗಳ ಕುರಿತು ಚರ್ಚಿಸಲು ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬೀದಿ ನಾಯಿಗಳ ದಾಳಿಯಿಂದ ಮಕ್ಕಳು ಗಾಯಗೊಂಡಿರುವ ಹಿನ್ನೆಲೆಯಲ್ಲಿ ಬೀದಿ ನಾಯಿಗಳಿಂದ ಆಹಾರ ಹಾಕುವವರು ಹಾಗೂ ಮಾಂಸ ಅಂಗಡಿಗಳ ತ್ಯಾಜ್ಯ ಸಾರ್ವಜನಿಕ ಸ್ಥಳಗಳಲ್ಲಿ ನಿಯಮ ಬಾಹಿರವಾಗಿ ವಿಲೇವಾರಿ ಮಾಡಿದವರ ವಿರುದ್ಧ ದಂಡ ವಿಧಿಸಲು ತಾಕೀತು ಮಾಡಿದರು. ಗ್ರಾಮ ಹಾಗೂ ನಗರ ಪ್ರದೇಶಗಳಲ್ಲಿ ಕ್ರೂರ ಹಾಗೂ ಆಕ್ರಮಣಕಾರಿ ನಾಯಿಗಳು ಕಂಡುಬಂದರೆ ತಕ್ಷಣ ಸಂಬಂಧಿತ ನೋಡಲ್ ಅಧಿಕಾರಿಗಳು ಪಶುವೈದ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಲು ನಿರ್ದೇಶನ ನೀಡಿದರು. ಪ್ರತಿ ಗ್ರಾಮ ಮತ್ತು ವಾರ್ಡ್ ಮಟ್ಟದಲ್ಲಿಯೂ ಸಭೆ ನಡೆಸಿ ಬೀದಿ ನಾಯಿ ಗುರುತಿಸಬೇಕು. ಶಾಲೆಗಳು, ಆಸ್ಪತ್ರೆಗಳು, ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳು, ಮಟನ್ ಅಂಗಡಿಗಳು ಸೇರಿದಂತೆ ಜನಸಂದಣಿ ಪ್ರದೇಶಗಳಲ್ಲಿ ನೋಡಲ್ ಅಧಿಕಾರಿ ನೇಮಿಸಿ ನಿರಂತರ ನಿಗಾ ವಹಿಸಿ ಎಂದರು. ಸುಪ್ರೀಂ ಕೋರ್ಟ್ ಆದೇಶಗಳ ಅನ್ವಯ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಲಹೆ ಮಾಡಿದ ಅವರು ಎಲ್ಲರೂ ನಿಯಮ ಪಾಲಿಸಬೇಕು ಎಂದು ಹೇಳಿದರು. ಈ ಸಭೆಯಲ್ಲಿ ಸಿಇಒ ಈಶ್ವರ್ ಕುಮಾರ್ ಕಾಂದು, ಪಾಲಿಕೆ ಆಯುಕ್ತರಾದ ಜುಬಿನ್ ಮೊಹೋಪಾತ್ರ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಚ್ಒ ಡಾಕ್ಟರ್ ಎಂಎನ್ ನಂದಿತಾ, ನಗರಾಭಿವೃದ್ಧಿ ಅಧಿಕಾರದ ಯೋಜನಾ ನಿರ್ದೇಶಕ ತಿಮ್ಮಪ್ಪ ಬಿರಾದರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ. ರಾಯಚೂರು ಜಿಲ್ಲೆಯಲ್ಲಿ ಆಗಸ್ಟ್ 4ರಂದು ಜಿಲ್ಲಾ ಮಟ್ಟದಲ್ಲಿ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮವನ್ನು ಎಲ್ಲರ ಸಹಕಾರ, ಸಮನ್ವಯತೆ ಹಾಗೂ ಸಾಮರಸ್ಯದೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ ಅವರು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಅವರು ಜುಲೈ 21ರ ಮಂಗಳವಾರದಂದು ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಹಡಪದ ಅಪ್ಪಣ್ಣ ಜಯಂತಿ ಆಚರಣೆ ಸಂಬಂಧ ಕರೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಅಂದು ಬೆಳಿಗ್ಗೆ 9:30 ರಾಯಚೂರು ನಗರದ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ನಡೆಸಲಾಗುವುದು. ನಂತರ 11:00 ವೇದಿಕೆ ಕಾರ್ಯಕ್ರಮವನ್ನು ನಗರದ ಪಂಡಿತ ಸಿದ್ದರಾಮ ಜಮ್ಮಲ್ದಿನಿ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು, ವೇದಿಕೆಯಲ್ಲಿ ಹಡಪದ ಅಪ್ಪಣ್ಣ ಭಾವಚಿತ್ರದ ಬ್ಯಾನರ್ಗಳನ್ನು ಅಳವಡಿಸಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಅಪರ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣ ಅವರ ಕುರಿತು ವಿಶೇಷ ಉಪನ್ಯಾಸ ನೀಡಲು ಉಪನ್ಯಾಸಕರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಜಯಂತಿ ಆಚರಣೆ ಕಾರ್ಯಕ್ರಮಕ್ಕೆ ಸಮಾಜದ ಬಂಧುಗಳ ಸಹಕಾರವು ಅಗತ್ಯವಿದ್ದು ಜಿಲ್ಲಾಡಳಿತದೊಂದಿಗೆ ಸಹಕರಿಸಿ ವ್ಯವಸ್ಥಿತ ಜಯಂತಿ ಆಚರಣೆಗೆ ಎಲ್ಲರೂ ಅನುಕೂಲ ಮಾಡಿಕೊಡಬೇಕು. ತಾಲೂಕು ಮಟ್ಟದಲ್ಲಿ ಜುಲೈ 29ರಂದು ಈ ಕಾರ್ಯಕ್ರಮದ ಆಚರಣೆ ಮಾಡಲಾಗುವುದು. ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಆಗಸ್ಟ್ 4ರಂದು ಆಚರಿಸಲಾಗುವುದು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಉತ್ತರಾದೇವಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಜಿ ಸುರೇಶ್, ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿ ಸರಸ್ವತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
1: ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು.
0: ಓದಿದವರು ಅನಿತಾ ಅಂಜನ್,
2: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
3: ಆಕಾಶವಾಣಿ ರಾಯಚೂರು 7:35 ಕನ್ನಡ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಕೇಳುಗರೆ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುವವರು ಶ್ರೀ ಮೊಹಮ್ಮದ್ ಪರ್ವೀಜ್ ಬಂತನಾಳ್, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-0499, ಎಸ್ಟಿಡಿ ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 24ರಂದು ಸಾಯಂಕಾಲ 6:50 ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು.
1: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ಕುರಿತ ಕರಡು ಪ್ರಸ್ತಾವನೆ ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ, ಪ್ರಧಾನಿ ಭರವಸೆ. ಷರತ್ತುಗಳ ಸುದೀರ್ಘ ಚರ್ಚೆ ಬಳಿಕ 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್. ಬಹುಪಕ್ಷೀಯ ವೇದಿಕೆಗಳನ್ನು ದುರ್ಬಲಗೊಳಿಸುವಿಕೆ ಪಾಕಿಸ್ತಾನದ ನಡೆ ಖಂಡಿಸಿದ ಭಾರತ. ಗ್ಲಾಸ್ಗೋ ಕಾಮನ್ ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾಲನೆ, ಭಾರತೀಯ ನಿಯೋಗದಿಂದ ಆಕರ್ಷಕ ಪಥ ಸಂಚಲನ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್, ಜಿಂಬಾಬ್ವೆ ವಿರುದ್ಧ ಭಾರತಕ್ಕೆ 7 ವಿಕೆಟ್ ಜಯ. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ ರಾತ್ರಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಪರೀಕ್ಷೆಗಳನ್ನು ತ್ವರಿತವಾಗಿ ನಡೆಸುವುದು ಅತ್ಯಗತ್ಯವಾಗಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಸಣ್ಣ ವಿಷಯವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ಕುರಿತು ಪ್ರಸ್ತಾವನೆ ಸಿದ್ಧಪಡಿಸುವಂತೆ ಸಂಬಂಧಿತ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾಗಿ ಪ್ರಧಾನಿ ತಿಳಿಸಿದ್ದಾರೆ. ಇಲಾಖೆಗಳು ನಿರಂತರವಾಗಿ ಕಾರ್ಯನಿರ್ವಹಿಸಿ ಕರಡು ಪ್ರಸ್ತಾವನೆಯನ್ನು ಕಳೆದ ರಾತ್ರಿ ತಡವಾಗಿ ಸಲ್ಲಿಸಿವೆ ಎಂದು ಅವರು ಹೇಳಿದ್ದಾರೆ. ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಒಳಗೊಂಡಿರುವಂತಹ ಈ ಕರಡು ಪ್ರಸ್ತಾವನೆ ಕುರಿತು ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದ ಬಳಿಕ ಇದಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದು ಅವರು ಹೇಳಿದ್ದಾರೆ. ಸೋಮವಾರದಿಂದ ಸಂಸತ್ತಿನ 2ನೇ ವಾರದ ಕಲಾಪ ಆರಂಭವಾಗಲಿದ್ದು, ಈ ಮಸೂದೆಯನ್ನು ಆದಷ್ಟು ಬೇಗ ಸಂಸತ್ತಿನಲ್ಲಿ ಅಂಗೀಕರಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರು ಗುರುಗ್ರಾಮದ ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ ರಾತ್ರಿ 26 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದ್ದಾರೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರ ಸಮ್ಮುಖದಲ್ಲಿ ಅವರು ಉಪವಾಸವನ್ನು ಮುಕ್ತಾಯಗೊಳಿಸಿದರು. ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅಂಗ್ಮೊ ಮತ್ತು ಲೇಹ್ ಲಡಾಖ್ ಎಪೆಕ್ಸ್ ಬಾಡಿಯ ಹಿರಿಯ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿವಿಧ ಷರತ್ತುಗಳ ಕುರಿತು ಸುದೀರ್ಘ ಮಾತುಕತೆ ನಡೆಸಿದ ಬಳಿಕ ಈ ನಿರ್ಧಾರ ಕೈಗೊಂಡಿರುವುದಾಗಿ ವಾಂಗ್ಚುಕ್ ತಿಳಿಸಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಹಿಂಸೆಗೆ ಅವಕಾಶ ನೀಡದಂತೆ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಗೆ ಹೊಣೆಗಾರಿಕೆ ನಿಗದಿಪಡಿಸುವಂತೆ ಆಗ್ರಹಿಸಿ ಸೋನಂ ವಾಂಗ್ಚುಕ್ ಕಳೆದ ತಿಂಗಳ 28ರಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದರು. ಈ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ವೈದ್ಯರ ಸಲಹೆಯಂತೆ ದಿನಚರಿಯನ್ನು ಪಾಲಿಸಿ ಶೀಘ್ರದಲ್ಲೇ ಹಿಂದಿನ ತೂಕವನ್ನು ಮರಳಿ ಪಡೆಯುವಂತೆ ಹಾರೈಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಸೋನಂ ವಾಂಗ್ಚುಕ್ ಅವರು ಉತ್ತಮ ಆರೋಗ್ಯದಿಂದ ಇರಲೆಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದ್ದಾರೆ. ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆ 2024ರ ಅಡಿಯಲ್ಲಿ ದಾಖಲಾಗುವ ಪ್ರಕರಣಗಳ ವಿಚಾರಣೆಗಾಗಿ ದೆಹಲಿ ಹೈಕೋರ್ಟ್ ತಕ್ಷಣದಿಂದ ಜಾರಿಗೆ ಬರುವಂತೆ ನೂತನ ತ್ವರಿತ ನ್ಯಾಯಾಲಯವನ್ನು ಸ್ಥಾಪಿಸಿದೆ. ಹೈಕೋರ್ಟ್ ಹೊರಡಿಸಿರುವಂತಹ ಅಧಿಸೂಚನೆಯ ಪ್ರಕಾರ ರೌಸ್ ಅವೆನ್ಯೂ ನ್ಯಾಯಾಲಯದ ನ್ಯಾಯಾಂಗ ಅಧಿಕಾರಿ ಅನು ಗ್ರೋವರ್ ಬಳಿಕ ಅವರ ನ್ಯಾಯಾಲಯವು ಸಾರ್ವಜನಿಕ ಪರೀಕ್ಷೆಗಳ ಕಾಯ್ದೆಯಡಿ ದಾಖಲಾದ ಪ್ರಕರಣಗಳು ಮತ್ತು ಅವಕ್ಕೆ ಸಂಬಂಧಿಸಿದ ಅಪರಾಧಗಳ ವಿಚಾರಣೆ ನಡೆಸುವ ವಿಶೇಷ ತ್ವರಿತ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸಲಿದೆ. ಸಾರ್ವಜನಿಕ ಪರೀಕ್ಷೆಗಳಲ್ಲಿ ನಡೆಯುವ ಅಕ್ರಮಗಳಿಗೆ ಸಂಬಂಧಪಟ್ಟಂತಹ ಪ್ರಕರಣಗಳ ತ್ವರಿತ ವಿಚಾರಣೆ ಮತ್ತು ಶೀಘ್ರ ತೀರ್ಪು ನೀಡುವ ಉದ್ದೇಶದಿಂದ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಆಸಿಯಾನ್ ಪ್ರಾದೇಶಿಕ ವೇದಿಕೆಯ 33ನೇ ಸಚಿವರ ಸಭೆಯಲ್ಲಿ ಪಾಕಿಸ್ತಾನದ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವರು ಮಾಡಿದ ಹೇಳಿಕೆಗಳನ್ನು ಭಾರತ ನಿರಾಧಾರ ಮತ್ತು ಅನಗತ್ಯ ಎಂದು ತಳ್ಳಿಹಾಕಿದ್ದು ಖಂಡನೆ ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸುಳ್ಳು ಮಾಹಿತಿ ಹರಡುವುದು ಮತ್ತು ಗಡಿಯಾಚೆಗಿನ ಭಯೋತ್ಪಾದನೆಗೆ ಬೆಂಬಲ ನೀಡಿರುವ ತನ್ನ ನಡವಳಿಕೆಯಿಂದ ಗಮನ ಬೇರೆಡೆ ಸೆಳೆಯಲು ಪಾಕಿಸ್ತಾನ ಮತ್ತೊಮ್ಮೆ ಬಹುಪಕ್ಷೀಯ ವೇದಿಕೆಯನ್ನು ದುರುಪಯೋಗಪಡಿಸಿಕೊಂಡಿದೆ ಎಂದು ಹೇಳಿದ್ದಾರೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಭಾರತದ ಅವಿಭಾಜ್ಯ ಅಂಗಗಳಾಗಿದ್ದು ಈ ವಿಷಯದ ಬಗ್ಗೆ ಪ್ರತಿಕ್ರಿಯಿಸಿರುವ ಯಾವುದೇ ಹಕ್ಕು ಪಾಕಿಸ್ತಾನಕ್ಕಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಸಿಂಧು ಜಲ ಒಪ್ಪಂದ ಕುರಿತ ಭಾರತದ ನಿಲುವು ಬದಲಾಗಿಲ್ಲ ಎಂದು ಹೇಳಿದ ವಿದೇಶಾಂಗ ವಕ್ತಾರರು ಪಹಲ್ಗಾಮ್ ದಾಳಿ ಸೇರಿದಂತೆ ಗಡಿಯಾಚೆಗಿನ ಭಯೋತ್ಪಾದನೆಗೆ ಪಾಕಿಸ್ತಾನ ನೀಡುತ್ತಿರುವಂತಹ ಬೆಂಬಲದ ಹಿನ್ನೆಲೆಯಲ್ಲಿ ಒಪ್ಪಂದವನ್ನು ಅಮಾನತಿನಲ್ಲಿ ಇರಿಸಲಾಗಿದೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನ ಭಯೋತ್ಪಾದನೆಗೆ ನೀಡುತ್ತಿರುವಂತಹ ಬೆಂಬಲವನ್ನು ವಿಶ್ವಾಸಾರ್ಹವಾಗಿ ಮತ್ತು ಶಾಶ್ವತವಾಗಿ ನಿಲ್ಲಿಸುವವರೆಗೆ ಈ ಸ್ಥಿತಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರೊಮಾನಿಯಾ ಪ್ರವಾಸದಲ್ಲಿರುವಂತಹ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ರಾಜಧಾನಿ ಬುಕಾರೆಸ್ಟ್ನ ವಿಕ್ಟೋರಿಯಾ ಅರಮನೆಯಲ್ಲಿ ರೊಮಾನಿಯಾ ಪ್ರಧಾನಿ ಇಲಿಯೆ ಬೊಲೋಜಾನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ರೊಮಾನಿಯಾ ಅಧ್ಯಕ್ಷ ನಿಕುಶೋರ್ ಡಾನ್ ಅವರೊಂದಿಗೆ ಭಾರತ ರೊಮಾನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಅವರು ಭಾಷಣ ಮಾಡಲಿದ್ದಾರೆ. ನಂತರ ರಾಷ್ಟ್ರಪತಿಯವರು ರೊಮಾನಿಯಾ ಸಂಸತ್ತಿಗೆ ಭೇಟಿ ನೀಡಿ ಸೆನೆಟ್ ಅಧ್ಯಕ್ಷ ಮಿರ್ಚಿಯಾ ಅಬ್ರುಡಿಯಾನ್ ಮತ್ತು ಪ್ರತಿನಿಧಿಗಳ ಸದನದ ಅಧ್ಯಕ್ಷ ಸೋರಿನ್ ಗ್ರಿಡೆಯಾನು ಅವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದರ ಜೊತೆಗೆ ಅವರು ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ರಾಷ್ಟ್ರಪತಿಯವರು ಬುರಾಕೆಸ್ಟ್ ಆರ್ಥಿಕ ಅಧ್ಯಯನಗಳ ವಿಶ್ವವಿದ್ಯಾಲಯ ಮತ್ತು ರಾಷ್ಟ್ರೀಯ ಗ್ರಾಮೀಣ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಲಿದ್ದಾರೆ. ಕೇಂದ್ರ ಸರ್ಕಾರವು ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಿಗೆ ನೂತನ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿದೆ. ಪ್ರಸ್ತುತ ಶಿಕ್ಷಣ ಸಚಿವಾಲಯದ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಯಾಗಿರುವಂತಹ ವಿನೀತ್ ಜೋಶಿ ಅವರನ್ನು ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ನರೇಶ್ ಪಾಲ್ ಗಂಗ್ವಾರ್ ಅವರು ಉನ್ನತ ಶಿಕ್ಷಣ ಇಲಾಖೆಯ ನೂತನ ಕಾರ್ಯದರ್ಶಿಯಾಗಿ ಇರಲಿದ್ದು, ಡಿಕೆ ಅನಿಲ್ ಕುಮಾರ್ ಅವರನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿಯಾಗಿರುವಂತಹ ಕಟಿಕಿತಾಲ ಶ್ರೀನಿವಾಸ್ ಅವರನ್ನು ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಕೇಶವ್ ಚಂದ್ರ ಅವರು ಗಣಿ ಸಚಿವಾಲಯದ ಕಾರ್ಯದರ್ಶಿಯಾಗಿರಲಿದ್ದು, ಚಂದ್ರಭೂಷಣ್ ಕುಮಾರ್ ಅವರನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ಸುಶೀಲ್ ಕುಮಾರ್ ಲೋಹಾನಿ ಅವರನ್ನು ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯ ಕಾರ್ಯದರ್ಶಿಯಾಗಿ, ಸತ್ಯೇಂದ್ರ ಸಿಂಗ್ ಅವರನ್ನು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ಹಾಗೂ ಡಿತಾರಾ ಅವರನ್ನು ರಾಜಧಾನಿ ಅಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಪಿಯೂಷ್ ಗೋಯಲ್ ಅವರನ್ನು ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ ಮಹಾಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಈ ಎಲ್ಲ ನೇಮಕಾತಿಗಳಿಗೆ ಕೇಂದ್ರ ಸಂಪುಟ ಸಮಿತಿ ಅನುಮೋದನೆ ನೀಡಿದೆ. ಮುಕ್ತ, ಸಮಗ್ರ, ಪಾರದರ್ಶಕ ಮತ್ತು ನಿಯಮಾಧಾರಿತ ಬಹುಪಕ್ಷೀಯ ವ್ಯಾಪಾರ ವ್ಯವಸ್ಥೆಗೆ ಭಾರತ ತನ್ನ ಬದ್ಧತೆಯನ್ನು ಮತ್ತೊಮ್ಮೆ ಪುನರುಚ್ಚರಿಸಿದೆ. ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾದಲ್ಲಿ ನಡೆದಂತಹ ವಿಶ್ವ ವ್ಯಾಪಾರ ಸಂಸ್ಥೆ WTO ಸಭೆಯಲ್ಲಿ ಭಾರತದ 8ನೇ ವ್ಯಾಪಾರ ನೀತಿ ಪರಿಶೀಲನೆಯ ಅಂತಿಮ ಅಧಿವೇಶನದಲ್ಲಿ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಈ ವಿಷಯವನ್ನು ತಿಳಿಸಿದ್ದಾರೆ. WTO ಸುಧಾರಣೆ ಅಭಿವೃದ್ಧಿ ಕೇಂದ್ರೀಕೃತವಾಗಿರಬೇಕು, ಅಭಿವೃದ್ಧಿಶೀಲ ರಾಷ್ಟ್ರಗಳ ನೀತಿ ರೂಪಿಸುವ ಅವಕಾಶವನ್ನು ಸಂರಕ್ಷಿಸಬೇಕು, ಸಂಸ್ಥೆಯ ವಿಶ್ವಾಸಾರ್ಹತೆಯನ್ನು ಬಲಪಡಿಸಬೇಕು ಹಾಗೂ ಈಗಿರುವ ಆದೇಶಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಎಂದು ಅವರು ಹೇಳಿದ್ದಾರೆ. 23ನೇ ಆವೃತ್ತಿಯ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋ ನಗರದಲ್ಲಿ ವರ್ಣರಂಜಿತ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆ ದೊರೆತಿದೆ. ಬ್ರಿಟನ್ ದೊರೆ 3ನೇ ಚಾರ್ಲ್ಸ್ ಕ್ರೀಡಾಕೂಟವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿದರು. 10 ದಿನಗಳ ಕಾಲ ನಡೆಯಲಿರುವ ಈ ಕ್ರೀಡಾಕೂಟದಲ್ಲಿ 74 ದೇಶಗಳು ಭಾಗಿಯಾಗುತ್ತಿವೆ. ಧ್ವಜಧಾರಿ ಮೀರಾಬಾಯಿ ಚಾನು ಮತ್ತು ಬ್ಯಾಟನ್ ಬಾರಕಿ ಲವ್ಲಿನಾ ಬಾರ್ಗೋಹೈನ್ ನೇತೃತ್ವದಲ್ಲಿ ಕ್ರೀಡಾಂಗಣ ಪ್ರವೇಶಿಸಿದ ಭಾರತೀಯ ನಿಯೋಗ ರಾಷ್ಟ್ರಧ್ವಜವನ್ನು ಹಾರಿಸುತ್ತಾ ಸಾಗುವ ಮೂಲಕ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಯಿತು. ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಂತಹ ಆವೃತ್ತಿಯಲ್ಲಿ 61 ಪದಕ ಗೆದ್ದಿದ್ದ ಭಾರತಕ್ಕೆ ಈ ಬಾರಿ ಕ್ರೀಡಾ ವಿಭಾಗಗಳ ಸಂಖ್ಯೆ ಕಡಿಮೆ ಇರುವುದರಿಂದ ಹೊಸ ಸವಾಲು ಎದುರಾಗಲಿದೆ. ಹರಾರಿಯಲ್ಲಿ ನಡೆದಂತಹ ಮೂರು ಪಂದ್ಯಗಳ ಪುರುಷರ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ಜಿಂಬಾಬ್ವೆ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. 126 ರನ್ಗಳ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಭಾರತ ವೈಭವ್ ಸೂರ್ಯವಂಶಿ ಅವರ ಕೇವಲ 19 ಎಸೆತಗಳಲ್ಲಿ ಸಿಡಿಸಿದ ಆಕರ್ಷಕ ಅರ್ಧ ಶತಕದ ನೆರವಿನಿಂದ 13.2 ಓವರ್ಗಳಲ್ಲಿ 3 ವಿಕೆಟ್ಗಳ ನಷ್ಟಕ್ಕೆ ಗುರಿ ತಲುಪಿತು. ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ 125 ರನ್ ಗಳಿಸಿತು. ದೇಶಾದ್ಯಂತ ಮುಂಗಾರು ಪರಿಸ್ಥಿತಿಯನ್ನು ಕೇಂದ್ರ ಗೃಹ ಸಚಿವಾಲಯ ಸಕ್ರಿಯವಾಗಿ ಮೇಲ್ವಿಚಾರಣೆ ಮಾಡುತ್ತಿದೆ. ಭಾರೀ ಮಳೆಯಿಂದ ಎದುರಾಗಿರುವಂತಹ ಸವಾಲುಗಳನ್ನು ನಿಭಾಯಿಸಲು ಬಾಧಿತ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅಗತ್ಯವಿರುವಂತಹ ಎಲ್ಲ ರೀತಿಯ ನೆರವನ್ನು ಒದಗಿಸಲಾಗುತ್ತಿದೆ ಎಂದು ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ಕುರಿತ ಕರಡು ಪ್ರಸ್ತಾವನೆ ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಷರತ್ತುಗಳ ಸುದೀರ್ಘ ಚರ್ಚೆ ಬಳಿಕ 26 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್. ಬಹುಪಕ್ಷೀಯ ವೇದಿಕೆಗಳನ್ನು ದುರ್ಬಲಗೊಳಿಸುವ ಪಾಕಿಸ್ತಾನದ ನಡೆ ಖಂಡಿಸಿದ ಭಾರತ. ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ವರ್ಣರಂಜಿತ ಚಾಲನೆ, ಭಾರತೀಯ ನಿಯೋಗದಿಂದ ಆಕರ್ಷಕ ಪಥ ಸಂಚಲನ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಜಿಂಬಾಬ್ವೆ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
5: ಆಕಾಶವಾಣಿ ರಾಯಚೂರು, ಸಮಯ 7:45:25. ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್, ಬೆಂಗಳೂರು ಲತಾ ಇವರ ಧ್ವನಿಗಳಲ್ಲಿ ಧ್ರುವ ತಾರೆ ಈ ಚಿತ್ರದ ಗೀತೆಯನ್ನು. ಚಿ ಉದಯ ಶಂಕರ್ ಇವರ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: अरे ये कस्टमर कह रही मैडम ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದ್ರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ ಜಾಗರೂಕರಾಗಿರಿ.
3: ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿ ಹಸಿರು ತೋರಣ ಈ ಚಿತ್ರದ ಗೀತೆಯನ್ನ. ಜಿ ವಿ ಅಯ್ಯರಿವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಎರಡು ಕನಸು ಚಿತ್ರದ ಗೀತೆಯನ್ನು ಕೇಳುತ್ತಿದ್ದೀರಿ. ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯುವುದು. ಸಾಹಿತ್ಯ ಜಿ ಉದಯಶಂಕರ್ ಅವರದಾಗಿತ್ತು. ಸಂಗೀತ ಸಂಯೋಜನೆ ರಾಜನ್ ನಾಗೇಂದ್ರ ಅವರದಾಗಿತ್ತು. ಇದು ಆಕಾಶವಾಣಿ ರಾಯಚೂರು ಕೇಂದ್ರ. 8 ಗಂಟೆಗೆ ಸಮಾಚಾರ ಪ್ರಭಾತ್, 8:15ಕ್ಕೆ ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ.

0: ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಏಕ ಪ್ರಕಾರ ಸೇ PM ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ.

2028ನೇ ಶೈಕ್ಷಣಿಕ ವರ್ಷದ ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ GNVST-2027 ಮೂಲಕ 6ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ನೋಂದಣಿ ಪೋರ್ಟಲ್ ಆರಂಭಿಸಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/7/2026. ಅಭ್ಯರ್ಥಿಗಳು ಯಾವುದೇ ಶುಲ್ಕವಿಲ್ಲದೆ ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು. ವೆಬ್ಸೈಟ್ ವಿಳಾಸ https://navodaya.gov.in. ಆಕಾಶವಾಣಿ ರಾಯಚೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಭಾರತೀಯ ವಾಯುಸೇನೆಯಲ್ಲಿ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಇವರು ಸುಮಾರು 2 ದಶಕಗಳಿಗೂ ಅಧಿಕ ಸೇವೆಯನ್ನ ಸಲ್ಲಿಸಿ ಈಗ ನಿವೃತ್ತರಾಗಿ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಇವರೊಂದಿಗೆ ಮಾತನಾಡ್ತಾ ಇವರ ಅಪಾರವಾದ ಅನುಭವ ಇದೆ. ಇವರು IPKFನಲ್ಲಿ ಶ್ರೀಲಂಕಾದ ಏನೋ ಕಾರ್ಯಚಟುವಟಿಕೆ ನಡೀತು ಆ ಹೊತ್ತಿನಲ್ಲಿ, ನಂತರ ಅಸ್ಸಾಂ ಗಡಿಯಲ್ಲಿ, ನಾಗಾಲ್ಯಾಂಡ್ನ ಗಡಿಯಲ್ಲಿ, ಹೀಗೆ ಅನೇಕ ಭಾಗಗಳಲ್ಲಿ, ಜೊತೆಗೆ ಕಾರ್ಗಿಲ್ ವಾರ್ ಹೊತ್ತಿಗೂ ಸನ್ನದ್ಧರಾಗಿ ಇರುವಂತಹ ಒಂದು ಪಡೆಯಲ್ಲಿ ಇದ್ರು. ಹೀಗಾಗಿ ಇವರ ಅಪಾರವಾದ ಅನುಭವ ಇದೆ. ಇವರೊಂದಿಗೆ ಮಾತನಾಡ್ತಾ ಆ ಅನುಭವಗಳನ್ನ ನಾವೀಗ ಕೇಳೋಣ. ಸೂರ್ಯನಾರಾಯಣ ಪಿಆರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
2: ಜೈ ಹಿಂದ್ ಮೇಡಮ್.
1: ಮೂಲತಃ ನೀವು ಮೈಸೂರಿನವರು, ಅಲ್ಲಿಂದ ಬೆಂಗಳೂರಿಗೆ ಯಲಹಂಕದಲ್ಲಿರುವಂತಹ ವಾಯುನೆಲೆಯಲ್ಲೇ ನಿಮ್ಮ ಶಿಕ್ಷಣ ಆಯಿತು, ನಂತರ ನಿಮ್ಮ ಕಾರ್ಯ ಆಯಿತು, ಇಲ್ಲೇ ನಡೀತು. ಮೈಸೂರಿನಿಂದ ಬೆಂಗಳೂರಿಗೆ ಬಂದಿದ್ದು, ಅದು ವಾಯುಸೇನೆಗೆ ಸೇರಬೇಕು ಅನ್ನುವಂಥದ್ದು ಹೇಗೆ ನಿಮ್ಮಲ್ಲಿ ಒಂದು ಹುಟ್ಕೊಳ್ತು, ಅಥವಾ ಅದನ್ನ ನೀರೆರೆದು ಬೆಳೆಸಿದವರು ಯಾರು?
2: ನಾನು ಸುಮಾರು 10 ವರ್ಷದವನಿರ್ಬೋದು. 1971ರಲ್ಲಿ ಬಾಂಗ್ಲಾದೇಶ ವಾರ ಆಗಿದ್ದಾಗ ಬಹುಶಃ ಒಂಥರದಲ್ಲಿ ನಿಮ್ಮ ಆಕಾಶವಾಣಿನೇ ಅದಕ್ಕೊಂಥರ ಸ್ಫೂರ್ತಿ ಅಂತ ಹೇಳಬೇಕು. ನಾನು ಆವಾಗ ಬೇರೆ ಏನು ಮೋಡ್ ಆಫ್ ಕಮ್ಯುನಿಕೇಶನ್ ಇರಲಿಲ್ವಲ್ಲ ಆಕಾಶವಾಣಿ ಬಿಟ್ರೆ. ನಮಗೆ ಪ್ರಪಂಚದ ಏನು ಆಗುಹೋಗಗಳು ಬೇಕಿದ್ರು ನಾವು ನಿಮ್ಮನ್ನೇ ಅವಲಂಬಿಸಬೇಕಾಗಿತ್ತು. ನಾವು ನಂಜನಗೂಡ ಹತ್ರ ಒಂದು ಹಳ್ಳಿ, ನಮ್ದು ಹೆಡತಲೆ ಅಂತ ಹೇಳಿ, ಆ ಹಳ್ಳಿನಲ್ಲಿ ಗ್ರಾಮ ಪಂಚಾಯತಿ ಮುಂದೆ ರೇಡಿಯೋಗಳನ್ನ ಹಾಕ್ತಾ ಇದ್ರು. ಅವಾಗ ಅಕ್ಕಪಕ್ಕದ ಮನೆಗಳಲ್ಲೂ ಇರ್ತಾ ಇತ್ತು ರೇಡಿಯೋಗಳು. ಆವಾಗ ಈ 71ರ ಬಾಂಗ್ಲಾ ವಾರ ಆದಾಗ ಬಹಳಷ್ಟು ನ್ಯೂಸ್ ಬುಲೆಟ್ಗಳನ್ನ ಬಿಡ್ತಾ ಇದ್ರು. ಕೆಲವೊಂದು ಇಂಪಾರ್ಟೆಂಟ್ ಬುಲೆಟಿನ್ಸ್ ಬರೋದು, ನ್ಯೂಸ್ಗಳಲ್ಲೂ ಬರೋದು. ಅದನ್ನೆಲ್ಲ ಕೇಳಿದಾಗ ನನಗೆ ಆವಾಗ ಈ ನ್ಯಾಟ್ ವಿಮಾನ ಅಂತ ಇತ್ತು, ಅದು 71ರಲ್ಲಿ ಅದೇ ವಾರ್ ಹೀರೋ ಅದು ಏರ್ಫೋರ್ಸ್ ನಲ್ಲಿ. ಅದನ್ನ ಕೇಳಕ್ ಒಂಥರ ಖುಷಿ ಆಗೋದು. ನಾವಾಗ್ಲಿ ನಮ್ಮ ಅಣ್ಣ ತಮ್ಮಂದು ತಂದೆ ಎಲ್ಲ ಕೂತ್ಕೊಂಡು ಕೇಳ್ತಾ ಇದ್ವಿ. ಆವಾಗ ನ್ಯೂಸ್ ಕೇಳದೆ ಒಂದು ಸಂಭ್ರಮ ಇತ್ತು ನನಗೆ. ಆವಾಗ ಮನಸ್ಸಿನಲ್ಲಿ ಮೊಳಕೆ ಹೊಡಿತಾ ಇತ್ತು, ಏನಿದು ನ್ಯಾಟ್ ವಿಮಾನ ಅನ್ನೋದು, ಏರ್ಫೋರ್ಸ್ ಸೇರ್ಬೇಕು ಅನ್ನೋ ಒಂದು ಆಸೆನೆ ಆ ಟೈಮಲ್ಲಿ ನನಗೆ ಮೊಳಕೆ ಹೊಡಿತು. ಹಿಂಗೆ ಪೇಪರ್ಗಳಲ್ಲಿ ನೋಡ್ತಾ ಇರ್ತಿದ್ವಲ್ಲ ಅವಾಗ ಅವಾಗ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ, ಇವಾಗಲೂ ಬಹುಶಃ ಇದೆ ಅದು. ಅದರಲ್ಲಿ ಪ್ರತಿ ತಿಂಗಳಲ್ಲೂ ಬರ್ತಾ ಇತ್ತು ಅದರಲ್ಲಿ ಏರ್ಫೋರ್ಸ್ ಜಾಯ್ನ್ ಆಗ್ರಿ ಆಗ್ರಿ ಅಂದ್ಬಿಟ್ಟು ಅಂತ. ಸರಿ, ನಾನು SLC ಪಾಸ್ ಆದ ತಕ್ಷಣ ಮಿನಿಮಮ್ ರಿಕ್ವೈರ್ಮೆಂಟ್ SLC ಇತ್ತಲ್ಲ, ಫಸ್ಟ್ ಕ್ಲಾಸ್ ಬರಬೇಕು ಅಂತ ಒಂದು ತೀರ್ಮಾನ ಇತ್ತು. ಸೊ ಫಸ್ಟ್ ಕ್ಲಾಸ್ ಬಂದೇ ಬಿಡೋಣ ನೋಡೋಣ ಅಂತ ಹೇಳಿ ಫಸ್ಟ್ ಕ್ಲಾಸ್ ಬಂದು ಆಮೇಲೆ PUC ಕಂಪ್ಲೀಟ್ ಮಾಡಿದೆ ನಂಜನಗೂಡಿನಲ್ಲಿ. PUC ಕಂಪ್ಲೀಟ್ ಮಾಡಿದ್ಮೇಲೆ ಮಂಡ್ಯದಲ್ಲಿ

0: ನಮ್ಮ ಅಣ್ಣವ್ರ ಮನೆಯಲ್ಲಿ ಬಿ ಎಸ್ ಸಿಗೆ ಸೇರ್ಕೊಂಡೆ. ಅಲ್ಲಿ ಬಿ ಎಸ್ ಸಿ ಮಾಡ್ತಾ ಇರ್ಬೇಕಾದ್ರೆ 79ರಲ್ಲಿ, ಅದು ಬಹುಶಃ ಈ ಚೌಧರಿ ಚರಣ್ ಸಿಂಗ್ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಇದ್ರು 79-80ರ ದಶಕದಲ್ಲಿ ಇದ್ರು. ಅವರೊಂದ್ಸಲ ಮಂಡಿಗೆ ಬಂದಿದ್ರು, ಅದು ನಮ್ಮ ಗೌರ್ಮೆಂಟ್ ಕಾಲೇಜು ಆವರಣದಲ್ಲೇ ಅದೊಂದು ಹೆಲಿಪ್ಯಾಡ್ ಮಾಡಿ ಚಿಕ್ಕದಾಗಿ ಅದು ಇಳಿಸೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು. ಆವಾಗ ದೊಡ್ಡ ಒಂದು ಹೆಲಿಕಾಪ್ಟರ್ ಬಂದು ಇಳಿತು, ಅದರಿಂದ ಅವ್ರು ಇಳಿತಾರೆ, ಈ ತರ ಸುಮಾರು ಜನ ಟೆಕ್ನಿಷಿಯನ್ಸ್ ಎಲ್ಲ ಇಳಿತಾರೆ, ಏನೋ ಒಂಥರ ಅದೊಂದು ನೋಡ ಖುಷಿ ಇರೋದು ನನಗೆ. ನಾನು ಅನ್ಕೊಂಡೆ ನಾನು ಆವಾಗ ಸೇರ್ಬೇಕು ಅನ್ಕೊಂಡೆ, ಯಾಕೆ ನಿಂತೋಯ್ತಲ್ಲ ಇವಾಗ್ಲಾರು ಸೇರ್ಬೋದಲ್ಲ ಅನ್ಬಿಟ್ಟು ಅಂತ ಮತ್ತೆ ನಾನು ಎಲ್ಲ ಹುಡುಕಿ ಬಿ ಎಸ್ ಸಿ ಓದ್ತಿರುವಾಗ ಅಪ್ಲೈ ಮಾಡಿದೆ ನಾನು 79 ಸಮೀರ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕಾಣುತ್ತೆ. ಆಮೇಲೆ ನನಗೆ ಕರೆ ಬಂತು, ಬೆಂಗಳೂರಲ್ಲಿ ಕಬ್ಬನ್ ರೋಡ್ ಅಲ್ಲಿ ಏರ್ಫೋರ್ಸ್ ಸೆಲೆಕ್ಷನ್ ಸೆಂಟರ್ ಅಂತ ಈಗಲೂ ಇದೆ, ನಮ್ದು ಎಲ್ಲ ಕಳಿಸ್ಕೊಟ್ವಿ ಬಂತು. ನನ್ನ ಕರೆದ್ರು, ಎಕ್ಸಾಮಿನೇಷನ್ ಆಯ್ತು, ರಿಟರ್ನ್ ಎಕ್ಸಾಮಿನೇಷನ್ ಮಾರೇ ದಿನ ಬರಕ್ ಹೇಳಿದ್ರು, ಆಗಿದೆಯಪ್ಪ ಸೆಲೆಕ್ಷನ್ ಆಗಿದೆ. ಅಲ್ಲಿ ಎರಡು ಸ್ಟ್ರೀಮ್ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದಿ ಮಾರ್ಕ್ಸ್ ಸ್ಕೋರ್ಡ್, ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಮತ್ತೆ ಮೆಕ್ಯಾನಿಕಲ್ ಸ್ಟ್ರೀಮ್ ಅಂತ ಹೇಳಿ. ಸೊ ನನಗೆ ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಬಂತು. ನನಗೆ ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಅಂತ ಅವಾಗ ಏನು ಐಡಿಯಾ ಇರಲಿಲ್ಲ ಏನು ಅಂದ್ಬಿಟ್ಟು ಅಂತ ಅವ್ರನ್ನ ಕೇಳಿದೆ, ಸ್ಕ್ವಾಡ್ರನ್ ಲೀಡರ್ ಸಂತಾನ ಕೃಷ್ಣ ಅಂತ ಹೇಳಿ ರಿಕ್ರೂಟ್ಮೆಂಟ್ ಆಫೀಸರ್. ಏನಿಲ್ಲಪ್ಪ ನೀ ಬೆಂಗಳೂರಲ್ಲೇ ಇರ್ತೀಯ 3 ವರ್ಷ ಹೋಗು ಅಂತ ಅಂದ್ರು ಅಷ್ಟೇ ಅವ್ರು. ಸರಿ ಮನೆಗೆ ಕಳಿಸ್ಬಿಟ್ಟು ನಾನು ಹೊರಟೋದೆ. ಹೋಗಿ ಮನೆಯಲ್ಲಿ ಆವಾಗ ಎಲ್ರಿಗೂ ಹೇಳಿದೆ ನಾನು, ನಮ್ಮ ತಂದೆನು ಕೂಡ ನನಗೆ ಪ್ರೋತ್ಸಾಹ ಮಾಡಿದ್ರು, ಆಯ್ತು ಹೋಗಪ್ಪ 5 ಜನ ಮಕ್ಕಳಲ್ಲೊಬ್ಬ ಮಿಟ್ಟಿಲ್ಲೂ ಇರಲಿ ಏನಿವಾಗ, ಸರಿ ಹೋಗು ಅಂತ ಹೊರಟು. ನಾನು ಮತ್ತೆ ಕಾಲ್ ಬಂತು, ಬಂದೆ ಬೆಂಗಳೂರಲ್ಲಿ ಮೆಡಿಕಲ್ ಟೆಸ್ಟ್ ಎಲ್ಲ ಆದ್ಮೇಲೆ ಬೆಂಗಳೂರಲ್ಲಿ ಸೇರ್ಕೊಂಡ್ವಿ. ಟ್ರೈನಿಂಗ್ ಸೆಂಟರ್ ನಡೀತು, ಒಂದು 2.5 ವರ್ಷ ಟ್ರೈನಿಂಗ್ ನಡೆಯುತ್ತೆ. ಅದ್ರಲ್ಲಿ 1/2 ತಿಂಗಳು ಜನರಲ್ ಟ್ರೈನಿಂಗ್ ಇರುತ್ತೆ, 1/3 ತಿಂಗಳಂತೂ ಫಸ್ಟ್ ಬರೀ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ, ಬೆಳಗಿನ ಸಂಜೆವರೆಗೂ ತಯಾರು ಮಾಡೋದಕ್ಕೆ ನಮ್ಮನ್ನ ಫಿಸಿಕಲಿ ಫಿಟ್ ಆಗಿ. ಆನಂತರ 3 ತಿಂಗಳಿಗೂ ಒಂದು ಪರೀಕ್ಷೆ ಮಾಡ್ತಾರೆ ಅವರು, ಪರೀಕ್ಷೆ ಪಾಸ್ ಆದಂಗೆ ಅವ್ರು ಮುಂದೆ ಕಳಿಸ್ತಾ ಇರ್ತಾರೆ. ಆಶ್ಚರ್ಯ ಆಗೋದು ಮೇಡಮ್, ಏರ್ಫೋರ್ಸ್ ಅಲ್ಲಿ ಆ ಪಾಸಿಂಗ್ ಪರ್ಸೆಂಟೇಜ್ ಕೂಡ ಬಹಳ ಕಷ್ಟ. ಅಲ್ಲಿ ಒಂದ್ಸಲ ಫೇಲ್ ಆದ್ರೆ 1/3 ತಿಂಗಳಲ್ಲಿ ಒಂದ್ಸಲ ಬ್ಯಾಕ್ ಫೇಸ್ ಅಂತ ಮತ್ತೆ ಹಿಂದೆ ಕಳಿಸ್ತಾರೆ, ಇನ್ನೊಂದ್ಸಲ ಓದು ಅಂತಾರೆ, ಇನ್ನೊಂದ್ಸಲನು ಫೇಲ್ ಆದ್ರೆ ಮನೆಗೇನೆ ಸೀದಾ. ಕೇಳ್ತಾರೆ ಕೆಲವು ನಾಟ್ ಟೆಕ್ನಿಕಲ್ ಟ್ರೇಡ್ಸ್ ಅಂತ ಇರುತ್ತೆ, ನೀ ಕ್ಲರ್ಕ್ ಆಗಿ ಇಷ್ಟಪಡ್ತೀಯ? ಹೌದು ಅಂದ್ರೆ ಕ್ಲರಿಕಲ್ ಟ್ರೈನಿಂಗ್ ಸೆಂಟರ್ ಬೆಳಗಾವಲ್ಲಿ ಅಲ್ಲಿ ಕಳಿಸ್ತಾರೆ, ಅವಕಾಶ ಕೊಡ್ತಾರೆ, ಇದೆ ಅದು. ಸರಿ, ನಾವು ಸಕ್ಸಸ್ಫುಲ್ ಆಗಿ ಎಲ್ಲ ಟ್ರೈನಿಂಗ್ ಮುಗಿಸಿದ್ಮೇಲೆ ನನಗೆ ಹೆಲಿಕಾಪ್ಟರ್ ಕೊಡ್ತಾರೋ ಇಲ್ಲೋ ಅಂತ ಮನಸ್ಸಲ್ಲಿ ಒಂದು ಡೌಟ್ ಇತ್ತು, ನಾನು ಕೇಳ್ಕೊಂಡು ಇರ್ಲಿಲ್ಲ ಹೆಂಗೆ ಅನ್ಬಿಟ್ಟು ಅಂತ. ಬಟ್ ನನಗೆ ಆಶ್ಚರ್ಯವೇನು ಅಂದಂಗೆ ನನಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ಆ 105 ಹೆಲಿಕಾಪ್ಟರ್ ಯೂನಿಟ್ ಏರ್ಫೋರ್ಸ್ ಸ್ಟೇಷನ್ ಚಬ್ವಾ ನಿಯರ್ ದಿಬ್ರುಗರ್ ಅಂತ ಒಂದು ಬಂತು. ನನಗೆ ಬಹಳ ಖುಷಿ ಆಗ್ಬಿಡ್ತು, ಇದು ಯಾವ ಹೆಲಿಕಾಪ್ಟರ್ ಇದನ್ನ ನೋಡಿದ್ನಲ್ಲ ಅದೇನಾ ಅನ್ಬಿಟ್ಟು ಅಂತ ನನಗೆ ಹೆಂಗಿರೋ ಆಸೆ ಇತ್ತು. ಒಂದು ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡೆ ನಾನು. ಆವಾಗೆಲ್ಲ ಎಲ್ಲವೂ ರಷ್ಯನ್ ನಮ್ಮ ಹತ್ರ, ಆವಾಗ Mi-4 ಅಂತ ಒಂದು ಹೆಲಿಕಾಪ್ಟರ್ ಇತ್ತು, Mi-4 ಮಿಕೋಯಾನ್ EH-4 ಅಂತ ಹೇಳಿ, ಅದು ದೊಡ್ಡವಾದ ಸೀರೀಸ್, ಅದು ಪೆಟ್ರೋಲ್ ವರ್ಷನ್. ಅದು
1: ಎಷ್ಟು
0: ಕಾಸ್ಟ್ಲಿ, ಬಹಳ ಕಾಸ್ಟ್ಲಿ ಅದು. ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ ನಾನು, ಆಮೇಲೆ ಒಂದೊಂದು 1.5 ವರ್ಷ ಕೆಲಸ ಮಾಡಿದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಅದೇ ಸಿಲ್ಚರ್ ಅಂತ ಹೇಳಿದ್ರೆ ನಾನು ಕುಂಬಿ ಗ್ರಾಮ್ ಅಂತ ಹೇಳಿ, ಅಲ್ಲಿ ಒಂದು ಹೊಸ ಹೆಲಿಕಾಪ್ಟರೇ ಬಂತು, Mi-8 ಅಂತ ಹೇಳಿ, Mi-8 ಅಂತ. ಅದಕ್ಕೆ ನಮ್ಮನ್ನ ಪೋಸ್ಟ್ ಮಾಡಿದ್ರು, ಎಲ್ಲ ಹುಡುಗರಿದ್ದಾರೆ ಹೊಸ ಯೂನಿಟ್ ಎಲ್ಲ ಮಾಡ್ಬೇಕಂತ ಹೇಳಿ. ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಹೋದೆ ನಾನು, ಅಲ್ಲಿ ಹೊಸದ್ ಬಂದಿತ್ತು. ಅದಕ್ಕೋಸ್ಕರ ವಿಶೇಷವಾಗಿ ಟ್ರೈನಿಂಗ್ ಕೊಡ್ತಾರೆ ನಮ್ಗೆ, ನಾಟ್ ಓನ್ಲಿ ಈ 3 ವರ್ಷ ಏನ್ ಟ್ರೈನಿಂಗ್ ಮಾಡಿರ್ತೀವಿ, ಇದು ಜನರಲ್ ಇದು.
1: ಬೆಂಗಳೂರಲ್ಲಿ ನಿಮ್ಗೆ ತರಬೇತಿ ಆಯ್ತು, ಅದು ಬೇಸಿಕ್ ಟ್ರೈನಿಂಗ್
0: ಜಾರಳಿ ಈಸ್ಟ್ ಅಲ್ಲಿ, ಅದು ಬೇಸಿಕ್ ಟ್ರೈನಿಂಗ್, ಟೆಕ್ನಿಕಲ್ ಟ್ರೈನಿಂಗ್. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು 6 ತಿಂಗಳಾದ್ಮೇಲೆ ನಮ್ಗೆ ಯಾವ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅನ್ನೋದು ತೀರ್ಮಾನ ಆಗುತ್ತೆ ಅಲ್ಲಿ.
1: ಸ್ಪೆಷಲೈಸೇಷನ್
0: ಯಾವ್ದಕ್ಕೆ ಏನ್ಬಿಟ್ಟು ಅಂತ. ಅದರಲ್ಲಿ ಕೆಲವರಿಗೆ ರಡಾರ್ ಸಿಗುತ್ತೆ, ಕೆಲವರಿಗೆ ಕಮ್ಯುನಿಕೇಶನ್ ಸಿಗುತ್ತೆ, ಕೆಲವರಿಗೆ ಇನ್ಸ್ಟ್ರುಮೆಂಟ್ ಸಿಗುತ್ತೆ, ಕೆಲವರಿಗೆ ಎಲೆಕ್ಟ್ರಿಕಲ್ ಸಿಗುತ್ತೆ.
1: ಅಂದ್ರೆ ನಿಮ್ಮ ಆಸಕ್ತಿ ಏನು, ನಮ್ಮ ಮಾಡಬಲ್ರಿ ಅಂತ?
0: ಹೌದು, ಪ್ಲಸ್ ನಾವು ಒಂದ್ ಮಾರ್ಕ್ಸ್ ಬೇರೆ ಸ್ಕೋರ್ ಮಾಡಿರ್ತೀವಲ್ಲ ಮೇಡಮ್ ಅದರಲ್ಲಿ. ಸೊ ಅದರಲ್ಲಿ ನಾನು ಹೋದ್ಮೇಲೆ ಅಲ್ಲಿ ಅದಕ್ಕೆ ಸಪರೇಟ್ ಮತ್ತೆ ಹೆಲಿಕಾಪ್ಟರ್ಗೆ ಮತ್ತೆ ಟ್ರೈನಿಂಗ್ ಇದೆ. ಆ ಪರ್ಟಿಕ್ಯುಲರ್ ವಿಮಾನದಲ್ಲಿ ಏನ್ ಕೆಲಸ ಮಾಡ್ಬೇಕು ಹೆಂಗೆ, ಒಂದು 6 ತಿಂಗಳ ಟ್ರೈನಿಂಗ್ ಆಗುತ್ತದು. ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಕೆಲಸ ಮಾಡ್ತಕ್ಕೆ ಶುರು ಮಾಡಿದೆ ನಾವು. ಟೆಕ್ನಿಕಲ್ ಆಗಿ ನಮ್ಮ ಕೆಲಸ ಏನಂತಂದ್ರೆ, ನಾವು ಅಲ್ಲಿ ಎನಿ ಪಾಯಿಂಟ್ ಆಫ್ ಟೈಮ್, ಈಗ ನಾನು ಎಲೆಕ್ಟ್ರಿಕಲ್ ಅಂತಂದ್ರೆ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ಸ್ ಅದ್ರಲ್ಲಿ ಫಿಟ್ ಆಗಿದೆ, ಪ್ರತಿಯೊಂದು 100% ಸರ್ವಿಸಬಲ್ ಇರಬೇಕು, ದೇ ಶುಡ್ ಬಿ ವರ್ಕಿಂಗ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಗಿವನ್ ಪಾಯಿಂಟ್ ಆಫ್ ಟೈಮ್ ತಕ್ಷಣ ಹೊರಡ್ಬೇಕು ಅಂದ್ರು ಇರ್ಲೇಬೇಕು.
1: ನೀವು ಹೇಳ್ತಾ ಇದ್ರಿ ಸಿಲ್ಚಾರ್ ನಲ್ಲಿ ಒಂದು ಹೆಲಿಕಾಪ್ಟರ್ ಬಂತು, ಅದು ನಾನು ಚೌಧರಿ ಚರಣ್ ಸಿಂಗ್ ಅವರು ಏನು ಮಂಡ್ಯಕ್ಕೆ ಬಂದಾಗ ನೋಡಿದ ಹೆಲಿಕಾಪ್ಟರ್ ಹೌದು ಅಂತ
0: ಅದೇ ಆಗಿತ್ತು. ನನಗೆ ಬಹಳ ಖುಷಿ ಆಯ್ತು, ನನ್ನ ಸುಮಾರು ಜನಕ್ಕೆ ಹೇಳಿದೆ, ನನ್ನ ಸ್ನೇಹಿತರಿಗೆಲ್ಲ.
1: ಕಣ್ಣಲ್ಲಿ ತುಂಬಿಕೊಂಡ ಹೆಲಿಕಾಪ್ಟರ್ ಒಳಗಡೆ ಕೂತ್ರಿ ನೀವು?
0: ಖಂಡಿತ ಖಂಡಿತ ಮೇಡಮ್, ಖಂಡಿತ ಕೂತೆ. ಅದ್ರಲ್ಲಿ ಕೆಲಸ ಮಾಡದೆ ಬಹಳ ಆಸಕ್ತಿ ವಹಿಸಿ ಬಹಳಷ್ಟು ಜನಗಳ ಮನ್ನಣೆಗೂ ಪಾತ್ರನಾಗಿದ್ದೀನಿ ಆ ಕೆಲಸಗಳಲ್ಲಿ.
1: ಈಗ ಅಸ್ಸಾಂ ಗಡಿ ಒಂದ್ ಕಡೆಗೆ, ಮತ್ತೆ ನಾಗಾಲ್ಯಾಂಡ್ ಗಡಿ,
0: ಹೌದು,
1: ಇವೆಲ್ಲ ಗಡಿಗಳಲ್ಲಿ ಹೆಚ್ಚಾಗಿ ಈ ತರದ ಒಂದು ಬೇಸ್ ಗಳಿದ್ದಾವೆ.
0: ಹೌದು ಹೌದು,
1: ನೀವು ಕೂಡ ಅಲ್ಲೆಲ್ಲ ಕೆಲಸ ಮಾಡಿದ್ದೀರಾ? ಹೇಗೆ ಅಲ್ಲಿ ಒಂದು ವಾತಾವರಣ ಬಹಳ ಪ್ರತಿಕೂಲವಾಗಿರುತ್ತೆ, ಮತ್ತೆ ಯಾವತ್ತೂ ಸನ್ನದ್ಧವಾಗಿರ್ಬೇಕು, ಅಂತಾರಾಷ್ಟ್ರೀಯ ಗಡಿ ಬೇರೆ. ಹಾಗಾಗಿ ಇಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು.
0: ಖಂಡಿತ. ನಮ್ಮ ಮೇನ್ ಕೆಲಸ ಏನಿತ್ತು ಅಂತಂದ್ರೆ, ಯಾವ ಗಿವನ್ ಟೈಮ್ ಅಲ್ಲಿ ನಿಮಗೆ ಆರ್ಮಿಯಿಂದ ಇನ್ಫಾರ್ಮೇಶನ್ ಬರ್ತಾ ಇರ್ತದೆ ನಿಮಗೆ, ಇಂಥ ಕಡೆ ಹೀಗಾಗಿದೆ ಹಾಗಾಗಿದೆ, ಯಾರೋ ಒಬ್ಬರು ಹುಷಾರಿಲ್ಲ ಅಂತಾನೋ, ಯಾರೋ ಒಬ್ಬರು ಬಿದ್ಬಿಟ್ಟಿದ್ದಾರೆ ಅಂತ, ಯಾರೋ ಒಬ್ಬರಿಗೆ ಗುಂಡೊಡೆದಿದ್ದಾರೆ ಅಂತಾನೋ ಆ ಕಡೆ ಅವರು ಯಾರೋ ಒಂದು ಅವ್ರು ಲಿಫ್ಟ್ ಮಾಡ್ಬೇಕಾಗುತ್ತೆ, ಅಥವಾ ಒಂದು ಆರ್ಮಿ ಬೇಸ್ ಅಲ್ಲಿ ಅವ್ರ ಹತ್ರ ಊಟಕ್ಕೆ ತಿಂಡಿ ಏನು ಇಲ್ಲ, ಸರಿ ಮುಗಿದೋಗಿದೆ ಅಂತಾನೋ. ಪ್ರತಿಯೊಂದನ್ನು ಮೇಡಮ್, ಇನ್ಕ್ಲೂಡಿಂಗ್ ಲೈವ್ ಅನಿಮಲ್ಸ್, ಈ ಆಡು ಕುರಿ ಕೋಳಿಗಳನ್ನು ನಾವು ಹೆಲಿಕಾಪ್ಟರ್ ಹಾಕೊಂಡೋಗಿ ಅವ್ರು ಡ್ರಾಪ್ ಮಾಡ್ಕೊಟ್ಟಿರ್ತೀವಿ.
1: ಎಲ್ಲಿಂದ ಎತ್ಕೊಂಡು ಹೋಗಿರ್ತೀರಾ?
0: ಇಲ್ಲಿ ನಮ್ ಬೇಸ್ ಇರುತ್ತಲ್ಲ, ಅಂದು ಕುಂಭಿಗ್ರಾಮ್ ಅಂತ ಇರೋದು, ಅದು ಆಲ್ಮೋಸ್ಟ್ ನಿಯರ್ ಟು ಸಿಟಿ, ಸಿಲ್ಚರ್ ಟೌನ್ ಗೆ ಹತ್ತಿರದಲ್ಲಿದೆ. ಅಲ್ಲಿಗೆ ಬರುತ್ತೆ, ಅದನ್ನ ಆರ್ಮಿನವರೇ ಒಳಗಡೆ ತುಂಬಿಸ್ತಾರೆ, ತಗೊಂಡೋಗಿ ನಾವು ಅದನ್ನ ಅಲ್ಲಿ ಕೊಟ್ಟು ಬರೋದು. ಅಲ್ಲಿ ಬೇಕು ಅಂತ ಇರುತ್ತೆ ಆ ಪಾಯಿಂಟ್ ಆಫ್ ಟೈಮ್, ಆ ಕೆಳಗಡೆ ಅವ್ರಿಗೆಲ್ಲ ಡ್ರಾಪಿಂಗ್ ಪಾಯಿಂಟ್ಸ್ ಝೋನ್ ಅಂತ ಮುಂಚೆನೆ ಕೊಟ್ಟಿರ್ತೀವಿ ನಾವು ಆ್ಯಪ್ ಅಲ್ಲಿ, ಅವರಲ್ಲಿ ಕೆಳಗಡೆ ಕಾಯ್ತಾ ಇರ್ತಾರೆ, ನಾವು ಅಲ್ಲಿಂದ ಡ್ರಾಪ್ ಮಾಡ್ತೀವಿ, ಅದನ್ನ ಅವ್ರು ತಗೊಂಡು ಹಗ್ಗ ಕಟ್ಟಿ ಬಿಡುತ್ತೀವಿ. ಅದನ್ನ ಆರ್ಮಿ ಜವಾನ್ಸ್ಗಳಿಗೆ ಅವ್ರ ಮೂಮೆಂಟ್ ಆಫ್ ಆರ್ಮಿ ಇಸ್ ಆಲ್ಸೋ ತ್ರೂ ಹೆಲಿಕಾಪ್ಟರ್ಸ್ ಅಲ್ಲಿ, ಅವ್ರು ಅಲ್ಲಿಂದ ಬರಬೇಕು ಅಂತಂದ್ರೆ ಅವ್ರು ಯಾವ ರಜಾ ಹೋಗ್ಬೇಕು ಒಂದ್ ನಾಲ್ಕು, ಅವ್ರಗಳನ್ನ ಮತ್ತೆ ನಾವು ಇಲ್ಲಿ ಕರ್ಕೊಂಡ್ಬರ್ಬೇಕು ಈ ಬೇಸ್ಗೆ. ಇಲ್ಲಿ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಇರುತ್ತೆ, ಇಲ್ಲಿಂದ ಹೋಗ್ತಾರೆ ರಜಾ ಮುಗಿಸ್ಕೊಂಡ್ ಮತ್ತೆ ಇಲ್ಲಿಗೆ ಬರ್ತಾರೆ, ಮತ್ತೆ ನಮ್ಮ ಹತ್ರ ಬರ್ತಾರೆ, ನಾವು ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಬಿಡ್ತೀವಿ. ಅವ್ರನ್ನ ಇಳಿಸ್ತೀವಿ ಅಲ್ಲಿ ನಿಯರೆಸ್ಟ್ ಪಾಯಿಂಟ್ ಅಲ್ಲಿ, ಅದು ದಟ್ ವಾಸ್ ದಿ ಮೇಜರ್ ವರ್ಕ್ ಅಲ್ಲಿದ್ದಾಗ. ನಾವು ಆಮೇಲೆ ನಾವು ಅಲ್ಲಿ ಹೇಳಿದ್ರೆ ನಿಮಗೆ ಹಾರ್ಡ್ ಲಿವಿಂಗ್ ಏರಿಯಾ ಅದು ಅಂತ ಹೇಳಿ, ಆವಾಗ ಅಲ್ಲಿ ಮದುವೆ ಆಗಿದ್ದವರಿಗೆ 2 ವರ್ಷ ಇದ್ರೆ ಸಾಕು, ಬ್ಯಾಚುಲರ್ಸ್ಗೆ 3 ವರ್ಷ 2 ಇದ್ರೆ ಸಾಕು, ನಿಮ್ಗೆ ಇವೇ ಚಾಯ್ಸ್ ಪೋಸ್ಟಿಂಗ್ ನಿಮಗೆ ಕೊಡ್ತೀವಿ ಅಂತ ಒಂದು ಇತ್ತದು. ಅದು ನನಗೆ ಅಡ್ವಾಂಟೇಜ್ ಆಯ್ತು, ನನಗೆ ನಾನು ಬ್ಯಾಚುಲರ್ ಇದ್ನಲ್ಲ ಆವಾಗ, ಸರಿ 3 ವರ್ಷ 2 ಸೇರಿ ಮಾಡಿದ್ದೆ ನಾನು ಅದಿಬ್ಬರು ಮತ್ತೆ ಇದು ಮಾಡ್ಕೊಂಡು. ಅವ್ರು ಕೇಳ್ತಾರೆ ನಿಮ್ಗೆ ಎಲ್ಲಿ ಬೇಕು ಏನಿತ್ತ ಅಂತ ಹೇಳಿ, ನಾನು ಮೈಸೂರು ಕೊಡಿಂದ ಕೇಳಿದ್ದೆ ಮತ್ತೆ ಬೆಂಗಳೂರು ಕೊಡಿಂದ ಕೇಳಿದ್ದೆ. ಮೈಸೂರಿನಲ್ಲೂ ಒಂದಿದೆ ನಮ್ದು ಏರ್ಫೋರ್ಸ್ ಸೆಲೆಕ್ಷನ್ ಸೆಂಟರ್ ಅಂತ ಒಂದಿದೆ, ಅದು ಬಹಳ ಲಿಮಿಟೆಡ್, ಯು ಗೋ ಟು ಬ್ಯಾಂಗ್ಳೂರ್, ನೀನ್ ಹೆಂಗಿದ್ರು ಹೆಲಿಕಾಪ್ಟರ್ ಯೂನಿಟ್ ಅಲ್ಲಿ ಇದು ಇದೆ, ಇದರಲ್ಲಿ ಯು ಕಂಟಿನ್ಯೂ ವಿತ್ ದಿಸ್ ಅಂತ ಹೇಳಿ ನನಗೆ. ಏರ್ಫೋರ್ಸ್ ಸ್ಟೇಷನ್ ಯಲಂಗದಲ್ಲಿ ನಮ್ದು 112 ಹೆಲಿಕಾಪ್ಟರ್ ಯೂನಿಟ್ ಅಂತ ಇದೆ ಇಲ್ಲಿ. ಇದ್ರ ಮೇನ್ ಪರ್ಪಸ್ ಬಂದು ಟ್ರೈನಿಂಗ್, ಪೈಲಟ್ಸ್ ಹೆಲಿಕಾಪ್ಟರ್ ಸೆಲೆಕ್ಟ್ ಆಗ್ತಾರಲ್ಲ, ವಿಶೇಷವಾಗಿ MI-8 ಹೆಲಿಕಾಪ್ಟರ್ಗೆ ಅಂತವ್ರಿಗೆ ತರಬೇತಿ ಕೊಡ್ತಾರೆ ನಮ್ಮ ಬೇರೆ ಪೈಲಟ್ಸ್ ಇಂಜಿನಿಯರ್ಸ್ ಎಲ್ಲಾರು. ಅದು ನಮ್ಮ ಕೆಲಸ ಇಲ್ಲಿ ಮುಖ್ಯವಾಗಿ. ನಾವು ಪ್ರತಿಯೊಂದು ಚೆಕ್ ನಾವು ಮಾಡಬೇಕು. ನೀವು ಕಾಕ್ಪಿಟ್ ಬಹುಶಃ ಒಂದು 500 ಸ್ವಿಚ್ ಕಾಣುತ್ತೆ, ಅದು ಏನು ಎತ್ತ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ. ಬಟ್ ನಮ್ಗಳಿಗೆ ಪ್ರತಿದಿನ ನೋಡಿ ನೋಡಿ ನೋಡಿ ನಮ್ಗೆ ಯಾವ ಸ್ವಿಚ್ ಏನು ಎತ್ತ ಆನ್ ಗ್ರೌಂಡ್ ಟೆಸ್ಟಿಂಗ್ ಮಾಡಲ್ ಹಾಕೊಂಡು ಪ್ರತಿಯೊಂದನ್ನು ಟೆಸ್ಟ್ ಮಾಡ್ತೀವಿ ನಾವು. ಇದು ಕೆಲಸ ಮಾಡ್ತಾ ಇದ್ದು ನಮ್ ತರನೇ ಬೇರೆಯವರು, ಇನ್ಸ್ಟ್ರೂಮೆಂಟೇಷನ್ ಅವರು, ವೈರ್ಲೆಸ್ ಕಮ್ಯುನಿಕೇಶನ್ ಅವರು, ಇಂಜಿನ್ ಅವರು, ಏರ್ ಫ್ರೇಮ್ ಸ್ಟ್ರಕ್ಚರ್, ಪ್ರತಿಯೊಬ್ಬರು ಅವ್ರವ್ರ ಪಾರ್ಟ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಒಂದು ಸರ್ಟಿಫಿಕೇಟ್ ಅಲ್ಲಿ ಸೈನ್ ಮಾಡ್ಬೇಕಾಗುತ್ತೆ ನಾವು ಈ ಸರಿಗಿದೆ ಅಂತ ಅಂದ್ಬಿಟ್ಟು ಅಂತ. ದೆನ್ ಅಗೈನ್ ಅಲ್ಲಿ ಫ್ಲೈಟ್ ಇಂಜಿನಿಯರ್ಸ್ ಅಂತ ಇರ್ತಾರೆ, ದೇ ವಿಲ್ ಆಲ್ಸೋ ಕಮಾಂಡ್ ಇನ್ಸ್ಪೆಕ್ಟ್ ಒನ್ಸ್, ಎಲ್ಲ ಸೈನ್ ಮಾಡಿದ್ಮೇಲೆ ದೇ ವಿಲ್ ಟೇಕ್ ಆಫ್, ಅವರು ಕೆಲಸ ಮುಗಿಸ್ಕೊಂಡು ಬರ್ತಾರೆ ವಾಪಸ್.
1: ಹೀಗೆ ಗಡಿಯಿಂದ ನೀವು ಬೆಂಗಳೂರಿಗೆ ಈಗ ಬರೋದಕ್ಕೆ ಸಾಧ್ಯ ಆಯ್ತು. ನೀವು ಈಶಾನ್ಯ ರಾಜ್ಯಗಳಲ್ಲಿ ಅಂದ್ರೆ 2-3 ಕಡೆ ಕೆಲಸ ಮಾಡಿದ್ರಿ, ಮಣಿಪುರ, ತ್ರಿಪುರ ಮತ್ತೆ ಅಸ್ಸಾಂ, ನಾಗಾಲ್ಯಾಂಡ್ ಮಾಡಿದ್ರಿ. ಅರುಣಾಚಲ್ ಪ್ರದೇಶದಲ್ಲೂ ಮಾಡಿದ್ರೆ ಹೇಗೆ? ಆ ಕಡೆಗೆ ಚೀನಾದ ಗಡಿ ಬರುತ್ತೆ,
0: ಚೀನಾ ಗಡಿನಲ್ಲೂ ನಾವು ಅಲ್ಲೂ ಇದೇ ಕೆಲಸ, ಅಲ್ಲ ಆರ್ಮಿನವ್ರಿಗೆ ಸಪೋರ್ಟೇ ಎಲ್ಲಾ ಕೆಲಸಗಳು ನಮ್ಗೆ. ಅವ್ರು ತುಂಬಾ ತುದಿನಲ್ಲಿ ನಿಂತ್ಕೊಂಡಿರ್ತಾರೆ ಅವ್ರಿಗೆ, ಅವ್ರಿಗೆ ಒಂದು ಮೋಡ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಆಗಿನ ಕಾಲದಲ್ಲಿ ಇದ್ದೇ ಇದು. ಇವಾಗ ಬಹುಶಃ ರಸ್ತೆಗಳಾಗಿರ್ಬೋದು ಎಲ್ಲ ಆಗಿರ್ಬೋದು, 40 ವರ್ಷದ ಮಾತು ನಾನು ಹೇಳ್ತಾ ಇರೋದು. ಅವ್ರು ಕಂಪ್ಲೀಟ್ ಆಗಿ ಅವ್ರಿಗೆ ಹೆಲ್ಪ್, ಅದು ತಮ್ದೇನಿದ್ರು ಪ್ರತಿಯೊಂದಕ್ಕೂ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ದಟ್ ಈಸ್ ಟು ಬಿ ಮೆಟ್.
1: ನೀವು ಹೇಳಿದ ಹಾಗೆ ತರಕಾರಿ ಇಲ್ಲ ಅಂದ್ರೂ ಬದುಕಬೇಕು, ಊಟ, ರೇಷನ್, ಆಮೇಲೆ ಅವರನ್ನು ಕೂಡ ಕರ್ಕೊಂಡ್ ಬಂದು
0: ರಾಜ್ಯಗಳಲ್ಲಿ ಹೋಗೋದು, ಕರ್ಕೊಂಡ್ ಬರೋದು, ಎಮರ್ಜೆನ್ಸಿಗಳಿರುತ್ತೆ, ಕೆಲವರು ಹುಷಾರಿರಲ್ಲ,
1: ಅವ್ರಿಗೆ ಹುಷಾರಿರಲ್ಲ. ಹೀಗೆ ಮೈಸೂರು, ಬೆಂಗಳೂರು, ಮಂಡ್ಯ ಅಂತ ಆರಾಮಾಗಿದ್ದು ನೀವು ನಾರ್ತ್ ಈಸ್ಟ್ ನಲ್ಲಿ, ಈಶಾನ್ಯ ರಾಜ್ಯಗಳು ಬಹಳ ಕಠಿಣವಾದ
0: ಜೀವನ. ಖಂಡಿತ. ನಿಮಗೆ ಇವಾಗ ನೋಡಿ, ಈಗಿನ ಕಾಲದಲ್ಲಿ ಇಲ್ಲಿಂದ ನಾವು ಗುವಾಹಟಿಗೆ ಹೋಗ್ಬೇಕು ಅಂತಂದ್ರೆ ಅಸ್ಸಾಂಗೆ, ಬೆಂಗಳೂರಲ್ಲಿ ಗುವಾಹಟಿಗೆ ಹೊತ್ತಿದ್ರೆ ಗುವಾಹಟಿ ಇಳಿತೀರಾ ನೀವು? ನಾನು ಹೋಗ್ತಾ ಇದ್ದ ಕಾಲದಲ್ಲಿ ನಾನು ನಂಜನಗೂಡಿಂದ ಹೊರಟ್ರೆ 7 ಗಂಟೆ ಟ್ರೈನ್ ಚೇಂಜ್ ಮಾಡ್ಬೇಕಾಗಿತ್ತು. ನಾವು
1: ಒಂದು 3 ದಿನ
0: 4 ದಿನ ಆಗ್ತಿತ್ತು, 5 ದಿನ ಅಲ್ಲಿ ತಲುಪ್ತಾ ಇದ್ವಿ. ಸೂಟ್ ಕೇಸ್ ಮೇಲೆ ಕೂತ್ಕೊಂಡೆಲ್ಲ 3 ದಿನ ಪ್ರಯಾಣ
1: ಮಾಡಿ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದ್ರಲ್ಲ.
0: ಖಂಡಿತ.
1: ಈಗ ನೀವು ಈ ಗಡಿಗಳಲ್ಲಿ ಇದ್ದಾಗ ಅದು ಪೀಸ್ ಟೈಮ್ ಆಗಿರಬಹುದು ಅಥವಾ ವಾರ್ ಟೈಮ್ ಆಗಿರಬಹುದು, ಈಗ ಯುದ್ಧದ ಕಾಲ ಅಂದ್ರೆ ಸ್ವಲ್ಪ ಪ್ರಕ್ಷುಬ್ಧವಾಗಿರುತ್ತೆ, ಮಾಹಿತಿ ತುಂಬಾ ಬರ್ತಿರುತ್ತೆ, ಬೇರೆ ಬೇರೆ ರೀತಿಯ ಸೂಚನೆಗಳು ಅವಾಗವಾಗ ಬರ್ತಿರುತ್ತವೆ. ಏನೇ ಆದ್ರೂ ಗಡಿಯಲ್ಲಿ ಕೆಲಸ ಮಾಡುವಾಗ ಇರುವಂತಹ ಒಂದು ಮನಸ್ಥಿತಿನೇ ಬೇರೆ ಇರುತ್ತೆ. ಯಾಕೆಂದ್ರೆ ಯಾವ ಹೊತ್ತಿಗೂ ಏನಾದ್ರೂ ಸಂಭವಿಸಬಹುದಾದ ತುಂಬಾ ಆಯಕಟ್ಟಿನ ಪ್ರದೇಶಗಳಾಗಿರ್ತವೆ ಅವು. ಹಾಗಾಗಿ ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರ್ತೀರಾ. ಬೆಂಗಳೂರಿಗೆ ಬಂದ್ರೆ ಇದು ಮನೆ ಆಗೋಯ್ತು.
0: ಖಂಡಿತ.
1: ಹೇಗೆ ಬದಲಾವಣೆ ಹೇಗಿತ್ತು?
0: ಬದಲಾವಣೆ ಅಂದ್ರೆ ಮೇಡಮ್, ಅದು ನೀವು ಹೇಳದಕ್ಕೆ ಅಲ್ಲಿ ಕೆಲಸಗಳ ತರಾನೇ ಬೇರೆ ಇತ್ತು. ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ, ನಾವು ಈ ಬೆಂಗಳೂರಲ್ಲಿ ವಿಶೇಷವಾಗಿ ಅವಾಗ 112 ಹೆಲಿಕಾಪ್ಟರ್ ಯೂನಿಟ್ ಯಲಂಕ ಅನ್ನೋದು ಅದು ಈ ವಿವಿಐಪಿಸ್ಗೆ ಸರ್ವಿಸ್ ಕ್ಯಾಟರ್ ಮಾಡೋದಕ್ಕೋಸ್ಕರನೆ ಉಟ್ಕೊಂಡಿದ್ದು, ಪ್ಲಸ್ ಟ್ರೈನಿಂಗ್ ಅಂತ ಹೇಳಿ. ಅಲ್ಲಿಗೆ ಪೋಸ್ಟಿಂಗ್ ಮಾಡಬೇಕಾದ್ರೆ ನಮ್ಮನ್ನು ಸುಮ್ಸುಮ್ನೆ ಎಲ್ಲರನ್ನೂ ಪೋಸ್ಟ್ ಮಾಡೋದಿಲ್ಲ ಅಲ್ಲಿಗೆ. ಅದಕ್ಕೆ ನಮ್ಮ ಪೂರ್ವಾಪರ ಎಲ್ಲ ಆಲೋಚನೆ ಮಾಡಿ ಸೆಂಟ್ರಲ್ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಹೋಮ್ ಇಂಟೆಲಿಜೆನ್ಸ್ ಇಂದ ವೆರಿಫಿಕೇಶನ್ ಆಗುತ್ತೆ. ಅದಕ್ಕೆ ಅದು ಕ್ಲಿಯರೆನ್ಸ್ ಆದ್ಮೇಲೆ ನಮ್ಮನ್ನ ಅಲ್ಲಿಗೆ ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟಿಂಗ್ ಮಾಡಿದ್ಮೇಲೆ ನೀವು ಹೇಳ್ದಂಗೆ ಇಲ್ಲಿಗೆ ಬಂದ್ಮೇಲೆ ಕೆಲಸ ಅದೇ ಆದ್ರೂ ಸಹಿತ ಅದ್ರ ಪರ್ಪಸ್ ಅಲ್ಲಿ ಬೇರೆ ಇತ್ತು. ಅಲ್ಲಿದ್ದು ಇಲ್ಲಿ ಪರ್ಪಸ್ಸೇ ಬೇರೆ. ಇಲ್ಲೂ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ, ನಾಳೆ ಇವ್ರು ಯಾರೋ ಬರ್ತಾರೆ, ಅವ್ರು ಯಾರೋ ಬರ್ತಾರೆ, ಅವ್ರು ಹೆಂಗ್ ಓದಿ ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಡ್ರಾಪ್ ಮಾಡ್ಬೇಕು, ಇದೆಲ್ಲ ಪ್ರೋಗ್ರಾಮ್ಸ್ ಬರ್ತಾನೆ ಇರುತ್ತೆ. ಇದೇ ರೀತಿ ಬರ್ತಾ ಇರುತ್ತೆ. ಪ್ಲಸ್ ಅದೇ ಟೈಮಲ್ಲಿ ಇನ್ನೊಂದು ವಿಷಯ ನಮ್ಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, 85ರಲ್ಲಿ ನಾನು ಬೆಂಗಳೂರು ಬಂದಿದ್ದು, 86ರಲ್ಲಿ ಅವಾಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಸಾರ್ಕ್ ಸಮ್ಮಿಟ್ ಅಂತ ಮಾಡೋದು, ಬಹುಶಃ ಸೆಕೆಂಡ್ ಸಾರ್ಕ್ ಸಮ್ಮಿಟ್ ಇಂಡಿಯಾದಲ್ಲಾಯ್ತು. ಅದನ್ನ ಬೆಂಗಳೂರಿನಲ್ಲಿ ಮಾಡ್ಬೇಕು ಅಂತ ಹೇಳಿ ಅವರು ತೀರ್ಮಾನ ತಗೊಂಡಾಗ ಅದು ನಮಗೆ ಒಂಥರ ಚಾಲೆಂಜ್. ಏನಕ್ಕೆ ಅಂತಂದ್ರೆ, ಈಗ 40 ವರ್ಷದಲ್ಲಿ ಮೇಡಮ್ ಈ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಹೆಲಿಕಾಪ್ಟರ್ಸ್ ಸಲೂನ್ ವರ್ಷಣ ಅಂತ ಒಂದು ಬಹಳ ಕಡಿಮೆ ಇತ್ತು. ಇವರು ದಿಢೀರಂತ ಪ್ರೋಗ್ರಾಮ್ ಮಾಡ್ಕೊಂಡಾಗ ಏನಾಯ್ತು ನಮ್ಗೆ, ಎಲ್ಲರಿಗೂ ಅಲ್ಲಿ 7 ಕಂಟ್ರೀಸ್ ನ ಬರ್ತಾರೆ ಸಾರ್ಕ್ ಕಂಟ್ರೀಸ್ ಅಲ್ಲಿ. ಅವ್ರು ಬೆಂಗಳೂರು ಬರ್ತಾರೆ, ಅವ್ರದ್ದು ಬೆಂಗಳೂರು ಬಂದು ಅವ್ರ ಮೀಟಿಂಗ್ ಎಲ್ಲ ಆದ್ಮೇಲೆ ಅವ್ರ ಎಲ್ಲ ಟೂರಿಸ್ಟ್ ಸ್ಪಾಟ್ ಗಳಿಗೆಲ್ಲ ಇಷ್ಟಪಡ್ತಾರೆ, ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ಬೇಕಾದ್ರೆ ನಾರ್ಮಲ್ ಮಿಲಿಟರಿ ಹೆಲಿಕಾಪ್ಟರ್ ಅವ್ರನ್ನ ಸೀಟ್ ಮೇಲೆ ಕೂಸ್ಬಿಟ್ಟು ಕರ್ಕೊಂಡು ಹೋಗಂಗಿರಲ್ಲ, ಅದು ಲಕ್ಸುರಿ ಮಾಡ್ಬೇಕಲ್ಲ ಅಂತ ಹೇಳಿ ನಮಗೆ ಅದೊಂದು 1 ಮಂತ್ ಮುಂಚೆನೆ ನಮಗೆ ಇನ್ಫಾರ್ಮೇಶನ್ ಬರುತ್ತೆ. ನಮ್ಮ ಹತ್ರ ಇರೋ ಏನ್ ಹೆಲಿಕಾಪ್ಟರ್ಸ್ ಇದೆ ಅದ್ರಲ್ಲಿ ಹೊಸ ಹೊಸದ್ದು ಲೇಟೆಸ್ಟ್ ಮಾಡೆಲ್ಸ್ ತಂದು ಅದನ್ನ ಇದನ್ನ ನೀವು ಯಾವ್ದು ಕನ್ವರ್ಟ್ ಇಟ್ ಆಸ್ ಸಲೂನ್ ವರ್ಷನ್ ಅಂತ ಹೇಳಿ ಒಂದ್ ದೊಡ್ಡ ಹರ್ಕ್ಯುಲಿಯನ್ ಟಾಸ್ಕ್ ಕೊಟ್ಟರು ನಮಗೆ. ನಮಗೆ ಒಂದ್ 1.5 ತಿಂಗಳು ಇತ್ತು ಮೇಡಮ್ ಅದು. ನಮ್ಗೆ ಎಚ್ ಎ ಎಲ್ ನವರದ್ದು ಕೂಡ ಸಪೋರ್ಟ್ ಇತ್ತು ಅವಾಗ. ಎಚ್ ಎಲ್ ನಲ್ಲೂ ಕೂಡ
1: ಬಹಳ ವಿಮಾನಗಳನ್ನು ಸಿದ್ಧ ಮಾಡ್ತಾರೆ.
0: ಹೌದು, ಸಿದ್ಧ ಮಾಡ್ತಾರೆ. ಸರಿ, ಅವ್ರ ಸಪೋರ್ಟ್ ತಗೊಂಡು ನಾವು ಆ ಹೆಲಿಕಾಪ್ಟರ್ ನ ಸಲೂನ್ ವರ್ಷನ್ ಅದನ್ನ ರೆಡಿ ಮಾಡ್ಬೇಕು, ಇದಕ್ಕೆ ಇರದೆ ಇಷ್ಟು ಟೈಮ್ ಬಂದ್ಬಿಟ್ಟು ಅಂತ. ನಾವು ಒಂದ್ 20-22 ಜನ ಹುಡುಗರಿದ್ವಿ. ನಾವು ಇವತ್ತಿಗೂ ವಿ ಆರ್ ಇನ್ ಟಚ್. ಈ 40 ವರ್ಷ ಆದ್ಮೇಲೆ ಅದನ್ನೆಲ್ಲ ಮಾಡ್ಕೊಂಡು ನಾವು ಹೆಂಗಾರು ಮಾಡಿ ರೆಡಿ ಮಾಡೋಣ ಅಂತ ಹೇಳಿ ವಿ ಹ್ಯಾವ್ ಮೇಡ್ 6-7 ಹೆಲಿಕಾಪ್ಟರ್ಸ್ ನಾವು ಸಲೂನ್ ಮಷನ್ ಕನ್ವರ್ಟ್ ಮಾಡಿದ್ವಿ. ಅದನ್ನ ಮತ್ತೆ ಟೆಸ್ಟ್ ಮಾಡ್ತಾರೆ, ನಾವು ಮಾಡಿದೀವಿ ಅಂತ ಹೇಳಿ ಇವ್ರು ತಗೊಂಡೋಗ್ಬಿಡೋದು ಹಂಗೆಲ್ಲ ಏನಿಲ್ಲ, ಚೆನ್ನಾಗಿ ನಡೀತು. ನಾವು ಅವ್ರನ್ನೆಲ್ಲ ಬೇಲೂರು ಹಳೆ ಬೀಡು ಬಹುಶಃ ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ವಿ. ಈಗ ಯಾರ್ಯಾರನ್ನ ಕರ್ಕೊಂಡು
1: ಹೋಗಿದ್ದೀನಿ,
0: ಮಾಲ್ಡೀವ್ಸ್ನವ್ರು ಬರ್ತಾರೆ, ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಶ್ರೀಲಂಕಾದವರು, ಇವರೆಲ್ಲ ಬರ್ತಾರೆ. ಎಲ್ಲಾರು ಕರ್ಕೊಂಡು ಕರ್ನಾಟಕದಲ್ಲಿ ಸುಮಾರು ಕಡೆ ಎಲ್ಲ ಸೂಸ್ಕೊಂಡು ಅದನ್ನ ಸಕ್ಸಸ್ಫುಲ್ ಆಗಿ ನಾವು ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ನನ್ನ ಅನ್ಬೋದಲ್ಲಿ ನಾವು ಈ ವಿವಿಐಪಿಗಳು ಸುತ್ತಾನೆ ನಾವು ಜಾಸ್ತಿ ಸುತ್ತಾ ಇದ್ದೀವಿ ನೋಡಿ. ಅವಾಗ ಯಾರ್ಯಾರು ಪ್ರೈಮ್ ಮಿನಿಸ್ಟರ್ಗಳು ಇದ್ರಲ್ಲ ಅವಾಗ ಇವರುಗಳು ಯಾವಾಗ ಸೌತ್ಗೆ ಬರ್ತಾರೋ ನಮ್ಗೆ ಅಲ್ಲಿಂದ ಪಿ ಎಂ ಒ ಸೆಕ್ರೆಟರಿಂದ ಇನ್ಫಾರ್ಮೇಶನ್ ಬರ್ತಾ ಬರ್ತಾ ಹೋಗುತ್ತೆ, ಎಲ್ಲಿ ಹೋಗ್ಬೇಕು ಏನೇ ಅಂತ ಅನ್ಬಿಟ್ಟು ಅಂತ. ಅದಕ್ಕೆ ಅವ್ರಗಳಿಗೆ ಸಲೂನ್ ಮಷನ್
1: ಅಂದ್ರೆ 2000 ತನಕ ನೀವಿದ್ರಿ ಅಲ್ಲಿ ತನಕ ಯಾರ್ಯಾರು ಪ್ರಧಾನಮಂತ್ರಿಗಳಾಗಿದ್ರು
0: ಮತ್ತೆ
1: ಬಹುಶಃ
0: ಪ್ರೆಸಿಡೆಂಟ್ಸ್ ವೈಸ್ ಪ್ರೆಸಿಡೆಂಟ್ಸ್
1: ಅಷ್ಟೊತ್ತಿಗೆ ಇಲ್ಲಿ ಏರ್ ಶೋ ಶುರುವಾಗಿತ್ತು.
0: ಹೌದು, ಆ ಸಂದರ್ಭದಲ್ಲಿ ಶುರುವಾಯಿತು. ಅದರ ಮಧ್ಯೆನೆ ನಮ್ಗೆ ಈ ಐಪಿಕೆಎಫ್ ವಾರು ಬಹುಶಃ ರಾಜೀವ್ ಗಾಂಧಿ ಶ್ರೀಲಂಕಾ ಇದ್ದೇವೆ 87 ಅಂತೆ ಆವಾಗ ಸ್ಟಾರ್ಟ್ ಆಯ್ತು. ಅವಾಗ ಆವಾಗ ನಿಯರೆಸ್ಟ್ ಇದ್ದು ನಾವು ಶ್ರೀಲಂಕಾಗೆ ನಿಯರೆಸ್ಟ್ ಅಂದ್ರೆ ಸಹಾಯ ಮಾಡ್ತಾ. ಅವಾಗ ಏನಾಯ್ತು, ಅಲ್ಲಿ ನಿಯರೆಸ್ಟ್ ಹೆಲಿಕಾಪ್ಟರ್ ಯೂನಿಟ್ ಇದ್ದೇ ಬೆಂಗಳೂರು. ಬೆಂಗಳೂರು ಇದ್ದು ನಾವು ಇಲ್ಲಿಂದ ಹೋಗೋದು ಅಲ್ಲೇ ಇದ್ವಿ ಸುಮಾರು. ಜಾಫ್ನಾದಲ್ಲಿ ನೀವು ಏರ್ಪೋರ್ಟ್ ಅಲ್ಲೇ ಇರಬೇಕು, ಇಲ್ಲಿ ಹೆಲಿಕಾಪ್ಟರ್ ನಿಂತ್ಕೊಂಡಿರುತ್ತೆ, ಪಕ್ಕದಲ್ಲಿ ಒಂದು ಟೆಂಟ್ ಹಾಕೊಂಡು ನಾವು ಮಲಗಿರ್ತೀವಿ.
1: ಆ ಸಂದರ್ಭದಲ್ಲಿ ಯಾವ್ದು ಫ್ಲೈಯಿಂಗ್ ಆಗ್ತಿರ್ಲಿಲ್ವ ಬೇರೆ ಯಾವ್ದು ಜಾಫ್ನಾದಿಂದ?
0: ಇಲ್ಲಿ ಬೇರೆ ಯಾವ್ದು ಕಮರ್ಷಿಯಲ್ ಯಾವ್ದು ಫ್ಲೈಯಿಂಗ್ ಆಗ್ತಿರ್ಲಿಲ್ಲ, ನಮ್ದೇ ಬರ್ತಾ ಇತ್ತು ಅಷ್ಟೇನೆ. ಯುದ್ಧ ಸಂದರ್ಭ ಆಗಿತ್ತು, ನಮ್ದೇ ಡೆಲ್ಲಿಯಿಂದ ವಿಮಾನಗಳು ಬರುತ್ತೆ, ದೊಡ್ಡ ದೊಡ್ಡ ವಿಮಾನಗಳು ಟ್ಯಾಂಕರ್ಸ್ ನೆಲ್ಲ ಇಳಿಸ್ಕೊಂಡು ಬರ್ತಿತ್ತಲ್ಲ, ಟ್ರೂಪ್ ಇಳಿಸ್ಕೊಂಡು ಬರ್ತಾ ಇತ್ತು. ಆ ಟ್ರೂಪ್ ಒಂದು 500 ಜನ ಬಂದ್ರು ಜಾಫ್ನಾದಲ್ಲಿ ಇಳಿದ್ರು ಅಂದ್ರೆ ಆ ಟ್ರೂಪ್ಗಳನ್ನ ಮತ್ತೆ ಎಲ್ಲ ಡಿಪ್ಲಾಯ್ ಮಾಡ್ಬೇಕು ಅಂತ ಅವ್ರ ತೀರ್ಮಾನ ಇರುತ್ತೆ. ಅದು ನಮ್ಮ ಪೈಲಟ್ಸ್ ತಿಳಿಸ್ತಾರೆ ಅವರು. ನಮ್ಮ ಹೆಲಿಕಾಪ್ಟರ್ ನಾವು ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಡ್ರಾಪ್ ಮಾಡಿ ಮಾಡಿ ಬರ್ತಾ ಇದ್ವಿ. ಅಲ್ಲಿ ಅವರು ಎಲ್ಟಿಟಿಗೂ ಐಪಿಕೆಎಫ್ಗೂ ಜಗಳ ವಾರ್ ಶುರುವಾದಾಗ ನಮ್ಮಲ್ಲಿ ಬಹಳಷ್ಟು ಜನ ಇದು
1: ಆಗಿದೆ,
0: ಕ್ಯಾಶುಯಾಲಿಟಿನೂ ಜಾಸ್ತಿ ಆಯ್ತು, ವೂಂಡಿಂಗ್ಸ್ ಕೂಡ ಬಹಳ ಜಾಸ್ತಿ ಆಗಿದ್ರಿಂದ ಆವಾಗ 24/7 ಅವ್ರದ್ದು ಸರ್ವಿಸ್ ಬೇಕೇ ಬೇಕಿದ್ ನಮ್ದು. ಎನಿ ಪಾಯಿಂಟ್ ಆಫ್ ಟೈಮ್ ಇನ್ಫಾರ್ಮೇಶನ್ ಬಂತು ಅಂದ್ರೆ ಹೋಗೋದು ಪಿಕಪ್ ಮಾಡೋದು. ಆದ್ರೆ ಆ ಪಿಕಪ್ ಮಾಡಿದ ತಕ್ಷಣ ಇಲ್ಲಿ ಬೇರೆ ಒಂದು ವಿಮಾನ ರೆಡಿಗಿರುತ್ತೆ ಜಾಫ್ನಾ ಏರ್ಪೋರ್ಟ್ ಅಲ್ಲಿ, ಅದು ಅಲ್ಲಿ ಅವ್ರನ್ನ ಹಾಕೊಂಡು ಫ್ಲೈ ಮಾಡ್ಕೊಂಡು ಚೆನ್ನೈ ಮಿಲಿಟರಿ ಹಾಸ್ಪಿಟಲ್ಗೆ ಹೋಗಿ ಅಥವಾ ಬೆಂಗಳೂರು ಹಾಸ್ಪಿಟಲ್ಗೆ ಹೋಗಿ ವ್ಯವಸ್ಥೆ ಮಾಡ್ತಿರುತ್ತೆ. ಸೊ ದಿಸ್ ವಾಸ್ ಅವರು ರೊಟೀನ್ ಆಫ್ ವರ್ಕ್ ಅಲ್ಲಿ ಇದ್ದಷ್ಟು ದಿನ
1: ಎಷ್ಟು ಸಮಯ ಇದ್ರಿ?
0: ನಾನು ಒಂದ್ಸಲ ಹೋದಾಗ ಒಂದೂವರೆ ತಿಂಗಳು ಇರ್ತಾ ಇದ್ವಿ. ಎಲ್ಲರನ್ನು ಒಂದೇ ಸಲ ಅಲ್ಲಿ ಇಳಿಸೋದಿಲ್ಲ ಅವರುಗಳು.
1: ಏಳರಿಂದ ತೊಂಬತ್ತು
0: ಮೂರು ವರ್ಷ ಆದಾಗ ಒಂದ್ ನಾಲ್ಕೈದು ಸಲ ಹೋಗಿರ್ಬೋದು. ನಾನು ಹೋಗಿ
1: ದೇಶಕ್ಕಾಗಿ ದೊಡ್ಡ ಕೆಲಸ.
0: ಆ ಗಲಾಟಿ ಶುರುವಾದಾಗ ನಾವ್ ಅಲ್ಲೇ ಇದ್ವಿ, ಟೆಂಟಲ್ಲಿ ಮುಲ್ಕೊಂಡಿದ್ವಿ ಜಾಫ್ನಾದ ಒಂದು ಜಾಗದಲ್ಲಿ. ಆ ಎಲ್ಟಿಟಿನ ಒಂದ್ ಎಂಟತ್ತು ಜನನ ಇವರು ನಮ್ಮ ಆರ್ಮಿಗೆ ಹಿಡಿದು ಒಂದ್ ಕಡೆ ಕೂಡಾಕ್ ಇಟ್ಕೊಂಡಿದ್ದಾರೆ. ಬಟ್ ಅವ್ರು ಬೆಳಗಾವದಲ್ಪ ಎಲ್ಲರೂ ಒಂದು ಸೈನೋಡ್ ಏನೋ ಒಂದು ಸೇವಿಸಿ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಸೈನೋಡ್ ಕಟ್ಕೋತಾ ಇದ್ರು.
1: ಅಂದ್ರೆ ಇನ್ನೊಂದ್ ಸಂದರ್ಶನದಲ್ಲಿ ಒಬ್ರು ಹೇಳಿದ್ರು ಎಲ್ಲರೂ ಅನುಮಾನ ಮಾಡೋ ಹಾಗೆ ಆಗ್ಬಿಟ್ಟಿತ್ತು ಅವಾಗ. ಯಾರು ಯಾವ ಇದ್ರಲ್ಲಿ ಬರ್ತಾರೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ.
0: ಹೌದು ಹೌದು,
1: ನಾವೆಲ್ಲ ಬಂದೂಕನ್ನ ಹತ್ರ ಇಟ್ಕೊಂಡೇ ಮಲಗ್ತಾ ಇದ್ವಿ ಅಂತ ಹೇಳಿದ್ರು.
0: ಅದು ನಮ್ ಸೇಫ್ಟಿ ಇರ್ತಾ ಇತ್ತು. ವಿ ಆರ್ ನಾಟ್ ಯೂಸಿಂಗ್ ಇಟ್ ಬಟ್ ಫಾರ್ ಸೆಲ್ಫ್ ಪ್ರೊಟೆಕ್ಷನ್ ಆಸ್ ವೆಲ್ ಆಸ್ ಫಾರ್ ಫೈರಿಂಗ್. ಬಹಳ ಒಳ್ಳೆ ಅನುಭವ ನಮಗೆ. ಪರವಾಗಿಲ್ಲ, ನಾವು ಇಷ್ಟೆಲ್ಲ ಯುದ್ಧ ನೋಡಿಲ್ಲ ಅಂತಂದ್ರು
1: ನಮ್ ನೆಲದಲ್ಲಿ ಆಗದೆ ಹೋದ್ರು ಬೇರೆ ನೆಲದಲ್ಲಿ ನೋಡೋ ಹಾಗಾಯ್ತು.
0: ಅದ್ರ ಮಧ್ಯೆ ನಾವು ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ, ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂತು ಅಂದ್ರೆ ವಾಟ್ ಕ್ಯಾನ್ ಬಿ ಡನ್ ಆ ಏರ್ಪೋರ್ಟ್ ಅಲ್ಲಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಮಾಡಬಹುದು. ಅದ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ನಾವು ಇನ್ನೊಂದು ಸ್ಪೇರ್ ಹೆಲಿಕಾಪ್ಟರ್ ತಗೊಂಡೋಗಿ ಅಲ್ಲಿ ಬಿಟ್ಟು ಅದನ್ನ ಮತ್ತೊಂದು ವಿಮಾನದಲ್ಲಿ ಹಾಕೊಂಡೋಗಿ ಮತ್ತೆ ನಮ್ ಚೆನ್ನೈಗೋ ಬೆಂಗಳೂರಿಗೋ ಕರ್ಕೊಂಡ್ಬಂದು ಅಲ್ಲಿ ಅದನ್ನ ರಿಪೇರಿ ಮಾಡೋದು. ಮೇಜರ್ ರಿಪೇರ್ಸ್ ಬಂದ್ರೆ ಆಗಲ್ವಲ್ಲ, ಅಲ್ಲಿ ಕೆಲವೊಂದೆಲ್ಲ ಮಾಡಕ್ ಆಗಲ್ಲ.
1: ಹೆಲಿಕಾಪ್ಟರ್ನೇ ಹೊತ್ಕೊಂಡ್ ಬರ್ತಾ
0: ಇದ್ದೀವಿ. ಹೌದು, ಹೆಲಿಕಾಪ್ಟರ್ ಹೊತ್ಕೊಂಡ್ ಬರ್ತಾ ಇದ್ದೀವಿ. ರೇಡ್ ಬಿಟ್ಬಿಟ್ಟು ದೊಡ್ಡ ದೊಡ್ಡ IL-76 ಬಾಡಿನ ಹಾಕಿ ಮತ್ತೆ ಇಲ್ಲಿ ಬಂದು ಅದನ್ನ ಚೆಕ್ ಮಾಡಿ ಮತ್ತೆ ರನ್ ಮಾಡ್ತಾ ಇದ್ವಿ. ಅದು ಆ ಕೆಲಸ ಕೂಡ ಬಹಳ
1: ಮೂರು ವರ್ಷ ಬಹಳ ದೊಡ್ಡ ಸವಾಲು ಭಾರತಕ್ಕೆ ಆಗಿತ್ತು. ಆ ಹೊತ್ತಿನಲ್ಲಿ ನಿಮ್ಗೆ ಸೇವೆ ಸಲ್ಲಿಸುವ ಅವಕಾಶ.
0: ಆಮೇಲೆ 85 ಬೆಂಗಳೂರಿಗೆ ಬಂದೆ. ಮತ್ತೆ ಒಂದ್ 4 ವರ್ಷ ನಂದು ಇದೆಲ್ಲ ಇತ್ತಲ್ಲ ವೆರಿಫಿಕೇಶನ್ಸ್ ಎಲ್ಲ, ಹಾಗೆ ಕ್ಲಿಯರೆನ್ಸ್ ಇತ್ತಲ್ಲ ಹೋಮ್ ಡಿಪಾರ್ಟ್ಮೆಂಟ್ದು, ಹಾಗೆ 4 ವರ್ಷ ಹಿಡಿಸ್ಕೊಂಡ್ರು. 89 ಅಲ್ಲಿ ನನಗೆ ಮದುವೆ ಆಯ್ತು. ಆಮೇಲೆ ಸರಿ, ನಮ್ಮ ಕಮಾಂಡೆಂಟ್ ಇದ್ದವರು ಅವ್ರಿಗೆ ಕೆಲವೊಂದು ಅನುಕೂಲ, ಅವ್ರಿಗೆ ಅಡ್ವಾಂಟೇಜಸ್ ಇರುತ್ತೆ, ಅವ್ರಿಗೊಂದು ಪವರ್ಸ್ ಇರುತ್ತೆ. ಏ ಇನ್ನೊಂದು ಟರ್ಮ್ ಯಾಕೆ ಕೊಡಬಾರ್ದು ಇವನ್ಗೆ, ಅಬಿ ಶಾದಿ ಕಿಯಾ ಹೇ, ಲೆಟ್ ಹಿಮ್ ಬಿ ಹಿಯರ್ ಫಾರ್ ಒನ್ ಮೋರ್ ಟರ್ಮ್
1: ಬೆಂಗಳೂರಲ್ಲಿ
0: ಏನ್ಬಿಟ್ಟು ಅಂತ ಅವರು ಮತ್ತೊಂದ್ ಸಲ ಕ್ಲಿಯರೆನ್ಸ್ ಮಾಡಿಸಿದ್ರು ನಂದು. ಆ ಒಂದು ಅಡ್ವಾಂಟೇಜ್ ಆಗಿ ನನಗೆ 94 ತನಕ ಇದ್ದೆ. 89 ಬಂದಲ್ಲ, 93 ವರ್ಗ ಇತ್ತು. ಮತ್ತೆ 1 ಇಯರ್ ನಾನು 93 ಟ್ರಾನ್ಸ್ಫರ್ ಆಗುತ್ತಪ್ಪ ಇಲ್ಲಿ ಮುಗೀತು ಅಂತಂದಾಗ ನಾನು, ಆವಾಗ ನಾನು ಶಿ ವಾಸ್ ಕ್ಯಾರಿಂಗ್ ಮೈ ಸನ್ ಎರಡನೇ ಮಗು, ತಿರ್ಗಾ ಅವರೇನೆ ಇದೊಂದು ವರ್ಷ ಬೇರೆ ಇರ್ಲಿ ಬಿಡು ಅಂದ್ಬಿಟ್ಟು ಅಂತ ಬಹಳಷ್ಟು ಸಹಾಯಗಳು ಮಾಡ್ತಾರೆ.
1: ಮಾನವೀಯವಾಗಿ
0: ಅದನ್ನೆಲ್ಲ ಅವ್ರು ನೋಡ್ತಾರೆ, ಇವನಿಗೆ ಸಹಾಯ ಮಾಡ್ಬೇಕು, ಇವನ್ ಒಳ್ಳೆ ಕೆಲಸಗಾರ, ಇವನ್ ಯಾಕೆ ಕೊಡಬಾರ್ದು ಇಷ್ಟೆಲ್ಲ ಮಾಡ್ತಾನಲ್ಲ. ಕರೆದಾಗ್ಲೆಲ್ಲ ಡ್ಯೂಟಿಗೆ ಬರ್ತಾನೆ ಎನಿ ಟೈಮ್ ಆಫ್ ಪಾಯಿಂಟ್ ವಿತೌಟ್ ಗ್ರಡ್ಜ್ ವಿತೌಟ್ ಏನು, ನಮಗ್ ಮನ್ಸ್ಗೆ ಬರ್ತಾನು ಇರ್ಲಿಲ್ಲ. ಅದು ಕೆಲಸ ಮಾಡ್ಬೇಕು ಮಾಡ್ಬೇಕಷ್ಟೇನೆ. ಅದಾಗಿ ಅವ್ರಿಗೆ ನೋಟಿಸ್ ಅಲ್ಲಿ ಇರ್ತದ, ಅವ್ರು ಮತ್ತೆ ಸಹಾಯ ಮಾಡಿದ್ರು ನನಗೆ. 94
1: ಎರಡು ಮಕ್ಕಳು, ಹಾಗಾಗಿ
0: ಬೆಂಗಳೂರಲ್ಲಿ ಮದುವೆ ಆಗಿ
1: ಒಂದ್ ರೀತಿ ಬೆಂಗಳೂರಿಂದ ಇದ್ದಿದ್ ನಿಮ್ ಅನುಕೂಲ ಆಯ್ತು.
0: ಖಂಡಿತ ಅನುಕೂಲ ಆಯ್ತು, ನನ್ನ ಫ್ಯಾಮಿಲಿ ಲೈಫ್ಗೆ ಅನುಕೂಲ ಆಯ್ತು. ಆಮೇಲೆ 94 ನಾನು ಟ್ರಾನ್ಸ್ಫರ್ ಆಗಿ ನನಗೆ ಅವ್ರು ಮತ್ತೆ ಕೇಳಿದ್ರು ನನಗೆ, ನಿನಗೆ ಎಲ್ಲಿಗೆ ಬೇಕು ಹೇಳು ಅಂದ್ಬಿಟ್ಟು ಅಂತ. ಆಗಿನ ಕಾಲಕ್ಕೆ ಚಂಡೀಗಢ ಅನ್ನೋದು ಅದೊಂದು ಪ್ರೈಸ್ ಪೋಸ್ಟಿಂಗ್, ಅದರ್ವೈಸ್ ಸಿಟಿ ವೈಸ್ ಕೂಡ ಅದೊಂದು ಪೋಸ್ಟಿಂಗ್ ಸಿಗಬೇಕು ಅಂದ್ರೆ ನೀವೇನೋ ಮದುಷ್ಟ ಮಾಡಿದಾರ
1: ಮಿಗ್ಗುಗಳನ್ನ ಇಡೋದು ಅಂದ್ರೆ ಪ್ರೆಸ್ಟೀಜಿಯಸ್.
0: ಖಂಡಿತ ಖಂಡಿತ. ಅದರ ಪಕ್ಕದಲ್ಲೇನೆ ನಮ್ದು ಈ ಹೆಲಿಕಾಪ್ಟರ್ಸ್ ಗೆ ಒಂದು ಬೇಸ್ ರಿಪೇರ್ ಡಿಪೋ ಅಂತ ಒಂದಿದೆ, BRD No. 3 BRD ಅಂತ. ಅಲ್ಲಿ ಪ್ರತಿಯೊಂದು ಹೆಲಿಕಾಪ್ಟರ್ಸ್ ಆಲ್ ಓವರ್ ಇಂಡಿಯಾ ಯಾವ್ದಿದೆ ಎಲ್ಲದು ಕೂಡ ರಿಪೇರಿಂಗ್ ಆಗುತ್ತೆ. ಅಲ್ಲಿ ಮೇಜರ್ ಸರ್ವಿಸಿಂಗ್ ಅಂತ ಮಾಡ್ತೀವಿ ಮೇಡಮ್ ನಾವು ಅದನ್ನ. ಪ್ರತಿಯೊಂದನ್ನು ಅಲ್ಲಿ ನಾವು ಹೋಗಿ ಅದನ್ನ ಕಂಪ್ಲೀಟ್ ಬಿಚ್ಚಿ ಅದನ್ನ ಪಾರ್ಟ್ ಬೈ ಪಾರ್ಟ್ ಸರ್ವಿಸಿಂಗ್ ಮಾಡಿ ಅದನ್ನ. ಬಟ್ ಪ್ರತಿಯೊಂದು ಕೂಡ ರಷ್ಯನ್ ಟೆಕ್ನಾಲಜಿನೂ ಇಟ್ಸ್ ನಾಟ್ ದಟ್, ಇದು ಬಹಳ ಸಿಂಪಲ್ ಡಿಸೈನ್. ಕಾಂಪ್ಲಿಕೇಟೆಡ್ ಆದ್ರೂ ಒಂದ್ಸಲ ಕಲ್ತ್ಕೊಂಡ್ರೆ ಇಟ್ ಇಸ್ ಸೋ ಈಸಿ. ಅದನ್ನ ನಾವು ಪ್ರತಿಯೊಂದನ್ನು ಮಾಡ್ಬೋದು ನಾವು. ಬಟ್ ನಾವುಗಳು ಕೂಡ ಅಲ್ಲಿ ಒಂದೇ ಕೆಲಸ ಅಂತ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಸಪೋಸ್ ಕಾಕ್ಪಿಟ್ ವೈರಿಂಗ್ ನಾನು ಮಾಡ್ಬೇಕು ಅಂತಂದ್ರೆ ಕಾಕ್ಪಿಟ್ ವೈರಿಂಗ್ ಸೂರ್ಯ ವಿಲ್ ಡು,
1: ಒಂದು
0: ಎಕ್ಸ್ಪರ್ಟೈಸ್. ಹಾಗಾಗ್ಬಿಟ್ರೆ ಏನಾಗುತ್ತೆ ಅಂದ್ರೆ ಕೆಲಸ ಫಾಸ್ಟ್ ಆಗ್ತಾ ಹೋಗುತ್ತೆ. ಎಲ್ಲಾದ್ರಲ್ಲೂ ಊರವೇ ಹೋಗ್ಬೇಕು ಅಂದ್ರೆ ಕಷ್ಟ ಆಗ್ತದೆ. ಆ ತರ ಪ್ರತಿಯೊಂದು ವಿಂಗ್ಸ್ ಅಲ್ಲಿ ವಿಂಗ್ ವೈರಿಂಗ್ ಆಗ್ಲಿ ಇಂಜಿನ್ ವೈರಿಂಗ್ ಆಗ್ಲಿ ಮತ್ತೆ ಗೇರ್ ಬಾಕ್ಸ್ ಪ್ರತಿಯೊಂದನ್ನು ಬೇರೆ ಬೇರೆ ಬೇರೆ ಅದರ ಮಾಡ್ತಾ ಇದ್ವಿ ನಾವು. ಅಲ್ಲಿ ಸುಮಾರು ಲ್ಯಾಬೊರೇಟರಿಸ್ ಎಲ್ಲ ಇದೆ, ಪ್ರತಿಯೊಂದು ಐಟಮ್ ಅನ್ನು ಬಿಚ್ಚಿ ಲ್ಯಾಬೊರೇಟರಿ ತಗೊಂಡ್ಬಂದು ಟೆಸ್ಟ್ ಮಾಡಿ ಯು ಶುಡ್ ಬಿಹೇವ್ ಇನ್ ಸ್ಪೆಸಿಫಿಕ್ ವೇ ಅಂತ ಇರ್ತದ. ಗ್ರೌಂಡ್ ಅಲ್ಲಿ ಈ ತರ ಬಿಹೇವ್ ಮಾಡ್ಬೇಕದು, ಏರ್ ಅಲ್ಲಿ 10,000 ಗೋದಾಗ ಈ ತರ ಬಿಹೇವ್ ಮಾಡ್ಬೇಕು, 20,000 ಗೋದಾಗ ಎಲ್ಲ ಮಾನಿಟರಿಂಗ್ ಸಿಸ್ಟಮ್ ಇದೆ. ಅದೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಅದನ್ನ ಮತ್ತೆ ಫಿಟ್ ಮಾಡಿ ಮತ್ತೆ ಹೊಸ ಜೀವನ ಕೊಡ್ತೀವಿ ನಾವು. ಜೀವನ ಕೊಟ್ಟು ಅದೊಂದು 3-4 ವರ್ಷ ಅದೇ ಸರ್ವಿಸ್ ಮಾಡಿದೆ ನಾನು.
1: ಸೂರ್ಯನಾರಾಯಣ ಪಿ ಆರ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್ ಮೇಡಮ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮೊಳಗಣಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮ. ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
1: ಹನಿ ಹನಿ ಬನಿ ಬಾಚಿ ಕುಡಿಯ
2: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರ. ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಸರಿಸುಮಾರು 3 ತಲೆಮಾರುಗಳಲ್ಲಿಯೂ ಜನಪ್ರಿಯ ವ್ಯಕ್ತಿಯಾಗಿ ಶಕ್ತಿಯಾಗಿ ಸಾಗಿದ ರಾಜ್ ಕರ್ನಾಟಕದ ಎಲ್ಲ ಕ್ಷೇತ್ರಗಳಿಂದಲೂ ಆದರಣೀಯರಾದವರು. ವೃತ್ತಿ ಬದುಕಿಗೆ ನಿಷ್ಠರಾದ 50ರ ದಶಕದ ಮುತ್ತುರಾಜ್ ಇವತ್ತು ರಾಜ್ಕುಮಾರ್ ಆಗಿ ಕೋಟ್ಯಾಂತರ ಜನರ ನಾಡಿ ಮಿಡಿತಗಳಲ್ಲಿ ಒಂದಾಗಿ ಹೋಗಿದ್ದಾರೆ. ರಾಜ್ ಅವರ ಸಾಧನೆ, ಛಲ, ಹೋರಾಟ, ಉನ್ನತಿ, ಸಂತೃಪ್ತಿಗಳ ಚರಿತ್ರೆ ಅಗಾಧ, ಅಸಾಮಾನ್ಯ. ಸಾಮಾನ್ಯ ಹಳ್ಳಿ ಹೈದನೊಬ್ಬನ ಈ ಬಗೆಯ ಸಾಧನೆ ಪ್ರತಿಯೊಬ್ಬ ಕನ್ನಡಿಗನಿಗೂ ನಿತ್ಯ ಪ್ರೇರಣಾದಾಯಕ. ಅಂತಹ ಅಸದೃಶ ವ್ಯಕ್ತಿಯ ನೆನಪುಗಳನ್ನು ಇಬ್ಬನಿಯಂತೆ ಹನಿ ಹನಿಯಾಗಿ ನಿಮ್ಮೆದೆಯೊಳಗೆ ಸಿಂಪಡಿಸಲು ನಾನು ಶರಭೇಂದ್ರ ಸ್ವಾಮಿ ನಿಮ್ಮ ಜೊತೆಗಿದ್ದೇನೆ. ಸಾಕುಮಗಳು ಚಿತ್ರ ER ಷಣ್ಮುಖಮ್ ಅವರ ಕಥೆಯನ್ನ ಆಧರಿಸಿದೆ. ಉಂಡಾಡಿಯಾಗಿ ತಿರುಗಿಕೊಂಡು ಯಾವುದೇ ಕೆಲಸ ಮಾಡದೇ ಇದ್ದಂಥ ಯುವಕನೊಬ್ಬ ತಂಗಿಯ ತ್ಯಾಗ ಹಾಗೂ ಕೈ ಹಿಡಿಯುವಂಥ ಯುವತಿಯ ಹೃದಯವಂತಿಕೆಯಿಂದ ಬದಲಾಗುವಂಥ ಕಥೆಯನ್ನು ಒಳಗೊಂಡಿದೆ ಈ ಚಿತ್ರ. TG ಲಿಂಗಪ್ಪ ಅವರು ಸಂಗೀತ ನೀಡಿದ್ದಾರೆ. ಘಂಟಸಾಲ, PB ಶ್ರೀನಿವಾಸ್, ಪಿ ಸುಶೀಲ, ಎಸ್ ಜಾನಕಿ, ಪಿ ಲೀಲಾ ಅವರೆಲ್ಲ ಹಾಡಿರುವಂತಹ ಮಧುರ ಗೀತೆಗಳು ಇವತ್ತಿಗೂ ನಮ್ಮ ಮನದ ಮೂಲೆಯಲ್ಲಿ ಸದಾ ಅನುರಣಿಸ್ತಾ ಇರ್ತವೆ. ಪಿ ಸುಶೀಲ ಹಾಡಿದ ಈ ಗೀತೆ ಕೇಳಿ.

ರಾಜ್ಕುಮಾರ್ ಅಭಿನಯದ ಕನ್ಯಾರತ್ನ 1963 ಬಿಡುಗಡೆಯಾಯಿತು. ಜೆ ಡಿ ತೋಟಾನ್ ನಿರ್ದೇಶಿಸಿದ್ರು ಈ ಚಿತ್ರವನ್ನು. ಇದೊಂದೇ ಚಿತ್ರ, ತೋಟಾನ್ ಅವರು ರಾಜ್ಕುಮಾರ್ ಅವರಿಗೆ ನಿರ್ದೇಶಿಸಿದಂತಹ ಚಿತ್ರ. ಆದರೆ ಈ ಚಿತ್ರದ ಮಧುರ ಗೀತೆಗಳು ಎಲ್ಲರನ್ನೂ ಸೆಳೆದವು. ತಾಯಿ ತಂದೆ ಇಲ್ಲದಂತಹ ತಬ್ಬಲಿ ಹೆಣ್ಣು ಪಡುವಂತಹ ಕಷ್ಟ ಕಾರ್ಪಣ್ಯಗಳು ಚಿತ್ರದ ಕಥಾವಸ್ತು. ಸಾಹುಕಾರ್ ಜಾನಕಿ, ಲೀಲಾವತಿ, ರಾಜಾಶಂಕರ್, ಡಿಕ್ಕಿ ಮಾಧವರಾವ್, ಬಾಲಕೃಷ್ಣ ಮೊದಲಾದವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಕೂರ ಸೀತಾರಾಮ ಶಾಸ್ತ್ರಿ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಈ ಮಧುರ ಗೀತೆ ನಿಮಗಾಗಿ ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.

ಎಸ್ಕೆಇ ಚಾರಿ ನಿರ್ದೇಶನದ ಗೌರಿ ಚಿತ್ರ ಕುವೆಂಪು ಕೆ ಎಸ್ ನರಸಿಂಹಸ್ವಾಮಿ ಅವರ ಉತ್ಕೃಷ್ಟ ಗೀತೆಗಳನ್ನು ಹೊಂದಿದೆ. ಎಸ್ಕೆಎ ಚಾರಿ ಅವರು ರಾಜ್ಕುಮಾರ್ ಅವರಿಗೆ ನಿರ್ದೇಶಿಸಿದಂಥ ಮೊದಲ ಚಿತ್ರ ಇದು. ರಾಜ್ಕುಮಾರ್ ಅವರ ಜೊತೆ ಅಶ್ವಥ್, ರಾಮಚಂದ್ರ ಶಾಸ್ತ್ರಿ ಮುಂತಾದವರು ಅಭಿನಯಿಸಿದ್ದಾರೆ. ಮತ್ತೊಂದು ಕುಟುಂಬವನ್ನು ಕಾಪಾಡಲಿಕ್ಕೆ ತ್ಯಾಗಮಯಿ ಹೆಣ್ಣೊಬ್ಬಳು ಮುಂದಾದಾಗ ಆಕೆಯ ಗಂಡ ತನ್ನ ಹೆಂಡತಿಯ ಶೀಲದ ಬಗ್ಗೆ ಸಂಶಯ ಪಡ್ತಾನೆ. ನಂತರ ಸತ್ಯ ತಿಳಿದು ಪಶ್ಚಾತ್ತಾಪ ಕೂಡ ಪಡ್ತಾನೆ. ಇದು ಈ ಚಿತ್ರಕಥೆಯ ಸಾರಾಂಶ. ಜಿ ಕೆ ವೆಂಕಟೇಶ್ ಅವರ ಸಂಗೀತದ ಸಿಂಚನದೊಂದಿಗೆ ಪಿ ಬಿ ಶ್ರೀನಿವಾಸ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದಂಥ ಈ ಗೀತೆ ನಿಮಗಾಗಿ.

ರಾಜ್ಕುಮಾರ್ ಅವರಿಗೆ ಬಂಗಾರ ರಾಜು ಅವರು ನಿರ್ದೇಶಿಸಿದ ಏಕೈಕ ಚಿತ್ರ ಜೀವನ ತರಂಗ. 1963 ಬಿಡುಗಡೆ ಆಯಿತು. ರಾಜ್ಕುಮಾರ್ ಅವರೊಂದಿಗೆ ಲೀಲಾವತಿ ನಾಯಕಿಯಾಗಿ ಅಭಿನಯಿಸಿದರು. ಒಂದು ಸಣ್ಣ ಪಾತ್ರವೊಂದರ ಮೂಲಕ ಚಂದ್ರಕಲಾ ಚಿತ್ರರಂಗ ಪ್ರವೇಶಿಸಿದಂತಹ ಚಿತ್ರ ಇದು. ಮುಂದೆ ರಾಜ್ಕುಮಾರ್ ಅವರ ಕೆಲವು ಚಿತ್ರಗಳಲ್ಲಿ ಚಂದ್ರಕಲಾ ನಾಯಕಿಯಾಗಿ ಅಭಿನಯಿಸಲಿಕ್ಕೆ ಈ ಚಿತ್ರ ಹೆದ್ದಾರಿಯಾಯಿತು. ಅದೇ ಚಿತ್ರದ ಒಂದು ಹಾಡು ಕೇಳೋಣ. ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ.

ಕೃಷ್ಣಮೂರ್ತಿ ಪುರಾಣಿಕರ ಧರ್ಮದೇವತೆ ಕಾದಂಬರಿಯನ್ನ ಆಧರಿಸಿ ಕರುಣೆಯೇ ಕುಟುಂಬದ ಕಣ್ಣು ಚಿತ್ರವನ್ನ ನಿರ್ದೇಶಿಸಿದ ಟಿ ವಿ ಸಿಂಗ್ ಠಾಕೂರ್ ಅವರೇ ಕೃಷ್ಣಮೂರ್ತಿ ಪುರಾಣಿಕರದ್ದೇ ಇನ್ನೊಂದು ಜನಪ್ರಿಯ ಕಾದಂಬರಿ ಕುಲವಧುವನ್ನ ಚಲನಚಿತ್ರ ಆಗಿಸಿದರು. ಇದು ರಾಜಭಿನಯದ ಕಾದಂಬರಿ ಆಧರಿಸಿದ ಎರಡನೇ ಚಿತ್ರ. ಲೀಲಾವತಿ ಕುಲವಧುವಾಗಿ ಅಭಿನಯಿಸಿದ್ದಾರೆ. ವರದಕ್ಷಿಣೆ ದಾಹದಿಂದ ಮನೆಯ ಸೊಸೆಯನ್ನ ಶ್ರೀಮಂತ ಜಿಪುಣ ಮಾವ ಮನೆಯಿಂದ ಹೊರಹಾಕ್ತಾನೆ. ನಂತರ ಕಲಿತು ಶಿಕ್ಷಕಿಯಾಗಿ ದುಡಿದು ವರದಕ್ಷಿಣೆ ಸಾಲ ತೀರಿಸಿ ಗಂಡ ಮಾವನ ಸಂಸಾರವನ್ನ ಸಲಹಿ ಮನ ಪರಿವರ್ತಿಸ್ತಾಳೆ ಆ ಕುಲವಧು. ಇದು ಕುಲವಧು ಚಿತ್ರದ ಕಥಾಸಾರ. ಈ ಚಿತ್ರದ ಇಂದಿಗೂ ಜನಪ್ರಿಯವಾಗಿರುವಂತಹ ಗೀತೆ ಇದು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳು ಬರೆದ ಈ ಗೀತೆಗೆ ಧ್ವನಿಯಾಗಿದ್ದಾರೆ ಪಿ ಬಿ ಶ್ರೀನಿವಾಸ್. ಕೇಳಿ.

ರಾಜ್ಕುಮಾರ್ ಲೀಲಾವತಿ ತಾರಾ ಜೋಡಿ ಬಹಳ ಜನಪ್ರಿಯವಾಗಿದ್ದಂತಹ ಕಾಲದಲ್ಲೇ ಮೂಡಿಬಂದ ಕುಲವಧು ನಿರೀಕ್ಷೆಗೂ ಮೀರಿ ಯಶಸ್ಸು ಸಾಧಿಸಿತು. ಈ ಚಿತ್ರದ ವಿಶೇಷ ಅಂದರೆ ಕನ್ನಡದ ಖ್ಯಾತ ಕವಿಗಳಾದಂಥ ವಿ ಸೀತಾರಾಮಯ್ಯ, ಗೋವಿಂದ ಪೈ ಹಾಗೂ ಬೇಂದ್ರೆಯವರ ಗೀತೆಗಳನ್ನು ಈ ಚಿತ್ರಕ್ಕಾಗಿ ಬಳಸಿಕೊಂಡದ್ದು. ಆ ಮೂರೂ ಗೀತೆಗಳು ಇವತ್ತಿಗೂ ಕೂಡ ಜನಪ್ರಿಯ ಗೀತೆಗಳೇ. ಪ್ರತಿ ವರ್ಷದ ಯುಗಾದಿ ಹಬ್ಬದ ದಿವಸ ಬೇಂದ್ರೆಯವರ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ

ಜಿಆರ್ ನಾದನ್ ನಿರ್ದೇಶನದ ಮಲ್ಲಿ ಮದುವೆ ಚಿತ್ರದಲ್ಲೂ ರಾಜ್ ಲೀಲಾವತಿ ಜೋಡಿ ಅಭಿನಯ ಇದೆ. ಶ್ರೀಮಂತ ಜಮೀನ್ದಾರ್ನೊಬ್ಬ ಎಲ್ಲರಿಗೂ ಮೋಸ ಮಾಡಿಕೊಂಡು ಬದುಕಿದ, ಯುವಕನೊಬ್ಬ ಆತನಿಗೆ ಪಾಠ ಕಲಿಸಿದ ಕಥೆ ಈ ಚಿತ್ರದ್ದು. ಜಿ ಕೆ ವೆಂಕಟೇಶ್ ಸಂಗೀತ ನೀಡಿರುವ ಈ ಚಿತ್ರದಲ್ಲಿ ಪಿ ಸುಶೀಲ ಅವರು ಹಾಡಿದ ಈ ಗೀತೆ ಕೇಳಿ.

ಈ ಹಿಂದೆ ರಾಜ್ಕುಮಾರ್ ಅವರಿಗೆ ರಣಧೀರ ಕಂಠೀರವ ಚಿತ್ರವನ್ನು ನಿರ್ದೇಶಿಸಿದ್ದ ನಿರ್ದೇಶಕ ಎನ್ ಸಿ ರಾಜನ್ ಅವರು ಕಲಿತರು ಹೆಣ್ಣೆ ಅನ್ನುವಂತಹ ಚಿತ್ರವನ್ನ ನಿರ್ದೇಶಿಸಿದ್ರು. ರಾಜ್ಕುಮಾರ್ ಅವರಿಗೆ ಮತ್ತೆ ಲೀಲಾವತಿ ಅವರೇ ಜೊತೆಯಾಗಿ ಅಭಿನಯಿಸಿದ್ರು. ಉದಯ್ ಕುಮಾರ್, ಆರ್ ನಾಗೇಂದ್ರ ಅವರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. 1963 ಬಿಡುಗಡೆಯಾದ ಈ ಕಲಿತರು ಹೆಣ್ಣೆ ಚಿತ್ರವನ್ನ ನಿರ್ಮಿಸಿದವರು ನಟ ಬಾಲಕೃಷ್ಣ ಅವರು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದಕ್ಕಿತ್ತು. ಮಲ್ಲಿ ಮದುವೆ ಚಿತ್ರದ ಇನ್ನೊಂದು ಗೀತೆ ಕೇಳೋಣ. ಹಾಡಿದ್ದಾರೆ ಪಿ ಸುಶೀಲಾ.

ಬಿ ವಿಠಲಾಚಾರ್ಯ ಕನ್ನಡ ಚಿತ್ರರಂಗದ ಆರಂಭದ ದಿನಗಳಲ್ಲಿ ಚಿತ್ರೋದ್ಯಮವನ್ನ ಸದೃಢಗೊಳಿಸುವ ಸಲುವಾಗಿ ಚಿತ್ರ ನಿರ್ಮಾಣ ನಿರ್ದೇಶನವನ್ನ ನಡೆಸಿದಂತಹ ಸಾಹಸಿ. ಬಿ ವಿಠಲಾಚಾರ್ಯರು ಮೂಲತಃ ಉಡುಪಿಯವರು. ತಮ್ಮ 14ನೇ ವಯಸ್ಸಿನಲ್ಲಿಯೇ ಹೋಟೆಲ್ ವೃತ್ತಿ ಆರಂಭಿಸಿ ನಂತರ ಅರಸೀಕೆರೆಯಲ್ಲಿ ಹಾಗೂ ಮಂಡ್ಯದಲ್ಲಿ ಟೂರಿಂಗ್ ಟಾಕೀಸ್ ಖರೀದಿಸಿದ್ರು. ಆ ನಂತರ ಮೈಸೂರಿನಲ್ಲಿ ನವಜ್ಯೋತಿ ಸ್ಟುಡಿಯೋ ಪ್ರಾರಂಭಿಸಿದ್ರು. ಹಲವಾರು ಚಿತ್ರಗಳನ್ನ ನಿರ್ಮಿಸಿದ್ರು. ಲಾಭ ನಷ್ಟಗಳನ್ನ ಸಮನಾಗಿ ಅನುಭವಿಸಿದ್ರು. ಅವರ ಕನ್ಯಾದಾನ ಚಿತ್ರ ತುಂಬಾ ಯಶಸ್ವಿಯಾಯಿತು. ಆ ನಂತರ 1963ರಲ್ಲಿ ರಾಜಲಕ್ಷ್ಮಿ ಪ್ರೊಡಕ್ಷನ್ಸ್ ರವರಿಗಾಗಿ ಕನ್ನಡ ತೆಲುಗು ಅವತರಣಿಕೆಗಳಲ್ಲಿ ಒಂದೇ ಚಿತ್ರವನ್ನು ತೆಗೆಯುವಂತಹ ಅವಕಾಶ ಬಂತು ಬಿ ವಿಠಲಾಚಾರ್ಯ ಅವರಿಗೆ. ಅದೇ ಕನ್ನಡದ ವೀರಕೇಸರಿ ಹಾಗೂ ತೆಲುಗಿನಲ್ಲಿ ಬಂದಿಪೋಟು.

ಮಾಯಾ ಮಂತ್ರಗಳ ಚಿತ್ರಗಳನ್ನ ರೂಪಿಸುವಲ್ಲಿ ಸಿದ್ಧಹಸ್ತರಾದಂಥ ಬಿ ವಿಠಲಾಚಾರ್ಯ ಅವರು ನಿರ್ದೇಶಿಸಿದ ವೀರಕೇಸರಿ ಚಿತ್ರದಲ್ಲಿ ಧರ್ಮಪ್ರಭು ರಾಜ ದುಷ್ಟಮಂತ್ರಿ ಸೇನಾನಿ ರಾಜಪುತ್ರಿಯನ್ನ ವಿವಾಹವಾಗಿ ರಾಜ್ಯದ ಒಡೆಯನಾಗಲು ನಡೆಸುವಂತಹ ಸಂಚು. ಈ ಸಂಚಿಗೆ ಬಲಿಯಾದ ರಾಜ ಸೆರೆಮನೆಗೆ. ಸೇನಾನಿ ಪ್ರಜಾಕಂಟಕನಾದಾಗ ಪ್ರಜೆಗಳನ್ನ ರಕ್ಷಿಸಲಿಕ್ಕೆ ಬಂದ ಯುವಕನೇ ಕಥಾ ಚಿತ್ರದ ನಾಯಕ ವೀರಕೇಸರಿ. ಈತ ಮಾರುವೇಷದಲ್ಲಿ ಸಂಚರಿಸಿ ದುಷ್ಟರ ಹುಟ್ಟಡಗಿಸ್ತಾನೆ, ಅರಮನೆ ಪ್ರವೇಶಿಸಿ ರಾಜಪುತ್ರಿಯ ಮನೆಗೆಲ್ತಾನೆ. ಕೊನೆಗೆ ಕಥೆ ಸುಖಾಂತವಾಗ್ತದೆ. ಹೀಗೆ ಚಂದಮಾಮ ಕಥೆಯನ್ನು ನೆನಪಿಸುವ 60ರ ದಶಕದ ಬೆಳ್ಳಿ ತೆರೆಯ ನಂಟನ ಪಡೆದಂತಹ ಈ ರೀತಿಯ ಕಥೆಗಳು ದಕ್ಷಿಣ ಭಾರತದ ಕಥಾ ಚಿತ್ರಗಳಲ್ಲಿ ಅಪಾರ ಯಶಸ್ಸನ್ನು ಪಡೆದವು. ಈ ಮಧುರ ಗೀತೆ ಕೇಳಿ. ವೀರಕೇಸರಿ ಚಿತ್ರಕ್ಕಾಗಿ ಹಾಡಿದ್ದಾರೆ ಘಂಟಸಾಲ.

ಸ್ನೇಹಿತರೆ, ರಾಜ್ ನೆನಪಿನ ಒಂದೊಂದು ಪುಟವು ವರ್ಣಮಯ, ಸುಂದರ, ಅಷ್ಟೇ ಅಲ್ಲ ಸದಾ ಸ್ಮರಣೀಯ. ಅಂತಹ ನೆನಪುಗಳನ್ನು ಮುಂದಿನ ವಾರ ಮತ್ತೆ ನಿಮಗಾಗಿ ಹೊತ್ತು ತರ್ತೇನೆ. ನಮಸ್ಕಾರ.

0: ಹನಿ ಹನಿ ಇಬ್ಬನಿ ಮುಂಜಾನೆಯ ಮಧುರ ಗೀತೆಗಳ ಸಂಭ್ರಮದಲ್ಲಿ ನೀವು ಪಾಲ್ಗೊಂಡಿರಿ. ನಿಮಗಾಗಿ ಈ ಸಂಭ್ರಮ ಹೊತ್ತು ತಂದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ, ನೆರವಾದವರು ದೀಪ ಪಾವಂಜೆ.
1: ಹನಿ ಹನಿ ಇಬ್ಬನಿ ಬಾಚಿ ಕುಡಿಯ
2: ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಕಿ.
3: ಆಕಾಶವಾಣಿ ರಾಯಚೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ.

ಧರ್ಮದಾರಿ ತಪ್ಪಿತು ಚಿತ್ರದ ಹಾಡನ್ನು ಕೇಳಿದ್ರಿ. ಪಿ ಸುಶೀಲಾ ಅವರು ಹಾಡಿದ್ರು, ನರೇಂದ್ರ ಬಾಬು ಅವರ ರಚನೆ, ರಮೇಶ್ ನಾಯ್ಡು ಅವರ ಸಂಗೀತ ಇತ್ತು. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪ್ರೇಮಮಯಿ ಚಿತ್ರದ ಹಾಡೊಂದು ಪ್ರಸಾರವಾಗ್ತಾ ಇದೆ. ಇದು ಕೂಡ ನರೇಂದ್ರ ಬಾಬು ಅವರ ರಚನೆ, ಆರ್ ಸುದರ್ಶನಂ ಅವರ ಸಂಗೀತ ಇದೆ.

ಎಸ್ ಜಾನಕಿ ಹಾಗೂ ಎಲ್ಆರ್ ಈಶ್ವರಿಯವರ ಧ್ವನಿಗಳಲ್ಲಿ ಭಲೆಯ ಅದೃಷ್ಟವೋ ಅದೃಷ್ಟ ಚಿತ್ರದ ಹಾಡನ್ನು ಕೇಳಿದ್ರಿ. ಕೆಎಸ್ಎಲ್ ಸ್ವಾಮಿಯವರ ರಚನೆ, ವಿಜಯಭಾಸ್ಕರ್ ಅವರ ಸಂಗೀತ ಇತ್ತು. ಹಾಗೆಯೇ ಹುಡುಗಿ ಬಲು ಜಾಣೆ ಅನ್ನುವಂಥ ಹಾಡು ಕೂಡ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಪ್ರೇಮಮಯಿ ಚಿತ್ರಕ್ಕಾಗಿ ಹಾಡಿದರು. ಎಂ ನರೇಂದ್ರ ಬಾಬು ಅವರ ರಚನೆ, ಆರ್ ಸುದರ್ಶನಂ ಅವರ ಸಂಗೀತ ಇತ್ತು. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಜಾಣೆ ಜಾಗರ್ತೆಣ್ಣೆ ಅನ್ನುವಂಥ ಹಾಡು, ಇದು ಬೀಸಿದ ಬಲೆ ಚಿತ್ರದ್ದು. ಬಿ ಎ ಅರಸುಕುಮಾರ್ ಹಾಗೂ ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

ನಮಸ್ಕಾರ, ನಾನು ನಿಮ್ಮ ಸಂಗೀತ ನಿರ್ದೇಶಕ ಅಭಿಮಾನ್ ರಾಯ್ ಮಾತಾಡ್ತಾ ಇದ್ದೀನಿ. ಕೇಳಬೇಕು ಅನಿಸಿದಾಗೆಲ್ಲ ಕೇಳೋದು ವಿವಿಧ ಭಾರತಿ. ತುಂಬಾ ಪೀಸ್ಫುಲ್ ಆಗಿರುವಂತ, ಆಮೇಲೆ ತುಂಬಾ ವಿಷಯಗಳಿರುವಂತ, ಯೂಸ್ಫುಲ್ ಇರುವಂತ ಕಾರ್ಯಕ್ರಮಗಳು ತುಂಬಾ ಬರುತ್ತೆ. ಜೊತೆಗೆ ತುಂಬಾ ಮಧುರವಾದಂತ ಹಳೆ ಗೀತೆಗಳು, ಅಂದ್ರೆ ನಾವು ಹುಟ್ಟೋಕ್ ಮುಂಚಿನಿಂದ ಇರುವಂತ ಗೀತೆಗಳು ಸಹ ಇದರಲ್ಲಿ ಬರ್ತಾ ಇರುತ್ತೆ. ಎರಡನೇದು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಸಾಹಿತಿಗಳು ಯಾರು, ಸಂಗೀತ ಯಾರು, ಗಾಯಕರು ಯಾರು ಅನ್ನೋಂತ ವಿಷಯನ ಕೂಡ ಇವರು ಟ್ಯಾಗ್ ಮಾಡ್ತಾರೆ. ಬಹಳ ಒಳ್ಳೆ ವಿಷಯ, ಯಾಕಂದ್ರೆ ಎಷ್ಟೋ ಹಾಡುಗಳು ಜನಕ್ಕೆ ತಲುಪಿರುತ್ತೆ, ಆದ್ರೆ ಅದರ ಕ್ರಿಯೇಟರ್ಸ್ ಅನ್ನೋಂತ ಇದೇ ಗೊತ್ತಾಗಲ್ಲ. ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಗುವಂತ ವಿವಿಧ ಭಾರತಿನ ನಾನು ಯಾವಾಗಲೂ ಕೇಳ್ತಾ ಇರ್ತೀನಿ. ನೀವು ಕೇಳಿ. ಕೀಪ್ ರಾಕಿಂಗ್, ಕೀಪ್ ಲಿಸ್ನಿಂಗ್.

0: ಬಾಳಬಂಧನ ಚಿತ್ರದ ಕಲಿಕೆಯೇ ಜಾಣ ಬಲ್ಲ ಅನ್ನುವಂತಹ ಹಾಡನ್ನ ಕೇಳಿದ್ರಿ. ಪಿ ಸುಶೀಲಾ ಹಾಡಿದ್ರು, ಆರ್ ಎನ್ ಜೆ ಗೋಪಾಲ್ ಗೀತೆಯನ್ನ ಬರೆದಿದ್ರು, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇತ್ತು. ಎಂಥ ಜಾಣ ಅನ್ನುವಂತಹ ಹಾಡು, ಹೆಣ್ಣಿನ ಕೂಗು ಚಿತ್ರದ್ದು. ಎಸ್ ಜಾನಕಿ ಹಾಡಿದ್ದಾರೆ, ಚಿ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಇದೆ. ಜಾಣ ಜಾಣೆ ಈ ಶೀರ್ಷಿಕೆ ಇರುವ ಹಾಡುಗಳು ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ನಲ್ಲಿ ಪ್ರಸಾರ ಆಗ್ತಾ ಇವೆ. ಇಷ್ಟೊತ್ತು ಪ್ರಸಾರವಾದಂತಹ ಹಾಡುಗಳನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ, ಅಪರೂಪದ ಹಾಡುಗಳು ಅನ್ನುವಂಥ ಮೆಸೇಜ್ಗಳನ್ನ ಕಳಿಸಿದ್ದೀರಿ. ಎಸ್, ಧನ್ಯವಾದಗಳು. ಎಷ್ಟೋ ಹಾಡುಗಳು ನಾವು ಸಾಮಾನ್ಯವಾಗಿ ಕೇಳಿರೋದಿಲ್ಲ, ವಿವಿಧ ಭಾರತಿಯಲ್ಲಿ ಕೇಳ್ತಾ ಅರೆ ಈ ಹಾಡು ಇಷ್ಟು ಚೆನ್ನಾಗಿದೆ ಅಲ್ವಾ, ಇಷ್ಟು ಅಪರೂಪದ್ದು ಅನ್ನುವಂಥ ಒಂದು ಭಾವನೆ ಬರುತ್ತೆ. ಎಸ್, ಹಳೆಯ ಹಾಡುಗಳ ಕಾರ್ಯಕ್ರಮ
1: ಆಕಾಶವಾಣಿ ರಾಯಚೂರು, ಸಮಯ 10:30.
2: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
2: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
2: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
2: ಡಯಲ್ ಮಾಡಿ 8700014242,
3: 8700014242.
4: ನವಣೆ ಬಾಳಿಗಿಲ್ಲ ಬವಣೆ, ಬಳಸಿದರೆ ಆಹಾರದಲ್ಲಿ ಕೊರ್ಲೆ, ನಮಗಿಲ್ಲ ರೋಗ ರುಜಿನಗಳ ತರ್ಲೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯಗಳು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು, ಪೊಟ್ಯಾಸಿಯಂ ರಂಜಕ ಕ್ಯಾಲ್ಸಿಯಂ ಹೇರಳ ಕಬ್ಬಿಣ ಮತ್ತು ಸತು ಅಧಿಕ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಬಳಸಿರಿ ದಿನನಿತ್ಯ ಬರಗು, ಕಾಣಿರಿ ಜೀವನದಲ್ಲಿ ಹೊಸ ಮೆರಗು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್

ಮಾಗಿಯ ಕನಸು ಚಿತ್ರಕ್ಕಾಗಿ ರವಿಯವರ ರಚನೆ, ವಿಜಯಭಾಸ್ಕರ್ ಅವರ ರಾಗ ಸಂಯೋಜನೆಯಲ್ಲಿ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಎಲ್ಲಾರು ಈಶ್ವರಿ ಅವರು ಹಾಡಿರುವ ಸಿಟ್ಯಾಕೋ ಸಿಡುಕ್ಯಾಕೋ ನನಜಾಣ ವೀರ ಸಂಕಲ್ಪ ಚಿತ್ರದ ಹಾಡಿದು, ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

Hehehehe.

0: ಮಂಕಾಗಿ ಮಂಕಾಗಿ ಹರಿಸಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ.
1: ಈ ಹಾಡು ನಾರಿ ಮುನಿದರೆ ಮಾರಿ ಚಿತ್ರದ ಎಲ್ಲಾರೀಶ್ವರಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಗೀತಪ್ರಿಯ ಬರೆದಂತಹ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಯಾರಿಗಾಗಿ ಆಟ ಅನ್ನುವಂತಹ ಹಾಡು ಭರ್ಜರಿ ಬೇಟೆ ಚಿತ್ರದ್ದು. ಚಿ ಉದಯಶಂಕರ್ ಗೀತೆಯನ್ನು ಬರೆದಿದ್ದಾರೆ, ಇಳೆಯರಾಜ ಅವರ ಸಂಗೀತ ಇದೆ.

ಕಾಡಿನ ನಡುವಿನ ದಾರಿಯಲ್ಲಿ ತನ್ನಯ ಕುವರಿಯ ಜೊತೆಯಲ್ಲಿ ಬ್ರಾಹ್ಮಣನೊಬ್ಬನು ಒಂದು ದಿನ ಸಾಗುತ್ತಲಿದ್ದನು ತವಕದಲ್ಲಿ. ಅಯ್ಯೋ ಧರ್ಮ.

ಹಸಿದು ಹಸಿದು ಬಳಲಿದೆ ಒಳಗೆ ಕುಳಿತು ನರಳಿದೆ, ಹಸಿದು ಹಸಿದು ಬಳಲಿದೆ ಒಳಗೆ ಕುಳಿತು ನರಳಿದೆ, ನಾನು ಇರುವ ಕಡೆಗೆ ಇದೋ ಒಳ್ಳೆ ಊಟ ಬಂದಿದೆ, ನಿಮ್ಮನೀಗ ತಿಂದು ಬಿಡು.

ಕಾರ್ಯವಾಸಿ ಕತ್ತೆ ಕಾಲು ಹಿಡಿಯಬೇಕು ಎಂಬರು ತಮ್ಮ ಕಾರ್ಯವಾಗಲೆಂದು ಎಲ್ಲ ಶೋಕ ನಟಿಪರು ತೊಲಗು ನೀನು ಕೆಟ್ಟ ಮುದುಕ ನನಗೆ ಬೇಕು ಹುಡುಗಿಯ.

0: ಕಂದಿಯ
1: ಹೌದು ನಾನು ಬೇಡಿಕೊಂಡೆ ಆಗ ನಾನು ಕರೆಯಲಿದ್ದೆ ಹಸಿದ ವೇಳೆ ಕೈಗೆ ಸಿಕ್ಕ ಊಟವನ್ನು ಬಿಡುವುದೇ ಹುಲಿಯು ಹುಲ್ಲು ತಿಂಬುದೇ
0: ಸ್ವಲ್ಪ ತಾಳು ವ್ಯಾಘ್ರರಾಜ

ಅಲ್ಲ ದುಷ್ಟ ಜನರು ಎಂದಿಗೂ ಕೆರೆಯ ಒಳಗೆ ಸಾಯಬೇಕು ಬಿಡಿಸಬಾರದೆಂದಿಗೂ ಅಯ್ಯೋ ಮುದುಕ ಸ್ವಾರ್ಥಿಗಳಿಗೆ ಕರುಣೆ ತೋರಬಾರದು ನಮಗೆ ಕೇಡು ಬಹಳ ಪಾಡು ಅಯ್ಯೋ ಎನ್ನಬಾರದು.

ಈಗಷ್ಟೇ ಕೇಳಿದ್ರಲ್ಲ ಜಾಣನರಿಯ ಕಥೆಯೊಂದ ಹೇಳುವೆ ಅನ್ನುವಂಥದ್ದು. ಈ ಅಪರೂಪದ ಹಾಡು ದೊಂಬರ ಕೃಷ್ಣ ಚಿತ್ರದ್ದು, ಸಿ ಕೆ ರಮಾ ಹಾಗೂ ಡಿ ಪ್ರಭಾಕರ್ ಅವರು ಹಾಡಿದ್ರು. ಎಸ್ ಕೆ ಕರೀಂ ಖಾನ್ ಅವರ ರಚನೆ, ರಾಮ್ಲಾಲ್ ಸೆಹ್ರಾ ಅವರ ರಾಗ ಸಂಯೋಜನೆ ಈ ಹಾಡಿಗಿತ್ತು.

ಈ ಹಾಡು ಯಾವ ಚಿತ್ರದ ಅಂತ ನೀವು ಊಹೆ ಮಾಡೇ ಇರ್ತೀರಾ? ಮೈಸೂರು ಜಾಣ ಚಿತ್ರದ ಟೈಟಲ್ ಸಾಂಗ್ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಉಷಾ ಗಣೇಶ್ ಹಾಡಿದ್ದಾರೆ. ಆರ್ ಎನ್ ಜೆ ಗೋಪಾಲ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇದೆ.

ಜಾಣ ಜಾಣಿಯರ ಟೈಟಲ್ ಸಾಂಗ್ ಅಂದ್ರೆ ಶೀರ್ಷಿಕೆ ಇರುವಂತಹ ಹಾಡುಗಳನ್ನು ಪ್ರಸಾರ ಮಾಡಿದ್ರಿ, ಒಳ್ಳೆಯ ಕಾನ್ಸೆಪ್ಟ್ ಇದು ಅನ್ನುವಂತ ಮೆಸೇಜ್ ಗಳನ್ನ ಕಳಿಸ್ತಾ ಇದೀರಾ. ಧನ್ಯವಾದಗಳು. ತಾವೆಲ್ಲ ಈ ಒಂದು ಶೀರ್ಷಿಕೆಯ ಹಾಡುಗಳನ್ನ ಎಂಜಾಯ್ ಮಾಡಿದ್ದೀರಾ, ಧನ್ಯವಾದಗಳು. ಸ್ನೇಹಿತರೆ, ನೀವು ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ದೊಂಬರ ಕೃಷ್ಣ ಮತ್ತೊಮ್ಮೆ ಕೇಳಿ ಮೈಸೂರು ಜಾಣ ಚಿತ್ರದ ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಇಲ್ಲಿಗೆ ಸಂಪನ್ನವಾಗುತ್ತೆ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

0: ಆತ್ಮೀಯ ಕೇಳುವರೆ, ಇದುವರೆಗೂ ವರ್ಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳನ್ನ ಕೇಳಿದ್ರಿ. ಸಮಯ ಇನ್ನೇನು 11 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ರಾಯಚೂರು.
2: ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
3: ಎಲ್ಲಿಗೆ ಹೋಗ್ತಾ ಇದೆಯಪ್ಪ ನೀನು?
4: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
3: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿಮ್ಮ ಜೀವದ ಸಲುವಾಗಿ ನಿಮ್ಮ ತಲೆಗೆ ಹೆಲ್ಮೆಟ್ ಹಾಕೋ.
5: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
6: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ.
7: ಭದ್ರತೆ ಒದಗಿಸುವಂತೆ ಮತ್ತು ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಕುರಿತು ರಾಷ್ಟ್ರಪತಿಗಳಿಗೆ ವಿಶೇಷ ವರದಿ ಸಲ್ಲಿಸುವಂತೆ ರಾಜ್ಯಪಾಲರನ್ನು ಬಿಜೆಪಿ ಒತ್ತಾಯಿಸಿದೆ. ಒಡಿಶಾದ ಪವಿತ್ರ ಕರಾವಳಿ ನಗರಿ ಪುರಿಯಿಂದು ಶ್ರೀ ಗುಂಡಿಚಾ ದೇಗುಲದಿಂದ ಶ್ರೀ ಜಗನ್ನಾಥ ದೇವಸ್ಥಾನಕ್ಕೆ ಜಗನ್ನಾಥ ಬಲಭದ್ರ, ದೇವಿ ಸುಭದ್ರ ಮತ್ತು ಸುದರ್ಶನ ದೇವರ ವಿದ್ಯುಕ್ತ ಮರಳುವ ಪ್ರಯಾಣವಾದಂತಹ ವಿಶ್ವಪ್ರಸಿದ್ಧ ಬೌದ್ಧ ಯಾತ್ರೆಗೆ ಸಾಕ್ಷಿಯಾಗಲು ಸಜ್ಜಾಗಿದೆ. ಇರಾನ್ ಬೆಂಬಲಿತ ಯಮನ್ನ ಹೌತಿ ಸಂಘಟನೆ ಸಮ್ಮುಖದಲ್ಲಿನ ಹಡಗುಗಳ ಮೇಲೆ ಮತ್ತಷ್ಟು ದಾಳಿ ನಡೆಸಿದರೆ ಅದಕ್ಕೆ ಇರಾನನ್ನೇ ನೇರ ಹೊಣೆಗಾರರನ್ನಾಗಿ ಪರಿಗಣಿಸಲಾಗುವುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 512 ಅಂಕಗಳಷ್ಟು ಇಳಿಕೆಯನ್ನು ಕಂಡು 75,869 ವಹಿವಾಟು ನಡೆಸಿದರೆ ನಿಫ್ಟಿ ಕೂಡ 153 ಅಂಕ ಇಳಿಕೆ ದಾಖಲಿಸಿ 23,713 ಆರಂಭಿಕ ವಹಿವಾಟು ನಡೆಸಿದೆ. ಕೆನಡಾದ ಒಂಟಾರಿಯೋದಲ್ಲಿ ನಡೆದಿರುವಂತಹ ವಿಶ್ವ ಜೂನಿಯರ್ ವೈಯಕ್ತಿಕ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಅನಹತ್ ಸಿಂಗ್ ಈಜಿಪ್ಟ್ನ ಹಬೀಬಾ ರಿಜ್ಕ್ ಅವರನ್ನು ಮಣಿಸಿ ಸೆಮಿಫೈನಲ್ ಪ್ರವೇಶ ಪಡೆದಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕೇಳ್ತಿದ್ದೀರಿ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:04. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೇನೆ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳಿ ಮಿಲನಾ ಚಿತ್ರದ ಗೀತೆಯನ್ನ ಸೋನು ನಿಗಮ್ ಅವರ ಧ್ವನಿಯಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಮನುಮೂರ್ತಿ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಪ್ರಕಟಣೆ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ, 11:32 ಸಮಯ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಕೇಂದ್ರದಿಂದ ಮುಂದುವರಿಯುವುದು.
1: ಈ ಯೋಜನೆಯಡಿ ನೀಡಲಾಗಿದ್ದು ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455 ಕರೆ ಮಾಡಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:31. ಕೇಳುವಿರಿ ಈಗ ಮಧ್ಯಾಹ್ನದ ಪ್ರಸಾರದಲ್ಲಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರೋದು ಖ್ಯಾತ ಹಾಸ್ಯ ಕಲಾವಿದ ದಿವಂಗತ ನರಸಿಂಹರಾಜು ಅವರ ಕುರಿತಾಗಿ. ಇವತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿಯ ಹಬ್ಬದ ದಿನ. ಯಾಕಪ್ಪ ಅಂದರೆ ತಮ್ಮ ಮುಖಭಾವ, ಟೈಮಿಂಗ್ ಮತ್ತು ಅಪ್ರತಿಮ ಅಭಿನಯದಿಂದಲೇ ಕನ್ನಡಿಗರನ್ನ ದಶಕಗಳ ಕಾಲ ನಗಿಸಿ ನಲಿಸಿದಂತಹ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಜನ್ಮದಿನ. ನಗುವಿನ ರಾಜನಿಲ್ಲದೆ ಕನ್ನಡ ಸಿನಿಮಾನ ಅಂತ ಕೇಳೋ ಕಾಲ ಒಂದಿತ್ತು. ರಂಗಭೂಮಿಯಿಂದ ಬೆಳೆದು ಬಂದು ಬೆಳ್ಳಿ ಪರದೆಯ ಮೇಲೆ ತಮ್ಮದೇ ಆದಂತಹ ಸ್ವಂತ ಸಾಮ್ರಾಜ್ಯ ಕಟ್ಟಿದವರು ನರಸಿಂಹರಾಜು ಅವರು. ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ, ಇವೇ ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ಅವರ ಅಪರೂಪದ ನಟನೆಯ ಪಯಣವನ್ನು ಇವತ್ತು ನಾವು ನೆನೆಸ್ಕೊಳ್ತಾ ಹೋಗೋಣ. ಈಗ ಮೊದಲಿಗೆ ಕೇಳಿ ಕಿಟ್ಟು ಪುಟ್ಟು ಚಿತ್ರದ ಗೀತೆಯನ್ನು. ಅವರೇ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಒಂದು ಗೀತೆಗೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೆ ಕೆ ಜೆ ಜೇಸುದಾಸ್ ಅವರ ಧ್ವನಿಯಾಗಿದ್ದು, ಚಿವುದಯಶಂಕರ್ ಅವರು ಸಾಹಿತ್ಯ ಬರೆದಿದ್ದಾರೆ, ಹಾಗೆಯೇ ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿದ್ದಾರೆ.

ಆತ್ಮೀಯ ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ದಿವಂಗತ ಹಾಸ್ಯ ಕಲಾವಿದರಾದಂತಹ ನರಸಿಂಹರಾಜು ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ನರಸಿಂಹರಾಜು ಅವರ ನಟನೆ ರೂಪುಗೊಂಡಿದ್ದೆ ನಾಟಕ ಕಂಪನಿಗಳಲ್ಲಿ. ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲಿ ಪಳಗಿದಂತಹ ಅವರ ನಟನೆಗೆ ಬೆಳ್ಳಿ ಪರದೆ ಹೊಸ ಮೆರುಗನ್ನು ನೀಡಿತ್ತು. ನಿಮಗೆ ಗೊತ್ತಾ, ಬೇಡರ ಕಣ್ಣಪ್ಪ ಚಿತ್ರದಿಂದ ಪ್ರಾರಂಭವಾದಂತಹ ಡಾಕ್ಟರ್ ರಾಜ್ಕುಮಾರ್ ಮತ್ತು ನರಸಿಂಹರಾಜು ಅವರ ಕಾಂಬಿನೇಷನ್ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿಯೇ ಅತ್ಯಂತ ಯಶಸ್ವಿ ಜೋಡಿ ಅಂತ ಅನ್ನಿಸ್ಕೊಳ್ತು. ಕೇವಲ ಕಾಮಿಡಿ ಮಾಡೋದಷ್ಟೇ ಅಲ್ಲ, ನಾಯಕನ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಸಾಗುವಂತಹ ಸದಾ ನಿಷ್ಠಾವಂತ ಮಿತ್ರನ ಪಾತ್ರಗಳಿಗೆ ಜೀವ ತುಂಬಿದವರು ನರಸಿಂಹರಾಜು ಅವರು. ಸತ್ಯ ಹರಿಶ್ಚಂದ್ರ ಚಿತ್ರದ ನಕ್ಷತ್ರಕನ ಪಾತ್ರ ಇದೆಯಲ್ಲ, ಅದು ನಿಮ್ಗೆ ನೆನಪಿದೆ ಅನ್ಕೊಳ್ತೀನಿ. ಆ ಒಂದು ಪಾತ್ರದಲ್ಲಿ ಕೋಪ, ತಾಪ, ಹಾಸ್ಯ ಎಲ್ಲವನ್ನ ಒಂದೇ ಪಾತ್ರದಲ್ಲಿ ತೋರಿಸಿ ಸೈ ಎನಿಸ್ಕೊಂಡವರು ನಮ್ಮ ನರಸಿಂಹರಾಜು ಅವರು. ಈಗ ಅವರ ನೆನಪಿನಲ್ಲಿ ಇನ್ನೊಂದು ಚಿತ್ರ, ಗೋವಾದಲ್ಲಿ CID 999 ಚಿತ್ರದ ಗೀತೆಯನ್ನ ಕೇಳಿ. LR ಈಶ್ವರಿಯವರ ಧ್ವನಿಯಲ್ಲಿ, RN ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ GK ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆ ಇದು.

ಆತ್ಮೀಯ ಕೇಳುಗರೆ, ನರಸಿಂಹರಾಜು ಅವರ ನಟನೆಯಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ಅಂದರೆ ಅವರ ಫೇಷಿಯಲ್ ಎಕ್ಸ್ಪ್ರೆಷನ್ ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್. ಅವರು ಜಸ್ಟ್ ಸ್ಕ್ರೀನ್ ಮೇಲೆ ಬಂದು ನಿಂತರೆ ಸಾಕು, ಪ್ರೇಕ್ಷಕರ ಮುಖದಲ್ಲಿ ನಗು ಅರಳ್ತಿತ್ತು. ಡೈಲಾಗ್ ಡೆಲಿವರಿಯಲ್ಲಿ ಅವರದ್ದೇ ಆದ ಒಂದು ವಿಶಿಷ್ಟವಾದ ಟೈಮಿಂಗ್ ಇರ್ತಿತ್ತು. ಪ್ರೊಫೆಸರ್ ಹುಚ್ಚರಾಯ, ಅಜ್ಜ ಮೊಮ್ಮಗ, ಸ್ಕೂಲ್ ಮಾಸ್ಟರ್ನಂತಹ ಚಿತ್ರಗಳಲ್ಲಿ ಅವರ ಹಾಸ್ಯ ಕೇವಲ ನಗಿಸೋದಕ್ಕೆ ಸೀಮಿತವಾಗಿರಲಿಲ್ಲ, ಅದರಲ್ಲಿ ಒಂದು ರೀತಿಯ ನೈಜತೆ ಇರ್ತಿತ್ತು. ಯಾವುದೇ ಕಷ್ಟದ ಪಾತ್ರ ಕೊಟ್ಟರೂ ಅದನ್ನು ತೀರಾ ಸರಳವಾಗಿ ಅಭಿನಯಿಸಿ ಮುಗಿಸೋದು ಅವರ ಪ್ಲಸ್ ಪಾಯಿಂಟ್ ಆಗಿತ್ತು. ಅದೇ ಅವರ ವಿಶೇಷತೆ ಅಂದರೆ ತಪ್ಪಾಗಲಾರ್ದು. ಈಗ ಕೇಳಿ ಮಿಸ್ ಲೀಲಾವತಿ ಚಿತ್ರದ ಗೀತೆಯನ್ನು ಎಸ್ ಜಾನಕಿ ಅವರು, ಹಾಗೆಯೇ ರಾಮಚಂದ್ರ ರಾವ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆಗೆ ಕುವೆಂಪು ಅವರ ರಚನೆ ಇದ್ದು ಆರ್ ಸಿದ್ದೇಶ್ವರನ್ ಅವರ ಸಂಗೀತವಿದೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: जरूर सुनिए शाम 4 बजे पिटारा. इस कार्यक्रम के प्रायोजक हैं AISSMS पुणे और प्रीमियर हेरिटेज ग्रुप ऑफ इंस्टीट्यूट्स.
2: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ.
3: ಆತ್ಮೀಯ ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನರಸಿಂಹರಾಜು ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ನರಸಿಂಹರಾಜು ಅವರು ಅಂದ ತಕ್ಷಣ ನಮಗೆ ನೆನಪಾಗೋದೆ ಅವರ ಸೈಡ್ ರೋಲ್ ಕಾಮಿಡಿ ಸೀನ್ಗಳು ಅಲ್ವಾ? ಅದು ಅಷ್ಟೇ ಅಲ್ಲ, ಅವರು ನಿಭಾಯಿಸಿದ್ದು ಅವರು ನಾಯಕನಾಗಿ ನಟಿಸಿದಂತಹ ಸಿನಿಮಾಗಳು ಸಹ ಹಿಸ್ಟರಿ ಕ್ರಿಯೇಟ್ ಮಾಡಿವೆ. ವಿಶೇಷವಾಗಿ ಪ್ರೊಫೆಸರ್ ಹುಚ್ಚುರಾಯ ಚಿತ್ರದಲ್ಲಿ ಅವರ ಶೀರ್ಷಿಕೆ ಪಾತ್ರ ಮತ್ತು CID ಮಾದರಿಯ ಚಿತ್ರಗಳಲ್ಲಿ ಅವರು ಮಾಡ್ತಿದ್ದಂತಹ ಡಿಟೆಕ್ಟಿವ್ ಪಾತ್ರಗಳು ಪ್ರೇಕ್ಷಕರನ್ನ ಅಂಚಿನಲ್ಲಿ ಕೂರಿಸ್ತಿದ್ವು. ಹಾಗೆಯೇ ಗಂಧದ ಗುಡಿ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಟಿಸಿದಂತಹ ಆ ಒಂದು ಪಾತ್ರ ಸಹ ನಿಮಗೆಲ್ಲ ಖಂಡಿತ ನೆನಪಿರುತ್ತೆ. ಇಡೀ ಸಿನಿಮಾನ ತನ್ನ ಹೆಗಲ ಮೇಲೆ ಹೊತ್ತು ಚಿತ್ರರಂಗಕ್ಕೆ ಜನರನ್ನ ಕರೆತರುವಂತಹ ಸಾಮರ್ಥ್ಯ ಹೊಂದಿದ್ದಂತಹ ಒಬ್ಬ ಹಾಸ್ಯ ನಟ ಅಂತ ಯಾರಾದರೂ ಇದ್ರೆ ಅದು ನರಸಿಂಹರಾಜು ಅವರು ಅಂತ ಹೇಳ್ಬೋದು. ಅದು ಅವರ ಹೆಗ್ಗಳಿಕೆ ಅಂದರೆ ತಪ್ಪಾಗೋದಿಲ್ಲ. ನಾಯಕನಿಗೆ ಸಿಗುವಷ್ಟೇ ಪ್ರೀತಿ ಮತ್ತು ಗೌರವ ಪ್ರೇಕ್ಷಕರಿಂದ ಒಬ್ಬ ಹಾಸ್ಯ ನಟನಿಗೆ ಸಿಕ್ಕಿದ್ದು ಕನ್ನಡ ಚಿತ್ರರಂಗದ ಹೆಮ್ಮೆ ಅಂತಲೇ ಹೇಳ್ಬೋದು. ಈಗ ಕೇಳಿ ಅವರು ಅಭಿನಯಿಸಿದಂತಹ ಗಂಧದ ಗುಡಿ ಚಿತ್ರದ ಗೀತೆಯನ್ನ. PB ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ನಗುತ್ತಾ ನಗಿಸುತ್ತಾ ಬಾಳಬೇಕು ಅನ್ನುವಂತಹ ಸಾಲಿಗೆ ನಿಜವಾದ ಅರ್ಥ ನೀಡಿದವರು ದಿವಂಗತ ನರಸಿಂಹರಾಜು ಅವರು. ಅವರು ದೈಹಿಕವಾಗಿ ಇಂದು ನಮ್ಮೊಂದಿಗಿಲ್ಲದೇ ಇರಬಹುದು, ಆದರೆ ಅವರು ಅಭಿನಯಿಸಿದ ನೂರಾರು ಸಿನಿಮಾಗಳು, ಆ ಅದ್ಭುತ ಪಾತ್ರಗಳು ಮತ್ತು ಕನ್ನಡಿಗರ ಮುಖದಲ್ಲಿ ಅವರು

ಮೂಡಿಸಿದ ನಗು ಎಂದೆಂದಿಗೂ ಅಮರ ಅಂತ ಹೇಳ್ತಾ, ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಈ ಮಹಾನ್ ಚೇತನಕ್ಕೆ ನಮ್ಮ ವಿವಿಧ ಭಾರತೀಯ ಪರವಾಗಿ, ನಮ್ಮ ಶೋತೃಗಳ ಪರವಾಗಿ ಕೋಟಿ ಕೋಟಿ ನಮನಗಳು. ಆತ್ಮೀಯ ಕೆಳಗರ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನರಸಿಂಹರಾಜು ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ಕಲಾಭಾರತಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಿಮ್ಮ ಸಂದೇಶಗಳು ಹೇಳ್ತಾ ಇದ್ದಾವೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗಾಗಿ. ಈಗ ಕೇಳಿ ನಕ್ಕರೆ ಅದೇ ಸ್ವರ್ಗ ಚಿತ್ರದ ಗೀತೆಯನ್ನು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪರಿಷ್ಕೃತ ಉಡಾನ್ ಯೋಜನೆಯಡಿ ದೇಶದ 120 ಹೊಸ ತಾಣಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸಿ 4 ಕೋಟಿ ಹೆಚ್ಚುವರಿ ಪ್ರಯಾಣಿಕರಿಗೆ ಸೇವೆ ಒದಗಿಸುವ ಗುರಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಹೊಂದಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಸಚಿವರು ಲಿಖಿತ ಉತ್ತರ ನೀಡಿದ್ದಾರೆ. ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಗಳ ನಿರ್ಮಾಣ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಪ್ರಾದೇಶಿಕ ಸಂಪರ್ಕ ಹೆಚ್ಚಿಸಲು ಯೋಜಿಸಲಾಗಿದೆ. ಭಾರತವನ್ನು ಕೃತಕ ಬುದ್ಧಿಮತ್ತೆ ಎಐ ಆಧಾರಿತ ಜಾಗತಿಕ ಉತ್ಪನ್ನ ರಾಷ್ಟವಾಗಿ ರೂಪಿಸಲು ಸರ್ಕಾರ, ಉದ್ಯಮ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ ನೀಡಿದರು. ಬೆಂಗಳೂರಿನಲ್ಲಿ ಆಯೋಜಿತ 22ನೇ ಸಿಐಐ ಭಾರತೀಯ ಕೈಗಾರಿಕಾ ಒಕ್ಕೂಟದ ನಾವೀನ್ಯತಾ ಸಮ್ಮೇಳನ ಇನ್ನೋವರ್ಜ್ 2026 ವಿಶೇಷ ಅಧಿವೇಶನದಲ್ಲಿ ನಾವೀನ್ಯತೆ, ವಿಶ್ವಾಸ ಮತ್ತು ತಂತ್ರಜ್ಞಾನದ ಆಧಾರದಲ್ಲಿ ಎಐ ಚಾಲಿತ ಉತ್ಪನ್ನ ರಾಷ್ಟವಾಗಿ ಭಾರತದ ಪರಿವರ್ತನೆ ವಿಷಯ ಕುರಿತು ಅವರು ಮಾತನಾಡಿದರು. ಕರ್ನಾಟಕ ದೇಶದ ಮಾಹಿತಿ ತಂತ್ರಜ್ಞಾನ ಹಾಗೂ ನವೋದ್ಯಮ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ತಂತ್ರಜ್ಞಾನ ಅಭಿವೃದ್ಧಿ, ಪ್ರತಿಭೆ, ಸಂಶೋಧನೆ, ಉದ್ಯಮಶೀಲತೆ ಜೊತೆಗೆ ಕೃತಕ ಬುದ್ಧಿಮತ್ತೆ ಬಳಕೆ ಮೇಲೆ ಅವಲಂಬಿತವಾಗಿರಲಿದೆ ಎಂದು ಸಚಿವರು ಹೇಳಿದರು. ಸಂಚಾರ ನಿಯಮ ಕಡ್ಡಾಯ ಪಾಲನೆ ಖಾತ್ರಿಪಡಿಸಲು ಹಾವೇರಿ ಜಿಲ್ಲಾ ಪೊಲೀಸರು ಕೃತಕ ಬುದ್ಧಿಮತ್ತೆ ಆಧಾರಿತ ಸಂಚಾರ ನಿರ್ವಹಣಾ ವ್ಯವಸ್ಥೆ ಜಾರಿಗೊಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ಬಂಟಗೋಡಿ ಮಾಹಿತಿ ನೀಡಿ, ಮೊದಲ ಹಂತದಲ್ಲಿ ಜಿಲ್ಲಾ ಕೇಂದ್ರದ 4 ಕಡೆ 8 ಕ್ಯಾಮೆರಾ ಅಳವಡಿಸಲಾಗುತ್ತಿದೆ ಎಂದರು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 5,54,32,314 ಮತದಾರರ ನಮೂನೆಗಳನ್ನು ವಿತರಿಸಲಾಗಿದ್ದು %100 ಗುರಿ ಸಾಧಿಸಲಾಗಿದೆ. ರಾಜ್ಯದ 17 ಮತದಾನ ಕೇಂದ್ರಗಳ ಅಧೀನದಲ್ಲಿ ಮತದಾರರ ನಮೂನೆಗಳ %100 ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಪ್ರಕಟಣೆ ತಿಳಿಸಿದೆ. ಕೇಂದ್ರ ಸರ್ಕಾರ ಮಹಿಳೆಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಉದ್ದೇಶದಿಂದ ಎಚ್ಪಿವಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಉಚಿತ ಲಸಿಕಾ ಅಭಿಯಾನ ಆಯೋಜಿಸಿದೆ. ಧಾರವಾಡ ಜಿಲ್ಲೆಯಲ್ಲಿ 14 ವರ್ಷದಿಂದ 15 ವರ್ಷದೊಳಗಿನ ಒಟ್ಟು 11,244 ವಿದ್ಯಾರ್ಥಿನಿಯರಿಗೆ ಎಚ್ಪಿವಿ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಫ್ಕೆ ಪರಶುರಾಮ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಧಾರವಾಡ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಎಚ್ಪಿವಿ ವ್ಯಾಕ್ಸಿನೇಷನ್ ಅನ್ನ ಪ್ರಾರಂಭ ಮಾಡಿದ್ವಿ. ಎಚ್ಪಿವಿ ವ್ಯಾಕ್ಸಿನೇಷನ್ ಅಪ್ಪ ಅಂತಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ ನಾವು. ಈ ವ್ಯಾಕ್ಸಿನ್ ಕೊಡ್ತಾ ಇದೀವಿ. 14 ವರ್ಷ ಬರ್ಡೇ ಕಂಪ್ಲೀಟ್ ಆಗಿರ್ಬೇಕು, 15 ವರ್ಷ ಒಳಗಡೆ ಇರಬೇಕು. ನಮ್ಮ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಕ್ಯಾನ್ಸರ್ ಯಾವ್ದಪ್ಪ ಅಂತಂದ್ರೆ ಮೇನ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್, ಸೊ 2ನೇದ್ ಹೈಯೆಸ್ಟ್ ಗರ್ಭಗಂಟದ ಕ್ಯಾನ್ಸರ್ ಅಂತ ನಾವು ಹೇಳ್ಬೋದು. ಸೊ ಅದನ್ನ ತಡೆಗಟ್ಟಲಿಕ್ಕೆ ಸರ್ಕಾರದವರು ಅದನ್ನ ಮನಗಂಡು ಏನೈತಿ, ಆ ಪ್ರೊಡಕ್ಟಿವ್ ಏಜ್ ಬರುವತ್ತಿಗೆ ಯಾವುದೇ ರೀತಿ ಹೆಣ್ಣು ಮಕ್ಕಳಿಗೆ ಗರ್ಭಗಂಟದ ಕ್ಯಾನ್ಸರ್ ಬರಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ವ್ಯಾಕ್ಸಿನೇಷನ್ ನಾವು ಪ್ರಾರಂಭ ಮಾಡಿದ್ವಿ. ನಮಗೆ 15,080 ಟಾರ್ಗೆಟ್ ಕೊಟ್ಟಿದ್ದಾರೆ ರಾಜ್ಯದಿಂದ. ಅದರಲ್ಲಿ ಈಗ 11,244 ಇಲ್ಲಿ ತನಕ ನಾವು ಅಚೀವ್ಮೆಂಟ್ ಮಾಡಿದೀವಿ. ಇನ್ನು 3,500 ಇದೆ. ನಾವು ಇನ್ನೂ ಒಂದು ವಾರದಲ್ಲಿ ನಾವು 100% ಅನ್ನ ಸಾಧಿಸುವಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಗ್ಲಾಸ್ಕೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವ ಲಾಂಗ್ ಜಂಪರ್ ಕನ್ನಡಿಗ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಹಾಗೂ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಮಂಜೂರು ಮಾಡಿದೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿಜಿರಾಮ್ಜಿ ಅಡಿ 125 ದಿನಗಳ ಕೂಲಿ ಒದಗಿಸಲಾಗುವುದು ಎಂದು ರಾಯಚೂರು ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ತಿಳಿಸಿದ್ದಾರೆ. ವೈಯಕ್ತಿಕ ಮತ್ತು ಸಾಮುದಾಯಿಕ ಕಾಮಗಾರಿಗಳಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಸ್ತಾವ ಸಲ್ಲಿಸಬಹುದು ಎಂದು ಸಿಇಒ ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 mygov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. ಮೈಸೂರಿನ ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟದಲ್ಲಿ ಇಂದು 2ನೇ ಆಷಾಢ ಶುಕ್ರವಾರವನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ
2: ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೇಳಿ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ.
1: ಎಲ್ಲರಿಗೂ ನಮಸ್ಕಾರ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯವರಾದ ನಾವು ಈ ದಿನ ಮಹಾಕವಿಗಳ ಪರಂಪರೆ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಕನ್ನಡ ಸಾಹಿತ್ಯವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಮತ್ತು ಶ್ರೀಮಂತ ಪರಂಪರೆಯನ್ನು ಹೊಂದಿದೆ. ಪ್ರಾಚೀನ ಕವಿಗಳಿಂದ ಹಿಡಿದು ಆಧುನಿಕ ಬರಹಗಾರರವರೆಗೆ ಸಾಹಿತ್ಯ ಪ್ರಪಂಚಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಮೊದಲಿಗೆ ಕುಮಾರವ್ಯಾಸನ ಒಂದು ನಾಂದಿ ಪದ್ಯ ವಿಘ್ನೇಶ್ವರನ ಷಟ್ಪದಿ ಕೇಳೋಣ.
2: ಪೂರ್ಣಿಮಾ, ಷಟ್ಪದಿ ಎಂದರೇನು, ವಿವರಿಸ್ತೀರಾ?
1: ಷಟ್ಪದಿ ಎಂದರೆ ಆರು ಪಾದಗಳನ್ನು ಹೊಂದಿರುವ ಪದ್ಯ. ಆರು ಸಾಲುಗಳನ್ನು ಒಳಗೊಂಡಿದ್ದು ಒಂದು, ಎರಡು, ನಾಲ್ಕು ಮತ್ತು ಐದನೇ ಸಾಲುಗಳು ಸಮನಾಗಿರುತ್ತದೆ. ನಾಂದಿ ಪದ್ಯ ಎಂದರೆ ಮಂಗಳಾಚರಣೆ ಅಥವಾ ಕಾವ್ಯದ ಆರಂಭದಲ್ಲಿ ದೇವರನ್ನು ಸ್ತುತಿಸುವ ಪದ್ಯ. ಈಗ ಕೇಳೋಣ.

0: ವೀಣಾ, ಆದಿಕವಿ, ಮಧ್ಯಕಾಲದ ಕವಿಗಳು ಹಾಗೂ ಆಧುನಿಕ ಕವಿಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತವಾಗಿ ಪೂರ್ಣಿಮಾ. ಕನ್ನಡ ರತ್ನಾತ್ರಯರು, ಆದಿಕಾಲ 850-1150 ಕಾಲದವರು, ಪೊಂಪ, ರನ್ನ, ಪೊನ್ನ, ನಾಗವರ್ಮ. ಮಧ್ಯಕಾಲದ ಕವಿಗಳು 1200-1700 ಕಾಲದವರು, ಹರಿಹರ, ರಾಘವಾಂಕ, ಜನ್ನ, ಕುಮಾರವ್ಯಾಸ, ಚಾಮರಸ. ವಚನ ಸಾಹಿತ್ಯದಲ್ಲಿ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು. ಇನ್ನು ಆಧುನಿಕ ಕಾಲ, ಕ್ರಿಸ್ತಶಕ 1700 ಇಂದಿನವರೆಗೆ ಶಿಶುನಾಳ ಶರೀಫ್, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಕುವೆಂಪು, ಕೆಎಸ್ ನರಸಿಂಹಸ್ವಾಮಿ, ಜಿಎಸ್ ಶಿವರುದ್ರಪ್ಪ, ನಿಸಾರ್ ಅಹಮದ್, ದೊಡ್ಡರಂಗೇಗೌಡ, ಡಿವಿ ಗುಂಡಪ್ಪ, ಎಚ್ಎಸ್ ವೆಂಕಟೇಶ ಮೂರ್ತಿ, ಎಸ್ಎಲ್ ಭೈರಪ್ಪ, ಯುಆರ್ ಅನಂತಮೂರ್ತಿ, ಗೋಕಾಕ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಶಿವರಾಮ ಕಾರಂತ್, ಗೋಪಾಲಕೃಷ್ಣ ಅಡಿಗ, ಚಂದ್ರಶೇಖರ್ ಕಂಬಾರ, ಇನ್ನೂ ಅನೇಕರು ಇದ್ದಾರೆ. ಇವರಲ್ಲಿ ಕೆಲವರನ್ನು ತಿಳಿಯುವ ಪ್ರಯತ್ನ ಮಾಡೋಣ.
0: ವೀಣಾ, ಆದಿಕವಿ ಪಂಪರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತ. ಕನ್ನಡದ ಆದಿಕವಿ ಎಂದೇ ಪ್ರಸಿದ್ಧರಾದ ಪಂಪ 10ನೇ ಶತಮಾನದವರು. ಇವರ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಹೊಸ ದಿಕ್ಕನ್ನೇ ನೀಡಿದವು. ಇವರು ಗದ್ಯ ಮತ್ತು ಪದ್ಯ ಮಿಶ್ರಿತವಾದ ಚಂಪು ಶೈಲಿಯಲ್ಲಿ ಅದ್ಭುತವಾಗಿ ಕೃತಿಗಳನ್ನು ರಚಿಸಿದ್ದಾರೆ. ಇವರ ಕಾವ್ಯವನ್ನು ಕನ್ನಡ ಸಾಹಿತ್ಯದಲ್ಲಿ ಪಂಪಯುಗ ಎಂದೇ ಕರೆಯಲಾಗುತ್ತದೆ. ಪಂಪ ಕನ್ನಡ ಸಾಹಿತ್ಯಕ್ಕೆ 2 ಮಹತ್ವದ ಕೃತಿಗಳನ್ನು ನೀಡಿದ್ದಾರೆ. ಒಂದು ವಿಕ್ರಮಾರ್ಜುನ ವಿಜಯ, ಪಂಪ ಭಾರತ ಅಂತಲೂ ಹೇಳ್ತಾರೆ. ಆದಿಪುರಾಣ, ಆದಿಪುರಾಣ ಇದು ಮೊದಲ ಜೈನ ತೀರ್ಥಂಕರರಾದ ಆದಿನಾಥರ ಜೀವನವನ್ನು ತಿಳಿಸುವ ಧಾರ್ಮಿಕ ಮತ್ತು ತಾತ್ವಿಕ ಕೃತಿಯಾಗಿದೆ. ಪಂಪರು ತಮ್ಮ ಕಾವ್ಯಗಳಲ್ಲಿ ಮಾನವೀಯ ಮೌಲ್ಯಗಳು, ರಾಜಕೀಯ ಚಿಂತನೆಗಳು ಮತ್ತು ಭಕ್ತಿ ರಸವನ್ನು ಸುಂದರವಾಗಿ ಬಿಂಬಿಸಿದ್ದಾರೆ. ಮಾನವ ಜಾತಿಯೋಳ್ ತಾನೊಂದೇ ವಲಂ, ಅಂದರೆ ಮಾನವ ಕುಲ ಒಂದೇ ಎಂಬುದು ಶ್ರೇಷ್ಠ ಪ್ರಸಿದ್ಧ ಸಂದೇಶವಾಗಿದೆ.
0: ರನ್ನನ ಗದಾಯುದ್ಧ, ಪೊನ್ನನ ಶಾಂತಿ ಪುರಾಣ, ಜಿನಾಕ್ಷರಮಾಲೆ ಪ್ರಸಿದ್ಧ ಗ್ರಂಥಗಳು. ಮಧ್ಯಕಾಲದ ಕವಿಗಳು ಹರಿಹರರ ಗಿರಿಜಾ ಕಲ್ಯಾಣ, ರಾಘವಾಂಕರ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸರ ಗದುಗಿನ ಭಾರತ ಕೃತಿಗಳು ಬಹಳ ಪ್ರಸಿದ್ಧವಾಗಿದೆ. ಈಗ ಆಧುನಿಕ ಕವಿಗಳ ಬಗ್ಗೆ ತಿಳಿಯೋಣ. ಉಷಾ, ಆಧುನಿಕ ಕವಿಗಳಾದ ಶಿಶುನಾಳ ಶರೀಫರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
2: ಖಂಡಿತ ಪೂರ್ಣಿಮಾ, ತಿಳಿಸ್ತೀನಿ. ಸಂತ ಶಿಶುನಾಳ ಶರೀಫರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಶಿಶುನಾಳ ಗ್ರಾಮದಲ್ಲಿ 1819 ಜನಿಸಿದರು. ಇವರ ತಂದೆ ಇಮಾಮ್ ಸಾಹೇಬ್, ತಾಯಿ ಹಜ್ಜಂ. ಗೋವಿಂದ ಭಟ್ಟರು ಇವರ ಆಧ್ಯಾತ್ಮಿಕ ಗುರುಗಳಾಗಿದ್ದರು. ಇವರಿಬ್ಬರ ಗುರು ಶಿಷ್ಯರ ಸಂಬಂಧ ದಿವ್ಯ ಪ್ರೀತಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇವರ ರಚನೆಗಳು ತತ್ವಪದ ಎಂದೇ ಹೆಸರುವಾಸಿಯಾಗಿದೆ. ಪ್ರಕೃತಿಯ ಅಂಶಗಳು ಮತ್ತು ದೈನಂದಿನ ಜೀವನದ ಉದಾಹರಣೆಗಳನ್ನು ಬೆಳೆಸಿಕೊಂಡು ಗೂಢಾರ್ಥಗಳನ್ನು ಸರಳವಾಗಿ ತಿಳಿಸುವುದು ಇವರ ಪದಗಳ ವಿಶೇಷತೆಯಾಗಿದೆ. ಅನುಭವಿ ಕವಿಗಳಾದ ಶರೀಫರು ತಾವು ಕಂಡ ಬೆಳಕನ್ನು ಇತರರೂ ಕಂಡು ಪುನೀತರಾಗಬೇಕೆಂದು ಸದುದ್ದೇಶದಿಂದ ಹಲವಾರು ಪದ್ಯಗಳನ್ನು ರಚಿಸಿದರು. ಪ್ರೇಮ, ದರಾ ಬೇಂದ್ರೆಯವರ ಬಗ್ಗೆ ತಿಳಿಸ್ತೀರಾ?
3: ಆಯ್ತು ಮಂಜುಳಾ, ತಿಳಿಸಿಕೊಡ್ತೇನೆ. ಕನ್ನಡದ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು 1896 ಜನವರಿ 31 ಧಾರವಾಡದಲ್ಲಿ ಜನಿಸಿದರು. ಅಂಬಿಕಾತನೆಯ ದತ್ತ ಎಂಬ ಕಾವ್ಯನಾಮದಿಂದ ಬರೆದ ಇವರು ತಮ್ಮ 4 ತಂತಿ ಕವನ ಸಂಕಲನಕ್ಕಾಗಿ 1973 ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಧಾರವಾಡದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಪುಣೆಯ ಕಾಲೇಜಿನಲ್ಲಿ ಪದವಿ ಪಡೆದರು. ಮುಂಬೈ ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಪಡೆದ ಇವರು ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲಿನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಧಾರವಾಡ ಆಕಾಶವಾಣಿಯಲ್ಲೂ ಕಾರ್ಯನಿರ್ವಹಿಸಿದ್ದರು. 1943 ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಇವರು ಬರೆದ ಪಾತರಗಿತ್ತಿ ಪಕ್ಕ, ನೋಡಿದೇನ ಅಕ್ಕ ಇಂದಿಗೂ ಚಿಣ್ಣರ ಅತ್ಯಂತ ಪ್ರೀತಿಪಾತ್ರ ಕವನವಾಗಿದೆ. ಇವರು 26 ಅಕ್ಟೋಬರ್ 1981 ನಿಧನರಾದರು. ಮಂಜುಳಾ, ರಾಷ್ಟ್ರಕವಿಗಳ ಬಗ್ಗೆ ಸ್ವಲ್ಪ ತಿಳಿಸಿಕೊಡುತ್ತೀರಾ?
4: ಆಯ್ತು ಪ್ರೇಮ, ತಿಳಿಸ್ಕೊಡ್ತೀನಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅತ್ಯುನ್ನತ ರಾಷ್ಟ್ರಕವಿ ಗೌರವಕ್ಕೆ ಭಾಜನರಾಗಿರುವ 3 ಮಹನೀಯರ ವಿವರ ಹೀಗಿದೆ. ಈ ಬಿರುದು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ನೀಡಿದ ಅಸಾಧಾರಣ ಕೊಡುಗೆಯನ್ನು ಗುರುತಿಸಿ ನೀಡಲಾಗುತ್ತದೆ. ಕನ್ನಡದ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ. ಇವರ ಕನ್ನಡ ಸಾಹಿತ್ಯ ಸೇವೆ ಮತ್ತು ವಿದ್ವತ್ತನ್ನು ಪರಿಗಣಿಸಿ 1949 ಅಂದಿನ ಮದ್ರಾಸ್ ಸರ್ಕಾರವು ಇವರನ್ನು ರಾಷ್ಟ್ರಕವಿ ಎಂದು ಘೋಷಿಸಿತು. ಎರಡನೇ ರಾಷ್ಟ್ರಕವಿ ಕುವೆಂಪು. ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಮಹಾನ್ ಕವಿ. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 20/12/1904 ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ಬಾಲ್ಯ ಮತ್ತು ವಿದ್ಯಾಭ್ಯಾಸವು ಮೈಸೂರಿನಲ್ಲಿ ನಡೆಯಿತು. ಕುವೆಂಪುರವರು ಇಂಗ್ಲಿಷ್ನಲ್ಲಿ ಕವಿತೆಗಳನ್ನು ಬರೆಯುತ್ತಿದ್ದ ದಿನಗಳಲ್ಲಿ ಐರ್ಲೆಂಡಿನ ವಿಮರ್ಶಕ ಮತ್ತು ಕವಿ ಜೇಮ್ಸ್ ಕಜಿನ್ಸ್ ನೀನು ಕನ್ನಡದಲ್ಲಿ ಬರೆಯಬೇಕು ಎಂದು ಹೇಳಿದ ನಂತರ ಕನ್ನಡದಲ್ಲಿ 1955 ಬರೆಯಲು ಪ್ರಾರಂಭಿಸಿದರು. ಇವರ ಕೃತಿ ಶ್ರೀರಾಮಾಯಣ ದರ್ಶನಂ. ಮಹಾಕಾವ್ಯಕ್ಕೆ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. 1967 ಇವರ ಸಾಹಿತ್ಯ ಸೇವೆ ಮತ್ತು ವಿಶ್ವಮಾನವ ಸಂದೇಶವನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ರಾಷ್ಟ್ರಕವಿ ಎಂಬ ಬಿರುದು ನೀಡಿ ಗೌರವಿಸಿದೆ. ಇವರ ಪ್ರಮುಖ ಕೃತಿಗಳು ಕಾನೂರು ಹೆಗ್ಗಡತಿ ಮತ್ತು ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ ಮುಂತಾದವು. 1957 ಧಾರವಾಡದಲ್ಲಿ ನಡೆದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದರು. 1994 ನವೆಂಬರ್ 10 ಕುವೆಂಪುರವರು ನಿಧನರಾದರು. ಈಗ ಕುವೆಂಪುರವರ ರಚನೆಯ ಒಂದು ಹಾಡನ್ನು ಕೇಳೋಣವೇ.
0: ದೂರಕ್ಕೆ ದೂರಕ್ಕೆ ಗಾನ ವಿಮಾನವೆಂಬ ಕವಿ ಕಲ್ಪನೆಯೇ ಅತ್ಯಂತ ಸುಂದರವಾದದ್ದು. ಗಾನದ ಮಹಿಮೆ ಕಲ್ಪನೆಗೂ ಮೀರಿದ್ದು ಅಂತಲೇ ಕವಿಗೆ ಬೂರ್ಭುವ ಸ್ವರ್ಗಗಳನ್ನು ಗಾನದೆಲೆಯ ಆತ್ಮಾನಂದ ಅನುಭೂತಿಯಲ್ಲಿ ವಿಲೀನಗೊಳಿಸುವ ಆಸೆ. ಈಗ ಕೇಳೋಣ ಬಹಳ ಸುಂದರವಾದ ಒಂದು ರಚನೆ.

0: ಮಂಜುಳಾ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪರವರ ಬಗ್ಗೆ ತಿಳಿಸ್ಕೊಡ್ತೀರಾ?
1: ಆಯ್ತು, ತಿಳಿಸ್ಕೊಡ್ತೀನಿ ವೀಣಾ. ಗುಗ್ಗರಿ ಶಾಂತವೀರಪ್ಪ ರುದ್ರಪ್ಪ ಇವರ ಪೂರ್ಣ ಹೆಸರು. ಇವರು ಮೂರನೆಯ ರಾಷ್ಟ್ರಕವಿ. ಫೆಬ್ರವರಿ 7, 1926 ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಜನಿಸಿದರು. ಇವರು ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಮೈಸೂರಿನ ಮಾನಸ ಗಂಗೋತ್ರಿ ಮತ್ತು ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. 1984 ಕಾವ್ಯಾರ್ಥ ಚಿಂತನ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು ಸಂದಿವೆ. 1992 ದಾವಣಗೆರೆಯಲ್ಲಿ ನಡೆದ 61ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು. ಜಿ ಎಸ್ ಶಿವರುದ್ರಪ್ಪನವರ ಒಂದು ರಚನೆಯನ್ನು ಕೇಳೋಣವೇ.

0: ರಾಣಿ, ಪ್ರೇಮ ಕವಿ ಪ್ರೊಫೆಸರ್ ಕೆ ಎಸ್ ನರಸಿಂಹಸ್ವಾಮಿ ಅವ್ರ ಬಗ್ಗೆ ತಿಳಿಸ್ಕೊಡ್ತೀರಾ?
1: ಖಂಡಿತವಾಗಿಯೂ ಮಂಜುಳಾ. ಪ್ರೊಫೆಸರ್ ಕೆ ಎಸ್ ನರಸಿಂಹಸ್ವಾಮಿ, ಕಿಕ್ಕೇರಿ ಸುಬ್ಬಾರಾವ್ ನರಸಿಂಹಸ್ವಾಮಿ ಇವರು ಜನವರಿ 26, 1915 ಮಂಡ್ಯ ಜಿಲ್ಲೆಯ KR Pete ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು. ಇವರ ತಂದೆ ಸುಬ್ಬಾರಾವ್, ತಾಯಿ ನಾಗಮ್ಮನವರು. ಇವರು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ತಮ್ಮ ಶಿಕ್ಷಣವನ್ನು ಮುಗಿಸಿ ಸರ್ಕಾರಿ ಗುಮಾಸ್ತರಾಗಿ ಸೇವೆ ಸಲ್ಲಿಸಿದ್ದಾರೆ. ನಂತರ ಕರ್ನಾಟಕ ಹೌಸಿಂಗ್ ಬೋರ್ಡ್ನಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ನಿರ್ವಹಿಸಿ ನಿವೃತ್ತಿ ಹೊಂದಿದರು. ಇವರು ಪ್ರೇಮಕವಿ ಎಂದೇ ಪ್ರಸಿದ್ಧಿ. ಇವರ ಪ್ರಮುಖ ಕವನ ಸಂಕಲನ ಮೈಸೂರು ಮಲ್ಲಿಗೆ 1942 ಪ್ರಕಟಗೊಂಡು ಅತ್ಯಂತ ಜನಪ್ರಿಯತೆ ಗಳಿಸಿಕೊಂಡಿದೆ. ಈ ಕೃತಿಯು ಹೊಸ ದಾಂಪತ್ಯದ ಪ್ರೀತಿ ಮತ್ತು ಸೌಂದರ್ಯವನ್ನು ವರ್ಣಿಸುತ್ತದೆ. ಇದು ಹೊಸ ಸಂಚಲನವನ್ನೇ ಸೃಷ್ಟಿಸಿತು. ಇದೇ ಅಲ್ಲದೆ ಇವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ ಮತ್ತು ತೆರೆದ ಬಾಗಿಲು ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. 1977 ಇವರ ತೆರೆದ ಬಾಗಿಲು ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳಿಗೂ ಇವರು ಭಾಜನರಾಗಿದ್ದಾರೆ. 1990 ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು ಡಿಸೆಂಬರ್ 28, 2003 ನಿಧನರಾದರು. ಆದರೆ ಅವರ ಮಧುರ ಕವನಗಳು ಕನ್ನಡಿಗರ ಹೃದಯದಲ್ಲಿ ಹಚ್ಚ ಹಸಿರಾಗಿವೆ. ಈಗ ಇವರ ರಚನೆಯ ಗೀತೆಯನ್ನು ಕೇಳೋಣವೇ. ಗಿರಿ

0: ನಿನ್ನ ಡಾಕ್ಟರ್ ದೊಡ್ಡರಂಗೇಗೌಡರ ಸಾಹಿತ್ಯದ ಬಗ್ಗೆ ವಿವರಣೆ ಕೊಡ್ತೀರಾ?
1: ಖಂಡಿತ ಪೂರ್ಣಿಮಾ. ಡಾಕ್ಟರ್ ದೊಡ್ಡರಂಗೇಗೌಡ ಇವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕುರುಬಹಳ್ಳಿ ಎಂಬ ಗ್ರಾಮದಲ್ಲಿ ದಿನಾಂಕ 7 ಫೆಬ್ರವರಿ 1946 ಜನಿಸಿದರು. ದೊಡ್ಡರಂಗೇಗೌಡ ಇವರು ಕನ್ನಡದ ಪ್ರಸಿದ್ಧ ಕವಿ, ಸಾಹಿತಿ, ಪ್ರಾಧ್ಯಾಪಕರು ಮತ್ತು ಚಲನಚಿತ್ರ ಗೀತಾ ರಚನಾಕಾರರು. ಇವರು 600 ಹೆಚ್ಚು ಜನಪ್ರಿಯ ಹಾಡುಗಳನ್ನು ರಚಿಸಿದ್ದಾರೆ. ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಗುರುತಿಸಿ ಭಾರತ ಸರ್ಕಾರವು ಇವರಿಗೆ ದೇಶದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವರು 2008 ರಿಂದ 2014 ಕರ್ನಾಟಕದ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಮತ್ತು ಇವರು 2021 ಹಾವೇರಿಯಲ್ಲಿ ನಡೆದ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಇವರ ಒಂದು ಸುಂದರ ರಚನೆ ಮೂಡುತ್ತ ರವಿ ರಂಗು ತಂದೈತೆ ಹಾಡೋಣವೇ.

0: ಇಲ್ಲಿಯವರೆಗೂ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಪೂರ್ಣಿಮಾ ನಾಗರಾಜ್, ಮಂಜುಳಾ ಪ್ರೇಮ್ ಕುಮಾರ್, ಪೂರ್ಣಿಮಾ ರಮೇಶ್, ರಾಣಿ ಮಂಜುನಾಥ್, ಉಷಾ ಗುರುರಾಜ್, ಪ್ರೇಮಾ ಸಿದ್ದೇಶ್, ಮಂಜುಳಾ ವೇಣುಗೋಪಾಲ್, ಇಂದಿರಾ ಶ್ರೀಧರ್, ವೀಣಾ ಧರ್ಮಪ್ಪ, ಸುಭದ್ರಾ ತಮ್ಮಯ್ಯ.
1: ಇದುವರೆಗೂ ಹಾಸನದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯೆಯರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಪ್ರಸಾರವಾಯಿತು.
3: ಆಕಾಶವಾಣಿ ರಾಯಚೂರು.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
6: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೇಳುಗರೇ, 12:35 ಆರೋಗ್ಯ ಸಂಚಿಕೆಯಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರೊಡನೆ ಸಂದರ್ಶನವನ್ನು ಕೇಳಲಿದ್ದೀರಿ. 1 ಗಂಟೆಗೆ ಪ್ರಗತಿ ಪಥದಲ್ಲಿ ಪಿಎಂ ಅಟಲ್ ಭೂಜಲ ಯೋಜನೆ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದೀರಿ. ಕಾರ್ಯಕ್ರಮ ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಹಾಗೂ ವ್ಯಾಖ್ಯಾನವಿದೆ. 2:40 ಗಾಂಧಿ ಸ್ಮೃತಿ. 5 ಗಂಟೆಗೆ ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 5:30 ಯುವವಾಣಿಯಲ್ಲಿ ಉದ್ಯೋಗ ವಾರ್ತೆ HS ನಾಗರತ್ನ ಅವರಿಂದ. ಮನು ಮನೋಚಿಂತನ ವಿಷಯ, ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನ. ಭಾಗವಹಿಸುತ್ತಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು, ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಪ್ರಾಧಿಕಾರ. ಸಂಜೆ 6:15 ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗ ಋಣ. ವಿಷಯ, ಮಳೆಯ ವ್ಯತ್ಯಾಸ

ಇಂದು ಸಂಜೆ 6:51 ಹಲೋ ಕೃಷಿರಂಗ ಪ್ರಾಯೋಜಿತ ನೀರ ಫೋನಿನ್ ಕಾರ್ಯಕ್ರಮ. ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಬೆಂಗಳೂರು ಕೇಂದ್ರದಿಂದ ಈ ಕಾರ್ಯಕ್ರಮ. ರಾತ್ರಿ 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ ದೆಹಲಿ ಕೇಂದ್ರದಿಂದ.

0: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನ.
1: ಕೆಳಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ವಿಶೇಷವಾದ ವಿಷಯವೊಂದನ್ನ ತಗೊಂಡಿದ್ದೀವಿ, ಮಕ್ಕಳಲ್ಲಿ ವಕ್ರಪಾದ ಅನ್ನುವಂಥದ್ದು. ಕ್ಲಬ್ ಫುಟ್ ಅಂತ, ಪೀಡಿಯಾಟ್ರಿಕ್ ಫುಟ್ ಅಂತ ಕೂಡ, ಇದು ಒಂದು ವಿರೂಪಗೊಳಿಸುವಂಥದ್ದು ಕಾಲನ್ನ ಮಕ್ಕಳಲ್ಲಿ. ವಿಶೇಷವಾಗಿ ಮಕ್ಕಳಲ್ಲೇ ಇರುವಂತಹ ಈ ಒಂದು ಸಮಸ್ಯೆ ಏನಿದೆ, ಇದರ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತಾರೆ ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ ಎಎಂ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದಗಳು ಮೇಡಮ್, ಮತ್ತೆ ವಂದನೆಗಳು.
1: ಓಕೆ ಡಾಕ್ಟರ್, ನಾವು ಈ ಕ್ಲಬ್ ಫುಟ್ ಅಥವಾ ವಕ್ರಪಾದ ಅಂತ ಏನ್ ಹೇಳ್ತೇವೆ, ಇದ್ರ ಬಗ್ಗೆ ತಿಳ್ಕೊಳ್ತಾ ಇರುವಂತದ್ದು. ಸಾಮಾನ್ಯವಾಗಿ ನಮ್ಗೆ ಈ ಒಂದು ವಿಷಯವೇ ಹೊಸದಾಗಿ ಕೇಳಿಸುತ್ತೆ, ಹೆಚ್ಚು ನಾವು ಇಂಥದ್ದೊಂದು ಸಮಸ್ಯೆಯನ್ನ ಕಾಣೋದಿಲ್ಲ. ಹಾಗಾಗಿ ಏನು ಡಾಕ್ಟರ್ ಈ ವಕ್ರಪಾದ ಅಂತ ಅಂದ್ರೆ ಏನು ಅಂತ ಹೇಳಿ.
2: ವಕ್ರಪಾದ ಒಂದು ಸಾಮಾನ್ಯವಾಗಿ ನವಜಾತ ಶಿಶುಗಳಲ್ಲಿ ಕಾಲುಗಳು ಮುಂದೆ ಅಥವಾ ನೇರವಾಗಿರುತ್ತೆ. ಕ್ಲಬ್ ಫುಟ್ ಅಥವಾ ವಕ್ರಪಾದದಲ್ಲಿ ಪಾದ ಅಳುಮುಖವಾಗಿ ತಿರುಗಿರುತ್ತೆ ಮತ್ತೆ ಕೆಳಗಡೆಗೂ ಕಾಣಿಸ್ತಿರುತ್ತೆ. ಇದನ್ನ ಬಾಗಿರೋ ಪಾದ ಅಥವಾ ವಕ್ರಪಾದ ಅಂತ ತಿಳಿಸ್ತೀವಿ. ಇದು ಪಾದಕ್ಕೆ ಮಾತ್ರ ಅಲ್ಲ, ಮತ್ತೆ ಮಂಡಿಯಿಂದ ಕೆಳಗಡೆ ಇರೋ ಮೂಳೆ ಅಥವಾ ಟಿಬಿಯಾ ಬೋನ್ ಅದನ್ನು ಒಳಗಡೆಗಾಗಿ ತಿರುಗಿರುತ್ತೆ ಒಳಮುಖವಾಗಿ. ಸೊ ಇದನ್ನ ಕಂಜನೈಟಲ್ ಟ್ಯಾಲಿಪಸ್ ಇಕ್ವೈನೋ ವೈರಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ. ಕನ್ನಡದಲ್ಲಿ ಇದನ್ನ ಸುಲಭವಾಗಿ ವಕ್ರಪಾದ ಅಂತ ತಿಳಿಸ್ತೀವಿ.
1: ನವಜಾತ ಶಿಶುಗಳಲ್ಲಿಯೇ ಕಂಡು ಬರುತ್ತೆ ಇದು ಅನ್ನುವಂಥದ್ದು ಡಾಕ್ಟ್ರೆ. ಹಾಗಾಗಿ ನಾವು ತಿಳ್ಕೊಳ್ಬೇಕು, ಆ ನವಜಾತ ಶಿಶು ಅಂದ್ರೆ ಗರ್ಭಾವಸ್ಥೆಯಲ್ಲಿಯೇ ಇದು ಒಂದು ಸಮಸ್ಯೆ ಕಂಡು ಬರುತ್ತೆ. ಹೇಗೆ ಡಾಕ್ಟರ್ ಈ ಗರ್ಭಾವಸ್ಥೆಯಲ್ಲಿಯೇ ಮಗುವಿನಲ್ಲಿ ಹೇಗೆ ಈ ಒಂದು ವಕ್ರಪಾದ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ, ಅಲ್ಲಿ ಏನೆಲ್ಲ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ?
2: ಸಾಮಾನ್ಯವಾಗಿ ಭ್ರೂಣಾವಸ್ಥೆಯಲ್ಲೇ ಇದ್ದಾಗ 34ನೇ ದಿನದಲ್ಲಿ ಮಗು ಬೆಳವಣಿಗೆ ಇದ್ದಾಗ ಒಂದು ಸಣ್ಣ ಬಡ್ ಅಥವಾ ಮೊಗ್ಗಿನ ರೀತಿಯಲ್ಲಿ ಕೈಗಳು ಡೆವಲಪ್ ಆಗೋದಕ್ಕೆ ಶುರುವಾಗ್ತವೆ. ತೋಳುಗಳು ಮೊದಲಿಗೆ ಡೆವಲಪ್ ಆಗುತ್ತೆ, ಮತ್ತೆ ಮೊಣಕೈ ಮತ್ತೆ ಫೋರಾರ್ಮ್ ಮತ್ತೆ ಕೈಗಳು ಡೆವಲಪ್ ಆಗ್ತವೆ. ಇದೇ ರೀತಿ 35ನೇ ದಿವಸದಲ್ಲಿ ಕಾಲುಗಳು ಡೆವಲಪ್ ಆಗ್ತಾ ಶುರುವಾಗ್ತವೆ. ಮಗು ಸಾಮಾನ್ಯವಾಗಿ 10ನೇ ವಾರದಲ್ಲಿ ಇದ್ದಾಗ ಕ್ಲಬ್ ಫುಡ್ ಪ್ರಾಬ್ಲಮ್ ಶುರುವಾಗಿರುತ್ತೆ.
1: ಓಕೆ, ಈ ಕ್ಲಬ್ ಫುಡ್ ಪ್ರಾಬ್ಲಮ್ಗೆ ಕಾರಣ ಏನು ಡಾಕ್ಟ್ರೆ?
2: ಇದಕ್ಕೆ ಯಾವುದೇ ನಿಖರವಾದ ಕಾರಣಗಳು ಇನ್ನೂ ಗೊತ್ತಿಲ್ಲ ಮೇಡಮ್. ಆದ್ರೆ ಕೆಲವೊಂದು ಸಮಸ್ಯೆಗಳು ಯಾವುದು ಕಾಣಿಸ್ಕೊಂತಿವೆ ಅದರಲ್ಲಿ, ಅನುವಂಶಿಕ ಕಾರಣ ಒಂದು. ಕುಟುಂಬದಲ್ಲಿ ಮೊದಲಿಗೆ ಯಾರಿಗಾದ್ರೂ ಈ ಸಮಸ್ಯೆ ಇದ್ದಿದ್ರೆ ಗರ್ಭದಲ್ಲಿರೋ ಮಗುಗೆ ಇದೇ ತೊಂದರೆ ಕಾಣಿಸ್ಕೊಳ್ಬಹುದು, ಮತ್ತೆ ಮಗು ಹುಟ್ಟಿದ ನಂತರನೂ ಅದು ಕ್ಲಬ್ ಫುಟ್ ಆಗಿ ಉಳ್ಕೊಳ್ಬಹುದು. ಎರಡನೇ ಕಾರಣ ಯಾವ್ದು ಹುಡುಕ್ತಿದೀವಿ ಅದರಲ್ಲಿ, ಮಗುಗೆ ಜಾಗ ಸಾಕಾಗ್ಲಿಲ್ಲ ಅಂತ ಹೇಳಿದ್ರೆ ಅದು ಪಾಶ್ಚರಲ್ ಫೀಟ್ ಅಥವಾ ಅದೇ ರೀತಿ ಕ್ಲಬ್ ಫುಟ್ ಆಗಿ ಕಾಣಿಸ್ಕೋಬಹುದು. ಮೂರನೇದು ಒಲಿಗೋಹೈಡ್ರಾಮ್ನಿಯೋಸ್ ಅಥವಾ ನೀರಿನ ಸಮಸ್ಯೆ, ದ್ರವಾಂಶ ಕಡಿಮೆ ಆದಾಗ ಈ ಸಮಸ್ಯೆಗಳು ಕಾಣಿಸ್ಕೋಬಹುದು.
1: ಓಕೆ, ತಾಯಿಯ ಗರ್ಭದಲ್ಲಿದ್ದಾಗ ಏನು ಆ ಮಗುವಿನ ಸುತ್ತ ಇರುವಂತಹ ನೀರಿನ ಅಂಶ ಇದೆ ಅದು ಕಡಿಮೆ ಆದ ಕಾಣಿಸ್ಕೊಳ್ಬಹುದು ಅಂತ. ಹಾಗೆ ಕೆಲವೊಂದು ದುಶ್ಚಟಗಳು ಕೂಡ ಕಾರಣ ಆಗುತ್ತಾ?
2: ಹೌದು, ವೆಸ್ಟರ್ನ್ ಕಲ್ಚರ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳಂಗೆ ಸ್ಮೋಕಿಂಗ್ ಅಂದ್ರೆ ಧೂಮಪಾನ ಮಾಡೋದ್ರಿಂದ ಈ ಗರ್ಭಾವಸ್ಥೆಯಲ್ಲಿದ್ದಾಗ ಹೆಣ್ಮಕ್ಳು

0: ಧೂಮಪಾನ ಮಾಡಿದ್ರೆ ಕ್ಲಬ್ ಫುಡ್ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ಕೋಬಹುದು ಅವರಲ್ಲಿ, ಆದ್ರೆ ಭಾರತದಲ್ಲಿ ಕಡಿಮೆ ಇರಬಹುದು,
1: ಕಡಿಮೆ ಇದೆ. ಹಾಗೆ ಕೆಲವೊಂದು ಔಷಧಿಗಳನ್ನ ಸೇವನೆ ಮಾಡ್ತಾ ಇದ್ರೆ ತಾಯಿ, ಅದರಿಂದ ಕೂಡ ವಕ್ರಪಾದ ಕಾಣಿಸ್ಕೊಳ್ಳುತ್ತೆ ಅಂತಾರೆ, ಹೇಗೆ ಡಾಕ್ಟ್ರೆ?
0: ನಾವಾಗ್ಲೇ ತಿಳಿಸ್ದಂಗೆ 34ನೇ ದಿನದಲ್ಲಿ ತಾಯಿಗೂ ಗೊತ್ತಿರೋದಿಲ್ಲ ಅವರು ಪ್ರೆಗ್ನೆಂಟ್ ಆಗಿದ್ದಾರಂತ. ಆಗ ಯಾವುದೇ ಆದ್ರೂ ಈ ತರ ಗೊತ್ತಿಲ್ದಂಗೆ ಯಾವ್ದಾದ್ರೂ ಮಾತ್ರೆಗಳೇನಾದ್ರು ತಗೊಂಡ್ರೆ ಆಗ ಈ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಆದ್ರೆ ಸರ್ಕಾರ ವತಿಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಆ ಥ್ಯಾಲಿಡೋಮೈಡ್ ಮತ್ತೆ ಯಾವ್ದಾದ್ರು ಮೆಡಿಸಿನ್ಸ್ ಅಥವಾ ಯಾವ್ದಾದ್ರು ಆಂಟಿಬಯೋಟಿಕ್ಸ್ ಈ ತರ ಸಮಸ್ಯೆಗಳೇನಾದ್ರು ಕಾಣಿಸ್ಕೊಳಂಗಿದ್ರೆ ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. ಆ ಏಜ್ ಗ್ರೂಪ್ ಅಲ್ಲಿ ಡಾಕ್ಟರ್ಸ್ ಅದನ್ನ ತಿಳಿಸೋದೇ ಇಲ್ಲ ಪೇಷಂಟ್ಸ್ಗೆ ತಗೊಳ್ಳೋದಕ್ಕೆ. ಸೊ ಕೆಲವೊಂದು ಮಾತ್ರೆಗಳು ಯಾವ್ದಾವ್ದಿದೆ ಅದನ್ನೆಲ್ಲ ಇವರು ಬ್ಯಾನ್ ಮಾಡಿದ್ದಾರೆ ಆಗ್ಲೇ. ಸೊ ಔಷಧಿ ಅಥವಾ ಮಾತ್ರೆಗಳು ತಗೊಳ್ಳೋದ್ರಿಂದ ಈ ಸಮಸ್ಯೆ ಕಂಡು ಬರೋದಂತ ಸಾಧ್ಯತೆಗಳು ಕಡಿಮೆ.
1: ಓಕೆ, ಹಾಗೆ ಏನು ಇದರಲ್ಲಿ ವಿಧಗಳಿದೆಯಾ ಡಾಕ್ಟ್ರೆ ಈ ಒಂದು ವಕ್ರಪಾದದಲ್ಲಿ?
0: ಹೌದು, ವಕ್ರಪಾದ ಅನ್ನೋದು ಸ್ಪೆಕ್ಟ್ರಮ್ ಅಥವಾ ರೇನ್ಬೋ ರೀತಿ. ಕೆಲವೊಂದು ಪಾಶ್ಚರಲ್ ಫೀಟ್ ಅಂತ ಹೇಳ್ತೀವಿ, ಇದರಲ್ಲಿ ಬರೀ ಮಗು ಪಾದ ಕ್ಲಬ್ ಫುಡ್ ತರ ನೋಡೋದಕ್ಕೆ ಸಿಗುತ್ತೆ, ಆದ್ರೆ ಅದು ಕ್ಲಬ್ ಫುಡ್ ತರ ಇರೋದಿಲ್ಲ ಅಥವಾ ವಕ್ರಪಾದವಾಗಿರೋದಿಲ್ಲ. ಹುಲಿ ಮತ್ತೆ ಬೆಕ್ಕಿನ ಅವಸ್ಥೆ ಅಷ್ಟೇ ಅದು. ಇದು ಪಾಶ್ಚರಲ್ ಫೀಟ್ ನ ನಾವು ಬೆಕ್ಕಿನ ರೀತಿ ನೋಡ್ಕೋಬಹುದು, ಮನೇಲೆ ಸಾಕ್ಬಹುದು, ಮತ್ತೆ ತನ್ನಗೆ ಸರಿ ಹೋಗ್ತಾವು. ಹುಲಿ ಅನ್ನೋದು ಕ್ಲಬ್ ಫುಡ್ ಮೇಜರ್ ಪ್ರಾಬ್ಲಮ್ಸ್ ಅವು, ಪಾಶ್ಚರಲ್ ಅಥವಾ
1: ತೀವ್ರವಾಗಿರುವಂತ
0: ಸಮಸ್ಯೆ. ಅಲ್ಲಿ ಪಾಶ್ಚರಲ್ ಫೀಟ್ ಇರೋದಿಲ್ಲ ಇವು, ಇವುಗಳಿಗೆ ಪ್ಲಾಸ್ಟರ್ ಮೂಲಕ ಇದನ್ನ ಸರಿ ಮಾಡೋದು,
1: ಚಿಕಿತ್ಸೆ
0: ಬೇಕಾಗುತ್ತೆ. ಹೌದು.
1: ಓಕೆ ಡಾಕ್ಟರ್, ಈ ಚಿಕಿತ್ಸೆಗೆ ಬರೋದಕ್ಕಿಂತ ಮುಂಚೆ ಈ ಒಂದು ವಕ್ರಪಾದದ ಬಗ್ಗೆ ನಾವು ಇನ್ನೊಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸಾಮಾನ್ಯವಾಗಿ ಎಷ್ಟು ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಎಷ್ಟು ಭಾಗ ವಕ್ರಪಾದದಿಂದ ಹುಟ್ಟುವಂತ ಮಕ್ಕಳು ಇರ್ತಾರೆ?
0: ಪ್ರತಿ 1,000 ಮಕ್ಕಳು ಹುಟ್ಟಿದ್ರೆ ಭಾರತದಲ್ಲಿ 1-2 ಮಕ್ಕಳಿಗೆ ಅಥವಾ 3 ಮಕ್ಕಳಿಗೆ ಈ ರೀತಿ ಸಮಸ್ಯೆ ಇರಬಹುದು. ಸರಿಸುಮಾರು ಭಾರತದಲ್ಲಿ ವರ್ಷಕ್ಕೆ 30,000-50,000 ಮಕ್ಕಳಿಗೆ ಕ್ಲಬ್ ಫುಟ್ ಆಗಿ ಜನಿಸ್ತಾರೆ.
1: ಹಾಗೆ ಗಂಡು ಮಗು ಹೆಣ್ಣು ಮಗು ಅಂತ ಏನಾದ್ರು ಭೇದ ಇದೆಯಾ ಇದರಲ್ಲಿ?
0: ಮೊದಲಿಗೆ ಹುಟ್ಟಂತ ಮಕ್ಕಳು ಫಸ್ಟ್ ಬಾರ್ನ್ ಮತ್ತೆ ಗಂಡು ಮಕ್ಕಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹೆಣ್ಮಕ್ಳು ಕ್ಲಬ್ ಫುಟ್ ಇಂದ ಅವರು ಪ್ರೊಟೆಕ್ಟೆಡ್ ಆಗಿರ್ತಾರೆ, ಅವರಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಕಾಣಿಸ್ಕೊಳ್ಳೋದಿಲ್ಲ. ಆದ್ರೆ ಹೆಣ್ಮಕ್ಳಲ್ಲಿ ವಕ್ರಪಾದ ಏನಾದ್ರು ಕಾಣಿಸ್ಕೊಂಡ್ರೆ ಅದರ ತೀವ್ರತೆ ತುಂಬಾ ಜಾಸ್ತಿ ಇರುತ್ತೆ.
1: ಅಂದ್ರೆ ಗಂಡು ಮಕ್ಕಳಲ್ಲಿ ಹೆಚ್ಚು ಕಾಣಿಸ್ಕೊಂಡ್ರು ಕೂಡ ಅದ್ರ ಚಿಕಿತ್ಸೆ ತಗೊಂಡ್ರೆ ಸರಿ ಹೋಗೋ ಸಾಧ್ಯತೆ ಹೆಚ್ಚು. ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳೋದು ಕಡಿಮೆ, ಆದ್ರೆ ಅದರ ತೀವ್ರತೆ ಹೆಚ್ಚಾಗಿರುತ್ತೆ, ಗಂಭೀರವಾದ ಸಮಸ್ಯೆಗೆ ಒಳಗಾಗಿರ್ತಾರೆ.
0: ಹೌದು, ಗಂಭೀರವಾದ ಸಮಸ್ಯೆಯಲ್ಲಿರ್ತಾರೆ. ಜೊತೆಗೆ ಚಿಕಿತ್ಸೆ ಕೊಟ್ಟರು ಅವರಲ್ಲಿ ರಿಲ್ಯಾಪ್ಸ್ ಮತ್ತೆ ಮರು ಬರುವಂತ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಹೆಣ್ಮಕ್ಕಳಲ್ಲಿ.
1: ಡಾಕ್ಟರ್, ಈಗ ನಾವು ಇಂತಹ ಏರಿಯಾದಲ್ಲಿ ಇಂತಹ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳ್ತೀವಲ್ವಾ, ಈ ವಕ್ರಪಾದದಲ್ಲೂ ಕೂಡ ಆ ರೀತಿಯಾಗಿ ಒಂದು ಏರಿಯಾ ವೈಸ್ ಏನಾದರೂ ಹೆಚ್ಚು ಸಂಖ್ಯೆಯಲ್ಲಿದೆ ಅನ್ನುವಂಥದ್ದು ಏನಾದರೂ ಇದೆಯಾ ಅಂಕಿಅಂಶಗಳು?
0: ಹೌದು, ಇದನ್ನ ಹೆಚ್ಚಾಗಿ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂದ್ರೆ ದಕ್ಷಿಣ ಏಷ್ಯಾ ಭಾಗದಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತವೆ, ಹಾಗಿಂದ ಭಾರತದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಆಫ್ರಿಕಾದಲ್ಲಿ ಕ್ಲಬ್ ಫುಟ್ ಸಮಸ್ಯೆ ಹೆಚ್ಚಾಗಿದೆ, ಅಮೆರಿಕ ಮತ್ತೆ ಯುರೋಪ್ ಅಲ್ಲಿ ಕ್ಲಬ್ ಫುಟ್ ಸಮಸ್ಯೆ ಅಷ್ಟೊಂದು ಇಲ್ಲ.
1: ಓಕೆ, ಕಡಿಮೆ ಇದೆ. ಇನ್ನು ಅವಳಿ ಮಕ್ಕಳಾದ್ರೆ ಅವರಲ್ಲೂ ಕೂಡ ಒಂದು ಮಗುವಿಗೆ ಆಯ್ತು ಅಂದ್ರೆ ಮತ್ತೊಂದು ಮಗುವಿಗೂ ಕೂಡ ಈ ವಕ್ರಪಾದ ಆಗ್ಬಹುದು?
0: ಯೂಶ್ವಲಿ ಎಲ್ಲ ಅವಳಿ ಅಥವಾ ತ್ರಿವಳಿ ಮಕ್ಕಳೆಲ್ಲ ಆಗೋದಿಲ್ಲ, ಕೆಲವೊಂದ್ಸಲ ಅವಳಿ ಮಕ್ಕಳಲ್ಲಿ ಒಂದ್ ಮಗುಗೆ ಇರ್ಬೋದು. ನಾನು ಯಾವುದೇ ರೀತಿ ಎರಡು ಮಕ್ಕಳಲ್ಲೂ ಕ್ಲಬ್ ಫುಟ್ ಅಥವಾ ವಕ್ರಪಾದ ನೋಡಿಲ್ಲ.
1: ಹಾಗೆ ಒಂದೇ ಮಗುಗೆ ಆದ್ರೂ ಕೂಡ ಎರಡು ಕಾಲುಗಳು ಏಕಕಾಲಕ್ಕೆ ಆಗುತ್ತೆ ಅಥವಾ ಒಂದಾಗಿ ಒಂದು ಚೆನ್ನಾಗಿರುವಂತದ್ದು ಇದೆಯಾ ಡಾಕ್ಟ್ರೆ?
0: ಹೌದು, ಒಂದು ಪಾಶ್ಚರಲ್ ಫೀಟ್ ಆಗಿರ್ಬೋದು, ಅಷ್ಟಾಗಿ ತೀವ್ರತೆ ಇರೋದಿಲ್ಲ, ಮತ್ತು ಒಂದು ಹೆಚ್ಚಾಗಿ ಇರ್ಬೋದು. ಈ ಎಲ್ಲಾ ರೀತಿ ಸ್ಪೆಕ್ಟ್ರಮ್ ಅಲ್ಲೂ ನಾವು ಕ್ಲಬ್ ಫುಟ್ ನ ಕಾಣಬಹುದು.
1: ಇರಲುಬಹುದು, ಒಂದು ಕಾಲ್ ಸರಿಯಾಗಿ ಇರಬಹುದು ಅಥವಾ ಒಂದು ಭಾಗಶಃ ಸರಿ ಕೂಡ ಇರಬಹುದು.
0: ಅರ್ಧದಷ್ಟು ಭಾಗದಲ್ಲಿ ಕ್ಲಬ್ ಫುಟ್ ಅಥವಾ ವಕ್ರಪಾದ ಒಂದೇ ಪಾದಕ್ಕೆ ಎಫೆಕ್ಟ್ ಆಗಿರುತ್ತೆ.
1: ಒಳಗಡೆ ಏನಾಗಿರುತ್ತೆ ಡಾಕ್ಟ್ರೆ ಆ ಒಂದು ರಚನೆ ಎನ್ನುವಂಥದ್ದು ಏನಿದೆ? ಈಗ ಸಾಮಾನ್ಯವಾಗಿ ಎಲ್ರಿಗೂ ಇಲ್ಲದೆ ಇರೋ ಆಗಿರ್ಬೇಕು ಅಂದ್ರೆ ಒಳಗಡೆ ಏನಾಗುತ್ತೆ ಆ ಮಗುವಿನ
0: ಎಲ್ಲ ದೇಹದಲ್ಲಿ? ಪಾದ ಒಳಗಡೆ ಮತ್ತೆ ಕೆಳಗಡೆ ತಿರುಗಿರುತ್ತೆ, ಮೂಳೆಗಳು ಅದೇ ರೀತಿ 7 ಮೂಳೆಗಳು, ಮೇಜರ್ ಮೂಳೆಗಳು ಯಾವ್ದಿರುತ್ತೆ ಪಾದದಲ್ಲಿ, ಅವುಗಳು ಒಳಗಡೆ ಮತ್ತೆ ಒಳಗಡೆ ತಿರುಗಿರುತ್ತೆ. ಸೊ ಎಲ್ಲಾ ರೀತಿಯಲ್ಲೂ ಬೋನ್ಸ್ ಆಗ್ಲೇ 10ನೇ ವಾರದಲ್ಲಿ ಶುರುವಾಗಿ ಸಾಮಾನ್ಯವಾಗಿ 27 ವಾರಗಳಲ್ಲಿ ಅದೇ ರೀತಿ ತಿರುಗಿರುತ್ತವೆ.
1: ಹೌದು, ಸಮಸ್ಯೆ ಇದೆ ಅಂದ್ರೆ ಚಿಕಿತ್ಸೆ ಕೂಡ ಇರುತ್ತೆ. ಹಾಗಾಗಿ ಚಿಕಿತ್ಸೆಗೆ ಬರೋದಾದ್ರೆ ಏನೆಲ್ಲ ಚಿಕಿತ್ಸೆಗಳಿದೆ?
0: ಹಿಂದಿನ ಕಾಲದಲ್ಲಿ ಜನರು ಕ್ಲಬ್ ಫುಟ್ ಒಂದು ದೊಡ್ಡ ಆಪರೇಷನ್ ಬೇಕಾಗಬಹುದು, ಮಗು ಯಾವತ್ತು ಸರಿಯಾಗಿ ನಡೆಯಕ್ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ನಾವು ಬಹುಶಃ ಓದ್ತಿದ್ದಾಗ ನಮಗೂ ಅದನ್ನೇ ಹೇಳಿದ್ರು, ಕ್ಲಬ್ ಫುಟ್ 100% ಟ್ರೀಟ್ಮೆಂಟ್ ಆಗೋದಿಲ್ಲ ಅಂತ. ಆದ್ರೆ ಇಗ್ನೇಸಿಯೋ ವಾನ್ ಪಾನ್ಸೆಟಿ ಅಮೆರಿಕದ ವೈದ್ಯರು ಒಂದು ಅದ್ಭುತವಾದ ಸರಳವಾದ ಶಸ್ತ್ರಚಿಕಿತ್ಸಾ ರಹಿತ ಚಿಕಿತ್ಸೆ ರೂಪಿಸಿದ್ದಾರೆ. ಇದನ್ನ ಪಾನ್ಸೆಟಿ ತಂತ್ರ ಅಂತಾನೆ ಎಲ್ಲರೂ ಹೇಳ್ತಾರೆ. ಈಗ ಇದು ವಿಶ್ವದ ಎಲ್ಲಾ ಕಡೆನೂ ಇದನ್ನೇ ಪಾಲಿಸ್ತೀವಿ ಮತ್ತೆ ಅನುಸರಿಸ್ತಿದ್ದೀವಿ.

0: ಮಗು ಆಫ್ರಿಕಾದಲ್ಲಿ ಹುಟ್ಟಿರಲಿ, ಆಸ್ಟ್ರೇಲಿಯಾದಲ್ಲಿ ಹುಟ್ಟಿರಲಿ, ಅಮೆರಿಕ ಅಥವಾ ಇಂಗ್ಲೆಂಡಲ್ಲಿ, ಭಾರತದಲ್ಲಿ ಎಲ್ಲೇ ಹುಟ್ಟಿದ್ರು ನಾವೀಗ ಪಾನ್ಸೆಟಿ ಟ್ರೀಟ್ಮೆಂಟೇ ಉಪಯೋಗಿಸ್ತಿದ್ದೀವಿ. ಪಾನ್ಸೆಟಿ ಟ್ರೀಟ್ಮೆಂಟಲ್ಲಿ ಕೆಲವೊಂದು ಹಂತಗಳಿರ್ತವೆ. ಒಂದು ಹಂತ ಬಂದ್ಬಿಟ್ಟು ವೈದ್ಯರ ನೇರವಾಗಿ ಅದರ ಸಂಪರ್ಕಕ್ಕೆ ಬರ್ತಾರೆ. ಎರಡನೇದು ಬಂದ್ಬಿಟ್ಟು ಪೋಷಕರು ಅದರಲ್ಲಿ ಭಾಗವಹಿಸ್ತಾರೆ. ವೈದ್ಯರ ಹಂತ ಅಂತ ಹೇಳಿದ್ರೆ ಅದನ್ನ ಪ್ಲಾಸ್ಟರ್ಸ್, ಸೀರಿಯಲ್ ಪ್ಲಾಸ್ಟರ್ಸ್, ಮಗು ಹುಟ್ಟಿದ ನಂತರ ಆದಷ್ಟು ಬೇಗ ಸಾಧ್ಯವಾದರೆ ಮೊದಲನೇ ಅಥವಾ ಎರಡನೇ ವಾರದ ಒಳಗಡೆಗೆ ಚಿಕಿತ್ಸೆ ಆರಂಭಿಸಬೇಕು. ಮೊದಲಿಗೆ ನಾವೇನ್ ಮಾಡ್ತೀವಿ ಡಾಕ್ಟರ್ ಆಗಿ, ಕಾಲುಗಳನ್ನ ಮೆಲ್ಲಿಗೆ ಮತ್ತೆ ನೋವಾಗದಂತೆ ಸರಿಯಾದ ಸ್ಥಾನಕ್ಕೆ ಪ್ಲಾಸ್ಟರ್ನ ತಕ್ಕಮಟ್ಟಕ್ಕೆ ಹಾಕಕ್ ಶುರು ಮಾಡ್ತೀವಿ. ಪ್ರತಿ 7 ದಿನಕ್ಕೆ ಒಂದ್ಸಲ ಪ್ಲಾಸ್ಟರ್ನ ಬದಲಿಸಿ ಮತ್ತೊಂದ್ಸಲ ಅದೇ ರೀತಿ ಹೊಸ ಸ್ಥಾನಕ್ಕೆ ಅಂದ್ರೆ ಕರೆಕ್ಟೆಡ್ ಪೊಸಿಷನ್ಗೆ ಪಾದವನ್ನಿಟ್ಟು ಮತ್ತೆ ಪ್ಲಾಸ್ಟರ್ ಮಾಡ್ತೀವಿ. ಪ್ರತಿ ಸಲ ಕಾಲ್ನ ಸ್ವಲ್ಪ ಸ್ವಲ್ಪವಾಗಿ ಸರಿ ಮಾಡ್ತಾ ಹೋಗ್ತೀವಿ. ಇದೇ ರೀತಿ 5-6 ಪ್ಲಾಸ್ಟರ್ಸ್ ಮುಗಿದ ನಂತರ ಮಗುವಿನ ಪಾದ ಆಲ್ಮೋಸ್ಟ್ ಸರಿ ಹೋಗಿರುತ್ತೆ.
1: ಏನು ಒಂದು ರೂಪ ಬೇಕಿತ್ತು ಆ ರೂಪಕ್ಕೆ
0: ಬಂದಿರುತ್ತೆ. ಸುಮಾರು 90% ಮಕ್ಕಳಲ್ಲಿ ಪ್ಲಾಸ್ಟರ್ ಮುಗಿದ ನಂತರ ಒಂದು ಸಣ್ಣದಾಗಿ ಒಂದು ಸೂಜಿ ಮೂಲಕ ನಾವು ಟಿನಾಟಮಿ ಮಾಡ್ತೀವಿ. ಟಿನಾಟಮಿಯಲ್ಲಿ ಹಿಂದ್ಗಡೆ ಇರೋ ಸ್ನಾಯುವನ್ನು ನಾವು ರಿಲೀಸ್ ಮಾಡ್ತೀವಿ. ಇದಾದ ನಂತರ 3 ವಾರಕ್ಕೆ ಅದೇ ರೀತಿ ಪ್ಲಾಸ್ಟರ್ ಮಾಡಿರ್ತೀವಿ. ಯಾವುದೇ ರೀತಿ ನಾವು ಶಸ್ತ್ರಚಿಕಿತ್ಸೆ ಅಲ್ಲ ಇದು, ಅಂದ್ರೆ ಕಟ್ ಮಾಡಕ್ ಹೋಗೋದಿಲ್ಲ, ಸ್ಕಿನ್ ನ ಅಥವಾ ನರಾನು ತೆಗೆಯೋದಿಲ್ಲ. 3 ವಾರದಲ್ಲಿ ಈ ಸ್ನಾಯು ಮತ್ತೆ ಬೆಳ್ಕೊಂಡ್ಬಿಡುತ್ತೆ. 3ನೇ ಹಂತ ಬಂದ್ಬಿಟ್ಟು ಇದು ಪೋಷಕರಲ್ಲೇನೆ ಹೆಚ್ಚಾಗಿ ಇದರಲ್ಲಿ ಭಾಗವಹಿಸಬೇಕಾಗಿ ಬರ್ಬೋದು. ಇದನ್ನ ಬ್ರೇಸಿಂಗ್ ಅಥವಾ ಫುಟ್ ಅಬ್ಡಕ್ಷನ್ ಬ್ರೇಸ್ ಮೂಲಕ ಚಿಕಿತ್ಸೆ ಕೊಡಬೇಕಾಗತ್ತೆ. ನಾವು ಹೇಗೆ ಕರೆಕ್ಷನ್ ಮಾಡಿದೀವಿ ಅದನ್ನ ಮೇಂಟೈನ್ ಮಾಡಬೇಕು. ಈ ಕರೆಕ್ಷನ್ ಮತ್ತೆ ಮೇಂಟೆನೆನ್ಸ್ ಫೇಸ್, ಮೇಂಟೆನೆನ್ಸ್ ಫೇಸ್ ಹೆಚ್ಚಾಗಿ ಪೋಷಕರೇ ಇದರಲ್ಲಿ ಭಾಗವಹಿಸಬೇಕು. ಇದು ಅತ್ಯಂತ ಮಹತ್ವದ ಹಂತ. ಇಲ್ಲಿ ಪಾಲಕರ ಪಾತ್ರನೇ ಅತ್ಯಂತ ಹೆಚ್ಚು. ಇದು ಮೊದಲ 3 ತಿಂಗಳು 23 ಗಂಟೆ ಉಪಯೋಗಿಸ್ತೀವಿ. ನಂತರ 4-5 ವರ್ಷದವರೆಗೆ ನಾವು ರಾತ್ರಿ ನಿದ್ದೆಯಲ್ಲೂ ಇದನ್ನ ಉಪಯೋಗಿಸ್ಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಬ್ರೇಸಿಂಗ್. ಬ್ರೇಸಿಂಗ್ ನಾವೇನಾದ್ರೂ ತಪ್ಪಾಗಿ ಉಪಯೋಗಿಸಿದ್ರೆ ಅಥವಾ ಸರಿಯಾಗಿ ಉಪಯೋಗಿಸ್ಲಿಲ್ಲ ಅಥವಾ ಉಪಯೋಗಿಸ್ತೇನೆ ಇದ್ರೆ 80% ವಾಪಸ್ ಬಂದ್ಬಿಡುತ್ತೆ, ಮೊದಲನೇ ಸ್ಥಿತಿಗೆ ಬಂದ್ಬಿಡುತ್ತೆ. ಅದಕ್ಕೆ ಎರಡೂ ಚಿಕಿತ್ಸೆ ತುಂಬಾ ಇಂಪಾರ್ಟೆಂಟ್, ಪ್ಲಾಸ್ಟರ್ ಮತ್ತೆ ಬ್ರೇಸಿಂಗ್ ಎರಡು ಉಪಯೋಗಿಸಲೇಬೇಕಾಗುತ್ತೆ.
1: ನೀವು ಹೇಳಿದ್ರೆ ಪೋಷಕರ ಪಾತ್ರ ಮುಖ್ಯ ಆಗಿರುತ್ತೆ ಈ ಒಂದು ಹಂತದಲ್ಲಿ ಅಂತ. ಏನ್ ಮಾಡ್ಬೇಕು, ಪೋಷಕರು ಏನ್ ತಪ್ಪು ಮಾಡ್ತಾರೆ ಸಾಮಾನ್ಯವಾಗಿ?
0: ಯಾವುದೇ ಮಗುವಿಗೆ ಯಾವುದೇ ರೀತಿ ಸಮಸ್ಯೆ ಆದ್ರೂ ಪೋಷಕರು 3 ಸ್ಟೇಜಲ್ಲಿ ಅದನ್ನ ಭಾಗವಹಿಸ್ತಾರೆ. ಮೊದಲನೇದು ಅಕ್ಸೆಪ್ಟೆನ್ಸ್. ಅಕ್ಸೆಪ್ಟೆನ್ಸ್ ಅಂತ ಹೇಳಿದ್ರೆ ನಾವು ಅದನ್ನ ಮೊದಲಿಗೆ
1: ಒಪ್ಕೊಳ್ಳೋದು.
0: ನಾವು ಈಗ ಒಪ್ಕೊಳ್ಳಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ, ಮಗು ಕರ್ಮ ಅಥವಾ ಯಾವುದೇ ಮೂಢನಂಬಿಕೆಗೆ ಏನಾದ್ರು ಒಳಗಾದ್ರೆ ನಾವು ಯಾವತ್ತು ಆ ಮಗುಗೆ ಚಿಕಿತ್ಸೆ ಕೊಡೋದಕ್ಕೆ ಹೋಗೋದಿಲ್ಲ. ಆದಷ್ಟು ಬೇಗ ಅಕ್ಸೆಪ್ಟೆನ್ಸ್ ಇಂದ ಮುಂದೆ ಬಂದ್ರೆ ಎರಡನೇದು ಚಿಕಿತ್ಸೆ ಪಡಿಬೇಕು. 3ನೇ ಹಂತದಲ್ಲಿ ಇದನ್ನ ಮೇಂಟೈನ್ ಮಾಡಬೇಕು. ಮಗು ತಂತಾನಾಗಿ ನಾರ್ಮಲ್ ಆಗಿ ಬೆಳವಣಿಗೆ ಆಗೋಗುತ್ತೆ. ಸೊ ಮೊದಲಿಗೆ ಅಕ್ಸೆಪ್ಟೆನ್ಸ್ ಮತ್ತೆ ಚಿಕಿತ್ಸೆ ಪಡೆಯೋದು ಇಂಪಾರ್ಟೆಂಟ್.
1: ಓಕೆ ಡಾಕ್ಟರ್, ಈ ಎಲ್ಲ ಹಂತಗಳ ಇರುವಂತ ಕೆಲವು ಏನು ವಕ್ರಪಾದದ ಮಕ್ಕಳಿಗೆ ಚಿಕಿತ್ಸೆ, ಇದರನ್ನ ಮೀರಿ ಕೂಡ ಶಸ್ತ್ರಚಿಕಿತ್ಸೆಗೆ ಒಳಪಡಿಸುವಂತ ಸಾಧ್ಯತೆಗಳು ಅಥವಾ ಆ ಒಂದು ಸನ್ನಿವೇಶಗಳು ಬರುತ್ತವಾ ವಕ್ರಪಾದದಲ್ಲಿ?
0: ಕೆಲವೊಮ್ಮೆ
1: ಈಗ ಶಸ್ತ್ರಚಿಕಿತ್ಸಾ ರಹಿತ ಅಂತ ಹೇಳಿದ್ರೆ
0: ಹೌದು,
1: ಶಸ್ತ್ರಚಿಕಿತ್ಸೆನು ಮಾಡ್ಬೇಕಾಗುತ್ತಾ?
0: 90% ನಾವು ಶಸ್ತ್ರಚಿಕಿತ್ಸೆ ಇಲ್ಲದೇನೆ ಟ್ರೀಟ್ಮೆಂಟ್ ಮಾಡಿರ್ತೀವಿ. ಒಂದು 10% ಮಕ್ಕಳಲ್ಲಿ ಏನ್ ಬೇಕಾಗ್ಬೋದು, ಟಿನಾಟಮಿ ಮತ್ತೊಂದ್ಸಲ ಮಾಡ್ಬೇಕಾಗಿ ಬರ್ಬೋದು. ಇದು ಈ ಸಮಸ್ಯೆ ಯಾಕಾಗುತ್ತೆ ಅಂತ ಹೇಳಿದ್ರೆ ಸಿವಿಯರಿಟಿ,
1: ಹೆಣ್ಮಕ್ಳೆಲ್ಲ
0: ತೀವ್ರತೆ ಜಾಸ್ತಿ ಆಗಿರುತ್ತಲ್ಲ ಹೆಣ್ಮಕ್ಳಲ್ಲಿ, ಅವಾಗ ಈ ಸಿವಿಯರಿಟಿ ಜಾಸ್ತಿ ಆದಾಗ ನಾವು ಶಸ್ತ್ರಚಿಕಿತ್ಸೆ ಮಾಡ್ಬೇಕಾಗಿ ಬರ್ಬೋದು. ಇಲ್ಲಿ ಟಿನಾಟಮಿ ಒಂದೇ ಸಾಕಾಗೋದಿಲ್ಲ. ಫುಟ್ ಅಬ್ಡಕ್ಷನ್ ಬ್ರೇಸ್ ಅಥವಾ ಸ್ಪ್ಲಿಂಟಿಂಗ್ ಕರೆಕ್ಟ್ ಆಗಿ ಉಪಯೋಗಿಸ್ಲಿಲ್ಲ ಅಂದ್ರೆ ಎರಡನೇ ಭಾಗದಲ್ಲಿ, ಅವಾಗ ಮಕ್ಕಳಿಗೆ ವಕ್ರಪಾದ ವಾಪಸ್ ಬರುತ್ತೆ. 80% ವಾಪಸ್ ಬಂದ್ಬಿಡುತ್ತೆ. ಅವಾಗ ಮತ್ತೆ ನಾವು ಪ್ಲಾಸ್ಟರ್ಸ್ ಉಪಯೋಗಿಸಿ ಆ ನಂತರ ಮತ್ತೆ ಆಪರೇಷನ್ ಮಾಡ್ಬೇಕಾಗಿ ಬರ್ಬೋದು. ಅವಾಗ ಟಿನಾಟಮಿ ಈ ಸೂಜಿಯಲ್ಲಿ ಮಾಡುವಂತ ಶಸ್ತ್ರಚಿಕಿತ್ಸೆ ಸಾಕಾಗುತ್ತಿಲ್ಲ, ಅವಾಗ ಕಟ್ ಮಾಡಿ ಆಪರೇಷನ್ ಮಾಡ್ಬೇಕಾಗಿ ಬರ್ಬೋದು. ಕೆಲವೊಮ್ಮೆ ಟೆಂಡನ್ ಟ್ರಾನ್ಸ್ಫರ್ ಮಾಡ್ಬೇಕಾಗಿ ಬರ್ಬೋದು. ಟೆಂಡನ್ ಟ್ರಾನ್ಸ್ಫರ್ಸ್ ಅಂದ್ರೆ ಒಂದು ಸ್ನಾಯುವನ್ನು ತೆಗೆದು ಮತ್ತೊಂದ್ ಕಡೆಗೆ ಉಪಯೋಗಿಸ್ಬೇಕಾಗಿ ಬರ್ಬೋದು, ಅಥವಾ ಮೂಳೆಗಳನ್ನ ಕಟ್ ಮಾಡಿ ಉಪಯೋಗಿಸ್ತೀವಿ. ಹೆಚ್ಚಿನ ತೀವ್ರತೆ ಇದ್ದಾಗ ನಾವು ಇಲಿಜರೋ ಅಥವಾ ಜೆಸ್ ಫಿಕ್ಸೇಟರ್ ಉಪಯೋಗಿಸ್ತೀವಿ. ಇದರಲ್ಲಿ ರಿಂಗ್ಸ್ ಇರ್ತವೆ, ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಮೆಟಾಲಿಕ್ ರಿಂಗ್ಸ್ ಇರ್ತವೆ, ಅವುಗಳನ್ನ ವೈರ್ಸ್ ಅಲ್ಲಿ ಉಪಯೋಗಿಸಿ ರಷ್ಯನ್ ಟೆಕ್ನಿಕ್ ಅಂತ ಏನ್ ಹೇಳ್ತೀವಿ ಅದನ್ನು ಉಪಯೋಗಿಸಿ ಬರಬೇಕು.
1: ಡಾಕ್ಟರ್, ಈಗೆಲ್ಲ ಚಿಕಿತ್ಸೆಗೆ ಒಳಗಾದಂತಹ ಮಕ್ಕಳೇನಿದ್ದಾರೆ, ಮುಂದೆ ಅವರ ಜೀವನದಲ್ಲಿ ಈ ಒಂದು ಸಮಸ್ಯೆಯಿಂದ ಹೊರಗ್ ಬಂದು ಸಹಜವಾದ ಜೀವನವನ್ನ ನಡೆಸ್ತಾರ ಹೇಗೆ ಡಾಕ್ಟ್ರೆ?
0: ಹೌದು, ನಾವು ಪೋಷಕರಿಗೆ ಧೈರ್ಯ ತಗೊಳ್ಬೇಕಾಗತ್ತೆ. ಮೊದಲಿಗೆ ನಿಮ್ಮ ಮಗು ಪಾನ್ಸಿಟಿ ಮೂಲಕ ಸಾಮಾನ್ಯವಾಗಿ ನಡೀಬಹುದು, ಓಡಾಡಬಹುದು ಮತ್ತೆ ಆಟ ಆಡಬಹುದು. ಅನೇಕ ಮಕ್ಕಳು ಕ್ರೀಡಾ ಮತ್ತೆ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಸರಿಯಾದ ಚಿಕಿತ್ಸೆ ಪಡೆದ್ರೆ ಮಗು ಮುಂದೆ ಸಾಮಾನ್ಯವಾದ ಜೀವನ ನಡೆಸಬಹುದು. ಚಿಕ್ಕ ವಯಸ್ಸಿನಲ್ಲೇ ಚಿಕಿತ್ಸೆ ಶುರು ಮಾಡಿದ್ರೆ ಒಳ್ಳೆ ಫಲಿತಾಂಶ ಬರಬಹುದು.
1: ಡಾಕ್ಟರ್, ಈಗ ಚಿಕ್ಕ ವಯಸ್ಸಿನಲ್ಲಿ ಶುರು ಮಾಡಿದ್ರೆ ಅಂತ ಹೇಳಿದ್ರಿ, ಓಕೆ ಮಾಡಿದ್ದಾರೆ, ಆದ್ರೆ ಎಲ್ಲೋ ಕೆಲವೊಂದು ಸಾರಿ ಮಿಸ್ ಆಗಬಹುದು, ಗೊತ್ತಿಲ್ಲದೇನೋ ಅಥವಾ ಡಾಕ್ಟರ್ ಲಭ್ಯ ಇಲ್ಲದೇನೋ ಏನೋ ಒಂದು ಕಾರಣಕ್ಕೆ ಮಗುವಿಗೆ ಚಿಕಿತ್ಸೆ ಕೊಡಿಸಿಲ್ಲ, ಆದ್ರೆ ವಯಸ್ಸಾಗಿದೆ, ಒಂದಷ್ಟು ವಯಸ್ಸಾಗಿದೆ. ಯಾವ ಒಂದು ವಯಸ್ಸಿನವರೆಗೂ ಕೂಡ ಈ ಚಿಕಿತ್ಸೆನ ಮಗುವಿಗೆ ಕೊಡಬಹುದು ಅಥವಾ ಬೆಳೆದಿರೋಂತ ಮಕ್ಕಳಿಗೆ ಕೊಡಬಹುದು?
0: ರಿಸರ್ಚ್ ಪ್ರಕಾರ ಒಂದು ರಿಪೋರ್ಟ್ ಏನಿದೆ ಅದು 33 ವರ್ಷದವರೆಗೂ ಇರುವಂತ ಪೇಷಂಟ್ಗೆ ಯುರೋಪಿಯನ್ ಅಲ್ಲಿ, ಅವಾಗ ಆ ವ್ಯಕ್ತಿಗೆ 33 ವರ್ಷದಲ್ಲಿ ಪಾನ್ಸಿಟಿ ಟ್ರೀಟ್ಮೆಂಟ್ ಮೂಲಕ ಅವರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ನನ್ನ ಸರ್ವಿಸ್ ಅಲ್ಲಿ ನಾನು 9 ವರ್ಷದ ಮಗುಗೆ, ವೆಸ್ಟ್ ಬೆಂಗಾಲ್ ಇಂದ ಒಂದು ಮಗುಗೆ ಬಂದಿತ್ತು, ಆ ಮಗುಗೆ ನಾನು 9 ವರ್ಷದಲ್ಲೂ ಕ್ಲಬ್ ಫುಟ್ಗೆ ಪಾನ್ಸಿಟಿ ಟ್ರೀಟ್ಮೆಂಟ್ ಉಪಯೋಗಿಸಿ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸೊ ಯಾವಾಗ ಬೇಕಾದ್ರೂ ಮಾಡಬಹುದು ಇದನ್ನ ಟ್ರೀಟ್ಮೆಂಟ್. ಮೊದಲಿಗೆ ಪೋಷಕರು ಅದಕ್ಕೆ ಭರವಸೆ ತಗೊಳ್ಬೇಕಷ್ಟೇ.
1: ಈಗ ಭ್ರೂಣಾವಸ್ಥೆ ಹಂತದಲ್ಲಿಯೇ ಗೊತ್ತಾಗ್ಬಿಡುತ್ತಲ್ವಾ, ಈ ಸ್ಕ್ಯಾನಿಂಗ್ ಅದೆಲ್ಲ ಮಾಡಿದಾಗ ಮಗು ವಕ್ರಪಾದಕ್ಕೆ ಒಳಗಾಗಿದೆ ಅಂತ ಹೇಳಿ, ಹುಟ್ಟಿದ ತಕ್ಷಣನೇ ಚಿಕಿತ್ಸೆಯನ್ನು ಶುರು ಮಾಡೋದು ಹೇಗೆ ಡಾಕ್ಟ್ರೆ? ಅವ್ರು ಯಾರನ್ನ ಕಾಣಬೇಕಾಗುತ್ತೆ ಅಥವಾ ಹೆರಿಗೆ ಮಾಡಿಸಿದಂತ ಡಾಕ್ಟರ್ಗಳು ಹೇಳ್ತಾರ ಹೇಗೆ ಇದ್ರ ಬಗ್ಗೆ?
0: ಹೌದು, ಹೆರಿಗೆ ಮಾಡಿಸೋ ಡಾಕ್ಟರು ಆಬ್ಸ್ಟೆಟ್ರಿಷಿಯನ್ ಯಾರಿರ್ತಾರೆ, ಮಧ್ಯದ ಸ್ಕ್ಯಾನಿಂಗ್ ಅಲ್ಲಿ, ಮಧ್ಯ ಗರ್ಭಧಾರಣೆ ಸ್ಕ್ಯಾನಿಂಗ್ ಅಂದ್ರೆ 16-22 ವಾರಗಳಲ್ಲಿ ಸ್ಕ್ಯಾನಿಂಗ್ ಮೂಲಕ ಕ್ಲಬ್ ಫುಟ್ ಗುರುತಿಸಬಹುದು. 90% ಕ್ಲಬ್ ಫುಟ್ ತೊಂದರೆಗಳು ಅಥವಾ ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ಸ್ ಯಾವ್ದಾದ್ರಿದ್ರೆ, ಕೈ ಇಲ್ದಿದ್ದಂಗೆ ಅಥವಾ ಕೈಗಳಲ್ಲಿ ಬೆರಳುಗಳು ಕಡಿಮೆ ಇದ್ರೆ, ಇವೆಲ್ಲವನ್ನು ನಾವು ಗುರುತಿಸಬಹುದು ಸ್ಕ್ಯಾನಿಂಗ್ ಅಲ್ಲಿ. ಅವಾಗ್ಲೇ ಆಬ್ಸ್ಟೆಟ್ರಿಷಿಯನ್ಸ್ ಯೂಶುವಲಿ ಪೋಷಕರನ್ನ ನಮ್ಮ ಹತ್ರ ಕಳಿಸ್ಕೊಡ್ತಾರೆ. ಆದ್ರೆ ಆಗ ಟ್ರೀಟ್ಮೆಂಟ್ ಯಾವುದು ಬರೋದಿಲ್ಲ, ಯಾಕಂದ್ರೆ ಇದು ಯಾವುದೇ ರೀತಿ ಮಗು ಜೀವನಕ್ಕೆ ಸಮಸ್ಯೆ ಮಾಡೋದಿಲ್ಲ, ಮಗು ಬೆಳವಣಿಗೆಗೆ ಯಾವುದೇ ರೀತಿ ಸಮಸ್ಯೆ ಮಾಡೋದಿಲ್ಲ. ಅದಕ್ಕೆ ನಾವು ಕ್ಲಬ್ ಫುಟ್ಗೆ ನಾವು ಗರ್ಭಧಾರಣೆ ಟೈಮಲ್ಲಿ ನಾವು ಯಾವುದೇ ರೀತಿ ಚಿಕಿತ್ಸೆ ಕೊಡೋದಕ್ಕೆ ಹೋಗೋದಿಲ್ಲ. ನಾವು ಎರಡನೇ ಹಂತದಲ್ಲಿ ಮಗು ಹುಟ್ಟಿದ ನಂತರ ಆ ಟೈಮ್ಗೆ ನಾವು ಸಮಯಕ್ಕೆ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಸಾಮಾನ್ಯವಾಗಿ ಮೊದಲನೇ ವಾರದಲ್ಲೇ ನಾವು ಟ್ರೀಟ್ಮೆಂಟ್ ಶುರು ಮಾಡ್ಬಿಟ್ಟಿರ್ತೀವಿ.
1: ಎಷ್ಟು ದಿವಸ, ಕೆಲವೊಂದು ಹೇಳಿದ್ರೆ ಇಷ್ಟಿಷ್ಟು ತಿಂಗಳು ಇಷ್ಟು ದಿವಸ ಇರಬೇಕಾಗುತ್ತೆ ಅಂತ, ಎಷ್ಟು ದಿವಸದವರೆಗೂ ಅವರು ಆ ಒಂದು ಕಾಳಜಿಯಲ್ಲಿ ಇರಬೇಕಾಗುತ್ತೆ ಡಾಕ್ಟರ್? ಆ ಚಿಕಿತ್ಸೆ ಒಂದು ಫಾಲೋ ಅಪ್ ಅಂತ ಏನು ಹೇಳ್ತೇವೆ ನಾವು, ಆ ರೀತಿಯಾಗಿ ಎಷ್ಟು ದಿನಗಳು, ವರ್ಷ ಅಥವಾ ಹೇಗೆ?
0: ಮೊದಲ 3 ತಿಂಗಳು ಇಂಟೆನ್ಸಿವ್ ಫೇಸ್ ಇದ್ದಾಗ ನಾವು ಬಹುಶಃ ಪಾಲಕರನ್ನ ಮತ್ತೆ ಮಗು ಜೊತೆಗೆ ಬಂದು ತೋರಿಸೋದಕ್ಕೆ ನಾವು ಸಾಮಾನ್ಯವಾಗಿ ತಿಂಗಳಿಗೆ ಒಂದ್ಸಲ ಕರಿತಿರ್ತೀವಿ. ಅದಾದ ನಂತರ ಮಗು 5 ವರ್ಷ ತುಂಬುವವರೆಗೂ ನಾವು ಸಾಮಾನ್ಯವಾಗಿ 3-4 ಸಲ ವರ್ಷಕ್ಕೆ ಕರಿತೀವಿ, ಅಂದ್ರೆ 3 ತಿಂಗಳಿಗೆ ಒಂದ್ಸಲ ಕರಿತೀವಿ. ಅದಾದ ನಂತರ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಂದ್ಸಲ ಮಗು 18ನೇ ವರ್ಷ ತುಂಬುವವರೆಗೂ, ಯಾಕಂದ್ರೆ ಮೆಚುರಿಟಿ ಬಂದ ನಂತರ ಚಾನ್ಸ್ ಆಫ್ ರಿಲ್ಯಾಪ್ಸ್ ತುಂಬಾ ಕಡಿಮೆ ಆಗೋಗುತ್ತೆ. ಸೊ ಅಲ್ಲಿವರೆಗೂ ನಾವು ಕಾಯ್ತೀವಿ.
1: ನಿಮ್ಮ ಒಂದು ಸರ್ವಿಸ್ ಅಲ್ಲಿ ಈ ರೀತಿ ವಕ್ರಪಾದದ ಸಮಸ್ಯೆ ಇದ್ದ ಒಂದು ಮಗುವಿನ ಬಗ್ಗೆ ಪೋಷಕರು ಎಲ್ಲಿ ತಪ್ಪು ಮಾಡ್ತಾರೆ? ನೀವು ಹೇಳಿದ್ರೆ ಮೂಢನಂಬಿಕೆಗಳ ಬಗ್ಗೆ ಅದಷ್ಟು ಒಳಗಾಗ್ತಾರೆ ಅಂತ, ಅದಲ್ಲದೆ ಬೇರೆ ಇನ್ನೇನ್ ತಪ್ಪುಗಳಾಗುತ್ತೆ ಪೋಷಕರ ಒಂದು ಭಾಗದಿಂದ?
0: ಪೋಷಕರಲ್ಲಿ ಮೊದಲಿಗೆ ಅಕ್ಸೆಪ್ಟೆನ್ಸ್ ಕಡಿಮೆ ಇರುತ್ತವೆ, ಹೆಚ್ಚಾಗಿ ಇದ್ರ ಬಗ್ಗೆ ತಿಳ್ಕೊಂಡಿರೋದಿಲ್ಲ, ತಿಳುವಳಿಕೆ ಕಡಿಮೆ ಇರೋದ್ರಿಂದ ಬಹುಶಃ ಇದು ಏನೂ ಆಗೋದಿಲ್ಲ ಈ ಮಗುಗೆ, ಈ ಮಗು ಹಿಂದೆ ಹೆಂಗೆ ಕ್ಲಬ್ ಫುಟ್ ಇದ್ರೆ ಮಗು ಅದ್ರ ತನ್ನ ಕರ್ಮ ಅಥವಾ ಮೂಢನಂಬಿಕೆಯಲ್ಲಿ ಇದನ್ನ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಅದು ಮೊದಲ ಸಮಸ್ಯೆ ಇರ್ಬೋದು, ಅಕ್ಸೆಪ್ಟೆನ್ಸ್ ಸಮಸ್ಯೆ ಆಗ್ಬೋದು. ಎರಡನೇ ಸಮಸ್ಯೆ, ನಾವು ಪ್ಲಾಸ್ಟರ್ ಮಾಡುವಾಗ ಮಗುಗೆ ಒಂದ್ ಮಟ್ಟಕ್ಕೆ ತೊಂದರೆ ಆಗ್ಬೋದು, ತೊಂದರೆ ಅಥವಾ ಅಳಬಹುದು,
1: ನೋವಾಗ್ಬೋದು
0: ಅಥವಾ ಹಾಲು ಸೇವನೆ ಕಡಿಮೆ ಮಾಡಿರ್ಬೋದು. ಆ ಟೈಮಲ್ಲಿ ಪೋಷಕರು ಆತಂಕಕ್ಕೊಳಗಾಗ ಅವಶ್ಯಕತೆ ಇಲ್ಲ, ಆದರೆ ಆತಂಕದಿಂದನೇ ಪ್ಲಾಸ್ಟರ್ನ ಬಿಚ್ಚಿ ಟ್ರೀಟ್ಮೆಂಟ್ನ ಕುಂಠಿತಗೊಳಿಸ್ತಾರೆ. ಆ ಸಮಯಕ್ಕೆ ನಾವು ಪೋಷಕರಲ್ಲಿ ಕುತ್ಕೊಂಡು ಮಾತಾಡಿ ತಿಳಿಸಿರ್ತೀವಿ, ನೀವು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ, 1,000 ಮಕ್ಕಳನ್ನ ಆಗಲೇ ಟ್ರೀಟ್ಮೆಂಟ್ ಮಾಡಿರೋದ್ರಿಂದ ನಾವು ಪೋಷಕರಿಗೆ ಭರವಸೆ ಕೊಡ್ಬೋದು, ಮಗು ನಿಮ್ಮ ಮಗುಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂತ. ಸೊ ಎರಡನೇ ಹಂತದಲ್ಲಿ ಬಹುಶಃ ಪೋಷಕರಿಗೆ ತಿಳುವಳಿಕೆ ಜೊತೆಗೆ ಇದರ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡೋದಕ್ಕೆ ನಾವು ಧೈರ್ಯ ತುಂಬಬೇಕಾಗಿ ಬರ್ಬೋದು. ಮೂರನೇದು, ಪಾದ ಸರಿ ಮಾಡಿದ ನಂತರ ಸ್ಪ್ಲಿಂಟ್ಸ್ ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ, ಶೂಸ್ ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ, ಈ 80% ಮಕ್ಕಳಲ್ಲಿ ವಾಪಸ್ ಬರುತ್ತೆ. ಸೊ ಮೂರನೇ ಜಾಗದಲ್ಲಿ ನೀವೇನು ಹೇಳಿದ್ರೆ ಪೋಷಕರು ಇಲ್ಲೂ ತಪ್ಪಾಗ್ಬೋದು, ರಿಲ್ಯಾಪ್ಸ್ ಚಾನ್ಸಸ್ ಅಂದ್ರೆ ಮತ್ತೆ ಇದು ಮರುಕಳಿಸುವಂತ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಸೊ ಪೋಷಕರಲ್ಲಿ ಪಾಲಕರಿಗೆ ಈ 3 ಹಂತದಲ್ಲೂ ನಾವು ಭರವಸೆ ಮೂಲಕ ಮತ್ತೆ ಹೆಚ್ಚಾಗಿ ಅವ್ರಿಗೆ ನಂಬಿಕೆ ಕೊಡೋದ್ರಿಂದ ಈ ಕ್ಲಬ್ ಫುಟ್ ಪ್ರಾಬ್ಲಮ್ಸ್ ನಾವು ತೆಗಿಬಹುದು.
1: ಡಾಕ್ಟರ್ ಜವಾಬ್ದಾರಿ ಎಷ್ಟಿದೆ, ಅವರ ಕರ್ತವ್ಯ ಎಷ್ಟಿದೆ, ಅಷ್ಟೇ ಜವಾಬ್ದಾರಿ ಅದಕ್ಕಿಂತ ಹೆಚ್ಚು ಪೋಷಕರದಾಗಿರುತ್ತೆ.
0: 50-50
1: ಅನ್ನುವಂಥದ್ದು. ಡಾಕ್ಟರ್, ಈ ಒಂದು ವಕ್ರಪಾದ ಅನ್ನುವಂಥದ್ದು ನಮಗೆ ತುಂಬಾ ಸಾಮಾನ್ಯವಾದ ಏನು ಕಾಯಿಲೆ ಅಂತಲ್ಲ ಅಥವಾ ಸಮಸ್ಯೆ ಅಂತಿಲ್ಲ, ಯಾಕಂದ್ರೆ ಅಪರೂಪವಾದಂತ ಒಂದು ಸಮಸ್ಯೆ ಇದು, ಹಾಗಾಗಿ ಜನರಲ್ಲಿ ಹೆಚ್ಚು ಅರಿವಿದೆಯಾ ಇದ್ರ ಬಗ್ಗೆ?
0: ಅರಿವು ಕಡಿಮೆ ಇರುತ್ತೆ ಮೇಡಮ್, ಯಾಕಂದ್ರೆ ಇದು ಅನುವಂಶಿಕ ಕಾಯಿಲೆಯಲ್ಲಿ ಬರೀ 10% ಮಕ್ಕಳಲ್ಲಾಗೋದ್ರಿಂದ, ಈಗ ಸಕ್ಕರೆ ಕಾಯಿಲೆ ತರ ನಮ್ಮ ಭಾರತದಲ್ಲಿ ಅಷ್ಟೊಂದು ಪ್ರಮಾಣ ಹೆಚ್ಚಿಲ್ಲ ಇದು. ತುಂಬಾ ಕಡಿಮೆ ಇರೋದ್ರಿಂದ

0: ಪ್ರಾಬ್ಲಮ್ಸ್ ಇರ್ಬೋದು, ಅರ್ಥ ಮಾಡ್ಕೊಳ್ಳೋದ್ರೆ. ಆದರೆ ಪೋಲಿಯೋ ಮತ್ತು ಕ್ಲಬ್ಫುಟ್ ಎರಡು ಬೇರೆ ಬೇರೆ ಸಮಸ್ಯೆ. ಇದು ಪೋಲಿಯೋ ಬಂದ್ಬಿಟ್ಟು ಹುಟ್ಟಿದ ನಂತರ, ಹುಟ್ಟುವಾಗ ಮಗು ನಾರ್ಮಲ್ ಆಗಿ ಹುಟ್ಟುತ್ತೆ, ಅದಾದ ನಂತರ ಕಾಣಿಸ್ಕೊಳ್ಳೋದು ಪೋಲಿಯೋ. ಆದ್ರೆ ಕ್ಲಬ್ಫುಟ್ ಬಂದ್ಬಿಟ್ಟು ಮಗು ಹುಟ್ಟೋದ್ರಿಂದ ನಿನ್ನೆ ಶುರುವಾಗುವಂತ ಸಮಸ್ಯೆ,
1: ಗರ್ಭಾವಸ್ಥೆಯಲ್ಲಿ
0: ಗರ್ಭಾವಸ್ಥೆಯಲ್ಲಿ ಮಗು ಹುಟ್ಟಿದ ತಕ್ಷಣ ಕಾಣಿಸ್ಕೊಳ್ಳುತ್ತದೆ.
1: ಡಾಕ್ಟರ್, ಈಗ ನಾವು ಬೇರೆ ಕಾಯಿಲೆಗಳಲ್ಲಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ, ಆ ರೀತಿಯಾಗಿ ಮಾಡಿದಿದ್ರೆ ಸಮಸ್ಯೆ ಬರ್ತಾ ಇರಲಿಲ್ಲ ಅಂತ ಹೇಳಿ, ಅದೇ ರೀತಿ ಈ ಒಂದು ವಕ್ರಪಾದದಲ್ಲಿ ಕೂಡ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ವಹಿಸೋದ್ರ ಮೂಲಕ ತಡೆಗಟ್ಟಬಹುದಾ? ಹೇಗೆ?
0: 90% ಮಕ್ಕಳಲ್ಲಿ ನಾವು ಯಾವುದೇ ರೀತಿ ಸಮಸ್ಯೆ ಹುಡುಕಕ್ಕಾಗಲಿಲ್ಲ. ಈಗ ನಾವು ಕಾಸೇ ಹುಡುಕ ಸಿಕ್ತಿಲ್ಲ ಅಂತ ಹೇಳಿದಾಗ,
1: ಕಾರಣನೇ
0: ಗೊತ್ತಾಗ್ಲಿಲ್ಲ ಅಂತ ಹೇಳಿದಾಗ ನಾವು ತಡೆಗಟ್ಟೋದಕ್ಕೆ ಸಾಧ್ಯನೇ ಇಲ್ಲ.
1: ಯಾವುದೋ
0: ಲಸಿಕೆ ಮೂಲಕ ಅಥವಾ ಈ ಆಹಾರ ಪದ್ಧತಿಯಲ್ಲಿ ಏನಾದರೂ ಚೇಂಜ್ ಮಾಡೋದ್ರಿಂದ,
1: ಜೀವನ ಶೈಲಿಯಲ್ಲಿ
0: ಅದೇನಾದರೂ ಆಗಿರೋದ್ರಿಂದ ನಾವು ಅದನ್ನ ರೂಪಿಸ್ಬೋದು ಪೋಷಕರಲ್ಲಿ ಅಥವಾ ಪಾಲಕರಲ್ಲಿ. ಆದ್ರೆ ಇದು ಯಾವುದೇ ರೀತಿ ಆ ತರ ಸಮಸ್ಯೆಗೆ ಸಿಕ್ತಿಲ್ಲ. ಇದು ಬರೀ ಅನುವಂಶಿಕ ಕಾಯಿಲೆಯಲ್ಲಿ 10% ಮಕ್ಕಳಲ್ಲಿ ಆಗ್ತಿರೋದ್ರಿಂದ, ನಮ್ಮಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಕುಟುಂಬದ ಒಳಗಡೆಗೆ ಮದುವೆ ಆಗೋದ್ರಿಂದ ಅವಾಗ ಈ ಸಮಸ್ಯೆಗಳು ಉಲ್ಬಣವಾಗಬಹುದು. ಅದನ್ನ ಕಡಿಮೆ ಮಾಡಬಹುದು, ಸಂಬಂಧದಲ್ಲೇ ಮದುವೆ ಮಾಡ್ಕೊಳ್ಳೋಂತ ಎಲ್ಲಿ ನಾವು ಎಲ್ಲಿ ಕಡಿಮೆ ಮಾಡಬಹುದು ಈ ಸಮಸ್ಯೆಗಳನ್ನ, ಆ ರೀತಿ ಆಗ್ಬಹುದು.
1: ಓಕೆ ಡಾಕ್ಟರ್. ಹೌದು, ನಾನು ಇದೆಲ್ಲ ಕೇಳಿದ ನಂತರ ಕೂಡ ನೀವು ವಿಶೇಷವಾಗಿ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾಗಿರುವಂತದ್ದು, ಈ ಒಂದು ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರು ಅದು ಕೂಡ ನಮ್ಗೆ ಹೆಚ್ಚು ಕೇಳಿಸುವಂತದ್ದಲ್ಲ. ಸಾಮಾನ್ಯವಾಗಿ ಕೀಲು ಮೂಳೆ ತಜ್ಞರಂತ ಹೇಳ್ತೇವೆ, ಈ ಒಂದು ಸಮಸ್ಯೆಗೆ ಯಾರಾದ್ರೂ ಆಗಬಹುದಾ ಅಥವಾ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರೇ ಆಗ್ಬೇಕಾ?
0: ಮೊದಲಿಗೆ ಗರ್ಭಧಾರಣೆ ಟೈಮಲ್ಲಿ ನಿಮ್ಮ ಆಬ್ಸ್ಟಿಷಿಯನ್ ಅಥವಾ ಡೆಲಿವರಿ ಮಾಡಿಸೋ ಡಾಕ್ಟರ್ ಇರ್ತಾರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಇರುತ್ತೆ. ಸೊ ಅವ್ರು ನಿಮ್ಮ ಫಸ್ಟ್ ಗೈಡ್. ಎರಡನೇದು, ಡೆಲಿವರಿ ಆದ ನಂತರ ನಿಮ್ಮ ಮಕ್ಕಳ ಡಾಕ್ಟರ್ ಇರ್ತಾರೆ, ಪೀಡಿಯಾಟ್ರಿಷಿಯನ್, ಅವ್ರು ನಿಮಗೆ ಎರಡನೇ ಸಲ ಆಗ್ತಾರೆ. ನಿಮ್ಮ ಹತ್ತಿರದಲ್ಲಿ ಫ್ಯಾಮಿಲಿ ಆರ್ಥೋಪೆಡಿಕ್ ಡಾಕ್ಟರ್ ಇರ್ತಾರಲ್ಲ, ಅವ್ರಿಗೆ ಇದ್ರ ಬಗ್ಗೆ ಎಚ್ಚರ ಇರುತ್ತೆ. ಮಕ್ಕಳ ಕೀಳು ಮತ್ತು ಮೂಳೆ ತಜ್ಞರಾಗಿರೋಂಥ ನಾವು ಸಾಮಾನ್ಯವಾಗಿ ಕಡಿಮೆ ಇರ್ತೀವಿ, ವಿರಳವಾಗಿ ಇರ್ತೀವಿ. ಸೊ ಆದರೆ ಈಗ ಹೆಚ್ಚಾಗಿ MCH ಪ್ರೋಗ್ರಾಮ್ಸ್ ಇರೋದ್ರಿಂದ ಮುಂದಿನ ದಿನದಲ್ಲಿ ಇದರ ಅರಿವು ಹೆಚ್ಚಾಗಿರುತ್ತೆ. ಮತ್ತು ಪೋಷಕರಿಗೆ ಕ್ಲಬ್ ಫುಡ್ ಬಗ್ಗೆ ಟ್ರೀಟ್ಮೆಂಟ್ಗೆ ನೀವು ಆರ್ಥೋಪೆಡಿಷಿಯನ್ ಡಾಕ್ಟರ್ ಹತ್ರ ಹೋಗ್ಬೋದು, ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಡಾಕ್ಟರ್ಸ್ ಹತ್ರ ಹೋಗ್ಬೋದು. ಚಿಲ್ಡ್ರನ್ ಆರ್ ನಾಟ್ ಸ್ಮಾಲ್ ಅಡಲ್ಟ್ಸ್ ಅಂತ ಹೇಳೋದ್ರಿಂದ ನಾವು, ನಿಮ್ಮ ಮಗುವಿಗೆ ಜ್ವರ ಆದರೆ ನೀವು ದೊಡ್ಡವ್ರು ತೋರಿಸುವಂಥ ಜಾಗಕ್ಕೆ ಹೋಗೋದಿಲ್ಲ, ನೀವು ಮಕ್ಕಳ ಡಾಕ್ಟರ್ ಹತ್ರ ಹೋಗ್ತೀರಾ. ಅದೇ ರೀತಿ ಮಕ್ಕಳ ಕೀಳು ಮತ್ತು ಮೂಳೆ ಸಮಸ್ಯೆಗಳಿಗೆ ನೀವು ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಡಾಕ್ಟರ್ನ ಭೇಟಿ ಮಾಡೋದು ಸೂಕ್ತ.
1: ಓಕೆ, ನಾನು ಈಗ ಈ ವಕ್ರಪಾದ ಅನ್ನುವಂಥದ್ದೇನಿದೆ ಅದು ಹೆಚ್ಚು ಆಗಿ ಕಂಡು ಬರುವಂತಹ ಸಮಸ್ಯೆ ಅಲ್ಲ, ಆದರೆ ಅದರ ಬಗ್ಗೆ ಅರಿವು ಬೇಕು ಜನರಿಗೆ ಹೆಚ್ಚಾಗಿ. ಹಾಗಾಗಿ ಈ ಒಂದು ಆರೋಗ್ಯ ಕ್ಷೇತ್ರ ಅನ್ನುವಂಥದ್ದೇನಿದೆ, ಈ ಆರೋಗ್ಯ ಕ್ಷೇತ್ರದ ಮೂಲಕ ಏನಾದರೂ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರಾ? ಹೇಗೆ ಡಾಕ್ಟ್ರೆ?
0: ಹೌದು, ಕ್ಯೂರ್ ಕ್ಲಬ್ಫುಟ್ ಪ್ರೋಗ್ರಾಮ್ ಅಂತ ನಾವು ಆಗಲೇ ಭಾರತ ಸರ್ಕಾರ ಗುರುತಿಸಿದೆ, ಮತ್ತು ಕರ್ನಾಟಕ ಸರ್ಕಾರವು ಗುರುತಿಸುವಂಗೆ ಇಂದಿರಾಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಬೆಂಗಳೂರಲ್ಲಿ ಮತ್ತು ಹಲವಾರು ಡಿಸ್ಟ್ರಿಕ್ಟ್ ಸೆಂಟರ್ಸ್ ಮತ್ತು ಮೆಡಿಕಲ್ ಕಾಲೇಜಸ್ಸಲ್ಲಿ ಈ ಪ್ರೋಗ್ರಾಮ್ಸ್ನ ನಡೆಸ್ತಿದ್ದಾರೆ. ಇದು ಟಾರ್ಗೆಟೆಡ್ ಕ್ಲಬ್ಫುಟ್ ಪ್ರೋಗ್ರಾಮ್ ಆಗಿ ಉಳ್ಕೊಂಡಿದೆ, ಬೇರೆ ಯಾವುದೇ ರೀತಿ ಸಮಸ್ಯೆನು ಅವ್ರು ಟ್ರೀಟ್ಮೆಂಟ್ ಮಾಡೋದಿಲ್ಲ, ಬರೀ ಕ್ಲಬ್ಫುಟ್ ಪ್ರೋಗ್ರಾಮ್ಗೆ ಅಷ್ಟೇನೇ ಇದನ್ನು ವಕ್ರಪಾದಕ್ಕೆ ಅಷ್ಟೇನೇ ಟ್ರೀಟ್ಮೆಂಟ್ ನೀಡ್ತಿದ್ದಾರೆ. ಮತ್ತು ರೈನ್ಬೋ ಮಕ್ಕಳ ಆಸ್ಪತ್ರೆ ವತಿಯಿಂದ ನಾವು ಅಪ್ಪು ಅನಂತ ಜಯಂತ ಪಾದವನ್ನು ಉಚಿತವಾಗಿ BPL ಕಾರ್ಡ್ ಹೋಲ್ಡರ್ಸ್ಗೆ ಮತ್ತು ರೈತರ ಮಕ್ಕಳಿಗೆ ಮತ್ತು ಯಾವುದಾದ್ರು ಎಕ್ಸ್ ಆರ್ಮಿ ಅಥವಾ ಸರ್ವಿಸ್ ಮ್ಯಾನ್ ಇದ್ದಾಗ ಅವ್ರಿಗೆ ಪೂರ್ತಿಯಾಗಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಬೆಂಗಳೂರಲ್ಲಿ.
1: ಓಕೆ, ಥ್ಯಾಂಕ್ ಯು ಡಾಕ್ಟ್ರೆ, ಈ ಒಂದು ವಕ್ರಪಾದ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಆಕಾಶವಾಣಿ ಪರವಾಗಿ, ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ. ಥ್ಯಾಂಕ್ ಯು ಸೋ ಮಚ್.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಪ್ರಸಿದ್ಧ ಮಕ್ಕಳ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಗಿರೀಶ್ ಕುಮಾರ್ AM ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ MS. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.

0: ಏನಾಯ್ತೆ ಸವಿ?
1: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
1: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
5: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
7: ಸ್ಥಳೀಯ ಮಟ್ಟದಲ್ಲಿ ಜನರ ಒಳಗೊಳ್ಳುವಿಕೆಯೊಂದಿಗೆ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಮತ್ತು ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನು ಸುಧಾರಿಸಲು ಒತ್ತು ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಕೇಂದ್ರ ವಲಯ ಯೋಜನೆಯಾಗಿದ್ದು ಕೇಂದ್ರ ಮತ್ತು ವಿಶ್ವ ಬ್ಯಾಂಕ್ಗಳ ನಡುವೆ 50-50 ಹಂಚಿಕೆ ಅನುಪಾತದಲ್ಲಿ ಅನುದಾನವನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ 41 ತಾಲೂಕುಗಳಲ್ಲಿ 1199 ಅಂತರ್ಜಲ ಶೋಷಿತ ಗ್ರಾಮ ಪಂಚಾಯಿತಿಗಳಲ್ಲಿ ಅಂತರ್ಜಲ ನಿರ್ವಹಣೆಯನ್ನು ಉತ್ತೇಜಿಸಲು 2024-25 ಸಾಲಿಗೆ ಒಟ್ಟು ರು 30 ಕೋಟಿ ವೆಚ್ಚದಲ್ಲಿ 662 ಸಂಖ್ಯೆಯ ನೀರು ಸಂಗ್ರಹಣಾ ರಚನೆಗಳನ್ನು ಕೈಗೊಳ್ಳುವ ಗುರಿ ಹೊಂದಲಾಗಿದೆ. ಅಟಲ್ ಭೂಜಲ್ ಯೋಜನೆಯು 6,000 ಕೋಟಿ ಮೌಲ್ಯದ ಕೇಂದ್ರ ವಲಯದ ಯೋಜನೆಯಾಗಿದ್ದು ಸಮುದಾಯದ ಭಾಗವಹಿಸುವಿಕೆಯೊಂದಿಗೆ ಅಂತರ್ಜಲದ ಸುಸ್ಥಿರ ನಿರ್ವಹಣೆಯನ್ನು ಗುರಿಯಾಗಿಸಿಕೊಂಡಿದೆ. ಇದು ನೀರಿನ ಬಜೆಟ್ ರಚನೆ, ಗ್ರಾಮ ಪಂಚಾಯತ್ ವಾರ್ ನೀರಿನ ಭದ್ರತೆ ಯೋಜನೆಗಳ ಸಿದ್ಧತೆ ಮತ್ತು ಅನುಷ್ಠಾನ ಇತ್ಯಾದಿಗಳ ಮೂಲಕ ಜನರ ಭಾಗವಹಿಸುವಿಕೆಯನ್ನು ರೂಪಿಸುತ್ತದೆ. ಹಿಂದೆ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರ್ಜೀವನ ಸಚಿವಾಲಯ ಎಂದು ಕರೆಯಲಾಗುತ್ತಿತ್ತು, ಈಗ ಜಲಶಕ್ತಿ ಸಚಿವಾಲಯ ಎಂದು ಕರೆಯಲಾಗುತ್ತಿದೆ. ಈ ಯೋಜನೆಗೆ ಭಾರತ ಸರ್ಕಾರ ಮತ್ತು ವಿಶ್ವ ಬ್ಯಾಂಕ್ 50-50 ಆಧಾರದ ಮೇಲೆ ಹಣಕಾಸು ಒದಗಿಸುತ್ತಿವೆ. ಯೋಜನೆಯ ಅನುಷ್ಠಾನಕ್ಕಾಗಿ ಗುರುತಿಸಲಾದ ಅತಿಯಾದ ಶೋಷಣೆ ಮತ್ತು ನೀರಿನ ಕೊರತೆ ಇರುವ ಪ್ರದೇಶಗಳು ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಾಗಿವೆ. ಅಂತರ್ಜಲ ವೃದ್ಧಿಯನ್ನು ಉತ್ತೇಜಿಸುವುದು ಯೋಜನೆಯ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ. ಅಟಲ್ ಭೂಜಲ ಯೋಜನೆಯಡಿ ಗುರುತಿಸಲಾದ ನೀರಿನ ಶೋಷಿತ ಪ್ರದೇಶಗಳಲ್ಲಿ ಅಂತರ್ಜಲ ನೀರಿನ ಬೇಡಿಕೆ ಮತ್ತು ಸರಬರಾಜು ನಿರ್ವಹಣೆಗೆ ಸಮುದಾಯ ಸಹಭಾಗಿತ್ವದಲ್ಲಿ ಒತ್ತು ನೀಡಲು ರೂಪಿಸಿರುವ ಕಾರ್ಯಕ್ರಮವಾಗಿದೆ. ರಾಜ್ಯದಲ್ಲಿ ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು ಗುರುತಿಸಲಾಗಿರುವ ಪಾಲುದಾರ ಇಲಾಖೆಗಳ ಪೈಕಿ ಜಲಾನಯನ ಅಭಿವೃದ್ಧಿ ಇಲಾಖೆಯು ಒಂದಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯ ಮಾರ್ಗಸೂಚಿಗಳಲ್ಲಿ ತಿಳಿಸಿರುವಂತೆ ಪೂರೈಕೆ ಬದಿ ನಿರ್ವಹಣೆ, ಸಪ್ಲೈ ಸೈಡ್ ಮ್ಯಾನೇಜ್ಮೆಂಟ್ ಅಡಿ ಪ್ರಸ್ತಾಪಿಸಿರುವ ದಿಬ್ಬದಿಂದ ಕಣಿವೆ ಆಧಾರದಲ್ಲಿ ಯೋಜಿಸಿ ಅನುಷ್ಠಾನಗೊಳಿಸಬೇಕಾಗಿರುವ ನೀರು ಸಂಗ್ರಹಣಾ ರಚನೆಗಳು ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳ ಅನುಷ್ಠಾನ ಕಾರ್ಯಕ್ರಮವನ್ನು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ನೀಡಲಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತೆ 2022-23 2024-25 ಸಾಲಿನವರೆಗೆ 3 ವರ್ಷಗಳ ಅವಧಿಗೆ ಒಟ್ಟು 14 ಜಿಲ್ಲೆಗಳ 41 ತಾಲೂಕುಗಳ 1119 ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದೆ. 2024-25 ಸಾಲಿಗೆ ಒಟ್ಟು ರು 30 ಕೋಟಿಗಳ ಅನುದಾನದಲ್ಲಿ ನೀರಿನ ಸಂರಕ್ಷಣೆ ಚಟುವಟಿಕೆಗಳನ್ನು ತಡೆ, ಕಿಂಡಿ ಆಣೆ, ಬಹುಕಮಾನು ತಡೆ ಆಣೆ, ನಾಲಾಬದು, ಗೋಕಟ್ಟೆ, ಕೃಷಿ ಹೊಂಡ, ಚಿನುಗುಕೆರೆ, ಎಲ್ಆರ್ಎಸ್ ರಚನೆಗಳು ಕೈಗೊಳ್ಳಲು ಯೋಜಿಸಲಾಗಿದೆ. ಅಟಲ್ ಭೂಜಲ್ ಯೋಜನೆಯಡಿ ಜಲಭದ್ರತಾ ಯೋಜನೆಗಳಲ್ಲಿ ಪ್ರಸ್ತಾಪಿಸಿರುವ ನೀರಿನ ಪೂರೈಕೆ ಕಾಮಗಾರಿಗಳಿಗೆ ಯೋಜನೆಯ ಪ್ರೋತ್ಸಾಹ ಧನದಡಿಯಲ್ಲಿ ಕಾಮಗಾರಿಗಳನ್ನು ಅಂತರ್ಜಲ ಮರುಪೂರೈಕೆಗಾಗಿ ನೀರು ಸಂಗ್ರಹವಾಗುವ ಪ್ರದೇಶಗಳಲ್ಲಿ ಮಾತ್ರ ನಿರ್ಮಿಸತಕ್ಕದ್ದು. ಕೈಗೊಳ್ಳಬಹುದಾದ ನೀರಿನ ಸಂರಕ್ಷಣೆ ಹಾಗೂ ಮರುಪೂರೈಕೆಯ ರಚನೆಗಳನ್ನು ನಿರ್ಮಿಸಲು ಸದರಿ ಪ್ರದೇಶದಲ್ಲಿ ಲಭ್ಯವಾಗುವ ಮಣ್ಣಿನ ವಿಧ, ಶಿಲೆಗಳ ಸಚ್ಛಿದ್ರತೆ, ನೀರಿನ ಲಭ್ಯತೆ ಇತ್ಯಾದಿಗಳ ಲಭ್ಯತೆಯನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ಸ್ಥಳ ಆಯ್ಕೆಯನ್ನು ಮಾಡಬೇಕಾಗಿರುತ್ತದೆ. ಸದರಿ ಪ್ರದೇಶಗಳನ್ನು ರಾಷ್ಟ್ರೀಯ ಕಾರ್ಯಕ್ರಮ ನಿರ್ವಹಣಾ ಘಟಕ, ವಿಶ್ವ ಬ್ಯಾಂಕ್, ಮಹಾಲೇಖಪಾಲರ ಸಂಸ್ಥೆಯ ಪ್ರತಿನಿಧಿಗಳು ಪರಿಶೀಲಿಸಲಾಗುವುದರಿಂದ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ವಾಟರ್ ಕನ್ವರ್ಜೇಷನ್ ಅಂಡ್ ವಾಟರ್ ಹಾರ್ವೆಸ್ಟಿಂಗ್ ಕಾಮಗಾರಿಗಳನ್ನು ಕೈಗೊಳ್ಳುವ ಮುನ್ನ ಜಿಲ್ಲಾ ಹಿರಿಯ ಭೂವಿಜ್ಞಾನಿಗಳಿಂದ ಸ್ಥಳ ಪರಿಶೀಲನೆ ಮಾಡಿಸಿ ಕಾಮಗಾರಿ ಕೈಗೊಳ್ಳುವುದರಿಂದ ಅಂತರ್ಜಲ ವೃದ್ಧಿಸುವ ಬಗ್ಗೆ ಖಚಿತಪಡಿಸಿಕೊಂಡ ನಂತರವೇ ಕಾಮಗಾರಿಯನ್ನು ಕೈಗೊಳ್ಳಬೇಕಾಗಿರುತ್ತದೆ. ನಿರ್ಮಿಸಲು ಉದ್ದೇಶಿಸಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಯನ್ನು ಸ್ಥಳ ಆಯ್ಕೆ ಪಟ್ಟಿಯೊಂದಿಗೆ ಜಿಲ್ಲಾ ಉಸ್ತುವಾರಿ ಘಟಕರವರಿಗೆ ಕಳುಹಿಸಿ ಸ್ಥಳ ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವುದು. ಅಟಲ್ ಭೂಜಲ ಯೋಜನೆ ಪ್ರೋತ್ಸಾಹದಡಿ ಚಟುವಟಿಕೆಗಳನ್ನು ಅಟಲ್ ಭೂಜಲ ಯೋಜನಾ ವ್ಯಾಪ್ತಿಯಲ್ಲಿ ಬರುವ ತಾಲೂಕುಗಳಲ್ಲಿ ಮಾತ್ರ ಕೈಗೊಳ್ಳುವುದು ಹಾಗೂ ತೀವ್ರ ಅಂತರ್ಜಲ ಕೊರತೆ ಎದುರಿಸುವಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಸದರಿ ಚಟುವಟಿಕೆಗಳನ್ನು ಆದ್ಯತೆ ಮರೆಗೆ ಕೈಗೊಳ್ಳುವುದು. ಅವಶ್ಯಕತೆಗೆ ಅನುಗುಣವಾಗಿ ಅಂತರ್ಜಲ ಬಳಕೆಯನ್ನು ಕಡಿಮೆಗೊಳಿಸುವಂತಹ ಅಥವಾ ನೀರು ಸಂರಕ್ಷಣೆ ಮರುಪೂರಣಕ್ಕಾಗಿ ಜಲಾನಯನ ಅಭಿವೃದ್ಧಿ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವಂತಹ ಚಟುವಟಿಕೆಗಳನ್ನು ಕೈಗೆತ್ತಿಕೊಳ್ಳತಕ್ಕದ್ದು. ಚಾಲ್ತಿಯಲ್ಲಿರುವ ಮುಂದುವರೆದ ಪುನರ್ಚೇತನ ಕಾಮಗಾರಿಗಳನ್ನು ಕೈಗೊಳ್ಳಲು ಅವಕಾಶವಿರುವುದಿಲ್ಲ. ಹೊಸ ಕಾಮಗಾರಿಗಳನ್ನು ಮಾತ್ರ ಕೈಗೊಳ್ಳುವುದು. ಕ್ಷೇತ್ರ ಮಟ್ಟದಲ್ಲಿ ಕೈಗೊಳ್ಳಲಿರುವ ಕಾಮಗಾರಿಗಳ ವಿವರಗಳನ್ನು ಮಾನ್ಯ ಶಾಸಕರೇ ಗಮನಕ್ಕೆ ತರುವುದು. ಕಾಮಗಾರಿ ಪೂರ್ಣಗೊಂಡ ನಂತರ ಎಸ್ಪಿಎಂಯುನಿಂದ ನೀಡಲಾಗಿರುವ ನಿಗದಿತ ನಮೂನೆಯೊಂದಿಗೆ ಸಂಪೂರ್ಣ ದಾಖಲಾತಿಗಳನ್ನು ಜಿಲ್ಲಾ ಮಟ್ಟದ ಡಿಪಿಎಂಯು ಕಚೇರಿಗೆ ಸಲ್ಲಿಸಿದ ನಂತರ ಅನುದಾನವನ್ನು ಬಿಡುಗಡೆ ಮಾಡಲಾಗುವುದು. ಕಾಮಗಾರಿ ಪೂರ್ಣಗೊಂಡ ನಂತರ ಕಾಮಗಾರಿ ಸ್ಥಳದಲ್ಲಿ ಕಾಮಗಾರಿಯ ವಿವರವಾದ ನಾಮಫಲಕವನ್ನು ಅಳವಡಿಸುವುದು. ಕಾಮಗಾರಿ ಪ್ರಾರಂಭದಿಂದ ಮುಗಿಯುವ ಹಂತದವರೆಗಿನ ಮೂರು ಹಂತಗಳ ಬಿಫೋರ್, ಡ್ಯೂರಿಂಗ್, ಆಫ್ಟರ್ ಭಾವಚಿತ್ರ ಸಮೇತ ಸಂಪೂರ್ಣ ದಾಖಲಾತಿಯನ್ನು ವರದಿ ಮಾಡಬೇಕಾಗಿರುತ್ತದೆ. ಅಟಲ್ ಭೂಜಲ್ ಯೋಜನೆಯಿಂದ ಬಿಡುಗಡೆಯಾದ ಅನುದಾನವನ್ನು ಅಟಲ್ ಭೂಜಲ ಯೋಜನೆ ರಾಜ್ಯ ಕಾರ್ಯಕ್ರಮ ನಿರ್ವಹಣಾ ಘಟಕದಿಂದ ಅನುಮೋದನೆಯಾದ ಕ್ರಿಯಾ ಯೋಜನೆಯಂತೆ ಮಾತ್ರ ವೆಚ್ಚ ಭರಿಸುವುದು. ಎಲ್ಲ ಸರಕು ಸೇವೆ ಕಾಮಗಾರಿಗಳಿಗೆ ಕೆಟಿಟಿಪಿ ನಿಯಮಾನುಸಾರ ಟೆಂಡರ್ ಕರೆಯುವುದು. ಅನುದಾನವನ್ನು ತಮ್ಮ ಇಲಾಖೆಯಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳ ಒಗ್ಗೂಡಿಸುವಿಕೆಯೊಂದಿಗೆ ಗ್ಯಾಪ್ ಫಂಡಿಂಗ್ನಂತೆ ವೆಚ್ಚ ಭರಿಸುವುದು. ಅನುದಾನವನ್ನು ಅನುಮೋದಿತ ಕ್ರಿಯಾ ಯೋಜನೆಯನ್ನು ಹೊರತುಪಡಿಸಿ ಇತರೆ ಕಾರ್ಯಕ್ರಮಗಳಿಗೆ ಭರಿಸಲು ಅವಕಾಶ ಇರುವುದಿಲ್ಲ. ಸಂಬಂಧಪಟ್ಟ ವೆಚ್ಚದ ಬಿಲ್ಲಿನ ಪ್ರತಿಯನ್ನು ಪ್ರತಿ ತಿಂಗಳು ಅಂತ್ಯಕ್ಕೆ ಆಯಾ ಜಿಲ್ಲೆಯ ಡಿಪಿಎಂಯುಗೆ ಸಲ್ಲಿಸುವುದು. ಬಿಡುಗಡೆ ಮಾಡಲಾದ ಅನುದಾನದ ವೆಚ್ಚ ಭರಿಸಿದ ನಂತರ ಬಳಕೆ ಪ್ರಮಾಣ ಪತ್ರ, ಯುಟಿಲೈಜೇಷನ್ ಸರ್ಟಿಫಿಕೇಟ್ ಫಾರಂ 12C ಅನ್ನು ಸಲ್ಲಿಸುವುದು. ಕೇಂದ್ರ ಸರ್ಕಾರ ಮಾರ್ಗಸೂಚಿಯಂತೆ ಬ್ಯಾಂಕ್ ಖಾತೆಯಲ್ಲಿ ಬಂದಂತಹ ಬಡ್ಡಿಯನ್ನು ಭಾರತ್ ಕೋಶ್ಗೆ ಜಮಾ ಮಾಡಿ ತ್ರೈಮಾಸಿಕ ವರದಿಯನ್ನು ಎಸ್ಪಿಎಂಯುಗೆ ಸಲ್ಲಿಸುವುದು. ಮಾಹೆವಾರು ಬ್ಯಾಂಕ್ ರೆಕಗ್ನೈಜೇಷನ್ ಸ್ಟೇಟ್ಮೆಂಟ್ ಅನ್ನು ಎಸ್ಪಿಎಂಯುಗೆ ಸಲ್ಲಿಸುವುದು. ಪ್ರತಿ ಮಾಹೆ ಅಂತ್ಯಕ್ಕೆ ಭೌತಿಕ ಮತ್ತು ಆರ್ಥಿಕ ವರದಿಯನ್ನು ನಮೂನೆಯಲ್ಲಿ ಸಲ್ಲಿಸುವುದು. ಅಟಲ್ ಭೂಜಲ್ ಯೋಜನೆಯ ಲೆಕ್ಕಪತ್ರಗಳು ಮತ್ತು ದಾಖಲಾತಿಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಟಲ್ ಭೂಜಲ್ ಯೋಜನೆ ಅನುಷ್ಠಾನ. ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಸಮುದಾಯ ಸಹಭಾಗಿತ್ವದೊಂದಿಗೆ ಜಲಭದ್ರತಾ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಸದರಿ ಯೋಜನೆ ಅನುಗುಣವಾಗಿ ಅಂತರ್ಜಲ ಅಭಿವೃದ್ಧಿಪಡಿಸಲು ಪೂರಕ ಕಾಮಗಾರಿಗಳನ್ನು ಕೈಗೊಳ್ಳುವುದು ಹಾಗೂ ಆಧುನಿಕ ವ್ಯವಸಾಯ ಪದ್ಧತಿಗಳಿಂದ ನೀರಿನ ಮಿತವ್ಯಯ ಸಾಧಿಸುವುದರೊಂದಿಗೆ ನೀರಿನ ಸಮತೋಲನವನ್ನು ಕಾಪಾಡಿಕೊಳ್ಳುವುದು. ಮೊದಲನೇ ಹಂತದಲ್ಲಿ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಮಾಹಿತಿ ಸಂಗ್ರಹಿಸಿ ಗ್ರಾಮ ಸಭೆಯಲ್ಲಿ ಚರ್ಚಿಸುವುದು. ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಗೆ ಮೂರು ಬೋರ್ವೆಲ್ಗಳಿಗೆ ಮೀಟರ್ ಅಳವಡಿಸಿ ಅದರ ದತ್ತಾಂಶವನ್ನು ಪ್ರತಿ ತಿಂಗಳು ಇಲಾಖೆಗೆ ವರದಿ ಸಲ್ಲಿಸುವುದು. ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿ ರಚಿಸುವುದು. ಸರ್ಕಾರಿ ಮತ್ತು ಖಾಸಗಿ ಬೋರ್ವೆಲ್ಗಳ ವೆಲ್ ಇನ್ವೆಂಟರಿ ಮಾಡುವುದು. ನೀರು ಸಂಗ್ರಹಣಾ ವಿನ್ಯಾಸಗಳ ಜಿಯೋಟ್ಯಾಗ್ ಮಾಡುವುದು. ಜಲಭದ್ರತೆ ಕ್ರಿಯಾ ಯೋಜನೆ ತಯಾರಿಸುವ ಪೂರ್ವದಲ್ಲಿ ಅಧೀನ ಇಲಾಖೆಗಳಿಂದ ಮಾಹಿತಿ ಸಂಗ್ರಹಿಸಿ ಸಭೆಯಲ್ಲಿ ಚರ್ಚಿಸುವುದು. ಅಂತರ್ಜಲ ನಿರ್ವಹಣೆಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವುದು. ಅಂತರ್ಜಲೆಯ ಬಳಕೆಯ ವಿಧಾನದಲ್ಲಿ ಸಮುದಾಯದ ವರ್ತನೆಯನ್ನು ಬದಲಿಸುವುದು. ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಮೂಲಗಳನ್ನು ಸುಸ್ಥಿರಗೊಳಿಸುವುದು. ಆಧುನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಅಂತರ್ಜಲ ಅತಿ ಬಳಕೆಯನ್ನು ಕಡಿಮೆ ಮಾಡುವುದು. ಅಂತರ್ಜಲ ಮರುಪೂರೈಕೆಗಾಗಿ ಸೂಕ್ತವಾದ ಕೃತಕ ಅಂತರ್ಜಲ ಮರುಪೂರೈಕೆಯ ರಚನೆಗಳನ್ನು ನಿರ್ವಹಿಸುವುದು. ಈ ಎಲ್ಲ ಗುರಿಗಳನ್ನು ಸಾಧಿಸಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಚುನಾಯಿತ ಸದಸ್ಯರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು, ಮಹಿಳೆಯರು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗುತ್ತದೆ.
6: ಅಟಲ್ ಭೋಜನ ಯೋಜನೆ ಕುರಿತು ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ.
0: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
8: ಕತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ,
3: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್, ಸತತ 5ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ಪ್ರಶ್ನೆಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ ರಾತ್ರಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಪ್ರಧಾನಿ, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಪರೀಕ್ಷೆಗಳಲ್ಲಿ ತ್ವರಿತವಾಗಿ ನಡೆಸುತ್ತಿರುವುದು ಅಗತ್ಯವಾಗಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಣ್ಣ ವಿಷಯವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಒಳಗೊಂಡಿರುವ ಕರಡು ಪ್ರಸ್ತಾವನೆ ಕುರಿತು ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದ ಬಳಿಕ ಇದಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದರು. ಸೋಮವಾರದಿಂದ ಸಂಸತ್ತಿನ 2ನೇ ವಾರದ ಕಲಾಪ ಆರಂಭವಾಗಲಿದ್ದು, ಈ ಮಸೂದೆಯನ್ನು ಆದಷ್ಟು ಬೇಗ ಸಂಸತ್ತಿನಲ್ಲಿ ಅಂಗೀಕರಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿರುವುದು ವಿದ್ಯಾರ್ಥಿಗಳ ಹಿತಾಸಕ್ತಿ ರಕ್ಷಿಸುವಲ್ಲಿ ಸರ್ಕಾರದ ದೃಢ ಬದ್ದತೆಯ ಮೇಲಿನ ಅವರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಿಂಧಿಯಾ ಅವರು ಪ್ರಶ್ನೆಪತ್ರಿಕೆ ಸೋರಿಕೆ ವಿರುದ್ದ ನಿರ್ಣಾಯಕ ಕ್ರಮ ಕೈಗೊಳ್ಳುವ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ಬಲಪಡಿಸುವ ಸಂಕಲ್ಪವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಗಳಿಂದಾಗಿ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಘೋಷಣೆಯು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿನ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪುರಿ ಅವರು ಈ ಕ್ರಮವು ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಗಳ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಖಚಿತಪಡಿಸುವುದಲ್ಲದೆ ಇಂತಹ ಅಪರಾಧಗಳಿಗೆ ಬಲವಾದ ತಡೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈ ತ್ವರಿತ ನ್ಯಾಯಾಲಯಗಳು ಇಂತಹ ಸಮಸ್ಯೆಯಿಂದ ಬಾಧಿತರಾದ ಯುವ ವಿದ್ಯಾರ್ಥಿಗಳಿಗೆ ಶೀಘ್ರ ನ್ಯಾಯ ದೊರಕಿಸಿಕೊಡಲಿವೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ, ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದ ಚರ್ಚೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನ ಉಭಯ ಸದನಗಳಲ್ಲಿ ವಿವಿಧ ವಿರೋಧ ಪಕ್ಷಗಳು ಗದ್ದಲ ಮುಂದುವರೆಸಿದ ಹಿನ್ನೆಲೆ ಸತತ 5ನೇ ದಿನವೂ ಕಲಾಪಗಳಿಗೆ ಅಡ್ಡಿಯಾಗಿದೆ. ಲೋಕಸಭೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದ್ದು, ರಾಜ್ಯಸಭೆಯ ಕಲಾಪ ಸದ್ಯಕ್ಕೆ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಿಗ್ಗೆ ಸಭೆ ಸಮಾವೇಶಗೊಂಡಾಗ ಕಾರ್ಗಿಲ್ ಯುದ್ದದ ವೇಳೆ ಹುತಾತ್ಮರಾದ ಭಾರತೀಯ ಸೇನೆಯ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಬಳಿಕ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆ ಕೂಗಲಾರಂಭಿಸಿದರು. ಸಭಾಧ್ಯಕ್ಷರ ಮನವಿಯ ನಂತರವೂ ಗದ್ದಲ ನಿಲ್ಲದ ಕಾರಣ ಕಲಾಪವನ್ನು ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಲಾಯಿತು. 12 ಗಂಟೆಗೆ ಕಲಾಪ ಪುನರಾರಂಭಗೊಂಡಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಚರ್ಚೆ ನಡೆಸಲು ಸಿದ್ದವಿದ್ದು ಅವಕಾಶ ಕಲ್ಪಿಸಿಕೊಡಲು ವಿನಂತಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಪೀಠಾಸೀನಾಧಿಕಾರಿಯಾದ ಜಗದಾಂಬಿಕಾ ಪಾಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿ ವಾತಾವರಣ ಕಂಡುಬಂದಿತು. ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಿಕೆಯಾಗಿ ಕಲಾಪ ಪುನರಾರಂಭಗೊಂಡಾಗ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದರು. ಇದರಿಂದಾಗಿ ಸದನದಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಗಿ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲು ರಾಜ್ಯಸಭೆ ಸಭಾಧಿಪತಿ ಸಿಪಿ ರಾಧಾಕೃಷ್ಣನ್ ನಿರ್ಧರಿಸಿದರು. ಸಂಘಟಿತ ತಪ್ಪು ಮಾಹಿತಿ ಅಭಿಯಾನಗಳಲ್ಲಿ ತೊಡಗಿದ್ದ 480 ಪಾಕಿಸ್ತಾನ ಮೂಲದ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಗುರುತಿಸಿ ನಿರ್ಬಂಧಿಸಲಾಗಿದೆ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ. ದೆಹಲಿ ಪೊಲೀಸ್ ಉಪ ಆಯುಕ್ತ ಸುಮಿತ್ ಝಾ ಅವರು ಈ ಸಾಮಾಜಿಕ ಜಾಲತಾಣ ಖಾತೆಗಳು ವಿದ್ಯಾರ್ಥಿಗಳು ಮತ್ತು ಯುವಜನರನ್ನು ದಾರಿ ತಪ್ಪಿಸುವ ಉದ್ದೇಶದಿಂದ ವದಂತಿಗಳು ಹಾಗೂ ಸುಳ್ಳು ಮಾಹಿತಿಗಳನ್ನು ಹರಿದಾಡುತ್ತಿವೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ರೊಮಾನಿಯಾ ನಡುವೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಶಿಕ್ಷಣ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ 3 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ರೊಮಾನಿಯಾ ರಾಜಧಾನಿ ಬುಖಾರೆಸ್ಟ್ನಲ್ಲಿ ನಿನ್ನೆ ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ರೊಮಾನಿಯಾ ಅಧ್ಯಕ್ಷ ನಿಕುಶೋ ಡಾನ್ ಅವರ ನೇತೃತ್ವದಲ್ಲಿ ನಡೆದ ನಿಯೋಗ ಮಟ್ಟದ ಮಾತುಕತೆ ಬಳಿಕ ಈ ಒಪ್ಪಂದಗಳಿಗೆ ಸಹಿ ಮಾಡಲಾಯಿತು. ರಾಷ್ಟಪತಿಯವರು ಭಾರತ ಮತ್ತು ರೊಮಾನಿಯಾ ಕಳೆದ 7 ದಶಕಗಳಿಂದ ಪರಸ್ಪರ ನಂಬಿಕೆ, ಗೌರವ ಹಾಗೂ ಜನರ ನಡುವೆ ಬಲವಾದ ಬಾಂಧವ್ಯದ ಆಧಾರದ ಮೇಲೆ ನಿಕಟ ಮತ್ತು ದೀರ್ಘಕಾಲೀನ ಸ್ನೇಹ ಸಂಬಂಧವನ್ನು ಹೊಂದಿವೆ ಎಂದು ಹೇಳಿದ್ದಾರೆ. ಒಪ್ಪಂದಗಳಿಗೆ ಸಹಿ ಹಾಕಿದ ಬಳಿಕ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಹೆಚ್ಚಿನ ಮಹತ್ವಾಕಾಂಕ್ಷೆಯ ಗುರಿಗಳು, ಬಲವಾದ ಸಹಕಾರ ಮತ್ತು ಭವಿಷ್ಯದ ಹಂಚಿಕೆಯ ದೃಷ್ಟಿಕೋನದೊಂದಿಗೆ ಈ ಪಾಲುದಾರಿಕೆ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ರೊಮಾನಿಯಾ ಅಧ್ಯಕ್ಷರೊಂದಿಗೆ ನಡೆದ ಮಾತುಕತೆ ಅರ್ಥಪೂರ್ಣ ಮತ್ತು ಫಲಪ್ರದವಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಸಾಧಿಸಿರುವ ಪ್ರಗತಿಯ ಕುರಿತು ಪರಾಮರ್ಶೆ ನಡೆಸಲಾಗಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯವಹಾರಗಳನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಭಾರತ ಮತ್ತು ರೊಮಾನಿಯಾ ಹೊಂದಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಯುರೋಪಿಯನ್ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದವು ಕೈಗಾರಿಕೆಗಳು ಮತ್ತು ನುರಿತ ವೃತ್ತಿಪರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಕಲ್ಪಿಸಲಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ. ಉತ್ಪಾದನೆ, ಔಷಧ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಕೃಷಿ ಉತ್ಪಾದನೆ, ರಸಗೊಬ್ಬರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ ಹಾಗೂ ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ವಿಸ್ತರಿಸಲು ಭಾರತ ಮತ್ತು ರೊಮಾನಿಯಾ ಒಪ್ಪಿಕೊಂಡಿವೆ ಎಂದು ಅವರು ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಹಾಗೂ ಸ್ವತಃ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆ ಹಾಗೂ ದಮನಕಾರಿ ನೀತಿಯನ್ನು ವಿಶ್ವಸಂಸ್ಥೆ ನಿರ್ಲಕ್ಷಿಸುತ್ತಿರುವುದಕ್ಕೆ ಭಾರತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಚರ್ಚೆಯ ವೇಳೆ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಎತ್ತಿದಾಗ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತ್ಯುತ್ತರ ನೀಡಿದರು. ವಿಶ್ವದ ಇತರೆಡೆಗಳಲ್ಲಿ ನಡೆಯುವ ಬೆಳವಣಿಗೆಗಳನ್ನು ಖಂಡಿಸುವ ವಿಶ್ವಸಂಸ್ಥೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಳೆದ 8 ದಶಕಗಳಿಂದ ಮೂಲಭೂತ ಹಕ್ಕುಗಳು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸಂಘಟನಾ ಸ್ವಾತಂತ್ರ್ಯವನ್ನು ಹತೋಟಿಗೆ ತರುತ್ತಿರುವುದನ್ನು ಕಣ್ಣೆತ್ತಿಯೂ ನೋಡದಿರುವುದು ನಿರಾಶಾದಾಯಕವಾಗಿದೆ ಎಂದರು. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ನ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಈಜಿಪ್ಟ್ನ ಹಬೀಬಾ ರಿಜ್ಕ್ ಅವರನ್ನು 11-7, 11-5, 6-11, 11-9 ಸೆಟ್ಗಳಿಂದ ಮಣಿಸಿದ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಈ ಗೆಲುವಿನೊಂದಿಗೆ ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಸತತ 2ನೇ ಬಾರಿಗೆ ಸೆಮಿಫೈನಲ್ಸ್ ತಲುಪಿದ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಐತಿಹಾಸಿಕ ಸಾಧನೆಗೆ ಅನಾಹತ್ ಭಾಜನರಾಗಿದ್ದಾರೆ. ಪ್ರಶಸ್ತಿ ಗೆಲ್ಲುವ ಹೆಚ್ಚಿನ ಆಟಗಾರ್ತಿಯಾಗಿ ಹೊರಹೊಮ್ಮಿರುವ ಅವರು ಭಾರತದ ಮೊದಲ ಜೂನಿಯರ್ ವಿಶ್ವ ಚಾಂಪಿಯನ್ ಆಗುವ ಗುರಿಯೊಂದಿಗೆ ಸೆಮಿಫೈನಲ್ಸ್ನಲ್ಲಿ ಈಜಿಪ್ಟ್ನ ಬಾಬ್ ಸಮೇಹ್ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯವಹಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ, ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ ಸತತ 2ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
4: ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು. ಮೊದಲಿಗೆ ಒಂದು ಪ್ರಕಟಣೆಯನ್ನು ಕೇಳೋಣ.
5: ಏನು ರಂಗ, ಕೈಗೆ ಬ್ಯಾಂಡೇಜು?
6: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಸೀತಾರಾಮು ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸು.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೆ? ಭತ್ತ ರಾಗಿ ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ವಿಜಯನಾರಸಿಂಹರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿರುವ ಮುಯ್ಯಿಗೆ ಮುಯ್ಯಿ ಚಿತ್ರದ ಗೀತೆ, ಹಾಡಿದರೆ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು. ಆಕಾಶವಾಣಿ ಬೆಂಗಳೂರು.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ ksu.wssb.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
5: ಕೃಷ್ಣ ಮತ್ತು ಅರ್ಜುನರು ತಾಮ್ರಧ್ವಜನ ಮೇಲೆ ವಿರುದ್ಧ ದಿಕ್ಕಿನಿಂದ ಬೇರೆ ಬೇರೆ ರಥದಲ್ಲಿ ಕುಳಿತುಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಾರೆ. ತಾಮ್ರಧ್ವಜನ ಪರಾಕ್ರಮ ಹೆಚ್ಚಾಗ್ತಾ ಇದೆ. ತಾಮ್ರಧ್ವಜನು ನಸು ನಗುತ್ತಾ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಕೃಷ್ಣ ನೀನು ಬೇರೆ ರಥದಲ್ಲಿ ಬಿಲ್ಲು ಹಿಡಿದು ಯುದ್ಧವನ್ನು ಮಾಡಿದರೆ ಅರ್ಜುನ ಘಾಸಿ ಆಗ್ತಾನೆ, ಆದ್ರಿಂದ ನೀನು ಅರ್ಜುನನ ಸಾರಥಿಯಾಗಿ ಯುದ್ಧವನ್ನು ಮಾಡು ಅಂತ ಹೇಳ್ತಾ ಇದ್ದಾಗ ಅದಕ್ಕೆ ಕೃಷ್ಣ ಅವನ ಮಾತನ್ನು ಮೆಚ್ಚಿ ಅರ್ಜುನನ ಸಾರಥಿಯಾಗೋದಕ್ಕೆ ಒಪ್ಪಿ ಅರ್ಜುನನ ರಥದ ಕಡೆಗೆ ಬರ್ತಾ ಇದ್ದಾನೆ.

0: ಕೂಡೆ ಶಕ್ರಸುತನೆಚ್ಚ ನಡಿಗಡಿಗೆ ತಾಮ್ರಧ್ವಜನನು.
1: ಕೃಷ್ಣ ಅರ್ಜುನನ ದಿವ್ಯ ರಥದ ಮುಂಭಾಗದಲ್ಲಿ ಕುಳಿತುಕೊಂಡಿದ್ದಾನೆ. ಕುದುರೆಗಳನ್ನ ಒಂದು ಸಲ ಚಪ್ಪರಿಸಿದ ಆ ಕುದುರೆಗಳು ವಾಯು ವೇಗದಿಂದ ಮುಂದಕ್ಕೆ ಚಲಿಸ್ತಾ ಇದೆಯಂತೆ. ಅರ್ಜುನನು ರಥದ ಮೇಲೆ ಕುಳಿತುಕೊಂಡು ಮತ್ತೆ ಮತ್ತೆ ತಾಮ್ರಧ್ವಜನ ಮೇಲೆ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಹೇಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಕವಿಯ ಚಮತ್ಕಾರದ ಪದ್ಯವನ್ನು ನೋಡಿ.
0: ಹರಿನಂದನನ ದಿವ್ಯ ಹರಿಮಯವರು ಥಮಂ ಗರಿ ಬೇಗದಿಂದೆ ಸೇವ ಹರಿ ಚತುಷ್ಟಯ.

0: ಬಾಣದಿಂ ಹರಿ ಕಿರಣ ಮಡಗುವಂತೆ.
1: ಲಕ್ಷ್ಮೀಶ ಮಹಾಕವಿಯ ಶ್ರೇಷ್ಠವಾದಂತಹ ಪದ್ಯಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ಅರ್ಥ ಚಮತ್ಕಾರ, ಭಾಷಾ ಪ್ರಯೋಗ, ಶೈಲಿ, ಲಯ ಮುಂತಾದವುಗಳನ್ನು ನಾವು ನೋಡಬಹುದು. ಅವನು ಉಪಯೋಗಿಸಿದಂತಹ ಪದಗಳ ವೈಶಿಷ್ಟ್ಯ, ಅದರ ತಂತ್ರ ನಿಜವಾಗಿಯೂ ಕೂಡ ಶ್ಲಾಘನೀಯವಾಗಿರುವಂತಹದ್ದು. ಈ ಶ್ಲೋಕದಲ್ಲಿ ಹರಿ ಎಂಬಂತಹ ಪದವನ್ನು ಕವಿ ಬೇರೆ ಬೇರೆ ಅರ್ಥಗಳಲ್ಲಿ 14 ಬಾರಿ ಉಪಯೋಗಿಸ್ತಾ ಇದ್ದಾನೆ. ಹೀಗೆ ಅರ್ಜುನನ ದಿವ್ಯಾಶ್ವಗಳುಳ್ಳ ದಿವ್ಯರಥ, ವಾಯುವೇಗದಿಂದ ಚಲಿಸುವಂತಹ 4 ಕುದುರೆ, ಕೃಷ್ಣನನ್ನ, ಹನುಮಂತನನ್ನ, ಅರ್ಜುನ ಯುದ್ಧ ಚಾತುರ್ಯವನ್ನು ನಿಲ್ಲಿಸಿ ಸುತ್ತಲಿದ್ದ ವೀರರನ್ನು ಹೊಡೆದು ತಾಮ್ರಧ್ವಜನು ಸಿಂಹದಾನ ಮಾಡುತ್ತಾ ರಣರಂಗದಲ್ಲಿ ಚಲಿಸ್ತಾ ಇದ್ದಾನಂತೆ. ಅರ್ಜುನ ಚಂದ್ರವಂಶದವನು, ಅವನು ಬಾಣ ಬಿಟ್ಟರೆ ಆ ಸೂರ್ಯನ ಕಿರಣಗಳು ಕೂಡ ಅಡಗುವಂತೆ ಬಾಣವನ್ನು ಬಿಡ್ತಾ ಇದ್ದಾನೆ. ಅರ್ಜುನ ಆ ಬಾಣದ ಕೈ ಚಳಕವನ್ನು ತೋರಿಸ್ತಾ ಇದ್ದಾನೆ. ಆಗ

0: ರಥವನೆಚ್ಚು ಹುಡಿಗುಡಿಗೈದನು.
1: ತಾಮ್ರಧ್ವಜನು ಕೂಡ ಅಷ್ಟೇ ವೇಗವಾಗಿ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಕೃಷ್ಣನ ಮೇಲೆ 10 ಬಾಣಗಳನ್ನು ಬಿಟ್ಟಿದ್ದಾನೆ, ಅರ್ಜುನನ ಮೇಲೆ 60 ಬಾಣಗಳನ್ನು ಬಿಟ್ಟು ಅವನನ್ನು ಘಾಸಗೊಳಿಸಿದ್ದಾನೆ. ಅರ್ಜುನನು ಕೂಡ ಅವನ ರೋಮ ರೋಮಗಳನ್ನು ಕೂಡ ಭೇದಿಸುವ ಹಾಗೆ ಬಾಣ ಪ್ರಯೋಗ ಮಾಡಿದ್ದಾನೆ. ಹೀಗೆ ಅರ್ಜುನ ಮತ್ತು ತಾಮ್ರಧ್ವಜ ಪರಸ್ಪರ ಪ್ರತಿಯಾಗಿ ಪ್ರಯೋಗವನ್ನು ಮಾಡ್ತಾ ಇರಬೇಕಾದ್ರೆ, ಸಮಾನವಾದಂತಹ ಯುದ್ಧ ನಡೀತಾ ಇರಬೇಕಾದ್ರೆ, ಅರ್ಜುನ ತಾಮ್ರಧ್ವಜನ ರಥ ಕುದುರೆ ಸಾರಥಿಗಳನ್ನೆಲ್ಲ ನುಚ್ಚು ನೂರು ಮಾಡಿದ್ದಾನೆ.
0: ಚೂರ್ಣ ಮಾದೊಡೆ ರಥಂ ತಾಮ್ರಧ್ವಜಂ

ತಾಮ್ರಧ್ವಜನ ರಥ ಪುಡುಪುಡಿಯಾಗಲು ಅತ್ಯಂತ ಕೋಪದಿಂದ ಆ ಕೋಪವನ್ನು ಮುಖದಲ್ಲಿ ವ್ಯಕ್ತಪಡಿಸುತ್ತಾ ಆ ತಾಮ್ರಧ್ವಜ ಅರ್ಜುನನ ಬಳಿಗೆ ವೇಗವಾಗಿ ಬರ್ತಾ ಇದ್ದಾನಂತೆ. ಅವೇಗವಾಗಿ ಬಂದು ಅವನನ್ನು ಹೊಡಿಬೇಕು ಅಂತ ಅವನು ನಿಂತಾಗ ಕೃಷ್ಣ ಅವನನ್ನು ತನ್ನ ಕಾಲಿನಿಂದ ಒದಿತಾನೆ. ಒಂದು ಒಣಗಿದಂತಹ ಮರ ನೆಲದ ಮೇಲೆ ಬೀಳೋ ಹಾಗೆ ತಾಮ್ರಧ್ವಜನು ಕೂಡ ಭೂಮಿಯ ಮೇಲೆ ಬಿದ್ದಿದ್ದಾನೆ. ಮತ್ತೆ ಕೂಡಲೇ ಎಚ್ಚರಗೊಂಡು ಒಂದು ಶ್ರೇಷ್ಠವಾದಂತಹ ಆನೆಯನ್ನು ಹತ್ತಿ ಅದರ ಸುತ್ತಲೂ ಕೂಡ ಬಾಣದ ಪಂಜರವನ್ನು ನಿರ್ಮಾಣ ಮಾಡಿಕೊಂಡು ಮುಂದೆ ಬರ್ತಾ ಇದ್ದಾನೆ.

ಧ್ವಜನ ರಥ ನುಚ್ಚು ನೂರಾಗಿ ಅವನು ನೆಲದ ಮೇಲೆ ಬಿದ್ದಾಗ ಶ್ರೇಷ್ಠವಾದಂತಹ ಆನೆಯನ್ನು ಹತ್ತಿ ತಾಮ್ರಧ್ವಜ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಆನೆಯ ಮೇಲೆ ಕುಳಿತುಕೊಂಡು ಬಾಣದ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಅವನ ಆಘಾತಕ್ಕೆ ಎಲ್ಲರೂ ಕೂಡ ಮೂರ್ಛೆ ಹೋಗಿದ್ದಾರಂತೆ. ಎಲ್ಲ ಅತಿರಥ ಮಹಾರಥರು ಕೂಡ ಬಬ್ರುವಾಹನ ಆದಿಯಾಗಿ ಎಲ್ಲರೂ ಮೂರ್ಛೆ ಹೋಗಿದ್ದಾರೆ. ಹಾಗೆ ಶರವರ್ಷವನ್ನು ಎಲ್ಲರ ಮೇಲೆ ಸುರಿಸುತ್ತಾ ಅರ್ಜುನನ ಮೇಲೂ ಕೂಡ ಆ ಬಾಣದ ಮಳೆಯನ್ನು ಸುರಿಸಿದಾಗ ಅರ್ಜುನನು ಕೂಡ ಮೂರ್ಛೆ ಹೋಗಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ದಾನೆ ಕೃಷ್ಣ. ಪಾಂಡವರ ಕಡೆ ಯಾರೂ ಕೂಡ ಯುದ್ಧ ಮಾಡುವರೇ ಇಲ್ವಲ್ಲ, ಈಗ ನಾನೇ ಯುದ್ಧ ಮಾಡಬೇಕು, ಕಾದುವ ವೀರರು ಯಾರೂ ಇಲ್ಲ ಅಂತ ಹೇಳಿ ಬೆರಗಾಗ್ಬಿಟ್ಟು ಅತ್ಯಂತ ಕೋಪದಿಂದ ನಾನು ಚಕ್ರವನ್ನು ಹಿಡಿತೇನೆ, ಚಕ್ರವನ್ನು ಹಿಡಿದು ಯುದ್ಧ ಮಾಡ್ತೇನೆ, ಯುದ್ಧವನ್ನು ಮುಂದುವರಿಸ್ತೇನೆ ಅಂತ ಹೇಳಿ ಕೃಷ್ಣ ತನ್ನ ರಥದಿಂದ ಕೆಳಗೆ ಇಳಿದು ಚಕ್ರವನ್ನು ಹಿಡಿದು ಯುದ್ಧಕ್ಕೆ ಹೋಗ್ತಾ ಇದ್ದಾನಂತೆ. ಇದನ್ನು ನೋಡಿ ಇಡೀ ಮೂರು ಲೋಕ ಆಶ್ಚರ್ಯ ಪಡ್ತಾ ಇದೆ, ಭಯಗೊಳ್ತಾ ಇದೆ.

ಕೃಷ್ಣ ಚಕ್ರವನ್ನ ಹಿಡಿದುಕೊಂಡು ಯುದ್ಧಕ್ಕೆ ಮುಂದುವರಿತಾ ಇರಬೇಕಾದ್ರೆ ಎಲ್ಲರೂ ಕೂಡ ಇಡೀ ಮೂರು ಲೋಕವೇ ಭಯದಿಂದ ಕೂಡಿದೆಯಂತೆ, ಕಂಪಿಸ್ತಾ ಇದೆಯಂತೆ. ಏನಾಗುತ್ತೋ ಏನೋ, ಮಹಾಪ್ರಳಯವಾಗತ್ತೆ. ಆದಿಶೇಷ, ಕೂರ್ಮ, ದಿಗ್ಗಜರು, ಪರ್ವತ, ಸಮುದ್ರ, ದಿಕ್ಕು, ಭೂಮಿ, ಸೂರ್ಯ, ಚಂದ್ರ ಎಲ್ಲರೂ ಕೂಡ ಭಯದಿಂದ ನಡುಗ್ತಾ ಇದ್ದಾರಂತೆ. ಆ ತ್ರಿವಿಕ್ರಮನಾದಂತಹ ಪರಮಾತ್ಮ ಆ ಶ್ರೀಕೃಷ್ಣ ಚಕ್ರವನ್ನು ಹಿಡಿದು ಯುದ್ಧಕ್ಕೆ ಬರ್ತಾ ಇರಬೇಕಾದ್ರೆ ತಾಮ್ರಧ್ವಜ ಕೋಪದಿಂದ ಬಾಣಗಳ ಮಳೆಯನ್ನು ಕರೀತಾ ಇದ್ದಾನಂತೆ. ಅದನ್ನು ತಡೆಯೋದಕ್ಕೋಸ್ಕರ ಈ ಅದ್ಭುತವಾದಂತಹ ಯುದ್ಧದಲ್ಲಿ ಇನ್ನೇನಾಗಿದೆ ಅಂತ ಹೇಳಿದ್ರೆ, ಯಾರು ಯಾರು ವೀರ ಸ್ವರ್ಗವನ್ನ ಸೇರ್ತಾರೆಯೋ ಅಲ್ಲಿ ಹೊಸ ಹೊಸ ನಗರಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರಂತೆ. ಇವರೆಲ್ಲರನ್ನು ಕೂಡ ಸ್ವಾಗತಿಸೋದಕ್ಕೋಸ್ಕರ ಯಮಪುರಿಯಲ್ಲಿ ಊರುಗಳನ್ನ ಶೃಂಗಾರ ಮಾಡ್ತಾ ಇದ್ದಾರೆ. ಏನ್ ಅದ್ಭುತ ಇದು ಇವರಿಬ್ಬರ ಯುದ್ಧ.

0: இட்டணிதிதாகவம் பலிக முறவைரி திருப்பிட்ட சக்கரத பலமுதாரகளசோங்கினின் தட்டு கெடதுது பகைய படையோழு அக்ஷோகிணிய சதகம் ஒந்தே க்ஷணதொழோ.
1: ಉಗ್ರವಾದ ಕೋಪದಿಂದ ಬರುತ್ತಾ ಇದ್ದಂತಹ ಕೃಷ್ಣನನ್ನ ತಡೆದು ತಾಮ್ರಧ್ವಜ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಅವನ ಸೈನ್ಯವೆಲ್ಲ ಅಲ್ಲಿ ಸೇರ್ತಾ ಇದೆಯಂತೆ. ಶ್ರೀಕೃಷ್ಣನು ಕೂಡ ತಿರುಗಿಸಿ ತನ್ನ ಚಕ್ರವನ್ನು ಬಿಡ್ತಾ ಇದ್ದಾನೆ. ಆ ಚಕ್ರದ ಜ್ವಾಲೆಯಿಂದ 100 ಅಕ್ಷೌಹಿಣಿ ಸೈನ್ಯ ಒಂದೇ ಕ್ಷಣದಲ್ಲಿ ಭಸ್ಮವಾಗಿದೆಯಂತೆ. ಈ ಪ್ರಕಾರವಾಗಿ ಘೋರವಾದಂತಹ ಯುದ್ಧ ಇಬ್ಬರ ನಡುವೆ ನಡೀತಾ ಇದೆ.
0: ಪಡೆಮಡಿಯೇ ರೋಷದಿಂದಾಗ ತಾಮ್ರಧ್ವಜಂ ನುಡಿದನು ಅಸುರಾಂತಕನೊಳ.

0: ಕುಡದಿರು ಧನಂಜಯಗಾಗಿ ತನ ಈಗ ನಿನ್ನೊಡಲನು ಇದು ನಿಶ್ಚಯಂ ನಿನ್ನಂ ಕಿರೀಟಿಯಂ ಪಿಡಿದು ತಾತನ ಮಖವನಾಗಿ ಪೆಂ ನೋಡೆಂದು ಹರಿಯಂ ಪಚಾರಿಸಿದನು.
1: ಕೃಷ್ಣನ ಚಕ್ರದ ಜ್ವಾಲೆಯಿಂದ ತಾಮ್ರಧ್ವಜನ ನೂರಾರು ಅಕ್ಷೌಹಿಣಿ ಸೈನ್ಯ ಒಂದೇ ಕ್ಷಣದಲ್ಲಿ ನೆಲಸಮ ಆಗಿದೆಯಂತೆ. ಅದನ್ನು ಕಂಡು ತಾಮ್ರಧ್ವಜ ಕೋಪದಿಂದ ಕೃಷ್ಣನನ್ನು ಕುರಿತು ಹೀಯಾಳಿಸ್ತಾ ಇದ್ದಾನೆ. ಹೇ ದೇವ, ನನ್ನ ಸೈನ್ಯವನ್ನು ಕೊಂದರೇನೆ ಏನ್ ಬಂತು? ಅರ್ಜುನನಿಗೋಸ್ಕರ ನೀನು ಹಿಂದೆ ನಿನ್ನ ಪುಣ್ಯವನ್ನೆಲ್ಲ ಧಾರೆ ಹಿಡಿದೆ, ಈಗ ಅವನಿಗೋಸ್ಕರ ನಿನ್ನ ದೇಹವನ್ನು ಕೂಡ ಕೊಡಬೇಕಾಗುತ್ತೆ. ನಿನ್ನನ್ನ ಮತ್ತು ಅರ್ಜುನನನ್ನ ಇಬ್ಬರನ್ನು ಕೂಡ ಕಟ್ಟಿ ನಾನು ನನ್ನ ತಂದೆಯ ಬಳಿಗೆ ಎಳೆದುಕೊಂಡು ಹೋಗ್ತೇನೆ. ನನ್ನ ತಂದೆಯ 8ನೆಯ ಅಶ್ವಮೇಧ ಯಾಗವನ್ನು ಪೂರೈಸ್ತೇನೆ, ಇದಕ್ಕೆ ಸಿದ್ಧನಾಗು ಅಂತ ಹೇಳಿ ಕೃಷ್ಣನನ್ನ ತಾಮ್ರಧ್ವಜ ಹೀಯಾಳಿಸ್ತಾ ಇದ್ದಾನೆ.
0: ಧರಣೀಂದ್ರ ಕೇಳ್, ಚಕ್ರಪಾಣಿಯಾಗಿದ್ದ ಮುರಗರನಂ ರಣಾಗ್ರದೊಳ್ಮೇಲ್ವಾಯ್ದು ತುಡುಗಿ

0: ಸಲಡೆಯೊಳಿಟ್ಟುದಾಮ್ರಧ್ವಜಂ ಪರಿದನು ಅರ್ಜುನನಿದ್ದ ಬಳಿಗಾಗಿ ಸಾಹಸಕ್ಕೆ ಮೂಜಗಂ ಬೆರಗಾಗಲು.
1: ಏನ್ ಆಶ್ಚರ್ಯ, ಮಹಾಪರಾಕ್ರಮಿಯಾದಂತಹ ತಾಮ್ರಧ್ವಜ ಕೃಷ್ಣ ಚಕ್ರವನ್ನ ಹಿಡಿದು ಯುದ್ಧವನ್ನ ಮಾಡ್ತಾ ಇದ್ದಾನೆ. ವೇಗವಾಗಿ ಕೃಷ್ಣನ ಮೇಲೆ ಹೋಗಿದ್ದಾನೆ. ಒಂದು ಕೈಯಿಂದ ಅವನ ಎರಡು ಕೈಗಳನ್ನು ಕೂಡ ಬಲವಾಗಿ ಹಿಡಿದುಕೊಂಡಿದ್ದಾನೆ. ಇನ್ನೊಂದು ಕೈಯಿಂದ ಅವನ ಎರಡು ಕಾಲುಗಳನ್ನು ಹಿಡಿದುಕೊಂಡ. ಆ ಎರಡು ಕಾಲುಗಳನ್ನು ತನ್ನ ಹಣೆಯ ಮೇಲೆ ಇಟ್ಟುಕೊಂಡಿದ್ದಾನೆ. ಪರಮ ಭಕ್ತನಾದಂತಹ ಅವನು ತಾಮ್ರಧ್ವಜ ಕೃಷ್ಣ ಭಕ್ತ. ಹೀಗೆ ಅವನು ಮಿಸುಕಾಡದೇ ಇರೋ ಹಾಗೆ ಕೃಷ್ಣನ ಎರಡು ಕೈಗಳನ್ನ ತನ್ನ ಒಂದು ಕೈಯಿಂದಲೂ, ಎರಡು ಕಾಲುಗಳನ್ನ ಇನ್ನೊಂದು ಕೈಗಳಿಂದಲೂ ಬಲವಾಗಿ ಹಿಡಿದು ವೇಗವಾಗಿ ಅರ್ಜುನನನ್ನ ಹಿಡಿದುಕೊಳ್ಳಲು ಅರ್ಜುನನ ಬಳಿಗೆ ಹೋಗ್ತಾ ಇದ್ದಾನೆ. ಏನು ಸಾಹಸ ಮಾಡ್ತಾ ಇದ್ದಾನೆ! ಆ ತಾಮ್ರಧ್ವಜನ ಸಾಹಸನವನ್ನ ಕಂಡು ಮೂರು ಲೋಕಗಳು ಕೂಡ ಆಶ್ಚರ್ಯಚಕಿತವಾಗಿ ನೋಡ್ತಾ ಇದೆಯಂತೆ.

ಅವನ ಎರಡು ಕೈ ಮತ್ತು ಎರಡು ಕಾಲುಗಳನ್ನ ತನ್ನ ಎರಡು ಕೈಗಳಿಂದ ಹಿಡಿದು ಅವನು ಮಿಸುಕಾಡದ ಹಾಗೆ ಅವನನ್ನು ಹೊತ್ಕೊಂಡು ವೇಗವಾಗಿ ಅರ್ಜುನನ ಕಡೆ ಹೋಗ್ತಾ ಇರಬೇಕಾದ್ರೆ ಕೃಷ್ಣ ಅರ್ಜುನನನ್ನು ಕುರಿತು ಹೇಳ್ತಾ ಇದ್ದಾನೆ, ಅರ್ಜುನ ಗಾಂಡೀವಿಯನ್ನ ತೆಗೆದುಕೋ, ದಿವ್ಯಾಸ್ತ್ರವನ್ನ ಬಿಡು ಈತನ ಮೇಲೆ ಅಂತ ಹೇಳಿದಾಗ ಕೃಷ್ಣನ ಮಾತನ್ನ ಕೇಳಿ ಅರ್ಜುನ ಧನುರ್ಧಾರಿಯಾಗಿ ಗಾಂಡೀವದಲ್ಲಿ ದಿವ್ಯಾಸ್ತ್ರವನ್ನ ಇನ್ನೇನು ಬಿಡಬೇಕು ಅನ್ನೋಷ್ಟರಲ್ಲಿ ವೇಗವಾಗಿ ಆತನ ಮೇಲೆ ಬಿದ್ದಿದ್ದಾನೆ, ಅವನನ್ನು ಕೂಡ ಕೆಳಗೆ ಬೀಳಿಸಿದ್ದಾನೆ ಮತ್ತು ಕೂಡ ಅವನಿಗೆ ತೊಡರುಗಾಲಿನಿಂದ ಅವನು ಬೀಳೋ ಹಾಗೆ ಮಾಡಿಬಿಟ್ಟು ಕೃಷ್ಣನನ್ನ ಅವನ ಮೇಲೆ ಹಾಕಿ ಅವರಿಬ್ಬರನ್ನು ಕೂಡ ಬಲವಾಗಿ ಕಟ್ಟಿದ್ದಾನೆ. ನರ ಕೃಷ್ಣರೀರ್ವರಂ ಮಿಡುಕಲೀಯದೆ ಬಿಗಿದು ತಾಮ್ರಧ್ವಜ ಮಿಸುಕಾಡದೇ ಇರೋ ಹಾಗೆ ಅವರನ್ನು ಕಟ್ಟಿ ಹಾಕಿದ್ದಾನೆ. ಆಗ ಕೃಷ್ಣ ತನ್ನ ಕಾಲಿನಿಂದ ತಾಮ್ರಧ್ವಜನ ಒದ್ದಾಗ ತಾಮ್ರಧ್ವಜನು ಕೂಡ ಕೆಳಗಡೆ ಬಿದ್ದಿದ್ದಾನೆ, ಎಲ್ಲರಿಗೂ ಕೂಡ ಮೂರ್ಛೆ ಹೋಗಿದೆ.

0: ಉದ್ದಂಡ ಭುಜಬಲದಿಂದ ಕೂಡಿದಂತಹ ಆ ಮೂರು ಜನ ಪರಸ್ಪರ ಭೂಮಿಯ ಮೇಲೆ ಬಿದ್ದಿದ್ದಾರಂತೆ. ಮೂವರು ಕೂಡ ಬಿದ್ದ ರಭಸಕ್ಕೆ ಎಲ್ಲರೂ ಕೂಡ ಮೂರ್ಛೆ ಹೋಗಿದ್ದಾರೆ. ಕೃಷ್ಣಾರ್ಜುನರಿಗೂ ಕೂಡ ಎಚ್ಚರ ತಪ್ಪಿದೆ. ಆ ಸಂದರ್ಭದಲ್ಲಿ ತಾಮ್ರಧ್ವಜನಿಗೆ ಬೇಗ ಎಚ್ಚರವಾಗಿದೆ ಆತನ ಸತ್ವದಿಂದ. ಎದ್ದು ನೋಡ್ತಾನೆ, ಕೃಷ್ಣಾರ್ಜುನರು ಕೂಡ ಎಚ್ಚರ ತಪ್ಪಿದ್ದಾರೆ. ಅವನ ಜೊತೆ ಯುದ್ಧ ಮಾಡೋದಕ್ಕೆ ಯಾವ ಸೈನಿಕರೂ ಇಲ್ಲ. ಅಳಿದುಳಿದಂತಹ ತನ್ನ ಸೈನಿಕರಿದ್ದಾರೆ. ಎರಡು ಕುದುರೆಯೂ ಕೂಡ ಇದೆ. ತನ್ನ ತಂದೆಯ ಅಶ್ವಮೇಧ ಯಾಗದ ಕುದುರೆ, ಧರ್ಮರಾಜನ ಕುದುರೆ, ಈ ಎರಡೂ ಕುದುರೆಗಳನ್ನು ಕೂಡ ತೆಗೆದುಕೊಂಡು ತನ್ನ ನಗರಕ್ಕೆ ಉಳಿದ ಸೈನ್ಯದ ಜೊತೆ ಹಿಂತಿರುಗಿದ್ದಾನೆ ತಾಮ್ರಧ್ವಜ.
1: ಪಟ್ಟಣದ ಪುರವ

ತಾಮ್ರಧ್ವಜ ಎರಡು ಕುದುರೆಗಳನ್ನು ಕೂಡ ಹಿಡಿದುಕೊಂಡು ತನ್ನ ನಗರಕ್ಕೆ ಹಿಂತಿರುಗಿದ್ದಾನೆ. ನಗರದ ಹೊರಗಡೆ ನರ್ಮದಾ ನದಿ ತೀರದಲ್ಲಿ ಮಯೂರಧ್ವಜ ಯಜ್ಞದೀಕ್ಷಿತನಾಗಿ ಕುಳಿತುಕೊಂಡಿದ್ದಾನೆ. ಯಾಗಕ್ಕೆ ಯಾಗಶಾಲೆ ಎಲ್ಲವೂ ಕೂಡ ಸಜ್ಜಾಗಿದೆ. ಅವನು ದೀಕ್ಷಿತನಾಗಿ ಕುಳಿತುಕೊಂಡಿದ್ದಾನೆ. ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಕೈ ಮುಗಿದುಕೊಂಡು ಯಜ್ಞಾಶ್ವಗಳನ್ನು ಅವನ ಮುಂದೆ ನಿಲ್ಲಿಸಿದ್ದಾನೆ. ತನ್ನ ತಂದೆಗೆ ಈ ಪ್ರಕಾರವಾಗಿ ತಾಮ್ರಧ್ವಜ ವಿನಂತಿಸಿಕೊಳ್ತಾ ಇದ್ದಾನೆ.

0: ಕುಮಾರಧ್ವಜನ ಬಳಿಗೆ ಬಂದು ತಾಮ್ರಧ್ವಜ ನಮಸ್ಕಾರವನ್ನು ಮಾಡಿ ಆ ಎರಡು ಕುದುರೆಗಳನ್ನು ಕೂಡ ನಿಲ್ಲಿಸಿದಾಗ ಮಯೂರಧ್ವಜ ತನ್ನ ಮಗನನ್ನು ಕುರಿತು ಹೇಳ್ತಾ ಇದ್ದಾನೆ. ವತ್ಸ, ಇನ್ನೂ ಒಂದು ವರ್ಷ ಕಳೆದಿಲ್ಲ, ಯಾಕೆ ಹಿಂತಿರುಗಿ ಬಂದೆ? ನಮ್ಮ ಕುದುರೆಯ ಜೊತೆ ಇನ್ನೊಂದು ಕುದುರೆ ಇದೆಯಲ್ಲ, ಇದು ಯಾರದ್ದು ಕುದುರೆ? ನಿನ್ನ ನೋಡಿದರೆ ಯಾರದೋ ಜೊತೆ ಮಹಾಯುದ್ಧವನ್ನು ಮಾಡಿ ಬಂದಂತೆ ಕಾಣಿಸ್ತಾ ಇದೆ, ಇದೇನು ಅಂತ ನಸುನಗುತ ಮಯೂರಧ್ವಜ ತನ್ನ ಮಗನನ್ನ ಕೇಳಿದಾಗ, ಅಪ್ಪ ಕೇಳು.
1: ಚಿತ್ತಯಿಸುತಾದ ನೃಪವರ ಯುಧಿಷ್ಠಿರನ ಮಖದ ಉತ್ತಮ ತುರಂಗಮಿದು ರಕ್ಷೆಗೆ ಅರ್ಜುನ ಕೃಷ್ಣ.

ತಾಮ್ರಧ್ವಜ ತಂದೆಗೆ ಹೇಳ್ತಾ ಇದ್ದಾನೆ, ಇದು ಯುಧಿಷ್ಠಿರ ನೃಪವರನ ಯಜ್ಞದ ಅಶ್ವ, ಇದು ಧರ್ಮರಾಜ ಅಶ್ವಮೇಧ ಯಾಗವನ್ನು ಮಾಡೋದಕ್ಕೋಸ್ಕರ ಕುದುರೆಯನ್ನು ಬಿಟ್ಟಿದ್ದಾನೆ. ಅದರ ರಕ್ಷಣೆಗೋಸ್ಕರ ಕೃಷ್ಣಾರ್ಜುನರು ಬಂದಿದ್ದರು. ಅವರ ಆ ಯಜ್ಞದ ಕುದುರೆಯನ್ನು ನಾನು ಕಟ್ಟಿದೆ. ನಮ್ಮ ಇಬ್ಬರಿಗೂ ಕೂಡ ಯುದ್ಧವಾಯಿತು. ಆ ಯುದ್ಧದಲ್ಲಿ ನಾನು ಗೆದ್ದೆ. ಯಜ್ಞದ ಕುದುರೆಯನ್ನ ನಾನು ಹಿಡಿದುಕೊಂಡು ಬಂದಿದ್ದೇನೆ ಅಂತ ಹೇಳಿದಾಗ ಮಯೂರಧ್ವಜನಿಗೆ ಆಶ್ಚರ್ಯವಾಯಿತಂತೆ. ಇದು ನಿಜಾನ? ಇದು ಸಂಶಯವಾಗಿ ಪಕ್ಕದಲ್ಲಿದ್ದಂತಹ ತನ್ನ ಮಂತ್ರಿಯಾದಂತಹ ನಕುಲ ಕೇತವನ್ನ ಅವನ ಮುಖವನ್ನು ನೋಡ್ತಾನೆ. ಆ ಮಂತ್ರಿ ಹೇಳ್ತಾ ಇದ್ದಾನೆ,

ಕೊಂಡು ನಿನ್ನ ಬಳಿಗೆ ಬಂದಿದ್ದಾನೆ. ಇದನ್ನು ನೋಡಿ ತುಂಬಾ ದುಃಖದಿಂದ ಮಯೂರ ಧ್ವಜ ಈ ಪ್ರಕಾರವಾಗಿ ಹೇಳ್ತಾ ಇದ್ದಾನೆ, ಅಕಟ ಕೆಡಿಸಿದೆಯಲ್ಲ ಅಕಟ.

0: ತನ್ನ ಮಗನ ಕೃತ್ಯದಿಂದ ಮಯೂರ ಧ್ವಜನಿಗೆ ಅತ್ಯಂತ ದುಃಖವಾಗಿದೆ. ಇಂತಹ ಕೆಲಸವನ್ನ ಕೆಡಿಸ್ಬಿಟ್ನಲ್ಲಪ್ಪ, ಯಾತಕ್ ಬೇಕು ಇನ್ನು ಯಜ್ಞ? ನಮಗೆ ಮಗನೇ ಶತ್ರುವಾಗ್ಬಿಟ್ನಲ್ಲ, ಸಾಕ್ಷಾತ್ ಕೃಷ್ಣ ಸಿಕ್ಕಿದ್ದ, ಆ ಕೃಷ್ಣನನ್ನ ಬಿಟ್ಟು ಈ ಕತ್ತೆ ರೂಪದ ಕುದುರೆಯನ್ನ ತೆಗೆದುಕೊಂಡು ಬಂದ್ಬಿಟ್ನಲ್ಲ. ಅಯ್ಯೋ ಕೆಟ್ಟೆ ನಾನು, ಇವನಿಗೆ ಬುದ್ಧಿ ಸರಿಯಾಗಿಲ್ಲ, ಇದರಿಂದ ಕೃಷ್ಣನ ಸಾಕ್ಷಾತ್ಕಾರವಾಗ್ತಿತ್ತು. ಮಂಚದಲ್ಲಿ ಒಡಗೂಡಬೇಕು ಅಂತ ಆಶಯದಿಂದ ಕೂಡಿರುವಂತಹ ಪತಿಯನ್ನ ಮರೆತು ನಿದ್ರೆ ಮಾಡುವ ಆ ಅಧಮಾಂಗನೆಯನ್ನ ಆಸೆ ಪಟ್ಟಂತೆ ಇವನು ಕೃತ್ಯ ಆಯ್ತಲ್ಲ, ಏನ್ ಮಾಡ್ಲಿ ಅಂತ ಮರುಗ್ತಾ ಇದ್ದಾನೆ ಮಯೂರಧ್ವಜ.
1: ಮತ್ತೆ

0: ಗುರುಧ್ವಜ ತನ್ನ ಮಗನನ್ನು ನೋಡಿ ಮತ್ತೆ ಮತ್ತೆ ಬೈತಾ ಇದ್ದಾನಂತೆ, ನೀನು ತೊಲಗಿ ಹೋಗು, ನೀ ನನ್ನ ಕಣ್ಣು ಮುಂದೆ ಇರಬೇಡ, ನೀ ಏನ್ ಮಾಡಿಬಿಟ್ಟೆ, ತುಳಸಿ ಕಬಲಗಳನ್ನು ಬಿಟ್ಟು ಬೇರೆ ಯಾವುದೋ ಹೂವುಗಳನ್ನು ತಂದು ಅಲಂಕಾರ ಮಾಡುತ್ತೇನೆ, ಅದು ಉತ್ತಮವಾಗುತ್ತದೆಯೇ? ಕೃಷ್ಣಾರ್ಜುನರನ್ನು ಬಿಟ್ಟು ಅವರ ಕುದುರೆಗಳನ್ನು ತಂದಿದ್ದೀಯಲ್ಲಪ್ಪ, ಈ ಯಜ್ಞ ನನಗೆ ಸಾಕು, ಅವರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾನು ಅವರನ್ನು ಹುಡುಕಿಕೊಂಡು ಹೋಗ್ತೇನೆ, ನನ್ನ ಉಳಿದ ಆಯುಷ್ಯವನ್ನ ಅವರ ಜೊತೆ ಗಳಿತೇನೆ. ನಿಟ್ಟುಸಿರು ಬಿಡುತ್ತಾ ಮಗನನ್ನ ದೂಷಣೆ ಮಾಡ್ತಾ ಇದ್ದಾನೆ.
1: ಕಡೆಯಾದು ದ್ವರಗೆ ಸಾಗಿನ್ನು ತುರಂಗಮಂ ಪೊಡೆಯ ತಲಾ ದೊಡ್ಡ

0: ಕೃತ್ಯದಿಂದ ಮಯೂರಧ್ವನಿಗೆ ಅತ್ಯಂತ ದುಃಖವಾಗಿದೆ. ಇನ್ನು ಯಜ್ಞ ಸಾಕು, ಈ ಕುದುರೆಯನ್ನು ನೀನು ಎಲ್ಲಿಗಾದರೂ ಕೂಡ ಹೊಡ್ಕೊಂಡು ಹೋಗು. ಕೃಷ್ಣಾರ್ಜುನರು ಎಲ್ಲಿದ್ದಾರೆ ಹೇಳು, ಅವರನ್ನು ತೋರಿಸು. ದೇವನೂರಿನ ಲಕ್ಷ್ಮೀಕಾಂತ ಸ್ವಾಮಿಯನ್ನು ಕಾಣಬೇಕು ಎಂಬಂತಹ ಅತಿಶಯವಾದ ತವಕದಿಂದ ಮಯೂರಧ್ವಜ ಪುನಃ ಪುನಃ ಕೇಳ್ಕೊಳ್ತಾ ಇದ್ದಾನೆ ತಾಮ್ರಧ್ವಜನಿಗೆ. ಕೃಷ್ಣಾರ್ಜುನರು ಎಲ್ಲಿದ್ದಾರೆ, ಅವರನ್ನು ತೋರಿಸು ತೋರಿಸು ಅಂತ ಆ ಕೃಷ್ಣಾರ್ಜುನರನ್ನ ಕಾಣುವ ತವಕದಿಂದ ಮಯೂರಧ್ವಜ ಇದ್ದಾನೆ.
1: ಇದುವರೆಗೆ ಚೈತ್ರವನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿ ಬಂತು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಆರನೇ ತರಗತಿಯಿಂದಲೇ ಕೃತಕ ಬುದ್ದಿಮತ್ತೆ ಪಠ್ಯಕ್ರಮದಲ್ಲಿ ಅಳವಡಿಕೆಗೆ ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ವಿಧಿಸಲು ಸಮಿತಿ ರಚಿಸಿದ ಸರ್ಕಾರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಸಂಸ್ಥೆ ಪರಿಶೀಲನೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ರಾಜ್ಯದ ಬೆಳವಣಿಗೆ ರೂಪಿಸುವಲ್ಲಿ ಸರ್ಕಾರದೊಂದಿಗೆ ಪಾಲುದಾರರಾಗುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯ ಅಂಗವಾಗಿ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಂಜುದಾರ್ ಶಾ ಸೇರಿದಂತೆ ಹಲವು ಉದ್ಯಮಿಗಳೊಂದಿಗೆ ಇಂದು ಉಪಹಾರ ಸಭೆ ನಡೆಸಿದ ಅವರು, ಬೆಂಗಳೂರನ್ನು ಭಾರತದ ತಂತ್ರಜ್ಞಾನ ರಾಜಧಾನಿಯನ್ನಾಗಿ ಮಾಡಿದ ಹೆಗ್ಗಳಿಕೆಗೆ ಜನರು ಹಾಗೂ ಕಂಪನಿಗಳಿಗೆ ಸಲ್ಲುತ್ತದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಆರ್ಥಿಕ ಸಾಧನೆಯನ್ನು ಪ್ರಸ್ತಾಪಿಸಿದ ಅವರು, ಪ್ರಸ್ತುತ ಸಾಫ್ಟ್ವೇರ್ ರಫ್ತು 4.36 ಲಕ್ಷ ಕೋಟಿಯಷ್ಟಿದೆ. ಈ ವರ್ಷ ಅದು 5.5 ಲಕ್ಷ ಕೋಟಿ ಮುಟ್ಟುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಬಿಯಾಂಡ್ ಬೆಂಗಳೂರು ಮೂಲಕ ರಾಜ್ಯದ ಇತರೆ ನಗರಗಳಿಗೆ ಉದ್ಯಮಗಳನ್ನು ವಿಸ್ತರಿಸಿ ಕೇವಲ $0.5 ವೆಚ್ಚ ಮಾಡುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಕ್ವಾಂಟಮ್ ನೀತಿ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಎಂದು, ಕೃತಕ ಬುದ್ದಿಮತ್ತೆ, ರೋಬೋಟಿಕ್ಸ್, ಸುಸ್ಥಿರ ಮೂಲಸೌಕರ್ಯ ಮುಂದಿನ ಗುರಿಯಾಗಿದ್ದು ಈ ಕ್ಷೇತ್ರಗಳು ಮುಂದಿನ ದಶಕಗಳ ಕಾಲ ಆಳಲಿವೆ ಎಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಆರನೇ ತರಗತಿಯಿಂದಲೇ ಮಕ್ಕಳು ಕೃತಕ ಬುದ್ದಿಮತ್ತೆಯನ್ನು ಪಠ್ಯಕ್ರಮದ ಭಾಗವಾಗಿ ಕಲಿಯಲಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಉದ್ಯಮಿಗಳಾದ ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಂಜುದಾ ಶಾ, ಉದ್ಯಮಿ ಕ್ರಿಸ್ ಗೋಪಾಲನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹೆದ್ದಾರಿ ರಾಜ್ಯ ಮುಖ್ಯ ರಸ್ತೆಯ ಪಕ್ಕದಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುವ ಗ್ರಾನೈಟ್, ಮಾರ್ಬಲ್ ಮಾರಾಟ, ತಾತ್ಕಾಲಿಕ ಮಳಿಗೆಗಳು, ಡಾಬಾಗಳು, ಹೋಟೆಲ್ ಇತ್ಯಾದಿಗಳಿಗೆ ನಿಯಮಾನುಸಾರ ಶುಲ್ಕ ತೆರಿಗೆ ವಿಧಿಸಲು ಸಮಿತಿ ರಚಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಸಚಿವರು, ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಭೂಮಿಯ ಹೋಟೆಲ್, ಡಾಬಾ, ಅಂಗಡಿ ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿದ್ದರೂ ಪಂಚಾಯಿತಿಗಳಿಗೆ ಸೂಕ್ತ ಆದಾಯ ಬರುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸಚಿವರು ಶುಲ್ಕ ವಿಧಿಸುವ ಬಗ್ಗೆ ನಿರ್ದೇಶನ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಯಕಟ್ಟಿನ ಜಾಗಗಳಲ್ಲಿ ಬೃಹತ್ ಫಲಕಗಳನ್ನು ಹಾಕಿ ಜಾಹೀರಾತುಗಳನ್ನು ಪ್ರದರ್ಶಿಸಲಾಗುತ್ತಿದೆ. ಮನೆಗಳಿಗೂ ಬಣ್ಣ ಬಳಿದು ಜಾಹೀರಾತು ಪ್ರದರ್ಶಿಸಲಾಗುತ್ತಿದೆ. ಆದರೆ ವಾಣಿಜ್ಯ ವಹಿವಾಟು ನಡೆಯುವ ಈ ಎಲ್ಲಾ ಪ್ರದೇಶ ವಾಣಿಜ್ಯ ಉದ್ದೇಶಕ್ಕೆ ಭೂ ಪರಿವರ್ತನೆ ಆಗಿರುವುದಿಲ್ಲ. ಈ ನಿಟ್ಟಿನಲ್ಲಿ ಸಮಿತಿ ರಚಿಸಿ ವರದಿ ಪಡೆದು ವಾಣಿಜ್ಯ ವಹಿವಾಟು ಮತ್ತು ಜಾಹೀರಾತು ಪ್ರದರ್ಶನದ ಭೂಮಿಗೆ ಶುಲ್ಕ ವಿಧಿಸಲು ನಿಯಮ ರೂಪಿಸುವಂತೆ ಸೂಚನೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬೆಂಗಳೂರಿನ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್, ವಾರ್ತಾ ಇಲಾಖೆ ಆಯುಕ್ತ ಎಂಎನ್ ಅನುಚೇತ್, ಸಂಸ್ಥೆಯ ನಿರ್ದೇಶಕ ಬಸವರಾಜ್ ಮೊದಲಾದವರು ಹಾಜರಿದ್ದರು. ಈ ತರಬೇತಿ ಶಾಲೆಯಲ್ಲಿ ಒಬ್ಬರು ಮುಖ್ಯ ವಿಮಾನ ಬೋಧಕರು, ಇಬ್ಬರು ವಿಮಾನ ಬೋಧಕರನ್ನು ನೇಮಿಸಲಾಗಿದೆ. ಒಟ್ಟು 5 ವಿಮಾನಗಳಿದ್ದು 3 ವಿಮಾನಗಳು ಹಾರಾಟ ಸ್ಥಿತಿಯಲ್ಲಿದೆ. ಈ ಹಿಂದೆ ನಡೆಯುತ್ತಿದ್ದ ಪಿಪಿಎಲ್, ಸಿಪಿಎಲ್ ಮಲ್ಟಿ ಎಂಜಿನ್ ಎಂಡೋಸ್ಮೆಂಟ್ ತರಬೇತಿಯನ್ನು ಮುಂದುವರಿಸಲಾಗುವುದು ಎಂದು ಬಳಿಕ ಪತ್ರಿಕಾ ಪ್ರಕಟಣೆ ಮೂಲಕ ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ. ಈ ಸಂಸ್ಥೆ ಒಟ್ಟು 30 ವಿದ್ಯಾರ್ಥಿಗಳ ತರಬೇತಿ ಸಾಮರ್ಥ್ಯ ಹೊಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸುವ ವೇಳೆ ಹಲ್ಲೆಗೆ ಒಳಗಾದ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳನ್ನು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ವಿಕಾಸಸೌಧದಲ್ಲಿಂದು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತರಾದ ಮಹೇಶ್ವರ ರಾವ್, ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಸಚಿವ ಕೃಷ್ಣ ಬೈರೇಗೌಡ, ಸರ್ಕಾರ ಎಷ್ಟೇ ಯೋಜನೆ ರೂಪಿಸಿದರೂ ಅದನ್ನು ಜನರಿಗೆ ತಲುಪಿಸಲು ನಿಷ್ಠಾವಂತ ಅಧಿಕಾರಿಗಳೇ ಅಡಿಪಾಯ ಎಂದು ತಿಳಿಸಿದ್ದಾರೆ. ಇಂತಹ ಅಧಿಕಾರಿಗಳೇ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನಿಜವಾದ ಶಕ್ತಿ ಎಂದು ಹೇಳಿದ್ದಾರೆ. ನೀಟ್ ವಿವಾದದ ಕುರಿತು ನಡೆಯುತ್ತಿರುವ ಪ್ರತಿಭಟನೆಗಳು ಸಮಾಜ ವಿರೋಧಿ ಶಕ್ತಿಗಳು ಅಶಾಂತಿ ಸೃಷ್ಟಿಸಲು ಬಳಸಿಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ ಮತ್ತು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ದಾಳಿ ನಡೆಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆಳಕಿಗೆ ಬಂದ ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತನಿಖೆಗೆ ಆದೇಶಿಸಿದ್ದರು ಎಂದು ಸಮರ್ಥಿಸಿಕೊಂಡಿದ್ದಾರೆ. ವಿಷಯದ ಗಂಭೀರತೆಯನ್ನು ಅರಿತ ಪ್ರಧಾನಿ ಹಾಗೂ ಕೇಂದ್ರ ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರಿನ ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟದಲ್ಲಿಂದು 2ನೇ ಆಷಾಢ ಶುಕ್ರವಾರವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಚಾಮುಂಡೇಶ್ವರಿ ದೇವಿಗೆ ಮುಂಜಾನೆಯಿಂದಲೇ ವಿವಿಧ ದ್ರವ್ಯಗಳಿಂದ ವಿಶೇಷ ಅಭಿಷೇಕ, ಮಹಾಮಂಗಳಾರತಿ ಹಾಗೂ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ದೇವಾಲಯದ ಒಳಾಂಗಣ ಮತ್ತು ಹೊರಾಂಗಣವನ್ನು ವರ್ಣರಂಜಿತ ಹೂಗಳಿಂದ ಶೃಂಗರಿಸಲಾಗಿತ್ತು. ಮೊದಲ ಆಷಾಢ ಶುಕ್ರವಾರಕ್ಕೆ ಹೋಲಿಸಿದರೆ ಇಂದು ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು, ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಮಣ್ಣಿನ ಫಲವತ್ತತೆ ರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸುವ ನಿಟ್ಟನಲ್ಲಿ ರಾಷ್ಟೀಯ ನೈಸರ್ಗಿಕ ಕೃಷಿ ಮೆಷಿನ್ ಯೋಜನೆಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕೆಂದು ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗಿತ್ತೆ ಮಾಧವ ವಿಠಲರಾವ್ ನಿರ್ದೇಶನ ನೀಡಿದ್ದಾರೆ. ಕೃಷಿ ಇಲಾಖೆಯ ಯೋಜನೆಗಳ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರಂತರವಾಗಿ ಮೆಕ್ಕೆಜೋಳದಂತಹ ಏಕದಳ ಧಾನ್ಯಗಳನ್ನು ಬೆಳೆಯುವುದರಿಂದ ಭೂಮಿಯ ಸಾರ ಕಡಿಮೆಯಾಗುತ್ತದೆ. ಇದರ ಬದಲು ದ್ವಿದಳ ಧಾನ್ಯಗಳನ್ನು ಸರತಿಯಂತೆ ಬೆಳೆಯುವುದರಿಂದ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಸಾರಜನಕ ಸ್ಥಿರೀಕರಣಗೊಂಡು ಫಲವತ್ತತೆ ಹೆಚ್ಚಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೋಳ ಹಾಗೂ ಹೆಸರು ಕಾಳಿನಂತಹ ಮಿಶ್ರ ಬೆಳೆ ಪದ್ಧತಿ ಅಳವಡಿಸಿಕೊಂಡರೆ ಹವಾಮಾನ ವೈಪರೀತ್ಯದ ಸಮಯದಲ್ಲಿ ಬೆಳೆ ನಷ್ಟದ ಭೀತಿಯನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಹಾಗೂ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯಡಿ ರೈತರು ಕೇವಲ ರಾಸಾಯನಿಕ ಗೊಬ್ಬರಗಳನ್ನೇ ನೆಚ್ಚಿಕೊಳ್ಳದೆ ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಹಾಗೂ ಜಾನುವಾರು ಆಧಾರಿತ ಕೃಷಿ ಪದ್ಧತಿಗೆ ಮರಳುವಂತೆ ಜಾಗೃತಿ ಮೂಡಿಸಬೇಕೆಂದು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ವಿಜಯನಗರ ಜಿಲ್ಲೆಯ 5 ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಚುರುಕಿನಿಂದ ಸಾಗಿದೆ. ಈವರೆಗೆ ಶೇಕಡ 76.01 ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ. ಇದಲ್ಲದೆ 2,822 ಶೇಕಡ 0.25 ಮತದಾರರು ಸ್ವತಃ ಆನ್ಲೈನ್ ಮೂಲಕವೇ ನಮೂನೆಗಳನ್ನು ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯ ತೀವ್ರಗತಿಯಲ್ಲಿ ಸಾಗುತ್ತಿದ್ದು 10,08,224 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮಾಹಿತಿ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಜಿಲ್ಲಾ ಪಂಚಾಯಿತಿ ವತಿಯಿಂದ ಭದ್ರ ಆರೋಗ್ಯ ಭದ್ರ ಭವಿಷ್ಯ ಎಂಬ ಕಾರ್ಯಕ್ರಮ ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೀರ್ತನಾ ಎಚ್ಎಸ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭದ್ರ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ತಿಂಗಳು ವೈದ್ಯರುಗಳು ವಿದ್ಯಾರ್ಥಿ ನಿಲಯಗಳಿಗೆ ತೆರಳಿ ಅಲ್ಲಿರುವ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗಳ 103 ವಸತಿ ವಿದ್ಯಾರ್ಥಿ ನಿಲಯಗಳಿದ್ದು ಪ್ರತಿ ವಿದ್ಯಾರ್ಥಿ ನಿಲಯಕ್ಕೂ ವೈದ್ಯರನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6ನೇ ತರಗತಿಯಿಂದಲೇ ಕೃತಕ ಬುದ್ದಿಮತ್ತೆ ಪಠ್ಯಕ್ರಮದ ಅಳವಡಿಕೆಗೆ ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ವಿಧಿಸಲು ಸಮಿತಿ ರಚಿಸಿದ ಸರ್ಕಾರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಸಂಸ್ಥೆ ಪರಿಶೀಲನೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
4: ಆಕಾಶವಾಣಿ ಬೆಂಗಳೂರು. ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆಕಾಶವಾಣಿ

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಸಾವಿರದ 1887 ಇಸ್ವಿ ಒಳಗೆ ಗಾಂಧೀಜಿ ಮ್ಯಾಟ್ರಿಕ್ ಪರೀಕ್ಷೆ ಪಾಸಾದರು. ಮ್ಯಾಟ್ರಿಕ್ ಪರೀಕ್ಷೆಗೆ ಆಗಬೇಕಾದ್ರೆ ಅವಾಗ ಅಹಮದಾಬಾದ್ಗೆ ಹೋಗಬೇಕು, ಇದ್ರೆ ಮುಂಬೈಗೆ ಹೋಗಬೇಕು, ಎರಡು ಕಡೆ ಪರೀಕ್ಷೆ ಆಗೋದು. ಈ ಕಾಠೆವಾಡ ವಿದ್ಯಾರ್ಥಿ ಇವರೆಲ್ಲ ಇದ್ದವರು ಮುಂಬೈಗೆ ಹೋಗಿ ಪರೀಕ್ಷೆ ಬರೆದು ಬಂದ್ರಂತೆ. ಆಮೇಲೆ ರಾಜಕೋಟೆಗೆ ಹೋಗಿಂದ ಅಹಮದಾಬಾದಿಗೆ ಹೋಗಬೇಕು, ಪ್ರವಾಸ ಮಾಡಬೇಕು, ಕಾಲೇಜ್ ಮುಂದುವರಿಸ್ಬೇಕಲ್ಲ, ಇನ್ನು ಎಲ್ಲಿ ಹೋಗಬೇಕು ಕಾಲೇಜಿಗೆ ಅಂತ ವಿಚಾರ ಬಂತು. ಮುಂಬಯಿ ಮತ್ತು ಭಾವನಗರ ಎರಡು ಕಡೆ ಕಾಲೇಜ್ ಇತ್ತಂತೆ. ಭಾವನಗರದಲ್ಲಿ ಖರ್ಚು ಕಮ್ಮಿ ಆಗ್ತಾಯಿತ್ತು, ಮುಂಬೈ ಖರ್ಚು ಜಾಸ್ತಿ ಅಲ್ವಾ. ಆದ್ದರಿಂದ ಶ್ಯಾಮಲ್ ದಾಸ್ ಕಾಲೇಜ್ ಅಂತ ಇತ್ತು, ಭಾಳ ಫೇಮಸ್ ಕಾಲೇಜ್ ಅದು. ಆ ಭಾವನಗರದಲ್ಲಿ ಹೋಗಬೇಕು ಅಂತ ತೀರ್ಮಾನ ಆಯಿತು. ಇವರು ಹೋದರು, ಕಾಲೇಜ್ ಸೇರಿಕೊಂಡ್ರು. ಆ ಶ್ಯಾಮಲ ದಾಸ್ ಕಾಲೇಜಲ್ಲಿ ಭಾಳ ಬುದ್ಧಿವಂತರ ಕಾಲೇಜು ಅಂತ ಹೆಸರದು. ಪ್ರಾಮಾಣಿಕವಾಗಿ ಹೇಳ್ತಾ, ನನಗೇನೂ ಅರ್ಥ ಆಗಲಿಲ್ಲ ಮೇಷ್ಟ್ರು ಪಾಠ ಮಾಡಿದ್ದು. ಮೇಷ್ಟ್ರು ಚೆನ್ನಾಗಿ ಪಾಠ ಮಾಡಲಿಲ್ಲ ಅಂತಲ್ಲ, ನನ್ನ ಸಿದ್ಧತೆ ಅಷ್ಟು ಕೆಟ್ಟದಾಗಿತ್ತು. ನನ್ನ ಮನಸ್ಸು ಓದಿದ ಹಿಂದಿಂದೆಲ್ಲ ಅಷ್ಟು ಅಶಕ್ತವಾಗಿತ್ತು ಅಂದರೆ ಅವ್ರ ಪಾಠ ಹಿಡ್ಕೊಳ್ಳೋಕೆ ಆಗ್ತಿರಲಿಲ್ಲ ನನಗೆ. ಮೊದಲನೇ ವರ್ಷ ಮುಗಿಯೋದ್ರೊಳಗೆ ಸಾಕು ಸಾಕಾಗ್ಬಿಡ್ತು ನನಗೆ. ಮನೆಗೆ ರಜೆಗೆ ಬಂದಾಗ ಇವರ ಪರಿವಾರದೊಬ್ಬರು ಸಲಹೆಗಾರರಿದ್ದರಂತೆ, ಮಾವಜಿ ದವೆ ಅನ್ನೋಂಥೊಬ್ಬರು ಬ್ರಾಹ್ಮಣರು. ಇವ್ರ ಮನೆಗೆ ಬಂದು ಇವರಿಗೆಲ್ಲ ಸಲಹೆ ಕೊಡ್ತಾ ಇದ್ರು. ಇವ್ರ ತಂದೆ ಇದ್ದಾಗಲಿಂದ ಸಲಹೆ ತಗೋತಾ ಇದ್ರು. ಅವ್ರ ಮುಂದೆ ಏನು ಮಾಡ್ತೀರಿ ಮೋಹನ್ ದಾಸ್ಗೆ ಅಂತ ಕೇಳಿದ್ರಂತೆ. ಇವನು ಶ್ಯಾಮಲಾ ದಾಸ್ ಕಾಲೇಜ್ ಹೋಗ್ತಾ ಇದ್ದಾನೆ, ಮಾಡ್ತಾನೆ, ಹೋಗ್ತಾನೆ ಭಾವನಗರದಲ್ಲಿ ಅಂತ. ಅವರೆದುರು ಕಾಲ ಬದಲಾಗಿದೆ, ಸರಿಯಾಗಿ ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಹುಡುಗರು ದೊಡ್ಡವರಾಗಲ್ಲ. ಅವ್ರ ತಲೆಗೆ ಏನಿತ್ತು ಗೊತ್ತಾ, ದಬ್ಬೆಯವ್ರ ತಲೆಗೆ, ಈ ಹುಡುಗ ದಿವಾನ್ ಆಗಬೇಕು, ಉಳಿದ ನೌಕರಿ ಬೇಡ, ದಿವಾನ್ ಆಗಬೇಕು. ದಿವಾನ್ ಆಗ್ಬೇಕಾದ್ರೆ ಇವನು ಡಿಗ್ರಿ ಮಾಡಿಕೊಂಡು ಅದಾಗೋದು ಸಾಧ್ಯನೇ ಇಲ್ಲ. ಒಂದು 5-6 ವರ್ಷ ಕಲಿಯಬೇಕು, 50-60 ರೂಪಾಯಿ ಸಂಬಳ ಸಿಗುತ್ತೆ ಅಷ್ಟೇ, ಇನ್ನೇನಾಗಲ್ಲ. ಇವನು ವಕೀಲಿ ಮಾಡಬೇಕು ಅಂದರೆ ಇನ್ನೂ ಟೈಮ್ ತಗೊಳ್ಳುತ್ತೆ, ಅದು ಬೇಡ. ಅದಕ್ಕೊಂದು ಸುಲಭ ಮಾಡಬೇಕಂದ್ರೆ ಈ ಹುಡುಗನ ಇಂಗ್ಲೆಂಡಿಗೆ ಕಳಿಸ್ಬಿಡಿ. ಇಂಗ್ಲೆಂಡಿಗೆ ಕಳಿಸಿ, ಈ ಮಾವಜಿ ದಬೆ ಅವ್ರ ಮಗ ಓದ್ತಿದ್ದ ಅಲ್ಲಿ, ಅವನು ಓದ್ಕೊಂಬಂದಿದ್ದಾನೆ, ಬ್ಯಾರಿಸ್ಟರ್ ಆಗಿ ಬಂದುಬಿಡ್ತಾನೆ. ಏನು 3 ವರ್ಷದಲ್ಲಿ ಆಗೋಗುತ್ತೆ ಬ್ಯಾರಿಸ್ಟ್ರ್ ಬಂದರೆ ನೋಡಿ ಇಲ್ಲಿ ಹೇಗಿದೆ ಗತ್ತವ್ರದು, ದಿವಾನಗಿರಿ ಸಿಗ್ತದೆ, ಈ ಹುಡುಗ ದಿವಾನ್ ಆಗಲಿ, ಕಳಿಸಿ ಇಂಗ್ಲೆಂಡಿಗೆ ಅಂತ ಹೇಳಿದರು. ಅಮ್ಮ ಚಿಂತೆ ಮಾಡಿದ್ರು, ಹೋಗೋದು ಹೇಗೆ, ಯಾರೂ ಪರಿಚಯ ಇಲ್ಲ. ಚಿಂತೆ ಮಾಡಬೇಡಿ, ನನ್ನ ಮಗ ಇದನ್ನೆಲ್ಲ ಗೊತ್ತಿದೆ ಅವನಿಗೆ, ಚೀಟಿ ಕೊಡ್ತಾನೆ, ಹೋಗಿ ಕೆಲಸ ಮಾಡ್ಬೋದಲ್ಲಿ ಅಂತ ಹೇಳಿದರು. ಅವ್ರು ಕೇಳಿದರು ಮೋಹನ್ ದಾಸ್ಗೆ, ನಿನಗೆ ಹೋಗೋಕೆ ಇಷ್ಟ ಇದೆಯೇನೋ ಅಂತ ಕೇಳಿದರು. ಇವ್ರಿಗೆ ಆ ಶ್ಯಾಮಲಾ ದಾಸ್ ಕಾಲೇಜ್ ಬಿಟ್ಟರೆ ಸಾಕಾಗಿತ್ತು, ಓದೋ ತಲೆಗೆ ಹತ್ತಾ ಇಲ್ಲಲ್ಲ. ಆಯಿತು, ಇಂಗ್ಲೆಂಡಿಗೆ ಹೋಗ್ತೀನಿ, ಮಾಡೋಣ ಅಂದ್ಬಿಟ್ಟು ವೈದ್ಯಕೀಯ ಶಿಕ್ಷಣ ಕಳಿಸಿ ನನ್ನ ಅಂತ ಕೇಳಿದರು. ಅವ್ರು ಹೇಳಿದ್ರಂತೆ, ಬೇಡಪ್ಪ, ವೈಷ್ಣವ್ರು ಬಂತಂದವ್ ನೀನು. ನಮ್ಮಪ್ಪ ಹೇಳ್ತಿದ್ರು, ವೈಷ್ಣವರಾದವರು ಹೆಣ ಕೊಯ್ಯಬಾರ್ದು, ಅಪಚಾರದ ಕೆಲಸ ಅದು. ಅದರಿಂದ ನೀನು ಡಾಕ್ಟರ್ ಆಗೋದು ಬೇಡ, ನೀನು ದಿವಾನ್ ಆಗು, ವಕೀಲ್ ಮಾಡ್ಕೊಂಬ, ದಿವಾನ್ ಆಗು ಅಂತ ಹೇಳಿದರು. ಆಯಿತು, ತೀರ್ಮಾನ ಆಯಿತು, ಇಂಗ್ಲೆಂಡಿಗೆ ಹೋಗಬೇಕು ಅಂತ ತೀರ್ಮಾನ ಆಯಿತು. ತಾಯಿ ಕೇಳಬೇಕಲ್ಲ, ಏನು ಮಾಡಬೇಕು ಅಂತ ಕೇಳಿದರು. ಆ ತಾಯಿ ಹೇಳಿದರು, ನೋಡಪ್ಪ, ನನಗ್ಯಾಕೋ ಚಿಂತೆ ಇದೆ, ನಿಮ್ಮ ಹಿರಿಯ ಅಣ್ಣನ ಕೇಳು, ನಿಮ್ಮ ಚಿಕ್ಕಪ್ಪ ಇದ್ದಾರೆ ಅವ್ರನ್ನ ಕೇಳು, ಅವ್ರು ಹೆಂಗೆ ಹೇಳ್ತಾರೆ ಹಾಗೆ ದೊಡ್ಡವ್ರನ್ನ ಕೇಳೋಣ ಅಂತ. ಅವರು ಇದ್ದದ್ದು ಪೋರ್ಬಂದರದಲ್ಲಿ, ಅಲ್ಲಿಗೆ ಹೋಗಬೇಕು. ಒಂದು ಚಕ್ಕಡಿ ಮಾಡಿಕೊಂಡು 4 ದಿವಸ ಹೋದ್ರಂತ. ಅಲ್ಲಿ ಚಕ್ಕಡಿ ಮಾಡ್ಕೊಂಡು ಹೋದಾಗ ಲೇಲೆ ಸಾಹೇಬರು ಅಂತಿದ್ರು, ಆ ಪೋರ್ಬಂದರದಲ್ಲಿ ದೊಡ್ಡ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅವರು. ಅವ್ರ ಮಾತಿಗೆ ಭಾಳ ಬೆಲೆ. ಚಿಕ್ಕಪ್ಪ ಅವರಿಗೆ ತುಂಬ ಸಂಬಂಧ ಚೆನ್ನಾಗಿತ್ತು. ಅಕಸ್ಮಾತ್ ಆಗಿ ಚಿಕ್ಕಪ್ಪ ಇವ್ರ ಬಗ್ಗೆ ಹೇಳಿ ಲೇಲೆ ಸಾಹೇಬರ ಕಡೆ ಒಂದು ಪತ್ರ ಕೊಟ್ಟರೆ

0: ಬ್ಯಾರಿಸ್ಟರ್ ಕೋರ್ಸ್ ಸಿಗಬಹುದು ಅಂತ ಒಂದೇನೋ ಆಸೆ. ಇವ್ರು ಹೋದರು, ಆ ಚಿಕ್ಕಪ್ಪ ಹೇಳಿದರು, ನಾನು ಹೋಗ್ಬೇಕಂತಿದ್ದೀನಿ, ಬ್ಯಾರಿಸ್ಟರ್ ಆಗಬೇಕು ಅಂತೀನಿ ಇಂಗ್ಲೆಂಡಿಗೆ, ಅದು ದಯವಿಟ್ಟು ಲೇಲೆ ಸಾಹೇಬರಿಗೆ ಹೇಳೋದು ಪತ್ರ ಕೊಡಿಸ್ಕೊಡು ಅಂತ. ಆತ ಹೇಳಿದೆ, ನೋಡಪ್ಪ ನಾನು ಜೀವನದ ಕೊನೆಗೆ ಬಂದುಬಿಟ್ಟಿದ್ದೀನಿ, ನಾನೇನು ತೀರ್ಥಯಾತ್ರೆಗೆ ಹೊರಟಿದ್ದೀನಿ, ನೀನು ಬೇರೆ ದೇಶಕ್ಕೆ ಹೋಗೋದು ನನಗಿಷ್ಟ ಇಲ್ಲ, ಇಲ್ಲೇ ಕಲಿಬೋದಲ್ಲ, ಅಲ್ಲಿಗೆ ಹೋಗೋದು ಯಾಕೆ, ಅಲ್ಲಿ ಜನ ನೋಡಿದ್ದೀನಿ ಅವ್ರ ಸ್ಟೈಲ್ ಏನು, ಬಟ್ಟೆ ಏನು, ಅವ್ರ ಸಿಗರೇಟ್ ಸೇದೋದೇನು, ಮಾಂಸಾಹಾರ ಏನು, ನನಗೇನೋ ಇಷ್ಟ ಇಲ್ಲಪ್ಪ, ನೀನು ಹೋಗೋದು ಮನಸ್ಸಿಲ್ಲ, ನೀನು ಹೋಗೋದಾದರೆ ನಿನ್ನ ತಾಯಿ ಅಪ್ಪಣೆ ಕೇಳು, ಆಕೆ ಕೊಟ್ಟರೆ ಹೋಗು, ಉಳಿದವ್ರು ಯಾರು ನೀನು ಕೇಳೋಕೆ ಹೋಗಬೇಡ ಅಂದರು. ಲೇಲೆಗೊಂದು ಪತ್ರ ಕೊಡ್ತೀರು, ನಾನೇನು ಕೊಡಲ್ಲಪ್ಪ, ನೀನೇ ಪತ್ರ ಹಾಕು ಹೋಗು. ಇವ್ರು ಹೋದರು ಲೇಲೆ ಸಾಹೇಬ್ರ ಕಡೆ, ನಾನು ಅವರ ನಮ್ಮ ಚಿಕ್ಕಪ್ಪ ಇದ್ದಾರೆ, ಅವ್ರು ಹೇಳಿದರು ನಿಮ್ಮ ಕಡೆ ಭೇಟಿಯಾಗಿ ಅಂತ ಬಂದಿದ್ದೀನಿ ಅಂತ. ಆದಿವ್ ಮಾತೇ ಆಡಿಸ್ಲಿಲ್ಲ, ಸುಮ್ಮನೆ ಹೋಗಯ್ಯ, ಬಿ ಎ ಓದ್ಕೋ, ಆಮೇಲೆ ವಿಚಾರ ಮಾಡು ಅಂತ ಹೋಗೇ ಬಿಟ್ರು. ಇದ ವಾಪಸ್ ಬಂದರು, ತಾಯಿಗೆ ಕೇಳಿದರು, ಅಮ್ಮ ಏನು ಮಾಡಲಿ ಅಂತ. ಅಮ್ಮ ಹೇಳಿದ್ಲು, ನೋಡಪ್ಪ ನನಗೆ ಭಯ, ಅಲ್ಲಿ ಹೆಂಗಸರು ಆಗಿರ್ತಾರಂತೆ, ಕುಡ್ತಾ ಮಾಂಸ ಇಲ್ಲಿ ಬದುಕೋಕ್ಕಾಗಲ್ಲಂತೆ. ಹೌದಾ, ನಾ ಪ್ರಮಾಣ ಮಾಡ್ತೀನಮ್ಮ, ಮದ್ಯ, ಮಾಂಸ, ಸ್ತ್ರೀ ಈ ಮೂರನ್ನು ನಾನು ಮುಟ್ಟೋದಿಲ್ಲ ಅಂತ ನಿನ್ನ ಕಾಲು ಮುಟ್ಟು ಪ್ರತಿಜ್ಞೆ ಮಾಡ್ತೀನಿ ನಾನು. ಈ ಪ್ರತಿಜ್ಞೆ ನೀನು ನಂಬ್ಕೋ, ಅದನ್ನು ಮೀರಲ್ಲ ನಾನು, ಅಪ್ಪಣೆ ಕೊಡು ಅಂದರು. ದುಡ್ಡು ಹೇಗೆ ಮಾಡೋದು, ತುಂಬ ಖರ್ಚು, 4,000-5,000 ರೂಪಾಯಿ ಆಗ್ತದೆ ಖರ್ಚು ಅಂತ. ಆ ಗಾಂಧೀಜಿ ಅಂದ್ರಂತೆ, ಕಸ್ತೂರ್ಬಾ ಮೈ ಮೇಲೆ ಬಂಗಾರ ಇದೆ, ಒಂದು 2-3 ಸಾವಿರ ಬರುತ್ತೆ ಮಾರಿದರೆ, ಅದನ್ನು ಕೊಟ್ಟು ಹೋಗೋಣ ಅಂತ. ಅಣ್ಣ ಹೇಳ್ದ, ಬೇಡ ಬೇಡ, ನೀ ಚಿಂತೆ ಮಾಡಬೇಡ, ದುಡ್ಡಿನ ವಿಷಯ ನಾನು ಹೇಗೋ ಮಾಡ್ಕೋತೀನಿ, ನೀ ಹೊರಡೋ ತಯಾರಿ ಮಾಡ್ಕೊ. ಮೊದಲು ಮುಂಬೈಗೆ ಹೋಗ್ಬೇಕು ನೀನು, ಮುಂಬೈಗೆ ಹೋಗಿ ಅಲ್ಲಿಂದ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಇಂಗ್ಲೆಂಡ್ಗೆ ಹೋಗ್ಬೇಕಾದ್ರೆ ಹಡಗಲ್ಲಿ ಹೋಗಬೇಕು. ಆಯಿತು, ಮುಂಬೈಗೆ ಹೋಗಬೇಕು ಅಂತ ತೀರ್ಮಾನ ಆಯಿತು. ಎಲ್ಲರ ಆಶೀರ್ವಾದ ತಗೊಂಡು ಗಾಂಧಿ ಮುಂಬೈಗೆ ಬಂದರು. ಗಾಂಧೀಜಿ ಮುಂಬೈಗೆ ಬಂದದ್ದೇನೋ ಸರಿ, ಅಲ್ಲಿ ಬಂದಂಥ ಕಷ್ಟಗಳನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಏನಾಯಿತು, ಹೋದರು ಇವರು ಜೂನ್ಗೆ, ಅವರೆಂಥ ಹುಚ್ಚ ಇದೆಯಲ್ಲೋ, ಜೂನ್ನಲ್ಲಿ ಸಮುದ್ರದಲ್ಲಿ ದೊಡ್ಡ ದೊಡ್ಡ ತೆರೆಗಳಿರ್ತವೆ, ಬಿರುಗಾಳಿ ಇರ್ತದೆ, ಈಗ ಹೋಗೋ ಸಮಯ ಅಲ್ಲ, ನೀನು ದೀಪಾವಳಿ ಕಳ್ಕೊಂಡು ಡಿಸೆಂಬರ್ ಹೊತ್ತಿಗೆ ಹೋಗಬೇಕು ಅಂತಂದರು. ಜೂನಿಂದ ಡಿಸೆಂಬರಲ್ಲಿ ಮುಂಬೈಯಲ್ಲಿ ಇರಬೇಕಲ್ಲ, ಕಳೆಯೋದು ಹೇಗೆ, ಟೈಮ್ ಕಳೆಯೋದು ಹೇಗೆ, ಎಲ್ಲಿ ಇರೋದು, ಯಾರೋ ಒಬ್ಬರನ್ನು ಜೊತೆ ಮಾಡಿಕೊಟ್ರು ಅಣ್ಣ, ಅವ್ರ ಮನೇಲಿ ಇರ್ತಾಯಿದ್ರು. ವಿಚಿತ್ರ ಪರಿಸ್ಥಿತಿ ಏನಾಯಿತು ಅಂದರೆ, ಈ ಬನಿಯಾ ಕುಟುಂಬ ಗಾಂಧೀಜಿಯವ್ರದ್ದು, ಇವರಲ್ಲಿ ಇದುವರೆಗೂ ಯಾರೂ ವಿಲಾಯತಿಗೆ ಹೋಗಿರಲಿಲ್ಲ. ಅಲ್ಲಿ ಕೆಲವರು ಹಿರಿಯರು ಸೇರಿಕೊಂಡು ಏನು ಮಾಡಿದರು, ಈ ನೋಡಪ್ಪ ನೀನು ಬನಿಯಾಕ್ ಪರಿವಾರದವನು, ವಿಲಾಯತಿಗೆ ಹೋದರೆ ನಿನಗೆ ಬಹಿಷ್ಕಾರ ಹಾಕಬೇಕಾಗ್ತದೆ, ನಾವು ಶಿಕ್ಷೆ ಆಗಬೇಕು ಅಂತಂದರು. ಅವರೊಂದು ಜಾತಿಯವ್ರ ಪಂಚಾಯಿತಿ ಅಂತ ಬೇರೆ ಮಾಡಿಬಿಟ್ರು. ಇದು ಕಲ್ಪನೆ ಇರಲಿಲ್ಲ ಗಾಂಧಿ, ಸಣ್ಣ ಹುಡುಗ ಅವ್ರಿನ್ನು 16 ವರ್ಷ, ಆ ಹೊತ್ತಿಗೆ ಏನು ಮಾಡೋದು, ಹುಡುಗ ಫೇಸ್ ಮಾಡೋದು, ಎಲ್ಲ ಜಾತಿಯವ್ರನ್ನ ಕರಿಬೇಕು, ಹೀಗಾಗಿ ನಿನಗೆ ಹೋಗೋಕ್ಕೆ ಪರ್ಮಿಷನ್ ಕೊಡಲ್ಲ, ಬಂದು ಜಾತಿಯವರ ಪಂಚಾಯಿತಿ ಮುಂದೆ ಹಾಜರಾಗಬೇಕು ನೀನು ಅಂದರು. ಹೋದರು, ಅದು ಎಲ್ಲಿ ಧೈರ್ಯ ಬಂತು ಗಾಂಧಿಗೆ, ಅಂಜುಪುರ್ಕ ಬಹಳ ಅವತ್ತೇನೋ ಧೈರ್ಯ ಬಂದುಬಿಟ್ಟಿದೆ. ಧೈರ್ಯ ಯಾಕೆ ಬಂತು ಅಂದರೆ, ಬೇರೆ ಹಾದಿ ಇಲ್ಲ, ಅಲ್ಲಿ ಹೋಗಲೇಬೇಕು ಅಂತ ಆಸೆ ಇದೆಯಲ್ಲ, ಅದಕ್ಕೇನು ಮಾಡ್ತಾರೆ, ಅವ ದೊಡ್ಡ ಒಂದು ಸಭೆ ಕರೆದ್ರಂತೆ, ನೋಡಪ್ಪ ನೀನು ವಿಲಾಯತಿಗೆ ಹೋಗುವಂಥ ವಿಚಾರ ಸರಿ ಆದದ್ದಲ್ಲ ಅಂತ ಪಂಚಾಯಿತಿ ಅಭಿಪ್ರಾಯ ಇದೆ. ಯಾಕೆ ಅಂದರೆ, ಅಲ್ಲಿ ಹೋದರೆ ಧರ್ಮ ಪಾಲನೆ ಮಾಡೋಕ್ಕಾಗೋಲ್ಲ, ಆಂಗ್ಲೇಯರ ಜೊತೆಗೆ ನೀನು ಆಹಾರ ಪಾನೀಯಗಳನ್ನು ತೊಗೋಬೇಕಾಗ್ತದೆ, ಅವ್ರ ಜೊತೆಗೆ ಮೈಲಿಗೆ ಆಗ್ತದೆ, ಹೋಗೋಕ್ಕಾಗಲ್ಲ ಅಂತ. ಗಾಂಧೀಜಿಗೆ ಒಳಗೊಂದು ಸಂಕಟ ಬಂದುಬಿಡ್ತು, ಕಾಲೇಜ್ ಬೇಡ ಅಂತ ಬಂದಿದ್ದೀನಿ, ಮುಂಬೈಗೆ ಹೋಗಿ ಬಂದಿದ್ದೀನಿ, ಹೋಗಲೇಬೇಕು ಇಂಗ್ಲೆಂಡ್ಗೆ ಅಂತ ಬಂದಿದ್ದೀನಿ, ಅದಕ್ಕೇನು ಮಾಡೋದು, ಧೈರ್ಯವಾಗಿ ಹೇಳಿದ್ರಂತೆ, ವಿಲಾಯತಿಗೆ ಹೋಗೋದು ಯಾವ ರೀತಿ ಅಧರ್ಮ ಅಲ್ಲ ಅಂತ ನನಗೆ ಗೊತ್ತಿದೆ, ನಾನು ಹೋಗೋದು ವಿದ್ಯಾಭ್ಯಾಸಕ್ಕೆ ಮಾತ್ರ ಹೋಗೋದು, ನಿಮಗೆ ಹೆದರಿಕೆ ಇರುವಂಥ ಆ ಮೂರು ವಿಷಯಗಳನ್ನು, ಮದ್ಯ, ಮಾಂಸ ಮತ್ತು ಸ್ತ್ರೀ, ಇವನು ಮುಟ್ಟಲ್ಲ ಅಂತ ತಾಯಿಗೆ ಮಾತು ಕೊಟ್ಟಿದ್ದೀನಿ, ಇದಾದಮೇಲೆ ನಾನು ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ, ಇಲ್ಲ ಧರ್ಮ ಪಾಲನೆ ಸಾಧ್ಯ ಇಲ್ಲ, ಆದ್ದರಿಂದ ನಿಮ್ಮನ್ನು ಬಹಿಷ್ಕಾರ ಹಾಕ್ತೀವಿ ಎಂದು. ಅವನು ಹೇಳಿದ್ರು, ನೀವೇನಾದರೂ ಮಾಡ್ಕೊಳ್ಳಿ, ನಿಜವಾಗಿ ನೋಡಿದ್ರೆ ನಿಮ್ಮನ್ನು ತಲೆ ಹಾಕಬಾರ್ದು ನಮ್ಮ ವಿಷಯದೊಳಗೆ, ಆದರೆ ನಾನು ಮಾತು ಒಪ್ಪಲ್ಲ, ನಾನು ಹೋಗೇ ಹೋಗ್ತೀನಿ ಅಂದರು. ಅವ್ರಿಗೆ ಭಾರಿ ಸಿಟ್ಟು ಬಂದ್ಬಿಡ್ತು. ಅವ್ರು ಹೇಳಿದ್ರಂತೆ, ಇವನು ಬಹಿಷ್ಕಾರ ಹಾಕೋದಷ್ಟೇ ಅಲ್ಲ, ಇವನಿಗೆ ಯಾರಾದರೂ ಸಹಾಯ ಮಾಡಿದರೆ ಅವ್ರಿಗೂ ಬಹಿಷ್ಕಾರ ಹಾಕ್ತೀವಿ, ಅಷ್ಟೇ ಅಲ್ಲ ಇವನು ಹೋಗ್ತಾನಲ್ಲ ಊರಿಗೆ ಹೋಗೋ ದಿವಸ, ಬಂದರಿಗೆ ಕೂಡ ಯಾರು ಹೋಗಬಾರ್ದು ಹಡಗಿನ ಹತ್ರ, ಯಾರು ಹಡಗಿನ ಹತ್ರ ಹೋಗ್ತಾರೋ ಅವ್ರಿಗೂ ಬಹಿಷ್ಕಾರ ಹಾಕ್ತೀವಿ. ಇದರಿಂದ ಫಜೀತಿ ಏನಾಯಿತು ಅಂದರೆ, ಇವರಿಗೆ ದುಡ್ಡು ಬೇಕಲ್ಲ ಟಿಕೆಟ್ ತೊಗೊಳೋದಕ್ಕೆ, ಯಾರು ಕೊಡ್ತಾರೆ ದುಡ್ಡು, ಯಾರೋ ಒಬ್ಬರನ್ನ ಕೇಳಿದ್ರಂತೆ, ಇವ್ರ ಭಾವ ಇದ್ದ ಅಲ್ಲಿ, ಭಾವ ಹೇಳಿದಂತೆ, ನೋಡಪ್ಪ ನಿನ್ನ ದುಡ್ಡು ಕೊಟ್ಟರೆ ಗೊತ್ತಾದ ನನ್ನ ಬಹಿಷ್ಕಾರ ಹಾಕ್ಬಿಡ್ತಾರೆ, ನಾನು ಇಲ್ಲೇ ಬದುಕಬೇಕಾದವನು, ಏನು ಮಾಡೋದು ಕೊಡೋಕ್ಕಾಗಲ್ಲ ಅಂದ. ಇನ್ನೇನಪ್ಪ ಮಾಡೋದು ಅಂತ, ಇನ್ನೊಬ್ಬರಿದ್ದರು ಬೇರೆಯವರು, ಅವ್ರ ಹತ್ರ ಹೋಗಿ ಬೇಡ್ಕೊಂಡ, ನಾನು ಸ್ವಲ್ಪ ದುಡ್ಡು ಕೊಡಿ ಸ್ವಾಮಿ, ನಾನು ಕೊಡಿಸ್ತೀನಿ ನಿಮಗೆ. ಭಾವ ಹೇಳ್ದ, ನನಗೆ ಕೊಡಬೇಡಪ್ಪ ನೀ ದುಡ್ಡು, ಅವ್ರಿಗೆ ಕೊಟ್ಬಿಡು, ನಾನು ಅವ್ರ ಕಡೆಯಿಂದ ಇಸ್ಕೋತೀನಿ ಅಂತ. ಅವ್ರ ಕಡೆಯಿಂದ ದುಡ್ಡು ಇಸ್ಕೊಂಡು ಭಾವನವ್ರ ಕಡೆಯಿಂದ ಅವ್ರಿಗೆ ಕೊಡಿಸಿ ಟಿಕೆಟ್ ತೊಗೊಂಡ್ರು. ಟಿಕೆಟ್ ತೊಗೊಂಡು ಇನ್ನೊಬ್ಬ ಮನುಷ್ಯ ಗೊತ್ತಾಗಲಾರದ ಹಾಗೆ, ನೋಡಿ ಎಷ್ಟು ಪರಿಸ್ಥಿತಿ, ನಾವೀಗ ಬೇರೆ ದೇಶಕ್ಕೆ ಹೋಗೋದಂದ್ರೆ ಸಂಭ್ರಮ ಇರ್ತದೆ, ಇವ್ರು ಮತ್ತೊಬ್ಬರಿಗೆ ಗೊತ್ತಾಗಲಾರ್ದ ಹಾಗೆ ಬಂದು ಇವರಿಗೆ ಬಟ್ಟೆ ಎಲ್ಲ ಕೊಡಿಸೋದಪ್ಪ, ಕೋಟು, ಪ್ಯಾಂಟು, ಟೈ, ಜಾಕೆಟು ಎಲ್ಲ ಏನೇನು ಹಾಕೋಬೇಕಲ್ಲ ಇಂಗ್ಲೆಂಡಲ್ಲಿ, ಅವನ್ನೆಲ್ಲ ಕೊಟ್ಟು ಹೋದ್ರಂತೆ. ನೋಡಿ ಇಷ್ಟ ಆಗಲಿಲ್ಲ ಅವರಿಗೆ, ಅಯ್ಯೋ ಈ ಟೈ ಅಂತೂ ಬೇಡ ಬೇಡಪ್ಪ ನನಗೆ, ಇದೇನು ಕುತ್ತಿಗೆ ಕಟ್ಕೊಂಡಂಗೆ, ಜಾಕೆಟ್ ಇಷ್ಟ ಆಗಲಿಲ್ಲ, ಬಟ್ ಏನು ಮಾಡೋದು, ಮಾಡ್ಕೋಬೇಕಲ್ಲ, ಎಲ್ಲ ಹಾಕ್ಕೊಂಡ್ರು. ಆ ಹೊತ್ತಿಗೆ ಮುಂಬೈದಿಂದ ಒಬ್ರು ವಕೀಲರು ಹೋಗ್ತಾಯಿದ್ರು, ತ್ರಿಯಂಬರಕರಾವ್ ಮುಜುಮ್ದಾರ್ ಅಂತ. ಅದೇ ಹಡಗಲ್ಲಿ ಅವರು ಬ್ಯಾರಿಸ್ಟರ್ ಪ್ರೋಗ್ರಾಮಿಗೆ ಹೋಗೋರು. ಯಾರು ಹೇಳಿದ್ರೆ ಹೆಂಗೆ ಹೋಗ್ತಾರೆ, ಅವ್ರ ಜೊತೆಗೆ ಹೋಗ್ಬಿಡ್ದೀನೋ ಅನುಕೂಲ ಆಗುತ್ತೆ ಅಂತ. ಈತ 16 ವರ್ಷದ ಹುಡುಗ, ಆ ಮಜುಮ್ದಾರ್ ದೊಡ್ಡವರು, ಪ್ರಾಯ ಮೀರಿದವರು, ಬ್ಯಾರಿಸ್ಟರ್ ಮಾಡ್ಕೋಬೇಕು ಅಂತ ಹೊರಟಿದ್ದಾರೆ. ಆಯ್ತಪ್ಪ ನನ್ನ ಜೊತೆಗೆ ಬಾ, ನನ್ನ ಕೊಣೆಯಲ್ಲೇ ಬಾ ಹಡಗಿನಲ್ಲಿ ಅಂತ ಹೇಳ್ಕೊಂಡ್ರು. ಆ ಹಡಗಿನಲ್ಲಿ ಕೂತ್ಕೊಂಡು ಸೆಪ್ಟೆಂಬರ್ 4 1988 ಮುಂಬೈ ಬಿಟ್ಟು ಇಂಗ್ಲೆಂಡಿಗೆ ಹೊರಟರು.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಒಂದು ಚಿತ್ರಗೀತೆಯನ್ನ ಕೇಳೋಣ. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಅನುರಾಗ ಸಂಗಮ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು. ಸ್ಟುಡಿಯೋದಲ್ಲಿ ಸಮಯ 3 ಗಂಟೆ. ಇನ್ನು ಮುಂದೆ ಕೇಳಿ ಎನ್ಸಿಆರ್ಟಿಯ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: श्रोताओं, अभी आपने सुना कार्यक्रम नमक, और अब इसी के साथ हमारा आज का उमंग कार्यक्रम यहीं पर समाप्त होता है। तो अजीत को
1: और उमंग कार्यक्रम की तकनीकी टीम यानी
0: कुसुमलता,
1: जगबंधु,
0: चेतना
1: और मंजू जी के साथ विमलेश को अगले सप्ताह तक के लिए आज्ञा दीजिए।
0: नमस्कार, नमस्कार।
2: उमंग, उमंग, उमंग, उमंग, उमंग।
3: NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ನ್ಯಾಯವಾಣಿ.
4: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
5: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇವತ್ತು ಕಾನೂನು ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜ್ ಅವರು. ಸರ್, ನಮಸ್ಕಾರ.
6: ನಮಸ್ತೆ ಸರ್.
5: ಈಗ ಕುಟುಂಬದ ಹಿರಿಯ ಮಹಿಳೆ ಆಸ್ತಿ ಈ ಒತ್ತಡ ಅಥವಾ ಬೆದರಿಕೆ ಅಥವಾ ಮೋಸದ ಮೂಲಕ ಬೇರೆ ಸಂಬಂಧಿಕರ ಹೆಸರಿಗೆ ವರ್ಗಾವಣೆ ಅಕಸ್ಮಾತ್ ಆಗಿದ್ರೆ ಮತ್ತು ತುಂಬಾ ವರ್ಷಗಳಾಗಿರ್ತದೆ ಆ ಮಹಿಳೆ ಮನೆಯಿಂದ ಅಕಸ್ಮಾತ್ ಏನಾದ್ರೂ ಅವರನ್ನು ಹೊರಗೆ ಹಾಕಿದ್ರೆ ಕಾನೂನಿನ ಅಡಿನಲ್ಲಿ ಯಾವ ರೀತಿ ಹಕ್ಕುಗಳು ಮತ್ತು ಪರಿಹಾರಗಳು ಅವರಿಗೆ ಸಿಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
6: ನೋಡಿ ಸರ್, ಇಲ್ಲಿ ಒಂದು ಕುಟುಂಬದ ಹಿರಿಯ ಮಹಿಳೆಗೆ ಏನು ಆಸ್ತಿಗಳಿರ್ತೈತೆ ಅದು ಅವರ ಸ್ವಂತ ಆಸ್ತಿಗಳಾಗಿರ್ತದೆ. ಇಂತಹ ಆಸ್ತಿಗಳನ್ನ ಯಾರಾದರೂ ಮೋಸದಿಂದ ಅಥವಾ ಬೇರೆಯವರು ಅವರಿಗೆ ಒತ್ತಡ ಏನಾದರೂ ಹಾಕಿ ಬೇರೆಯವರು ಬರೆಸ್ಕೊಂಡಿದ್ರೆ ಇಂತಹ ಸಂದರ್ಭದಲ್ಲಿ ಅವರು ಸೂಕ್ತ ಪರಿಹಾರಗಳನ್ನು ಮತ್ತು ಅವರು ಆ ಆಸ್ತಿಯನ್ನು ಉಳಿಸ್ಕೊಳ್ತಕ್ಕಂಥ ಹಕ್ಕುಗಳು ಸಹ ನಮ್ಮ ಅನೇಕ ಕಾನೂನುಗಳಲ್ಲಿ ಕೊಟ್ಟಿದ್ದಾರೆ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಕಲಂ 14, 15, 16, 17 ಮತ್ತು 19 ಅಂತಹ ಪತ್ರಗಳನ್ನು ರದ್ದುಪಡಿಸುವ ಹಕ್ಕನ್ನು ಹೊಂದಿರುತ್ತದೆ.
5: ಅಂದ್ರೆ ಒತ್ತಡ ಮೋಸದಿಂದ ಅಕಸ್ಮಾತ್ ಆಸ್ತಿ ವರ್ಗಾವಣೆ
6: ಆಗಿರುತ್ತದೆ,
5: ಅವರು ಹಕ್ಕುಪತ್ರ ಎಲ್ಲ ಮಾಡಿಸ್ಕೊಂಡ್ರು ಕೂಡ ಈ ಎಲ್ಲ
6: ಖಂಡಿತ ಅವರಿಗೆ ವಾಪಸ್ ಬರುತ್ತೆ. ಇದನ್ನ ನಾವು ಇದ್ ಮಾಡಬಹುದು.
5: ಅಂದ್ರೆ ಇಂತಹ ಒಂದು ನ್ಯಾಯಾಲಯಕ್ಕೆ ಹೋಗಿ ದಾವೆ ಹೂಡಿ ಪ್ರಶ್ನೆ ಮಾಡಿ ರದ್ದುಗೊಂಡಂತದ್ದನ್ನ ವಾಪಸ್ ತಮ್ಮ ಹೆಸರಿಗೆ ತರಬಹುದು ಅಂತ. ಅಂದ್ರೆ ಬೇರೆ ಬೇರೆ ಕಾರಣದಿಂದ ಕೆಲವು ಸಲ ಸಾಲ ಕೊಟ್ಟು ಅದಕ್ಕೆ ಪ್ರತಿಯಾಗಿ ಬೇರೆ ಬೇರೆ ಆಸ್ತಿಗಳನ್ನು ಕೂಡ ತಗೊಂಡ್ಬಿಟ್ಟಿರ್ತಾರೆ, ಅವ್ರಿಗೆ ವರ್ಗಾವಣೆ ಆಗಿರ್ತದೆ, ಗೊತ್ತಾಗಲ್ಲ ಕೆಲವು ಸಲ. ಇದನ್ನ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ವಾದ ಮಾಡಿ ಹೀಗೀಗಾಗಿದೆ, ಅನ್ಯಾಯ ಆಗಿದೆ, ಮೋಸ ಆಗಿದೆ, ಒತ್ತಡ ಆಗಿದೆ, ಅಥವಾ ವಿಲ್ಲು ಇಲ್ಲ, ಇದಕ್ಕೆ ಯಾವುದೇ ರೀತಿ ಕಾನೂನು ಪ್ರಕಾರ ನಡೆಯುವಂತ ಯಾವುದೇ ಪ್ರಕ್ರಿಯೆಗಳು ಜರುಗಿಲ್ಲ, ಹಾಗಾಗಿ ವಾಪಸ್ಸು ಮಾಡ್ಕೋಬೇಕು. ಅಂದ್ರೆ ಎಲ್ಲವೂ ಆಯ್ತು, ಆಸ್ತಿ ನಿನ್ನ ಹೆಸರಿಗೇನಿಲ್ಲ, ವರ್ಗಾವಣೆ ಆಗ್ಬಿಟ್ಟಿದೆ, ನಿಂದೇನಿಲ್ಲ, ನಡೆಯಂಗಿಲ್ಲ ಅಂತ ಹೇಳಿ
6: ಹೇಳಂಗಿಲ್ಲ. ನ್ಯಾಯಾಲಯದಲ್ಲಿ ಸೂಕ್ತ ಅರ್ಜಿಯನ್ನ ಸಲ್ಲಿಸಿ ಈ ತರ ಮೋಸ ಆಗಿದೆ, ನನಗೆ ಒತ್ತಡ ಮಾಡಿಸ್ಕೊಂಡಿದ್ದಾರೆ ಅಂತ ಅರ್ಜಿ ಹಾಕಿದ್ರೆ ಖಂಡಿತ ಅವ್ರು ವಾಪಸ್ ಬರುತ್ತೆ.
5: ಮಕ್ಕಳು ಕೆಲವು ಸಲ ಹೊರಗೆ ಆಗಿರ್ತಾರೆ ನೋಡಿ ಸರ್, ಬೇರೆ ಬೇರೆ.
6: ನೋಡಿ ಸರ್, ಆ ಮಕ್ಕಳು ಒಂದ್ಸಲ ಆ ಕೆಲವರು ಏನ್ ಮಾಡ್ತಾರೆ, ದಾನಪತ್ರ ಮಾಡ್ಕೊಂತಾರೆ, ವಿಲ್ ಮಾಡಿಸ್ಕೊಂಡು ತಂದೆ ತಾಯಿನ ಅಥವಾ ಹಿರಿಯರನ್ನ ಮನೆಯಿಂದ ಹೊರಗಾಕ್ದಂತ ಸಂದರ್ಭದಲ್ಲಿ ಅದು ಸೀನಿಯರ್ ಸಿಟಿಜನ್ ಆಕ್ಟ್ ಅನ್ನ 2007 ಅಲ್ಲಿ ಅದನ್ನ ಈ ಒಂದು ಆಕ್ಟ್ ಅನ್ನ ಜಾರಿಗೆ ತಂದ್ರು. ಇದರ ಉದ್ದೇಶ ಏನಂತಂದ್ರೆ, ಯಾರು ಸೀನಿಯರ್ ಸಿಟಿಜನ್ ಇರ್ತಾರೆ ಅವರ ಆಸ್ತಿಗಳು ಅಥವಾ ಅವರ ಜೀವನಾಂಶಕ್ಕಾಗಿ ಯಾರಾದರೂ ಆಸ್ತಿಗಳು ಪಡ್ಕೊಂಡಿದ್ರೆ ಬೇರೆಯವರು, ಅಂತ ಆಸ್ತಿಯನ್ನು ಅವ್ರಿಗೆ ಕೊಡ್ತಕ್ಕಂತ ಒಂದು ಉದ್ದೇಶದಿಂದ ತಂದಿದ್ರು. ಆಮೇಲೆ ಅಲ್ಲಿ ಎಲ್ಲ ಆಸ್ತಿ ಆ ಕೇಸನ್ನ ಫೈಲ್ ಮಾಡಬೇಕು ಅಂತಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಅವರು 6 ತಿಂಗಳ ಒಳಗಾಗಿ ಎಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಆಸ್ತಿಯನ್ನ ಸೀನಿಯರ್ ಸಿಟಿಜನ್ ಯಾರಿದ್ದಾರೆ ಅವರಿಗೆ ಮತ್ತೆ ಮರಳು ಕಳಿಸ್ತಾರೆ.
5: ಇತ್ತೀಚಿನ ಕೆಲವು ಸುದ್ದಿಗಳನ್ನು ಕೂಡ ಓದಿದ್ವಿ ನಾವು, ಅಂತ ಒಂದು ಟ್ರಿಬ್ಯುನಲ್ ಗಳಲ್ಲಿ ವಾಪಸ್ ಆಸ್ತಿ ಕೊಟ್ಟಂತ ಉದಾಹರಣೆಗಳು
6: ಇದಾವೆ ಸರ್, ಇದಾವೆ. ಒಂದು ವೇಳೆ ಆ ತಂದೆ ತಾಯಿನ ಯಾರು ನೋಡ್ಕೊಂತಾ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲೂ ಸಹ ಮಕ್ಕಳು ಅವ್ರಿಗೆ ಏನು ಮಕ್ಕಳು ಅಂತಂದ್ರೆ ತಂದೆ ತಾಯಿನ ಈಗ ತಂದೆ ತಾಯಿಗೆ ಸಾಕ್ತಕ್ಕಂತ ಹಕ್ಕು ಮಕ್ಕಳಿಗಿರ್ತೈತೆ. ಅವರು ಮಕ್ಕಳು ಸಹ 18 ವರ್ಷ ತುಂಬಿದ ಮೇಲೆ ಯಾರು ಬೇರೆ ಇರ್ತಾರೆ ಅಂತವ್ರು ತಂದೆ ತಾಯಿಗೆ ಪ್ರತಿ ತಿಂಗಳು ಭತ್ತೆ ಅಂತಕ್ಕಂಥದನ್ನ ಕೊಡಬೇಕಾಗುತ್ತೆ. ಒಂದು ಯಾವುದೇ ಒಂದು ಆಸ್ತಿಗಳನ್ನ ನಮ್ಗೆ ಮೋಸ ಮಾಡಿ ವಂಚನೆ ಮಾಡಿ ಬೆದರಿಕೆ ಮಾಡಿ ಹಾಕಿದ್ರೆ ಅಂತಹ ಸಂದರ್ಭದಲ್ಲಿ ಭಾರತ ನ್ಯಾಯ ಸಮಿತಿ ಈಗ BNS 2023 ಹೊಸದಾಗಿ ಏನು ಆಕ್ಟ್ ಬಂದಿದೆ ಅದರಲ್ಲಿ ಕಲಂ ಸೆಕ್ಷನ್ 318 ವಂಚನೆ ಮಾಡಿದ್ರೆ ಅದು ಕ್ರಿಮಿನಲ್ ಕೇಸ್ ಕೂಡ ದಾಖಲೆ ಮಾಡಬಹುದು.
5: ಇದುವರೆಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ವಕೀಲರಾದಂತಹ ಮುನಿರಾಜ್ ಅವರೇ ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
6: ನಮಸ್ಕಾರ ಸರ್.
4: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ. AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನನ್ನ ಎಲ್ಲ ಎಫ್ಎಂ ರೈನ್ಬೋ ಸ್ನೇಹಿತರಿಗೆ ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ನಲ್ಮೆಯ ಸ್ವಾಗತ, ಸುಸ್ವಾಗತ. ಇಂದು ಜಗತ್ತು ಗೊತ್ತಿರೋ ಹಾಗೆ ಬೆಳಿಗ್ಗೆ ಏಳುವ ವೇಳೆ ಬದಲಾಗುತ್ತೆ. ಸಂಜೆಯಾಗುವಷ್ಟರಲ್ಲಿ ಮತ್ತೊಂದು ಹೊಸ ಸುದ್ದಿ, ಹೊಸ ಘಟನೆ, ತಂತ್ರಜ್ಞಾನ, ರಾಜಕೀಯ, ಅರ್ಥಶಾಸ್ತ್ರ, ವ್ಯಾಪಾರ, ಕ್ರೀಡೆ, ಸಿನಿಮಾ, ಪರಿಸರ, ಪ್ರತಿ ಕ್ಷಣವು ಮಾಹಿತಿಯ ಸಾಗರ. ಹಾಗಾದ್ರೆ ಬನ್ನಿ ಈ ಸಾಗರದಲ್ಲಿ ಇನ್ನೊಂದು ಸ್ವಲ್ಪ ಆಳಕ್ಕೆ ಇಳಿದು ಇಂದಿನ ಕ್ವಿಸ್ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇತ್ತೀಚಿನ ಆಗು ಹೋಗುಗಳ ಬಗ್ಗೆ ನೀವು ಕೂಡ ರೆಡಿ ಇದ್ದೀರಾ ಅನ್ಸುತ್ತೆ. ಹಾಗಾದ್ರೆ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದ ಮೊದಲ ಪ್ರಶ್ನೆ ಯಾವುದು ಅಂತ ನೀವೇನಾದರೂ ಉತ್ಸುಕರಾಗಿದ್ರೆ ಇನ್ನೇನು ಈಗಲೇ ಕೇಳ್ತೀನಿ.

ಇಂದು ಬೆಳಿಗ್ಗೆ ನೀವೇನಾದ್ರೂ ಆಪ್ಕಿ ಪಸಂದ್ ಕಾರ್ಯಕ್ರಮ ಕೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಇಂದು ಖ್ಯಾತ ಹಿಂದಿ ನಟ ನಿರ್ದೇಶಕ ಮನೋಜ್ ಕುಮಾರ್ ಅವರ 89ನೇ ಹುಟ್ಟುಹಬ್ಬ. ಇವರಿಗೆ ಭಾರತ್ ಕುಮಾರ್ ಎಂಬ ಬಿರುದನ್ನು ತಂದುಕೊಟ್ಟು ಹಾಗೂ ಅತ್ಯುತ್ತಮ ನಿರ್ದೇಶಕ ವಿಭಾಗದಲ್ಲಿ ಫಿಲ್ಮ್ ಪೇ ಫೇರ್ ಪ್ರಶಸ್ತಿ ಕೊಟ್ಟಂತಹ ಐಕಾನಿಕ್ ಚಿತ್ರ ಯಾವುದು? ನನ್ನ ಪ್ರಶ್ನೆ ಮತ್ತೊಮ್ಮೆ, ಇಂದು ಖ್ಯಾತ ಹಿಂದಿ ನಟ ನಿರ್ದೇಶಕ ಮನೋಜ್ ಕುಮಾರ್ ಅವರ ಹುಟ್ಟುಹಬ್ಬ. ಇವರಿಗೆ ಭಾರತ್ ಕುಮಾರ್ ಎಂಬ ಬಿರುದನ್ನು ತಂದುಕೊಟ್ಟಿದ್ದು ಮತ್ತು ಅತ್ಯುತ್ತಮ ನಿರ್ದೇಶಕ ವಿಭಾಗದಲ್ಲಿ ಫಿಲ್ಮ್ ಫೇರ್ ಪ್ರಶಸ್ತಿ ಗಳಿಸಿಕೊಟ್ಟಂತಹ ಐಕಾನಿಕ್ ಚಿತ್ರ ಯಾವುದು ಅಂತ ಗೊತ್ತಿದ್ರೆ ಗೊತ್ತಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಸಂದೇಶ ಕಳಿಸಬಹುದು. 9480901013. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಬೊಂಬೆಸಿಲು ಕಾರ್ಯಕ್ರಮದ ಮೊದಲ ಪ್ರಶ್ನೆಯಾಗಿತ್ತು. ಖ್ಯಾತ ಹಿಂದಿ ನಟ ನಿರ್ದೇಶಕ ಮನೋಜ್ ಕುಮಾರ್ ಅವರ ಭಾರತ್ ಕುಮಾರ್ ಎಂಬ ಬಿರುದನ್ನು ತಂದುಕೊಟ್ಟು ಹಾಗೂ ಅತ್ಯುತ್ತಮ ನಿರ್ದೇಶಕ ವಿಭಾಗದ ಫಿಲ್ಮ್ ಫೇರ್ ಪ್ರಶಸ್ತಿ ಗಳಿಸಿಕೊಟ್ಟಿದ್ದ ಐಕಾನಿಕ್ ಚಿತ್ರ ಯಾವುದು ಅಂತ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಮೊದಲನೆಯದಾಗಿ ತುಂಬಾ ಹೃದಯದ ಧನ್ಯವಾದಗಳು. ಆದರೆ ಆಟ ಅಂದ್ರೆ ಒಂದಷ್ಟು ನಿಯಮ ಇರುತ್ತಲ್ಲ, ನಾನು ಆದಷ್ಟು ಫಸ್ಟ್ ಕಳಿಸಿದ್ದಂತಹ 15-16 ಹೆಸರನ್ನು ಓದುವಂತಹ ಪ್ರಯತ್ನ ಪಡ್ತೀನಿ. ಸರಿಯಾದ ಉತ್ತರ ಕೊಟ್ಟಂತವ್ರನ್ನ ಯಾರ್ದಾರು ಹೆಸರು ಓದಿಲ್ಲ ಅಂದ್ರೆ ಇನ್ನ ಎರಡು ಪ್ರಶ್ನೆ ಇರುತ್ತೆ ಇವತ್ತು ಹೊಂಬಿಸಿಲು ಕಾರ್ಯಕ್ರಮದಲ್ಲಿ. ಆ ಪ್ರಶ್ನೆಗೆ ಉತ್ತರ ಕಳಿಸಿ ನಿಮ್ಮ ಹೆಸರನ್ನು ಖಂಡಿತವಾಗ್ಲೂ ಓದ್ತೀನಿ. ಇನ್ ಕೇಸ್ ನಿಮ್ಮ ಹೆಸರು ಈಗ ಓದಕ್ಕಾಗಿಲ್ಲ ಅಂದ್ರೆ ದಯಮಾಡಿ ಯಾರು ಬೇಜಾರು ಮಾಡ್ಕೋಬಾರ್ದು, ಸಿಟ್ಟು ಮಾಡ್ಕೋಬಾರ್ದು. ನಾನು ಐ ಗೋ ವಿತ್ ಆರ್ಡರ್, ಯಾವ ಹೆಸರು ಫಸ್ಟ್ ಕಳಿಸಿರ್ತಾರಲ್ಲ ಅವರಿಂದ ಓದ್ಕೊಂಬರ್ತೀನಿ. ಸೊ ಹೌದು, ಇದಕ್ಕೆ ಉತ್ತರ ಉಪ್ಕಾರ್. 1967 ಬಿಡುಗಡೆಯಾದ ಉಪ್ಕಾರ್ ಚಿತ್ರವನ್ನು ಅಂದಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಘೋಷಣೆಯಿಂದ ಪ್ರೇರಿತರಾಗಿ ಮನೋಜ್ ಕುಮಾರ್ ಉಪ್ಕಾರ್ ಸಿನಿಮಾ ನಿರ್ಮಿಸಿ ನಿರ್ದೇಶಿಸುತ್ತಾರೆ. ಈ ಚಿತ್ರದಲ್ಲಿ ಅವರು ಭಾರತ್ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದರಿಂದ ನಂತರ ಅವರು ಭಾರತ್ ಕುಮಾರ್ ಎಂದೇ ತುಂಬಾ ಜನಪ್ರಿಯ ಆಗ್ತಾರೆ. ಸೊ ಬನ್ನಿ ಹಾಗಾದ್ರೆ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟರು ಅಂತ ನೋಡೋದಾದ್ರೆ, ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯವರು ಗಜಾನನ ಭಟ್ ಹೊನ್ನಾವರದಿಂದ, ಚಂದ್ರಪ್ಪ ಉತ್ರಳ್ಳಿಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ದಿಲೀಪ್ ಕಲ್ಯಾಣ್ಕರ್ ಅವರು, ಹಾಗೆ ಸಿಎನ್ ಲಕ್ಷ್ಮಣ್ ಅವರು ಮಲೇಶ್ವರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಜಾತ ಆರ್ ಗಣೇಶ್ ಫಿನ್ಲ್ಯಾಂಡಿನಿಂದ, ಅರುಣ್ ರಾವ್ ಮುಂಬೈನಿಂದ, ಶೈಲಜಾ ಕುಲಕರ್ಣಿ ರಾಯಚೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಪುಷ್ಪಾ ಶಾನ್ಭೋಗ್ ಅವರು, ಗೀತಾ ಜೋಶಿ ಅವರು, ಜಗದೀಶ್ ಹಿರೇಮಠ್ ಅವರು, ಸುನಿಲ್ ಕುಮಾರ್ ಮುನಿರಾಬಾದಿಂದ, ನಾಗರಾಜ ರಾವ್ ಅನ್ನಪೂರ್ಣೇಶ್ವರಿ ನಗರದಿಂದ, ಪದ್ಮಶ್ರೀ ಕುಟುಂಬದವರು ಹರೀಶ್ ಮಲ್ಲೇಶ್ವರದವರು, ಹಾಗೆ ಎನ್ ಜಿ ರಮೇಶ್ ಅವರು, ಬಹಳಷ್ಟು ಜನ ನಿಮ್ಮ ನನಗೆ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು, ಮತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದ ಎರಡನೇ ಪ್ರಶ್ನೆ. ಹಾಗಾದ್ರೆ ಎಲ್ಲರೂ ರೆಡಿ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎರಡನೇ ಪ್ರಶ್ನೆ ಇದಾಗಿರುತ್ತೆ, 2026 ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿ ಮತ್ತೆ ಗೋಲ್ಡನ್ ಶೂ ಅಥವಾ ಗೋಲ್ಡನ್ ಶೂ ಬೂಟ್ಸ್ ಅಂತಾರೆ ಆ ಪ್ರಶಸ್ತಿಗೆ ಭಾಜನರಾದ ಆಟಗಾರ ಯಾರು ಅಂತ ನನಗೆ ಸಂದೇಶ ಕಳಿಸ್ಬೇಕು. ಸಂದೇಶ ಕಳಿಸೋ ನಂಬರ್ ಗೊತ್ತಲ್ಲ, 9480901013. ಮತ್ತೊಮ್ಮೆ ನನ್ನ ಪ್ರಶ್ನೆ, 2026 ಫುಟ್ಬಾಲ್ ಫಿಫಾ ವರ್ಲ್ಡ್ ಕಪ್ನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿ ಗೋಲ್ಡನ್ ಶೂ ಅವಾರ್ಡ್ಗೆ ಭಾಜನರಾದ ಆಟಗಾರ ಯಾರು ಅಂತ ಗೊತ್ತಿದ್ರೆ ಗೊತ್ತಲ್ಲ, ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಸಂದೇಶ ಕಳಿಸ್ಬೇಕು 9480901013.

0: ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನನ್ನ ಎರಡನೇ ಪ್ರಶ್ನೆ ಆಗಿತ್ತು, 2026 ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿ ಗೋಲ್ಡನ್ ಶೂ ಆಟದ ಪ್ರಶಸ್ತಿಗೆ ಭಾಜನರಾದ ಆಟಗಾರ ಯಾರು ಅಂತ. ಓಹೋ, ಸಂದೇಶಗಳ ಸುರಿವಳನೆ ಬಂದಿದೆ. ನಿಜವಾಗ್ಲೂ ಖಂಡಿತವಾಗ್ಲೂ ನಾನು ಯಾರ್ದಾರು ಹೆಸರು ಓದಿಲ್ಲ ಅಂದ್ರೆ ನಮ್ಮ ಕೇಳುಗರು ಬೇಜಾರು ಮಾಡ್ಕೊಳ್ಳೇಬಾರ್ದು. ಸೊ ಫಸ್ಟ್ ಕಮ್ ಫಸ್ಟ್ ಬೇಸಿಸ್ ನಲ್ಲಿ ಇಷ್ಟು ಹೆಸರುಗಳನ್ನ ಓದ್ತಾ ಇದ್ದೀನಿ. ಒಂದು ಹಾಡಿನ ಕಾಲಾವಕಾಶದಲ್ಲಿ ಬಂದಂತ ಮೊದಲ ಹೆಸರುಗಳು. ಸೊ ಉತ್ತರ ಏನಪ್ಪ ಅಂದ್ರೆ, ಹೌದು, ಕೈಲಿಯಾನ್ ಎಂಬಪ್ಪೆ, ಫ್ರಾನ್ಸ್ನ ತಂಡದ ಆಟಗಾರ ಕೈಲಿಯಾನ್ ಎಂಬಪ್ಪೆಗೆ ಗೋಲ್ಡನ್ ಬೂಟ್ ಅವಾರ್ಡ್ ಪ್ರಶಸ್ತಿ ಲಭಿಸಿದೆ. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಂತ ನೋಡೋದಾದ್ರೆ, ಸುಬ್ರಹ್ಮಣ್ಯ ಅವರು ಕಳಿಸಿದ್ದಾರೆ, ಹಾಗೆ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಜಗದಾಂಬಿಕಾ ಅವರು, ಹಾಗೆ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಎನ್ ಬಸವರಾಜು ಚಿತ್ರದುರ್ಗದಿಂದ, ಚಂದ್ರಶೇಖರ್ ತಾವರೆಕೆರೆಯಿಂದ, ದೇವಿ ಸಿಂಗ್ ಸರೋಜ್ ಸಿಂಗ್ ಚಾಮರಾಜಪೇಟೆಯಿಂದ, ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ, ಎಸ್ ಶ್ರೀನಿವಾಸ ಮೂರ್ತಿ ಸಾತನೂರಿಂದ, ರಾಜ್ಕುಮಾರ್ ಕಾತರಕಿ ಕೆಎಚ್ಬಿ ಕಾಲೋನಿ ಹರಿಹರದಿಂದ, ಗೀತಾ ಅವರು ಎಸ್ಎಂ ಶೋಭಾ ಹಾಸನದವರು, ಹಾಗೆ ಅಭಿಷೇಕ್ ರೇಣು ಕಾರ್ತಿಕ್ ಫ್ರಮ್ ಬಸವನ ಬಾಗೇವಾಡಿಯಿಂದ, ಮಂಜುನಾಥ್ ರಾಮನಗರದಿಂದ, ಶಾಂತಾಚಾರ್ ಬಡಿಕೇರ್ ಹರಿಹರದಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ಬೆಳಗಾವಿಯಿಂದ ಮಂಜುನಾಥ್ ಇಂದರಗಿ, ಡೇವಿಡ್ ಮುನಿರಾಬಾದಿಂದ, ಹಾಗೆ ಬಹಳಷ್ಟು ಜನ ನಮಗೆ ಸಂದೇಶವನ್ನು ಕಳಿಸಿದ್ದೀರಾ. ಸಂದೇಶ ಕಳಿಸಿರುವಂತಹ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಶ್ರೀಕಾಂತ್ ಪೂಜಾರ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಸಾರಿ, ಸಮಯದ ಅಭಾವ ಇರೋದ್ರಿಂದ ನಾನು ಎಲ್ಲರ ಹೆಸರನ್ನು ಓದಕ್ಕಾಗಲ್ಲ. ಸೊ ಆನ್ಸರ್ ಕಳಿಸಿ ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ. ಅದಕ್ಕೆ ಮುಂಚೆ ಒಂದು ಪುಟ್ಟ ಬ್ರೇಕ್.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನೆಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ.

ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಪ್ರಶ್ನೆಗೆ ಬಹಳಷ್ಟು ಬಹಳಷ್ಟು ಸಾಗರದಂತಹ ಉತ್ತರಗಳು ಬಂದಿದೆ. ನಿನ್ನೆಯಿಂದ ಶುರುವಾದ 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ನಡೀತಾ ಇದೆ ಅಂತ ಉತ್ತರ, ಸರಿಯಾದ ಉತ್ತರ ಗ್ಲಾಸ್ಗೋ ಸ್ಕಾಟ್ಲ್ಯಾಂಡ್. ಹೌದು, ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಗೋದಲ್ಲಿ ಜುಲೈ 23 August 2 2026 ಕಾಮನ್ವೆಲ್ತ್ ಕ್ರೀಡಾಕೂಟ ನಡೀತಾ ಇದೆ. ಈ ಕ್ರೀಡಾಕೂಟದಲ್ಲಿ 74 ರಾಷ್ಟ್ರಗಳಿಂದ ಸುಮಾರು 3,000 ಕ್ರೀಡಾಪಟುಗಳು ಸ್ಪರ್ಧಿಸುತ್ತಾ ಇದ್ದಾರೆ. ಭಾರತಕ್ಕೆ ಬಾಕ್ಸಿಂಗ್ ಅಥ್ಲೆಟಿಕ್ಸ್ ಮೇಲೆ ಪದಕದ ನಿರೀಕ್ಷೆ ಇದೆ. ಆಲ್ ದ ಬೆಸ್ಟ್ ಟು ದಿ ಭಾರತ ಅಂತ ಹೇಳ್ತಾ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋ ಸಮಯ. ಸುಧಾಮೂರ್ತಿ ಕೆಹಳ್ಳಿ, ರಘುನಾರಾಯಣ್ ಬೆಂಗಳೂರು, ಬಿಂದು ಪ್ರಕಾಶ್ ಅವರು, ಲಕ್ಷ್ಮೀದೇವಮ್ಮ ಸಾತನೂರಿನಿಂದ, ಮಾದಪ್ಪ ಕಮಂಡಲಗುಂದಿಯಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಮನೋಹರ್ ಅವರು ಬೆಂಗಳೂರಿನಿಂದ, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ಮಂಜುಳಾ ಕುಮಾರ್ ವಸಂತಪುರದಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ನಾಗೇಂದ್ರ ಈಚಲಬೀಡು, ವೇದಾಶೆಟ್ಟಿ ಕಾಳವರ ಕುಂದಾಪುರದಿಂದ, ಪವಿತ್ರ ನಾಗೇಂದ್ರ ಮೂಡಿಗೆರೆಯಿಂದ, ಶ್ರೀವತ್ಸಲ ಮೂರ್ತಿ ವಿಜಯಪುರ ಚಿತ್ರದುರ್ಗದಿಂದ, ರಿತ್ವಿಕ್ ಸೃಜನಾ ಸಾತ್ವಿಕ್ ಅವರು ಕಳಿಸಿದ್ದಾರೆ, ಹಾಗೆ ಅನಿಲ್ ಕುಷ್ಟಗಿ ಅವರು ಕಳಿಸಿದ್ದಾರೆ, ಚಿದಾನಂದ್ ಟಿಬಿ ಸರ್ಕಲ್ನಿಂದ, ಹ್ಯಾಬಿಲ್ನಿಂದ ರಾಘವೇಂದ್ರ ಅವರು ಕಳಿಸಿದ್ದಾರೆ, ಹಾಗೆ ವೆಂಕಟೇಶ್ ಟಿಎನ್ ಅವರು ಏಕಾಂ ಬೆಂಗಳೂರಿನಿಂದ ಕಳಿಸಿದ್ದಾರೆ, ಹರಿಹರದಿಂದ ಹರಿಹರನ್ ವಿಜ್ಞಾನ ನಗರದಿಂದ ಮೀನಾಕ್ಷಿ

ಅವರು ಎಂಟನೇ ಮೈಲಿಯಿಂದ, ಶಂಭುಲಿಂಗ ಅವರು ದಾವಣಗೆರೆಯಿಂದ, ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ, ಹಾಗೂ ಭೂಮಿಕಾ ಬಸವರಾಜ್ ಸ್ಕಾಟ್ ಲ್ಯಾಂಡ್ ಅಂತ ಉತ್ತರ ಕಳಿಸಿದ್ದಾರೆ. ಉತ್ತರ ಕಳಿಸಿರುವಂತಹ ನಿಮ್ಮೆಲ್ಲರಿಗೂ ಅನೇಕ ಅನೇಕ ಅಭಿನಂದನೆಗಳು. ಹಾಗೂ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಪರ ಬಿಲ್ಲಿನ ಪರವಾಗಿ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಮತ್ತೊಮ್ಮೆ ಇನ್ನೊಂದು ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಶಾಂತಲಾ ಜೈನ್, ಬಾಯ್ ಬಾಯ್.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ಆಕಾಶವಾಣಿ ಎಫ್ ಎಂ ರೇನ್ಬೋ, ಕನ್ನಡ ಕಾಮನವಿಲ್ಲು. ಇವತ್ತು ನಾವು ಆಗ್ಲೇ ಹೇಳ್ದಂಗೆ ಇವತ್ತು ಇಬ್ರು ಬ್ಯೂಟಿಫುಲ್ ಲೇಡೀಸ್ ನಮ್ಮ ಸ್ಟುಡಿಯೋಗೆ ಬಂದು ಕೂತ್ಕೊಂಡಿದ್ದಾರೆ. ಬರೀ ಬ್ಯೂಟಿಫುಲ್ ಅಂದ್ರೆ ಸಾಲಲ್ಲ, ಯಾಕೆ ಅಂದ್ರೆ ಅವರು ಇನ್ ಔಟ್ ಬ್ಯೂಟಿಫುಲ್. ಯಾಕೆ ಅಂತ ಹೇಳಿ ಅವರು ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ. ಒಂದು ಪುಸ್ತಕ, ಒಂದು ಚಿಕ್ಕ ವಿಜ್ಞಾನ ಕಿಟ್, ಅಥವಾ ಮೊದಲ ಬಾರಿಗೆ ಪ್ಲಾನೆಟೋರಿಯಂ ಅಥವಾ ಆಕಾಶ ಗಂಗೆ ಅಂತ ಹೇಳ್ತಾರಲ್ಲ, ಅದನ್ನ ಕಣ್ಣಾರೆ ನೋಡುವ ಅವಕಾಶ ಅದೆಲ್ಲ ನಮ್ಮ ಪಾಲಿಗೆ ಸಾಮಾನ್ಯವಾಗಿರಬಹುದು. ಆದರೆ ಗ್ರಾಮೀಣ ಭಾಗದ ಅನೇಕ ಮಕ್ಕಳಿಗೆ ಇದು ಕನಸಿನ ಅನುಭವ. ಒಂದು ಮಗುವಿನ ಕೈಗೆ ಪುಸ್ತಕ ತಲುಪಿದಾಗ ಅವರ ಭವಿಷ್ಯಕ್ಕೆ ಹೊಸ ಪುಟವೇ ತೆರೆದುಕೊಳ್ಳುತ್ತೆ, ಕುತೂಹಲಕ್ಕೆ ರೆಕ್ಕೆ ಸಿಕ್ಕ ಹಾಗಾಗುತ್ತೆ. ಅಂತಹ ಕನಸುಗಳಿಗೆ ಬೆಳಕಾಗುತ್ತಿರುವ ಒಂದು ಸಂಸ್ಥೆಯೇ ಅವಿರತ ಟ್ರಸ್ಟ್. 525 ಶಾಲೆಗಳು, 43,000 ಹೆಚ್ಚು ಮಕ್ಕಳಿಗಳಿಗೆ ನೋಟ್ ಪುಸ್ತಕಗಳು, ವಿಜ್ಞಾನ ಕಿಟ್, ಸಂಚಾರಿ ಪ್ಲಾನೆಟೋರಿಯಂ, ಹೀಗೆ ಶಿಕ್ಷಣವನ್ನು ಕೇವಲ ಪಾಠಕ್ಕೆ ಮಾತ್ರ ಸೀಮಿತಗೊಳಿಸದೆ ಅನುಭವಿಸುವ ಸುಂದರ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಮ್ಮ ಈ ಅವಿರತ ತಂಡ. ಇವರಿಗೆ ನಮ್ಮ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಪರವಾಗಿ ಸುಸ್ವಾಗತ. ಸುಸ್ವಾಗತ. ನಮಗಿದ್ದಾರೆ ಸವಿತಾ ಶರತ್, ಅವಿರತ ಫೌಂಡೇಶನ್ ಟ್ರಸ್ಟಿನ ಸವಿತಾ ಶರತ್ ಹಾಗೂ ಭೂಮಿಕಾ ಅವರು. ನಿಮ್ಮಿಬ್ಬರಿಗೂ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಪರವಾಗಿ ಪ್ರೀತಿಯ ಸುಸ್ವಾಗತ.
1: ಧನ್ಯವಾದಗಳು ಶಾಂತಲಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್ ಟುಡೇ.
0: ಹೌದು. ಸೊ ಈ ಅವಿರತ ಅನ್ನೋ ಈ ಫೌಂಡೇಶನ್ ಇದೆಯಲ್ಲ, ನಿಮ್ಮ ಈ ಟ್ರಸ್ಟಿನ ಈ ಸ್ವಯಂ ಸೇವಕರು ನೀವಿಬ್ರು ಆಕ್ಟಿವ್ ಮೆಂಬರ್ಸ್ ಅಲ್ವಾ? ಸೊ ಈ ಸೇವಾ ಪಯಣದ ಹಿಂದೆ ಇರುವ ಪ್ರೇರಣೆ, ಮಕ್ಕಳ ನಗು, ಸವಾಲುಗಳು, ಇದನ್ನೆಲ್ಲ ಇವತ್ತು ಮಾತಾಡ್ತಾ ಈ 1 ಗಂಟೆ ನಿಮ್ ಜೊತೆ ನಾನು ಕಾಲ ಕಳೆಯಕ್ಕೆ ತುಂಬಾ ಉತ್ಸುಕಳಾಗಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು.
1: ಥ್ಯಾಂಕ್ ಯು. ನಾವು ಕೂಡ ಅಷ್ಟೇ ಉತ್ಸುಕರಾಗಿದ್ದೀವಿ ನಿಮ್ಮ ಹತ್ರ ಈ ವಿಚಾರಗಳನ್ನೆಲ್ಲ ಹಂಚಿಕೊಳ್ಳಕ್ಕೆ ಇವತ್ತು.
0: ಓಕೆ ಓಕೆ, ಖಂಡಿತವಾಗ್ಲೂ. ಸೊ ಇದಕ್ ಮುಂಚೆ ನಾನೊಂದಷ್ಟು ಪ್ರಶ್ನೆ ಕೇಳಿದ್ದೆ ನಮ್ಮ ಕೇಳುಗರಿಗೆ. ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಇರಲೇಬೇಕು ಅಂತ ನೀವು ಬಯಸುವ ಒಂದು ಸೌಲಭ್ಯ ಯಾವುದು ಅಂತ ಕೇಳಿದ್ದೆ. ಹಾಗೆ ಅವಕಾಶ ಸಿಕ್ಕರೆ ನೀವು ಮಕ್ಕಳಿಗೆ ಬೋಧನೆ ಮಾಡ್ತೀರಾ, ಮಾರ್ಗದರ್ಶನ ನೀಡ್ತೀರಾ ಅಂತ, ಅದಕ್ಕೂ ಬಹಳಷ್ಟು ಸಂದೇಶಗಳು ಬಂದಿದೆ, ಅದನ್ನು ಕೂಡ ಖಂಡಿತವಾಗ್ಲೂ ಓದ್ತೀವಿ. ಅದಕ್ಕೂ ಮುಂಚೆ ನಾನು ನಿಮಗೆ ಕೇಳಬೇಕಾಗಿರೋದು, ಸೊ ಈ ಅವಿರತ ಅಂದ್ರೆ ಏನು, ಇದು ಹೇಗೆ ಪ್ರಾರಂಭವಾಯಿತು ಅಂತ ಹೇಳ್ಬೋದಾ?
1: ಖಂಡಿತ. ಅಂದ್ರೆ ಈ ಅವಿರತದ ಪ್ರಯಾಣದ ಬಗ್ಗೆ ನಾವು ಮಾತನಾಡೋದಾದ್ರೆ, ಸರಿ ಸುಮಾರು 2007 ಒಂದು ಸಮಾನ ಮನಸ್ಕ ಯುವಕ ತಂಡ ಅವರೇನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾವೆಲ್ಲರೂ ಈ ಒಂದು ಸಮಾಜದಲ್ಲಿ ಹುಟ್ಟು ಬಂದಿದ್ದೇವೆ, ಅಂದ್ರೆ ಪೋಷಣೆಯನ್ನು ಪಡ್ಕೊಂಡಿದ್ದೇವೆ. ಸೊ ತಿರುಗಿಸಿ ನಾವು ಈ ಸಮಾಜಕ್ಕೆ ಏನಾದ್ರು ನೀಡಬೇಕು ಅಂತ ಬಂದಾಗ ಏನನ್ನ ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ. ಆ ಒಂದು ಥಾಟ್ ನಿಂದ ಹುಟ್ಕೊಂಡಂತಹ ಸಂಸ್ಥೆನೆ ಅವಿರತ ಟ್ರಸ್ಟ್. ಸೊ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಅವರು ಸಾಕಷ್ಟು ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಅಂದ್ರೆ ನಮ್ಮ ಟ್ಯಾಗ್ ಲೈನೇ ಹೇಳೋ ಹಾಗೆ, ನಾಡಿಗಾಗಿ ನಿರಂತರ, ಕನ್ನಡ ನಾಡು ನುಡಿ ಭಾಷೆಗೋಸ್ಕರ ಹುಟ್ಟಿಕೊಂಡಂತಹ ಒಂದು ಕರ್ನಾಟಕ ಬೇಸ್, ಕನ್ನಡಕ್ಕೋಸ್ಕರ ಹುಟ್ಟಿಕೊಂಡಂತಹ ಒಂದು ಕರ್ನಾಟಕ ಬೇಸ್ಡ್ ಎನ್ ಜಿ ಒ ನಮ್ಮ ಅವಿರತ ಟ್ರಸ್ಟ್. ಸೊ ಈ ನಿಟ್ಟಲ್ಲಿ ನಾನು ಹೇಳಿದೆ ನಿಮಗೆ, ಹಲವಾರು ಸಮಾಜಮುಖಿ ಚಟುವಟಿಕೆಗಳನ್ನ ಮೊದಲಿಂದನೂ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಈಗ ನಾನು ಈಗ ಮಾತನಾಡೋದಕ್ಕೆ ಮುಂದಿನ ವರ್ಷಕ್ಕೆ 20 ಕಂಪ್ಲೀಟ್ ಮಾಡ್ತೀವಿ, ಅಂದರೆ 2007 ಶುರುವಾದಂತಹ ಸಂಸ್ಥೆ ಇದು. ಮೊದಲಿಂದನೂ ಕೂಡ ಶಿಕ್ಷಣ ಇರಬಹುದು, ಪರಿಸರ ಇರಬಹುದು, ಆರೋಗ್ಯ ಇರಬಹುದು, ಕಲೆ ಮತ್ತು ಸಾಹಿತ್ಯ ಇರಬಹುದು, ಹೀಗೆ ಡಿಫ್ರೆಂಟ್ ಆಸ್ಪೆಕ್ಟ್ಗಳಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ. ಇವತ್ತಿಗೆ ನಾನು ಮಾತನಾಡೋದಾದ್ರೆ 220 ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ. ಸೊ ಈ ಎಲ್ಲ ಆಸ್ಪೆಕ್ಟಲ್ಲೂ ಕೂಡ ಎಜುಕೇಷನ್ ಅನ್ನೋದು ನಮ್ಮ ಪ್ರಯಾರಿಟಿ ಅಂತಲೇ ಹೇಳ್ಬೋದು. ಶಿಕ್ಷಣ ನಮ್ಮ ಮುಖ್ಯ ಧ್ಯೇಯ ಹಾಗೂ ಉದ್ದೇಶ. ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚಟುವಟಿಕೆಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ.
0: ಓಕೆ, ಹಾಗಾದ್ರೆ ನೀವು ಹೇಳಿದ್ರಿ ಸಾವಿರಾರು ಮಕ್ಕಳ ಬದುಕಿಗೆ ನೀವು ಒಂಥರ ಬೆಳಕಾಗಿದ್ದೀರಾ ಈ ಅವಿರತ ಟ್ರಸ್ಟ್ ಅಂತ ಹೇಳಿದ್ರೆ. ಬಿಕಾಸ್ ಈ ಕೆಲಸವನ್ನ ಆರಂಭಿಸಕ್ಕೆ ಈ 20 ಆಗುತ್ತೆ ಮುಂದಿನ ವರ್ಷಕ್ಕೆ ಅಂತ ಹೇಳಿದ್ರಲ್ಲ, ಏನ ಪ್ರೇರಣೆ ಅಂತ ಏನಾದ್ರೂ ಇದೆಯಾ, ಅಥವಾ ಸುಮ್ನೆ ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಅಂತ ನಿಮ್ಮ ಭಾವನೆನಾ?
1: ಸೊ ನೀವೀಗ ಒಂದ್ ಮಾತು ಹೇಳಿದ್ರೆ ಬೆಳಕಾಗೋದು ಅಂತ, ಬಹುಶಃ ಅದು ಬಹಳ ದೊಡ್ಡ ಪದ ಆಗ್ಬಿಡತ್ತೆ ಶಾಂತಲಾ ಅವರೇ. ಸಿ, ನಾವು ಈ ಒಂದು ಸಂಸ್ಥೆನ ಶುರು ಮಾಡೋ ಹೊತ್ತಿಗೆ ಏನು ಮಾಡ್ತಿದೀವಿ, ದೊಡ್ಡ ಕೆಲಸ ಮಾಡ್ತಿದೀವಿ, ದಾನ ಧರ್ಮ ಮಾಡ್ತಿದೀವಿ, ನಮಗೆ ಹೆಸರು ಬೇಕು, ಆ ಉದ್ದೇಶ ಅಲ್ಲ. ಇಟ್ಸ್ ಅ ಕಲೆಕ್ಟಿವ್ ಕಮ್ಯುನಿಟಿ ಕಾನ್ಶಿಯಸ್ನೆಸ್, ಸಮುದಾಯ ಪ್ರಜ್ಞೆ ಅಂತ ನಾವೇನ್ ಕರಿತೀವಿ. ಸಿ, ಒಂದು ಸಮುದಾಯದಲ್ಲಿ ನಾವು ಇದ್ದೀವಿ ಅಂದ್ರೆ ಆ ಸಮುದಾಯ ನಮ್ಮದು, ನಾವು ಹೇಗೆ ಆ ಸಮುದಾಯಕ್ಕೆ ಬಿಲಾಂಗ್ ಮಾಡ್ತೀವೋ. ಸೊ ಇಲ್ಲಿ ಯಾರೋ ಮಾಡ್ತಾರೆ, ಸಿಸ್ಟಮ್ ಸರಿ ಇಲ್ಲ, ಸರ್ಕಾರ ಮಾಡಬೇಕು ಅಂತ ಯೋಚನೆ ಮಾಡೋ ಬದಲು ನಾವೇ ಯಾಕೆ ಆ ಹೆಜ್ಜೆನ ಎತ್ಕೊಳ್ಬಾರ್ದು? ಬಿಕಾಸ್ ಹೌದು, ಪ್ರತಿಯೊಂದು ಕೆಲಸನೂ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ನಮ್ಮ ಪರಿಧಿಯಲ್ಲಿ, ನಮ್ಮ ಒಂದು ವಿಸ್ತೀರ್ಣದಲ್ಲಿ ಕೂಡ ನಾವು ಸಾಕಷ್ಟು ಕೆಲಸಗಳನ್ನ ಮಾಡಬಹುದು ಅನ್ನೋ ತಿಳುವಳಿಕೆ ಮೂಡಿಸೋದಕ್ಕೋಸ್ಕರ ಶುರುವಾದಂತಹ ಟ್ರಸ್ಟ್. ಈಗ ಎಜುಕೇಷನ್ ಅಂತ ಬಂದಾಗ ನಮ್ಮ ಸರ್ಕಾರ ಸಾಕಷ್ಟು ಹೆಲ್ಪ್ ಮಾಡಿದೆ, ಅಂದ್ರೆ ಆಲ್ ಓವರ್ ಕರ್ನಾಟಕ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಹೆಲ್ಪ್ಗಳನ್ನ ಮಾಡ್ಕೊಂಡು ಬಂದಿದೆ. ಸೊ ನಮಗೆ ಯಾಕೆ ಎಜುಕೇಷನ್ ಬಹಳ ಇಂಪಾರ್ಟೆಂಟ್ ಆಯ್ತು ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವಿದ್ಯಾರ್ಥಿ ದೆಸೆಯಲ್ಲಿ ಮಕ್ಕಳಿಗೆ ಸಿಗುವಂತಹ ಹೆಲ್ಪ್ ಬಹಳಾನೇ ಪರಿಣಾಮ ಬೀರುತ್ತೆ ಅವ್ರ ಮೇಲೆ ಅಲ್ವಾ. ಸೊ ಹಾಗಾಗಿ ನಾವು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡೋ ಹೊತ್ತಿಗೆ ಸರ್ಕಾರ ಎಲ್ಲ ಕೊಡ್ತಿದೆ ಪಾಪ, ಅಂದ್ರೆ ಅದು ಯೂನಿಫಾರ್ಮ್ ಇರ್ಬೋದು, ಟೆಕ್ಸ್ಟ್ ಬುಕ್ ಇರಬಹುದು, ಮಿಡ್ ಡೇ ಮೀಲ್ಸ್ ಇರಬಹುದು. ನಾವು ಗಮನಿಸಿದಂತ ಒಂದು ಗ್ಯಾಪ್ ಅಂತ ಹೇಳಿದ್ರೆ ನೋಟ್ ಬುಕ್ಸ್. ಇವತ್ವರೆಗೂ ನಮ್ಮ ಅಂದ್ರೆ ಗವರ್ಮೆಂಟ್ ಶಾಲಾ ಮಕ್ಕಳಿಗೆ ನೋಟ್ ಬುಕ್ಸ್ ಗವರ್ಮೆಂಟ್ ಇಂದ ಸಿಗ್ತಿಲ್ಲ. ಸೊ ನಾವೇನ್ ಯೋಚನೆ ಮಾಡಿದ್ವಿ, ಈ ಒಂದು ಗ್ಯಾಪ್ ನ ಬ್ರಿಡ್ಜ್ ಮಾಡಿದಾಗ, ಈಗ ಲೈಕ್ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಇಂಥ ಸಿಟಿಗಳಲ್ಲಿರೋ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಸ್ವಲ್ಪ ಅಂದ್ರೆ ಅನುಕೂಲವಾಗಿ ಇರಬಹುದೇನೋ, ಆದ್ರೆ ನಾನು ಮಾತನಾಡ್ತಾ ಇರೋದು ಈ ಗಡಿನಾಡ್ ಇರಬಹುದು, ಉತ್ತರ ಕನ್ನಡ ಇರಬಹುದು, ಈ ಕೋಸ್ಟಲ್ ಬೆಲ್ಟ್ ಕುಗ್ರಾಮಗಳಿರುತ್ತವೆ ಆಯ್ತಾ, ಈಗ ಕಾಸರಗೋಡು ಇರಬಹುದು, ಬೀದರ್ ಗದಗ್ ಇರಬಹುದು. ಇಲ್ಲಿ ಏನಾಗ್ಬಿಡತ್ತೆ ಅಂದ್ರೆ ಮಕ್ಕಳಿಗೆ ಶಾಲೆಗೆ ಕಳಿಸೋದೇ ಕಷ್ಟ. ಗವರ್ಮೆಂಟ್ ಸ್ಕೂಲಿಗೆ ಕಳಿಸುವಂತಹ ಪೇರೆಂಟ್ಸ್ ಬಹಳ ಸೋಷಿಯೋ ಎಕನಾಮಿಕಲಿ ಹಿಂದೆ ಉಳಿದಿರ್ತಾರೆ. ಇವರಿಗೆ ಯಾಕೆ ಕಳಿಸ್ಬೇಕು, ಮನೇಲಿ ಇದ್ರೆ ಮಕ್ಕಳು ಕೆಲಸಕ್ಕೆ ಆಗ್ತಾರೆ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ. ಹೀಗಿದ್ದಾಗ ಎಕ್ಸ್ಟ್ರಾ ನೋಟ್ ಬುಕ್ ಖರ್ಚು ಕೂಡ ಅವ್ರಿಗೆ ಒಂದು ದೊಡ್ಡ ವಿಚಾರವಾಗಿ ಪರಿಣಮಿಸೋದನ್ನ ನಾವು ಗಮನಿಸಿ ವೈ ನಾಟ್ ಅಂತ ಹೇಳಿ ಶುರುವಾದಂತಹ ಒಂದು ಫ್ಲಾಗ್ಶಿಪ್ ಇನಿಷಿಯೇಟಿವ್ ನಮ್ಮ ನೋಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಡ್ರೈವ್. ಇದು ಶುರುವಾಗೋದು 2009 ಇಸ್ವಿಲಿ, ಅಂದ್ರೆ 2009 ಅಲ್ಲಿ. ಸೊ ಇಲ್ಲಿಗೆ ಇದು 18ನೇ ವರ್ಷದ ನಮ್ಮ ಜರ್ನಿ.
0: ತುಂಬಾ ಸಂತೋಷ. ಆ ಗ್ಯಾಪ್ ನ ತುಂಬಾ ಚೆನ್ನಾಗಿ ಕಂಡುಕೊಂಡು, ಬಿಕಾಸ್ ಸರ್ಕಾರ ಎಲ್ಲ ಕೊಡ್ತಿದೆ, ನಾವ್ ಏನ್ ಮಾಡ್ಬೋದು ಅಂತ ಗ್ಯಾಪ್ ಕಂಡಿಡ್ಕೊಂಡು ಮಾಡ್ತಿರುವಂತಹ ಈ ನಿಮ್ಮ ತುಂಬಾ ಪ್ರೇರಣಾದಾಯಕ ಶಕ್ತಿ ಅಥವಾ ಒಂದು ಕೆಲಸ ಅಂತಾನೆ ಹೇಳ್ಬೋದು. ಬಹಳ ಧನ್ಯವಾದಗಳು. ಇಟ್ಸ್ ರಿಯಲಿ ಬಿಕಾಸ್ ನಮ್ಮ ಈ ಸಿಟಿ ಹುಡುಗರನ್ನ ನೋಡಿದ್ರೆ ನೀವು ಅರ್ಧ ಬರ್ದ ಬರ್ದಿರೋ ಪುಸ್ತಕಗಳನ್ನ ಹಂಗಂಗೆ ಕೊಟ್ಬಿಡ್ತಾರೆ. ನಾವೆಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಕ್ಯಾಲೆಂಡರ್ ಹಿಂದೆ ಬರ್ಕೋತಿದ್ದಂತಹ ಕಾಲ ಇತ್ತು, ಅಲ್ಲಿ ಪೇಜ್ ಯಾಕೆ ವೇಸ್ಟ್ ಮಾಡೋದು, ಸಮ್ ಮಾಡೋದು ಅಂತ. ಈಗಿನ ಪ್ರತಿ ವರ್ಷ ಸ್ಕೂಲಿಗೆ ಬುಕ್ಸ್ ಕೊಡ್ ನಾವು ತಗೊಳ್ಳೇಬೇಕು. ಆ ಬುಕ್ಸ್ ಒಂದ್ 10 ಪೇಜೇ ಆಗಿರ್ಬೋದು, ನೆಕ್ಸ್ಟ್ ವರ್ಷ ಅದನ್ನ ಉಪಯೋಗಿಸಲ್ಲ. ಅಂತದ್ರಲ್ಲಿ ನೀವು ಈ ಹಳ್ಳಿಗಾಡು ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ನೀವು ಹೇಳ್ದಂಗೆ ಒಂದ್ ಬುಕ್ ತೆಕ್ಕೊಡಕ್ಕಾಗ್ಲಿ ಆ ಮಕ್ಕಳನ್ನ ಕೆಲ್ಸಕ್ ಹಾಕದಿರುವಂತಹ ಸಮಯದಲ್ಲಿ ನೀವು ಮಾಡ್ತಿರುವ ಕೆಲ್ಸ ಅಂತೂ ನಿಜವಾಗ್ಲು ಬಹಳನೇ ಶ್ಲಾಘನೀಯ ಅಂತ ಹೇಳ್ಬೇಕು. ಮತ್ತೆ ನನ್ನ ಪ್ರಶ್ನೆ

0: ನೀವು ಈ ಕೆಲಸದಲ್ಲಿ ಮಾಡ್ತಿರ್ಬೇಕಾರೆ ಏನಂದ್ರೆ ತುಂಬಾ ಒಂದು ದೊಡ್ಡ ಸವಾಲು ನಿಮ್ಗೆ ಏನಾದ್ರೂ ಇದೆ ಅಂತ ಅನ್ಸಿದ್ರೆ ಏನಿರ್ಬೋದು? ಬಿಕಾಸ್ ನೀವು ನೋಟ್ಬುಕ್ಸ್ ಏನೋ ಕೊಡ್ತೀರಾ, ಆದ್ರೂ ಒಂದು ಅತಿ ದೊಡ್ಡ ಸವಾಲು ಇದಾಗಿ ಉಳ್ಕೊಂಡಿದೆ ಅಂತ ಅನ್ಸೋದಾದ್ರೆ ಈ ಶಿಕ್ಷಣದಲ್ಲಿ ಅಥವಾ ಈ ಅಭಿಯಾನದಲ್ಲಿ ಏನಿರಬಹುದು? ಭೂಮಿಕಾ ಅವರು ಅಥವಾ ಸವಿತಾ ಅವರು ನಮ್ ಜೊತೆ
1: ಮೇ ಬಿ ಭೂಮಿಕಾ ಅವರು ಇದಕ್ಕೆ ಆನ್ಸರ್ ಮಾಡ್ತಾರೆ.
2: ನೋಟ್ಬುಕ್ ಕೊಡ್ತೀವಲ್ವಾ, ಈಗ ನೋಟ್ಬುಕ್ ಊರ್ಗಳಿಗೆಲ್ಲ ಹೋಗಿ ಕೊಡ್ತೀವಿ. ಆಕ್ಚುಲಿ ನಾವು ತಲುಪಿಸೋ ಕಾಸ್ಟ್ ಇದೆಯಲ್ಲ, ದಟ್ ಈಸ್ ಮೋರ್ ದೆನ್ ದ ಬುಕ್ ಕಾಸ್ಟ್ ಆಗುತ್ತೆ.
0: ಹೌದಾ? ಅದೇ ದೊಡ್ಡ ಸವಾಲು.
2: ಸವಾಲ್ ಅದನ್ನ ನಾವು ಇದರಿಂದ ತಗೊಳ್ಳಲ್ಲ. ಇಟ್ಸ್ ಕಂಪ್ಲೀಟ್ಲಿ ವಾಲಂಟಿಯರ್ಸ್ ಕಾಸ್ಟ್. ಈ ನೋಟ್ಬುಕ್ ಇಂದ ನಾವು ಏನ್ ಮಾಡ್ತೀವಲ್ವಾ ಅದು ಕಂಪ್ಲೀಟ್ ನೋಟ್ಬುಕ್ ಗೆ ಹೋಗುತ್ತೆ. ಸೊ ಇನ್ನ ನೋಟ್ಬುಕ್ ಅಂತ ಬಿಟ್ಟು ಹೊರಗಿಂದ ಏನಿರುತ್ತೆ ದಟ್ಸ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ವಾಲಂಟಿಯರ್ ಆಗಿರುತ್ತೆ.
1: ಅಂದ್ರೆ ಭೂಮಿಕಾ ಏನ್ ಹೇಳಕ್ ಇಷ್ಟಪಡ್ತಿದಾರೆ ಅಂದ್ರೆ ನಮ್ಮ ಎನ್ ಜಿ ಒ ಸ್ವಲ್ಪ ಭಿನ್ನವಾದ ಎನ್ ಜಿ ಒ. ಈಗ ನೀವು ಯಾವುದೇ ಮೇನ್ ಸ್ಟ್ರೀಮ್ ಎನ್ ಜಿ ಒಗೆ ಹೋಲಿಸ್ಕೊಂಡ್ರೆ ಅಂದ್ರೆ ದಾನಿಗಳು ಡೊನೇಟ್ ಮಾಡುವಂತಹ ಒಂದು 100 rupees ಅಲ್ಲಿ ನಿಮಗೆ ಒಂದು 49 rupees ಇಂದ 51 rupees ಮಾತ್ರ ಕಾಸಿಗೆ ಹೋಗುತ್ತೆ, ಮಿಕ್ಕಿದ್ದೆಲ್ಲ ಅವರ ಒಂದು ಖರ್ಚುಗಳಿಗೆ ಹೋಗುತ್ತೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿ
2: 100 rupees ಕಂಪ್ಲೀಟ್ಲಿ ಟು ದ ನೋಟ್ಬುಕ್, ಸುತ್ತ ಏನ್ ಖರ್ಚಿದೆಯಲ್ಲ ದಟ್ ಈಸ್ ಕಂಪ್ಲೀಟ್ಲಿ ಅಗೇನ್ ದ ವಾಲಂಟಿಯರ್ಸ್.
1: ಅಂದ್ರೆ ಅದು ಲಾಜಿಸ್ಟಿಕ್ ಇರಬಹುದು. ಸೊ ಇದೆಲ್ಲವೂ ಕೂಡ ವಾಲಂಟಿಯರ್ಸ್ ಬೇರ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇದೆ ನಿಮಗೆ. ಬೇರೆ ಮೇನ್ ಸ್ಟ್ರೀಮ್ ಎನ್ ಜಿ ಒಸ್ ತರ ನಾವು ವರ್ಕ್ ಮಾಡೋದಿಲ್ಲ. ಬರುವಂತಹ ಪ್ರತಿಯೊಂದು ರೂಪಾಯಿ ಕೂಡ ಅದೇ ಕಾಸ್ಗೆ ನೋಟ್ಬುಕ್ಸ್ ಗೆ ಹೋಗುತ್ತೆ. ಸೊ ಇದು ಅವ್ರು ಹೇಳಿದ ಹಾಗೆ ಒಂದು ಸವಾಲು. ಯಾಕೆಂದ್ರೆ ಇಲ್ಲಿ ಪಕ್ಕದ ಊರಿಗೆ ಪಕ್ಕದ ಸ್ಕೂಲಿಗೆ ಕೊಟ್ರೆ ಒಂಥರ, ನಾವ್ ಇಲ್ಲಿಂದ ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕು
2: ನಮ್ ಸ್ಕೂಲ್ಗೂ ಬಂದ್ ಕೊಡಿ ಅಂತ. ಸೊ ಇದು ಹೇಗೆ ಅಂದ್ರೆ ಆ ಸ್ಕೂಲ್ ರೆಸ್ಪಾನ್ಸಿಬಿಲಿಟಿ ನಾನು ತಗೊಂಡ್ರೆ ಅಟ್ಲೀಸ್ಟ್ 5 years ನಾನು ಅವ್ರಿಗೆ ಕೊಡ್ತೀನಿ ಅನ್ನೋದು ಒಂದ್ ಭರವಸೆ. ಈಗ ಮಗು 1ನೇ ಕ್ಲಾಸ್ ಅಲ್ಲಿ ಇದೆ ಅಂದ್ರೆ ಅದು 5ನೇ ಕ್ಲಾಸ್ ಆಗೋ ತನಕ ಆದ್ರೂ ನಾವು ಮಾಡ್ತೀವಿ ಅನ್ನೋದು ಇರ್ಬೇಕು. ಸೊ ಇದು ಕಮಿಟ್ಮೆಂಟ್ ಇದೆಯಲ್ಲ ನಮ್ಮ ದಿನನಿತ್ಯದ ಇದ್ರಲ್ಲಿ ಟೈಮ್ ತೆಗೆದು ಮಾಡೋದು. ಇಟ್ಸ್ ಅ ಮೋರ್ ಆಫ್
1: ಸಿ, ಈಗ 1 years ಕೊಡೋದು ರ್ಯಾಂಡಮ್ ಅನ್ಸ್ಕೊಂಡ್ಬಿಡತ್ತೆ. ಇದು ಒಂದು ಬದ್ಧತೆ, ಅಟ್ಲೀಸ್ಟ್ ಒಂದು 4-6 years ನಾವು ಕೊಡಬೇಕು. ಈಗ ಯೋಚನೆ ಮಾಡಿ, ಒಂದು 8ನೇ ತರಗತಿ ಮಗು ಕೊಡ್ತೀವಿ ಅಂತ ಹೇಳಿದ್ರೆ 10ನೇ ತರಗತಿವರೆಗೂ ನಾವು ಕೊಡಬೇಕಾದ್ದು ನಮ್ಮ ಬದ್ಧತೆ. ಇದು ಒಂದು ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಈಗ ನಮಗೆ ಮಾಡೋಕೆ ಮನಸ್ಸಿದ್ರು ಕೂಡ ದೂರ ದೂರ ಡಿಸ್ಟ್ರಿಕ್ಟ್, ಈಗ ನಾವು ಇದು ಮಾತನಾಡೋ ಹೊತ್ತಿಗೆ ಭೂಮಿಕಾ ನಾವು ಎಷ್ಟು ಡಿಸ್ಟ್ರಿಕ್ಟ್ ರೀಚ್ ಆಗಿದ್ದೀವಿ ಕರ್ನಾಟಕದಲ್ಲಿ?
2: ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ಸ್,
1: 31 ಜಿಲ್ಲೆಗಳನ್ನು ನಾವು ತಲುಪಿದ್ದೀವಿ. ಅಲ್ಲ, ಇದು ಸಾಧ್ಯ ಆಗಿದ್ದು ಶಾಂತಲಾ ಅವರೇ, ಸೀರಿಯಸ್ಲಿ ಹೇಳ್ತೇಳಿಯು, ನಮ್ಮ ಒಂದು ಸಂಸ್ಥೆ ಟೋಟಲಿ ವಾಲಂಟಿಯರ್ ಡ್ರಿವನ್. ಇಟ್ಸ್ ಅ ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್. ಪ್ರತಿಯೊಂದು ಕೂಡ ವಾಲಂಟಿಯರ್ಸ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಹೋಗಿ ಆಯಾ ಜಿಲ್ಲೆಗಳಿಗೆ ಆಯಾ ಶಾಲೆಗಳಿಗೆ ಅಲ್ವಾ
2: ಟೀಚರ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು. ಸೊ ಅವ್ರಿಗೂ ಹೇಳ್ತೀವಿ, ಇವತ್ ನಾವು ಬರ್ತಾ ಇದೀವಿ, ನೀವು ಮಕ್ಕಳನ್ನ ಅವತ್ತು ಸ್ಕೂಲಿಗೆ ಕಳ್ಕಾಸ್ತೀರಿ ಅಂತ. ಸೊ ಡೈರೆಕ್ಟ್ ಮಗುಗೆ ಹ್ಯಾಂಡ್ ಓವರ್
0: ಮಾಡ್ತೀರಾ? ಸೊ ನೀವು ಸ್ಕೂಲ್ ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಪ್ರತಿಯೊಂದು? ಇದು ನಿಮ್ಗೆ ಏನಾದ್ರು ಲಿಸ್ಟ್ ತಗೊಂಡ್ ನೀವೇ ಮಾಡ್ತೀರಾ ಹೇಗೆ?
2: ಈಗ ನಾನು ಅಂದ್ರೆ ನಮ್ಮೂರು, ನಮ್ಮೂರಿನ ಶಾಲೆಗಳು, ಸೊ ಅಲ್ಲಿ ಲೋಕಲ್ ಎಡ್ಸ್ ಕಾಂಟ್ಯಾಕ್ಟ್ ಇರುತ್ತೆ. ಹಿಂಗೆ ಇವರು ಇವ್ರ ಊರಿಂದು ಅಥವಾ ಎಲ್ಲಿ ನೆಸೆಸಿಟಿ ಇರುತ್ತೆ
1: ಹಂಗೆ. ಸಿ, ಈ ಒಂದು ಡೇಟಾ ಹೇಗೆ ಕ್ಯೂರೇಟ್ ಆಗುತ್ತೆ ಅಂದ್ರೆ, ಮುಂಚಿಂದ ಅವಿರತ ಟ್ರಸ್ಟ್ ಅಲ್ಲಿ, ಈಗ ನಾನ್ ಬೆಳೆದು ಬಂದ ಊರು, ನನ್ನ ತಂದೆ ಓದಂತ ಶಾಲೆ, ಅದು ಚಿತ್ರದುರ್ಗದವರೇ ಇರಬಹುದು, ಗದಗ್ನವರೇ ಇರಬಹುದು, ಆ ಒಂದು ಭಾವನಾತ್ಮಕ ಸಂಬಂಧ ಇರುತ್ತಲ್ವಾ. ಈ ಊರಿಗೆ ಏನಾದ್ರು ನಾನು ಸಹಾಯ ಮಾಡಬೇಕು ಅಂತ ಬಂದಾಗ ಅವಿರತದ ಜೊತೆ ಕೈ ಜೋಡಿಸಿ ಶುರುವಾದಂತಹ ಶಾಲೆಗಳು ಇವೆಲ್ಲ. ಈಗ ನಾವು ಮಾತನಾಡೋ ಹೊತ್ತಿಗೆ ಎಷ್ಟು ಶಾಲೆಗಳನ್ನ ತಲುಪಿದೀವಿ ಭೂಮಿಕಾ?
2: ಲಾಸ್ಟ್ ಇಯರ್ 525+, ಈ ವರ್ಷ ಇನ್ನೂ
1: ಜಾಸ್ತಿ ಆಗುತ್ತೆ.
2: ಆದ್ರೆ
1: ಶಾಂತಲಾ ಅವರು ಇಲ್ಲಿ ಒಂದ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವನ್ ದೋ ಇಟ್ ಇಸ್ ಲೈಕ್ 550 schools ಆದ್ರೂ ನಮಗೆ ಇದು ದೊಡ್ಡ ನಂಬರ್ ಅನಿಸ್ತಿಲ್ಲ. ಅಂದ್ರೆ ನಾವು ರೀಚ್ ಆಗಿರೋದು ಬರೀ 550, ಆದ್ರೆ ಕರ್ನಾಟಕದಾದ್ಯಂತ 50,000 ಸರ್ಕಾರಿ ಶಾಲೆಗಳಿವೆ. ಹೌದು, 50,000 ಸರ್ಕಾರಿ ಶಾಲೆಗಳಿರುವಂತಹ ನಮ್ಮ ಈ ರಾಜ್ಯಕ್ಕೆ ನಾವು ಇನ್ನೂ ಜಾಸ್ತಿ ಹೆಲ್ಪಿಂಗ್ ಹ್ಯಾಂಡ್ ಬೇಕು. ಸೊ ಅವಿರತ ಟ್ರಸ್ಟಿನ ಒಂದು ಮೋಟೋನೇ ಇದು, ನಾವು ಸಮಾಜಕ್ಕೋಸ್ಕರ ನಾವು ಏನ್ ಮಾಡಬಲ್ಲವು ಅಂತ ಹುಟ್ಕೊಂಡಂತಹ ಟ್ರಸ್ಟ್ ಇದು. ಸೊ ಪ್ರತಿಯೊಬ್ಬರು ದೇ ಶುಡ್ ಜಾಯಿನ್ ಹ್ಯಾಂಡ್ಸ್. ಸೊ ನೋಟ್ಬುಕ್ ಡಿಸ್ಟ್ರಿಬ್ಯೂಷನ್ ಇಂದ ಏನೇನು ಹೆಲ್ಪ್ ಆಗ್ತಿದೆ ಅಂತ ನಾವು ಮಾತನಾಡಬಹುದು. ಲೈಕ್ ನಾನು ನಿಮ್ಗೆ ಹೇಳಿದೆ, ಅದೊಂದು ಬದ್ಧತೆ, 1 years 2 years ಅದು ಅಂತ
0: ಮಾಡ್ತಿರುವಂತಹ ಕೆಲಸ.
1: ಹೌದು, ಈಗ ನಾನು ಅದೇ ಹೇಳಿದ, ನಾವು ಕುಣಿಗಲ್ ಕ್ಲಸ್ಟರ್ಗೆ ಹೋಗ್ತೀವಿ, ಅಲ್ಲಿ ಒಂದು 64 ಶಾಲೆಗಳಿಗೆ ಒಂದೇ ದಿವಸ ವಿ ವಿಲ್ ಡಿಸ್ಟ್ರಿಬ್ಯೂಟ್ ದ ನೋಟ್ಬುಕ್ಸ್. ಅಂದ್ರೆ ಅಷ್ಟು ವಾಲಂಟಿಯರ್ಸ್ ಅವತ್ತು ಅಲ್ಲಿ ಇರ್ತಾರೆ ನಮ್ಮ ಜೊತೆಗೆ. ಹೌದು, ವಾಲಂಟಿಯರ್ಸ್ ಇಲ್ಲದೆ ಹೇಳ್ತೀನಲ್ಲ, ಅವಿರತ ಟ್ರಸ್ಟ್ ಇಸ್ ನಾಟ್ ಜಸ್ಟ್ 1 person ಅವರ್ ಎಂಟಿಟಿ, ಇಟ್ಸ್ ಟೋಟಲಿ ಎ ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್.
0: ಹೌದು, ಇನ್ನು ಇಷ್ಟೊಂದು ಜನ ಏನೋ ಒಂದು ಸಮಾಜ ಕೊಡುಗೆ ಮಾಡಬೇಕು ಅಂತ ನಿಮ್ ಜೊತೆ ಕೈ ಜೋಡಿಸಿದಾರಲ್ಲ, ಬಹಳನೇ ಸಂತೋಷ. ತುಂಬಾ
1: ಇಲ್ಲಿ ಮೇನ್ ರೀಸನ್ ಹೇಳ ನಿಮ್ಗೆ, ಇಲ್ಲಿ ನಾವೇನೋ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಆ ಒಂದು ಆಕ್ಟಿವಿಟಿ ಪಾಲ್ಗೊಂಡಾಗ ನಮ್ಮ ಮಾನಸಿಕ ವಿಕಸನ ಆಗುತ್ತೆ. ಎವ್ರಿ ಡೇ ವಿ ಗ್ರೋ ಆಸ್ ಅ ಹ್ಯೂಮನ್ ಬೀಯಿಂಗ್. ನಾವು

0: ಇವ್ದು ಎಷ್ಟು ವಿಚಾರಗಳಿರುತ್ತವೆ, ನಾವು ಎಷ್ಟೋ ವಿಚಾರಗಳನ್ನ ಎಷ್ಟು ಪ್ರಿವಿಲೇಜ್ಡ್ ಆಗಿ ತಗೊಂಡ್ಬಿಟ್ಟಿರ್ತೀವಿ, ಎಂಟೈಟಲ್ಮೆಂಟ್ ನಮ್ಗಳಿಗೆಲ್ಲ. ಬಟ್ ಅಲ್ಲಿ ಹೋಗಿ ಮಾಡಿದಾಗ, ಅಂದ್ರೆ ಈ ರೀತಿ ಒಂದು ಆಕ್ಟಿವಿಟೀಸ್ ಅಲ್ಲಿ ನಾವು ಭಾಗವಹಿಸಿದಾಗ ಏನೋ ಒಂದು ಸಾರ್ಥಕ ಭಾವನೆ, ಸ್ವಾರ್ಥ ಅಂತಾನೆ ಹೇಳ್ಬೋದು, ಇದೊಂದು ಸೆಲ್ಫಿಶ್, ನಮ್ಮ ಖುಷಿಗೋಸ್ಕರ ನಾವು ಮಾಡ್ತಿದ್ದೀವಿ ಅಂತಲೇ ಹೇಳ್ಬೋದು. ಬಿಕಾಸ್ ಎವ್ರಿ ಡೇ ವಿ ಆರ್ ಗ್ರೋಯಿಂಗ್. ಈಗ ನಾನು ಕುಣಿಗಲ್ ಬಗ್ಗೆ ಮಾತನಾಡ್ತಿದ್ದೆ ನಿಮಗೆ, ಅಲ್ಲಿ ಕೆ ಪಿ ಎಸ್ ಶಾಲೆನಲ್ಲಿ ಒಂದು ಮಗು ಹತ್ರ ನಾನು ಮಾತನಾಡ್ತೇನೆ, ಹೆಣ್ಮಗಳ ಹತ್ರ. ಸೊ ಆಕೆ ಹೇಳ್ತಾಳೆ, ಮ್ಯಾಮ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಈಗ ಅವಳು ಟೆನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದಾಳೆ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಟೆನ್ತ್ ಸ್ಟ್ಯಾಂಡರ್ಡ್ ವರ್ಗೂ ನಾನು ಅವಿರತ ಟ್ರಸ್ಟ್ ಅವ್ರ ಹತ್ರ ಪುಸ್ತಕ ತಗೊಂಡಿದ್ದೀನಿ ಅಂತ. ಅಲ್ವಾ, ಜಸ್ಟ್ ಇಮ್ಯಾಜಿನ್ ಹೇಗ್ ಅನಿಸ್ಬೇಕು ನಿಮ್ಗೆ
1: ಕೆಲಸ
0: ಅಲ್ವಾ. ಅಂದ್ರೆ ಆ ಮಗುಗೆ, ಅಂದ್ರೆ ಅದೊಂದು ಬದ್ಧತೆ, ಲೈಕ್ ಅವ್ರು ಬರೀ ಪುಸ್ತಕ ತಗೊಳ್ಲಿಲ್ಲ ಅಂದ್ರೆ ಪ್ರತಿ ವರ್ಷ ಹೇಗೆ ಇವರು ನಮಗೋಸ್ಕರ ಬರ್ತಾರೆ, ಆ ರೆಸ್ಪಾನ್ಸಿಬಿಲಿಟಿನೂ ಕೂಡ ನೋಡಿ ಕಲ್ತಿದ್ದಾರೆ. ಇನ್ಫ್ಯಾಕ್ಟ್ ಎಷ್ಟೋ ಮಕ್ಳು ಬಂದು ನಮ್ಗೆ ಹೇಳ್ತಾರೆ, ಮಿಸ್ ನಾವು ಕೂಡ ದೊಡ್ಡವರಾದ್ಮೇಲೆ ನಿಮ್ ತರನೇ ಆಗ್ತೀವಿ, ನಮ್ಮ ಅಂದ್ರೆ ವಿಲೇಜ್ಗೆ ಅಂದ್ರೆ ನಮ್ಮ ಹಳ್ಳಿಗಳಿಗೆ ನಮ್ಮಿಂದ ಆಗೋ ಸಹಾಯನ ಮಾಡ್ತೀವಿ, ನೀವೇ ನಮಗೆ ಇನ್ಸ್ಪಿರೇಷನ್. ಇದು ನಾವೇನು ಕೇಳದೆ ಬರುವಂತಹ ಮಾತು, ಅವಾಗ ಏನನ್ಸುತ್ತೆ, ವಿ ಆರ್ ಡೂಯಿಂಗ್ ಸಮಥಿಂಗ್ ರೈಟ್. ಸೊ ಇದು ನಮಗೆ ಕೊಡ್ತಿರೋ ಖುಷಿ ಇದೆಯಲ್ಲ, ಇದು ಇದು ನಾವು ಅಂದ್ರೆ ನಮಗೆ ಸಿಗ್ತಾ ಇರುವಂತಹ ಒಂದು ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು.
1: ಖಂಡಿತವಾಗ್ಲೂ ಮತ್ತೆ ನಿಮ್ಮಿಬ್ಬರ ಜೊತೆ ತುಂಬಾ ತುಂಬಾ ಮಾತಾಡ್ತೀನಿ. ಸೊ ನಮ್ಮ ಕೇಳುಗರು ಕೂಡ ಬಹಳಷ್ಟು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಒಂದು ಹಾಡನ್ನ ಕೇಳಿ ಮತ್ತೆ ನಿಮ್ ಜೊತೆ ಈ ಸಂವಾದ ಕಾರ್ಯಕ್ರಮ, ಈ ಪ್ರೇರಣಾದಾಯಕ ಮಾತುಗಳನ್ನ ಕೇಳ್ತಾ ಇದ್ರೆ ಗೂಸ್ ಬಂಪ್ಸೆ ಬರ್ತಾ ಇದೆ ನನಗೆ, ಇನ್ನ ಕೇಳ್ತಾನೆ ಇರೋಣ ಅಂತ ಹೇಳ್ತಾ ಒಂದು ಚಿಕ್ಕ ವಿರಾಮ, ಹಾಡಿನ ವಿರಾಮ.

0: ಹೌದು, ಭಾರತ ರತ್ನ ಆಗಬೇಕು ಅಂತ ಏನೂ ಇಲ್ಲ, ಭಾರತ ರತ್ನ ಸಿಗಬೇಕು ಅಂತನೂ ಇಲ್ಲ. ಎಷ್ಟೊಂದು ಜನ ಕಾಣದ ಕೈಗಳು ಬಹಳಷ್ಟು ಅವಿರತವಾಗಿ ಕೆಲಸ ಮಾಡ್ತಾನೆ ಇದ್ದಾರೆ ನಮ್ಮ ಸಮಾಜಕ್ಕೆ. ಅವಿರತ ಟ್ರಸ್ಟ್ನ ಆಕ್ಟಿವ್ ವಾಲಂಟಿಯರ್ಸ್ ಆದ ಸವಿತಾ ಅವರು, ಹಾಗೆ ಭೂಮಿಕಾ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾರೆ. ಇವ್ರ ಜೊತೆ ಮಾತಾಡ್ತಾ ಇದ್ವಿ, ಬಹಳಷ್ಟು ಸಂದೇಶಗಳು ಕೂಡ ಬಂದಿದೆ. ಸಂದೇಶ ಕಳಿಸ್ಕೊಟ್ಟಂತಹ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಗುಣವತಿ ಭೀಮಪ್ಪ ಅವರು ದಾವಣಗೆರೆಯಿಂದ ಅವಿರತ ಟ್ರಸ್ಟ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಹಾಗೆ ಎಸ್ ಕೆ ಸುಬ್ಬರಾಯಪ್ಪ ಸಾತನೂರಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ ತುಂಬ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಅವಿರತ ಫೌಂಡೇಶನ್ ಟ್ರಸ್ಟ್ನ ಸವಿತಾ ಶರತ್ ಹಾಗೂ ಭೂಮಿಕಾ ಅವರ ಸಂದರ್ಶನ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬಡ ಮಕ್ಕಳಿಗೆ ನಿರಂತರವಾಗಿ ಪುಸ್ತಕಗಳನ್ನು ನೀಡುವ ಮೂಲಕ ಅವರ ಶಿಕ್ಷಣಕ್ಕೆ ನೆರವಾಗ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯ. ಇಂತಹ ಸೇವೆ ಸಾಮಾನ್ಯವಾದದ್ದಲ್ಲ, ಸಮಾಜದ ಮಕ್ಕಳ ಭವಿಷ್ಯ ರೂಪಿಸುವ ಮಹತ್ವದ ಸೇವೆಯಾಗಿದೆ. ಈ ಟ್ರಸ್ಟಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸವಿತಾ ಮತ್ತೆ ಭೂಮಿಕಾ ಅವರೇ, ಅನಂತ ಅನಂತ ಧನ್ಯವಾದಗಳು. ನಿಮ್ಮ ಈ ಕಾಣದ ಕೈಗಳು ಅಂತ ಅಂದ್ರೆ ಎಲ್ಲರೂ ಫೇಮಸ್ ಆಗ್ಬೇಕು, ಎಲ್ಲರೂ ಹೀರೋ ಅಂತ ಆಗ್ಬೇಕು ಅಂತ ಏನಿಲ್ಲ, ಆ ಪರದೆ ಹಿಂದೆ ಮಾಡ್ತಿರುವಂತಹ ಕೆಲಸ ಇದೆಯಲ್ಲ, ತುಂಬಾ ಅದ್ಭುತ. ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ನೀವು ಈ ಶಿಕ್ಷಣಕ್ಕೆ ಈ ನೋಟ್ ಬುಕ್ ಬಿಟ್ಟು ಬೇರೆ ಇನ್ನೇನ್ ಮಾಡ್ತಾ ಇದ್ದೀರಾ ಅಂತ ಅವಿರತ ಟ್ರಸ್ಟ್ನಿಂದ?
1: ಮೊಬೈಲ್ ಪ್ಲಾನೆಟೋರಿಯಂ ಅವಾಗ ಹೇಳಿದ್ವಲ್ಲ, ಸೊ ಈ ಮಕ್ಕಳು ಅಲ್ಲಿಗೆ ಬರಕ್ಕಾಗಲ್ಲ. ನಾವೆಲ್ಲ ಇಲ್ಲಿ ನೆಹರು
0: ಪ್ಲಾನೆಟೋರಿಯಂ
1: ಹೋಗ್ತೀವಿ, ಬಟ್ ಗೌರ್ಮೆಂಟ್ ಸ್ಕೂಲ್ಗಳ ಮಕ್ಕಳು ಬರಕ್ಕಾಗಲ್ಲ ಅಂತ ಸಿ ಎಸ್ ಆರ್ ಪ್ರಾಜೆಕ್ಟ್ ಮುಖಾಂತರ ಡಿಜಿಟಲ್ ಪ್ಲಾನೆಟೋರಿಯಂ
2: ಅಂದ್ರೆ ಮೊಬೈಲ್ ಪ್ಲಾನೆಟೋರಿಯಂ, ಇದು ತಾರೆ ಜಮೀನ್ ಪರ ಒಂದೇ ಎನ್ಜಿಓ,
1: ಎನ್ಜಿಓ ಮುಖಾಂತರ ಅವರೇ ನಾವೆಲ್ಲಿರ್ತೀವಿ ಅಲ್ಲಿ ಬಂದ್ಬಿಟ್ಟು ಸೆಷನ್ಗಳು ಮಾಡ್ತಾ ಹೋಗ್ತಾರೆ. ಒಂದ್ ಸೆಷನ್ ಬಂದು 30 ಮಕ್ಳಿಗೆ ಅವ್ರಿಗೆ ಕಂಪ್ಲೀಟ್ ಇಲ್ಲಿ ಏನ್ ತೋರಿಸ್ತಾರೆ ಅದೇ ಸೆಟಪ್ನ ಅಲ್ಲಿ ಇದ್ ಮಾಡ್ತಾರೆ. ಸೊ ಹೋದರ್ಷನೇ 30 ಸ್ಕೂಲ್ಗಳನ್ನ ಕವರ್ ಮಾಡಿದೀವಿ ಗೌರ್ಮೆಂಟ್ ಸ್ಕೂಲ್ಗಳನ್ನ. ಸೊ ಕಂಟಿನ್ಯೂಸ್ ಆಗಿ ಒಂದು 90 ಸೆಷನ್ಸ್ ಮಾಡಿದ್ದಾರೆ.
0: ಅದು ಅಂದ್ರೆ ಈ ಮೊಬೈಲ್ ಪ್ಲಾನೆಟೋರಿಯಂ ಅಂದ್ರೆ ಇಲ್ಲಿ ನಾವು ಎಲ್ಲ ಈ ನೆಹರು ತಾರಾಲಯ ವೀಕ್ಷಣೆ ಮಾಡ್ತೀವಲ್ಲ ಹೋಗಿ, ಅದನ್ನೇ ನೀವು ಹಳ್ಳಿಗೆ ಹೇಗೆ ಹೋಗ್ತೀರಾ? ಇದು ಅಂದ್ರೆ ನಿಮ್ದು ಮೊಬೈಲ್ ಅಂದ್ರೆ ವ್ಯಾನ್
1: ಅಲ್ಲಿ ಹೋಗ್ತಾರೆ, ಹೋಗ್ಬಿಟ್ಟು ಅದು ಒಂದು ಡೋಮ್ ತರ, ಇಟ್ಸ್ ಲೈಕ್ ಅ ಬಲೂನ್ ತರ, ಅದನ್ನ ಕಂಪ್ಲೀಟ್ ಆಗಿ ಅಬ್ಲೋ ಮಾಡಿ ಸೆಟಪ್ ಮಾಡಿ ಅದ್ರೊಳಗಡೆ ಮಕ್ಕಳು ಹೋಗಿ ಕೂತ್ಕೊಂಡು ತಾರಾಲಯ ಸೆಟಪ್ ಏನೆ.
0: ಓಹೋ, ಎಂತ ಒಳ್ಳೆ ಅದ್ಭುತ ಕಾರ್ಯ ಇದು. ನಿಜವಾಗ್ಲು ನಮ್ಗೆ ಇಲ್ಲಿ ಬೆಂಗಳೂರಿನ ಅವ್ರಿಗೆ ತಾರಾಲಯಕ್ಕೆ ಹೋಗಿ ನೋಡ್ಬೇಕು ಅಂದ್ರೆ ತುಂಬಾ ಕಷ್ಟ, ಕ್ಯೂ ಇರುತ್ತೆ, ರಶ್ ಇರುತ್ತೆ, ಸಂಡೆ ಟಿಕೆಟೇ ಸಿಗಲ್ಲ. ಅಂತದ್ರಲ್ಲಿ ನೀವು ಗ್ರಾಮೀಣ ಪ್ರದೇಶ ಗಡಿನಾಡು ಭಾಗಗಳಿಗೆ ಹೋಗಿ ಸೆಟಪ್ ಮಾಡ್ತಾ ಇದ್ದೀರಾ. ಸೊ ಹೇಗಿತ್ತು ಈ ಪ್ಲಾನೆಟೋರಿಯಂ ರೆಸ್ಪಾನ್ಸ್ ನಿಮಗೆ?
2: ಅಂದ್ರೆ ಈ ಯೋಚನೆ ಮಾಡಿ ನೀವು, ಈ ಗ್ರಾಮಗಳಿಗೆ, ಗ್ರಾಮೀಣ ಪ್ರದೇಶದ ಮಕ್ಕಳುಗಳಿಗೆ ಎಷ್ಟೋ ಆಪರ್ಚುನಿಟಿಗಳಿಂದ ವಂಚಿತರು ಅವರು. ಸೊ ಹೀಗಿದ್ದಾಗ ನಾವು ಒಂದು ಮೊಬೈಲ್ ಪ್ಲಾನೆಟೋರಿಯಂನೇ ಅವ್ರಿಗೆ ತಗೊಂಡೋಗಿ ಕೊಡ್ತೀವಿ ಅಂದ್ರೆ ಯಾಕೆ ಇವೆಲ್ಲ ಅವಶ್ಯಕತೆ ಇದೆ ಅಂತ ಹೇಳಿದಾಗ, ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸ್ಬೇಕು, ವಿಜ್ಞಾನದ ಬಗ್ಗೆ ಒಲವು ಮೂಡಿಸ್ಬೇಕು. ಬರೀ ಬಾಯಲ್ಲಿ ಹೇಳಿದ್ರೆ ನಡೆಯುತ್ತಾ? ದೇ ನೀಡ್ ಟು ಎಕ್ಸ್ಪೀರಿಯನ್ಸ್ ಇಟ್ ವಿಜುವಲಿ, ರೈಟ್? ಸೊ ಇದಕ್ಕೆ ನಾವು ಭೂಮಿಕಾ ಅವ್ರು ಹೇಳಿದ ಹಾಗೆ ಈ ಮೊಬೈಲ್ ಪ್ಲಾನೆಟೋರಿಯಂ ಸೆಟಪ್ ಅನ್ನು ಹೋಗಿ ಮಾಡಿದಾಗ ಮಕ್ಕಳು ವಾವ್, ನಮ್ಮ ಸೌರಮಂಡಲ ಬರೀ ಒಂದು ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದವರು, ಇಡೀ ಸೌರಮಂಡಲ ಇರಬಹುದು, ಗ್ಯಾಲಾಕ್ಸಿ ಇರಬಹುದು, ಆಸ್ಟ್ರಾಯ್ಡ್ಸ್ ಇರಬಹುದು, ಅದೊಂದು ಹೊಸ ಪ್ರಪಂಚವನ್ನೇ ಓಪನ್ ಮಾಡುತ್ತೆ. ಮೇ ಬಿ ಅವರಲ್ಲೂ ಕೂಡ ಎಷ್ಟೊಂದು ಜನಕ್ಕೆ ಇಂಟ್ರೆಸ್ಟ್ ಬರುತ್ತೆ, ನಾನು ಕೂಡ ಆಸ್ಟ್ರಾನಮಿ ಕಲ್ತ್ಕೋಬೇಕು ಅಥವಾ ಸ್ಪೇಸ್ ಸೈನ್ಸ್ ಬಗ್ಗೆ ಇನ್ನು ಹೆಚ್ಚಿನ ದಿನ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಅವರಲ್ಲಿ ಮೂಡಿದೆ. ಸೊ ದಟ್ ನೆಕ್ಸ್ಟ್ ಸ್ಟೆಪ್ ಏನು, ಈಗ ನೀವು ಕೇಳ್ತಿದ್ರೆ ಎಜುಕೇಶನ್ ಅಂದ್ರೆ ನೋಟ್ ಬುಕ್ಸ್ ಬಿಟ್ಟು ಇನ್ನೇನೇನ್ ಮಾಡ್ತಿದ್ದೀರಾ ಅಂತ, ಲೈಬ್ರರಿ ಸೆಟಪ್. ಹೌದು, ಸಿ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಹೊರತಾಗಿ ಕೂಡ ಒಂದು ಪ್ರಪಂಚ ಇದೆ, ಅಂದ್ರೆ ಒಂದು ಸದಭಿರುಚಿಯ ಪುಸ್ತಕಗಳನ್ನ ಅವ್ರು ಓದಬೇಕು, ಅದರಿಂದ ಇನ್ಸ್ಪೈರ್ ಆಗ್ಬೇಕು ಅವರು. ಹಾಗಾಗಿ ಬೆಳೆಯೋ ನಿಟ್ಟಿನಲ್ಲಿ ಅವರಿಗೆ ಇದು ಅವಶ್ಯಕತೆ ಇದೆ ಅಂತ ಹೇಳಿ ಕೆಲವೊಂದು ಶಾಲೆಗಳನ್ನ ನಾವು ಗುರುತಿಸಿ ಅಲ್ಲಿ ಅವರಿಗೆ ಲೈಬ್ರರಿ ಸೆಟಪ್ ಮಾಡಿಕೊಟ್ಟಿದ್ದೀವಿ. ಅಂದರೆ ಸಾಕಷ್ಟು ಪುಸ್ತಕಗಳನ್ನ ಡೊನೇಟ್ ಮಾಡಿ ಒಂದು ಹೋಲ್ ಲೈಬ್ರರಿ ಸೆಟಪ್ಗಳನ್ನ ಮಾಡಿಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, ಜೊತೆ ಕಂಪ್ಯೂಟರ್ ಲ್ಯಾಬ್ ಸೆಟಪ್
0: ಅದು ಕೂಡ.
2: ಹೌದು.
0: ಓಹೋ, ಎಷ್ಟು ಶಾಲೆಗಳಲ್ಲಿ ನೀವು ಈ ತರ ಕಂಪ್ಯೂಟರ್ ಲ್ಯಾಬ್ ಸೆಟಪ್ ಮಾಡಿದ್ದೀರಾ ಅಂದ್ರೆ ಸುಮಾರಾಗಿ ಒಂದು ಎಷ್ಟು ಅಂದಾಜಲ್ಲಿ ಒಂದು ಹೇಗಿತ್ತು ರೆಸ್ಪಾನ್ಸ್ ಈ ಕಂಪ್ಯೂಟರ್ ಲ್ಯಾಬ್? ಬಿಕಾಸ್ ಕಂಪ್ಯೂಟರ್ ಅನ್ನೋದು ಒಂಥರ ಅವರಿಗೆ ಮರೀಚಿಕೆ ತರ ಈ ಗ್ರಾಮೀಣ ಭಾಗಗಳಲ್ಲಿ, ಈ ನಗರದಲ್ಲಿ ಬಿಟ್ಬಿಡಿ. ಸೊ ಹೇಗಿತ್ತು ರೆಸ್ಪಾನ್ಸ್, ಹೇಗಿತ್ತು ಅಂತ ಹೇಳ್ಬೋದಾ?
2: ಎಸ್ಪೆಷಲಿ ಈಗಂತೂ ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ, ಇವತ್ತಂತೂ ಬಹಳ ಅವಶ್ಯಕತೆ, ನಿಮಗೆ ಗೊತ್ತು, ಎಲ್ಲ ಫಿಂಗರ್ ಟಿಪ್ಸ್ಗೆ ಬಂದು ನಿಂತ್ಕೊಂಡು ಬಿಟ್ಟಿದೆ, ಬ್ಯಾಂಕಿಂಗ್ ಇಂದ ಹಿಡಿದು ಶಾಪಿಂಗ್ ವರ್ಗುನು. ಆದ್ರೆ ಅವಿರತ ಟ್ರಸ್ಟ್ ಕಳೆದ 16 ವರ್ಷಗಳಿಂದನೂ ಕೂಡ ಮಕ್ಕಳಿಗೆ ಈ ಒಂದು ಅಂದ್ರೆ ಕಂಪ್ಯೂಟರ್ಗೆ ಅವ್ರಿಗೊಂದು ಎಕ್ಸ್ಪೋಜರ್ ಇರಬೇಕು ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ನಾವು ಈ ಕಂಪ್ಯೂಟರ್ ಲ್ಯಾಬ್ ಸೆಟಪ್ಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈಗ ನಾನು ಮಾತನಾಡೋ ಹೊತ್ತಿಗೆ ಅಂದ್ರೆ ಇವಾಗ ಗವರ್ಮೆಂಟ್ ಕೂಡ ಅದನ್ನ ಪ್ರೊವೈಡ್ ಮಾಡ್ತಿದ್ದಾರೆ, ಬಟ್ ಗವರ್ಮೆಂಟ್ ಯೋಚನೆ ಮಾಡೋಕ್ಕಿಂತ ಮುಂಚಿಂದನೂ ಕೂಡ ಅವಿರತ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ಸಿ ಎಸ್ ಆರ್ ಪಾರ್ಟ್ನರ್ಶಿಪ್ ಅಲ್ಲಿ ಸಾಕಷ್ಟು ಕಂಪ್ಯೂಟರ್ ಲ್ಯಾಬ್ ಸೆಟ್ಅಪ್ ಅನ್ನ ಸುಮಾರು ಅಂದ್ರೆ ನಾನೀಗ ಹೇಳ್ದೇನೆ 31 ಜಿಲ್ಲೆಗಳನ್ನೂ ನಾವು ತಲುಪಿದೀವಿ. ನಾವೀಗ ಆ ಡೇಟಾ ಕೈಯಲ್ಲಿ ಇಟ್ಕೊಂಡಿಲ್ಲ, ಬಟ್ ಸಾಕಷ್ಟು ಶಾಲೆಗಳಿಗೆ ನಾವು ಕಂಪ್ಯೂಟರ್ ಸೆಟ್ಅಪ್ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಸ್ಮಾರ್ಟ್ ಅಂದ್ರೆ ಈಗ ಸ್ಮಾರ್ಟ್ ಸ್ಮಾರ್ಟ್ ಕ್ಲಾಸ್ ರೂಮ್, ಸ್ಮಾರ್ಟ್ ಬೋರ್ಡ್ಸ್. ಯಾ ಹೌದು ಹೌದು, ಬಿಕಾಸ್ ನಾ ಹೇಳಿದೆ ಈಗ ಡಿಜಿಟಲ್ ಯುಗದಲ್ಲಿ ಇದ್ದೀವಿ ನಾವು. ಸೊ ಆ ಮಕ್ಕಳು ಹೇಗೆ ಹಿಂದೆ ಇರ್ಲಿಕ್ಕೆ ಬಿಡೋದು? ಸೊ ಸ್ಮಾರ್ಟ್ ಬೋರ್ಡ್ ಇದ್ರೆ ಅವ್ರು ಇಂಟರ್ನೆಟ್ ಗೆ ಕನೆಕ್ಟ್ ಆಗಿ ದೇ ಕ್ಯಾನ್ ಗೆಟ್ ಆಕ್ಸೆಸ್ ಟು ಎವ್ರಿಥಿಂಗ್. ಈಗ ಪಾಠ ಮಾಡ್ತಿರ್ತಾರೆ, ಜಿಯೋಗ್ರಫಿ ಮಾಡ್ತಿದ್ದಾರೆ, ನಿಮಗೆ ಗೂಗಲ್ ಓಪನ್ ಮಾಡಿ ನೀವು ಆಸ್ಟ್ರೇಲಿಯಾ ತೋರಿಸ್ತೀನಿ ಅಂದ್ರೆ ವೈ ನಾಟ್ ಅಲ್ವಾ? ಸೊ ಅದಕ್ಕೆ ಸ್ಮಾರ್ಟ್ ಕ್ಲಾಸ್ಗಳು ಬಹಳ ಇಂಪಾರ್ಟೆಂಟ್. ಹೌದು ಹೌದು ಹೌದು ಹೌದು.
0: ಮತ್ತೆ ಇನ್ನೇನು ಟೆಕ್ನಾಲಜಿ?
1: ಟೆಕ್ನಾಲಜಿ ಅಂದ್ರೆ
2: ಅಂದ್ರೆ ಇವಾಗ ನಾವು ಸ್ಕೂಲ್ ಮಕ್ಕಳ ಬಗ್ಗೆ ಮಾತನಾಡ್ತಿದ್ವಿ ಅಲ್ವಾ. ಸೊ ಟೆಕ್ನಾಲಜಿ ಅಂತ ಬಂದಾಗ ನಾವು ಬರೀ ಸ್ಕೂಲ್ ಮಕ್ಕಳಿಗೆ ಅಷ್ಟೇ ಸೀಮಿತ ಆಗಿಲ್ಲ. ಸೊ ಕಾಲೇಜ್ ಸ್ಟೂಡೆಂಟ್ಸ್ಗೂ ಕೂಡ ಅಂದ್ರೆ ಫೈನಲ್ ಇಯರ್ BCA ಹಾಗೂ BSc ಮಕ್ಕಳುಗಳಿಗೆ ಒಂದು ಟೆಕ್ನಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ನಾವು ಕಂಡಕ್ಟ್ ಮಾಡ್ತೀವಿ. ಅಂದ್ರೆ ಸುಮಾರು 8 ವರ್ಷದಿಂದ ಕಂಡಕ್ಟ್ ಮಾಡ್ತಿದೀವಿ. ಅದ್ರ ಹೆಸರು ನೈಪುಣ್ಯ ಅಂತ. ಯಾಕೆ ಗೊತ್ತಾ ಅಂದ್ರೆ ಈಗ ನಮ್ಮ ಅವಿರತದಲ್ಲಿ ನಾನು ಮಾತನಾಡೋ ಹೊತ್ತಿಗೆ ಆಲ್ಮೋಸ್ಟ್ ಎಲ್ಲ ವಾಲಂಟಿಯರ್ಸ್ ಲೈಕ್ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ಸ್, ಪ್ರೊಫೆಸರ್ಸ್, ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್ಸ್, ಡಾಕ್ಟರ್ಸ್ ಈ ತರ ಇದಾರೆ. ಸೊ ನಾವು ಯೋಚನೆ ಮಾಡಿದ್ವಿ ಈಗ ಗವರ್ಮೆಂಟ್ ಕಾಲೇಜಲ್ಲಿ ಓದುವಂತಹ ಮಕ್ಕಳಿಗೆ ನಾವು ಈ ಸೆಷನ್ಸ್ಗಳನ್ನ ಮಾಡಿರೋದು ಗ್ಯಾಸ್ ಕಾಲೇಜು ಅಂದ್ರೆ ಗವರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಈಗ ನಮ್ಮ ಆಕಾಶವಾಣಿಗೆ ಹತ್ತಿರವಾಗಿ ಇದೆ ಅದು. ಸೊ ಈಗ ಅದು ನೃಪತುಂಗ ಯೂನಿವರ್ಸಿಟಿ ಜೊತೆಗೆ ಮಹಾರಾಣಿಸ್ ಕಾಲೇಜು. ನಾವು ಯೋಚನೆ ಮಾಡಿದ್ವಿ ಈಗ ಕರಿಕುಲಮ್ ಅಲ್ಲಿ ಇರುವಂತಹ ಓದಿಗೂ ಕೂಡ ಅವರು ಕೆಲಸಕ್ಕೆ ಹೋದಾಗ ಅಲ್ಲಿರುವಂತಹ ಸ್ಕಿಲ್ಸ್ಗೆ ಬಹಳಷ್ಟು ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನ ನಾವು ಹೇಗೆ ಬ್ರಿಡ್ಜ್ ಮಾಡ್ತೀವಿ ಅಂದ್ರೆ ಹೋಗಿ ಹೇಳ್ಕೊಡ್ಬೇಕು ನಾವು ಅಂದ್ರೆ ಟೆಕ್ನಿಕಲ್ ಸ್ಕಿಲ್ಸ್ ಲೈಕ್ C++, ಜಾವಾ, ಪೈಥನ್, ಆರಿಕಲ್ ಡೇಟಾಬೇಸ್, SQL. ಅದ್ರ ಜೊತೆಗೆ ಈ ನಾನ್ CS ಮಕ್ಕಳುಗಳಿಗೆ ವೆಬ್ ಪ್ರೋಗ್ರಾಮಿಂಗ್ ಇರಬಹುದು, ಟೆಸ್ಟಿಂಗ್ ಇರಬಹುದು, ಅದೇ ರೀತಿ ಡಿಜಿಟಲ್ ಮಾರ್ಕೆಟಿಂಗ್ ಇವತ್ತು ತುಂಬಾ ಹ್ಯಾಪನಿಂಗ್ ಅದು ಡಿಜಿಟಲ್ ಮಾರ್ಕೆಟಿಂಗ್, ಜೊತೆಗೆ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್. ಬಿಕಾಸ್ ಒಂದು ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡೋದು, ಒಂದು ಕಾರ್ಪೊರೇಟ್ ಸೆಟಪ್ ಅಲ್ಲಿ ಹೌ ಟು ಕಂಡಕ್ಟ್ ಯುವರ್ ಸೆಲ್ಫ್, ಇದೆಲ್ಲ ಬೇರೆ ಮಕ್ಕಳಿಗೆ ಬಹುಶಃ ಆಕ್ಸೆಸ್ ಇರಬಹುದು. ಆದ್ರೆ ನಾವು ಮಾತನಾಡ್ತಾ ಇರೋದು ಗವರ್ಮೆಂಟ್ ಕಾಲೇಜ್ ಮಕ್ಕಳು. ಸೊ ಇವ್ರಿಗೆ ಇದೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಒಂದು ನೈಪುಣ್ಯ ಟೆಕ್ನಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಕೂಡ ನಾವು ಕಳೆದ 8 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿಯೊಂದನ್ನು ನಮ್ಮ ಅವಿರತ ವಾಲಂಟಿಯರ್ಸ್ ಮಾಡ್ತಾರೆ, ಅವರೆಲ್ಲಾ ಕೆಲಸಗಳನ್ನ ಬದಿಗೊತ್ತಿ ವೀಕೆಂಡ್ ಕ್ಲಾಸಸ್ಗಳನ್ನ ತೆಗೆದುಕೊಂಡು ಇನ್ಫ್ಯಾಕ್ಟ್ ಇದೆಲ್ಲ ಆದ್ಮೇಲೆ ಆ ಮಕ್ಕಳಿಗೆ ಅಂದ್ರೆ ಆ ಸ್ಟೂಡೆಂಟ್ಸ್ಗೆ ಕ್ಯಾಂಪಸ್ ಸೆಲೆಕ್ಷನ್ಗೆ ಬಹಳನೇ ಹೆಲ್ಪ್ ಆಗಿದೆ.
0: ಹೌದಾ?
2: ಹೌದು. ಸೊ ನೀವು ಕೇಳಿದ್ರಿ ಬುಕ್ಸ್ ಬಿಟ್ಟು ಇನ್ನೇನೇನು ಮಾಡ್ತಿದ್ದೀರಾ ಅಂತ.
0: ಬುಕ್ಸ್ ಇಸ್ ಜಸ್ಟ್ ಒನ್ ಫ್ರೇಮ್ ಅಂತ ಹೇಳಿ,
2: ಮೈನ್ ಫ್ರೇಮ್ ಅನ್ಬಹುದು.
0: ಈ ನೈಪುಣ್ಯ ಅನ್ನ ಇದು ಹೇಳಿದ್ರಲ್ಲ, ಇದು ನೀವು ಸಾಫ್ಟ್ವೇರ್ ಹೇಳ್ಕೊಡ್ತಾ ಇರೋದು, C++, ಇದಂತೂ ತುಂಬಾನೇ ಒಳ್ಳೆ ಕೆಲಸ. ಯಾಕೆಂದ್ರೆ ಅವ್ರು ಎಷ್ಟೇ ಕಲ್ತಿದ್ರು ಕೊನೆಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ಅದನ್ನ ಅವರು ಇಂಟರ್ವ್ಯೂಗೆ ಅಲ್ಲಿ ಹೋಗಿ ನೀವು ಕ್ಯಾಂಪಸ್ ಸೆಲೆಕ್ಷನ್ಗೂ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ. ಹಾಗೆ ನಮ್ಗೆ ಇಲ್ಲಿ ಸಹ ಬಹಳಷ್ಟು ಮೆಸೇಜ್ ಬಂದಿದೆ, ನಮಗೂ ಕೂಡ ಅವಿರತ ಟ್ರಸ್ಟ್ ಅವರು ನಮ್ಮ ಊರಿಗೂ ಹೆಲ್ಪ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಕೊನೆಯಲ್ಲಿ ನಿಮ್ಮ ಫೋನ್ ನಂಬರ್ನ ದಯಮಾಡಿ ಶೇರ್ ಮಾಡಿ. ಸೊ ಅವರು ಯಾರ್ಯಾರು ನಮ್ಗೆ ಇಲ್ಲಿ ಸಂದೇಶ ಕಳಿಸಿದ್ದಾರೆ, ಮೇಡಮ್ ನಮ್ಮ ಮಕ್ಕಳಿಗೆ ನಮ್ಮ ಊರಲ್ಲಿ ಸಹಾಯ ಮಾಡಕ್ಕಾಗತ್ತಾ ಅಂತ, ಖಂಡಿತವಾಗ್ಲೂ ಅವರು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಹೆಲ್ಪ್ ಮಾಡ್ತೀರಾ.
2: ಅಂದ್ರೆ ಅದು ಅದಕ್ಕೆ ಮುಂಚೆ ನಾನು ಇನ್ನೂ ಒಂದು ವಿಚಾರ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾನು ಹೇಳಿದ್ದು ಇದ್ಯಾವುದು ರ್ಯಾಂಡಮ್ ಅಲ್ಲ, ಸುಮ್ನೆ ಯಾವುದೊಂದು ರ್ಯಾಂಡಮ್ ಡೇಟಾ ಅಲ್ಲ, 18 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇರುವಂತಹ ಬದ್ಧತೆ. ಸೊ ಹೇಗ್ ಕೊಡ್ತೀವಿ ನಾವು ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಿಗೆ ಅಂದ್ರೆ ಆ 1ನೇ ತರಗತಿ ಮಗುಗೆ ಬೇಕಾಗಿರುವಂತಹ ಡ್ರಾಯಿಂಗ್ ಬುಕ್, ಸ್ಕ್ವೇರ್ ನೋಟು, ಇಂಗ್ಲಿಷ್ ಕಾಪಿ ರೈಟ್ ಇಂದ ಹಿಡಿದು ಹೈಸ್ಕೂಲ್ ಮಕ್ಕಳಿಗೆ ಬೇಕಾಗಿರುವಂತಹ ಜಿಯೋಮೆಟ್ರಿ ಬುಕ್ ಇರಬಹುದು, ಹೊರಿಸೋಂಟಲ್ ಮ್ಯಾಥಮೆಟಿಕ್ಸ್, ಗ್ರಾಫ್ ಬುಕ್ ವರ್ಗೂ ಕೊಡ್ತೀವಿ. ಆಯ್ತಾ? ಸೊ ಈ ನಾವು ಕೊಡ್ತಿದೀವಿ ಅಂದ್ರೆ ಸುಮ್ನೆ ಹೇಗೆ 1 ವರ್ಷ ಕೊಡೋದಲ್ಲ, ನೆಕ್ಸ್ಟ್ ವರ್ಷ ಕೊಡಬೇಕು. ಸೊ ಇಲ್ಲಿ ನಮಗೆ ಬದ್ಧತೆ ಯಾವ ರೀತಿ ಬೇಕು ನಾನು ಆಗ್ಲಿಂದ ಹೇಳ್ತಾ ಇದೀನಿ. ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್, ಈಗ ಅವ್ರು ಯಾರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂದ್ರೆ ಅದು ಅವ್ರ ಜವಾಬ್ದಾರಿ ಆಗುತ್ತೆ. ಸೊ ಯಾರೇ ಕೇಳಿದ್ರು ಇದನ್ನ ಕೇಳ್ತಿರೋರ್ಗೆ ನನ್ನ ಕಡೆಯಿಂದ ಒಂದು ಮಾತು, ನೀವುಗಳು ಕೈ ಜೋಡಿಸಿದಾಗ ಅವಿರತ ಟ್ರಸ್ಟ್ ಜೊತೆ ನೀವು ಕೂಡ ನಮ್ಮ ಭಾಗವಾಗ್ತೀರಾ. ಸೊ ಈ ಬದ್ಧತೆ ನೀವು ಹೊತ್ಕೊಳ್ಳಿಕ್ಕೆ ತಯಾರಿದ್ರೆ ಖಂಡಿತ ವೈ ನಾಟ್. ನಮ್ಮ ವೆಬ್ಸೈಟ್ ಕೂಡ ಇದೆ, www.aviratatrust.org ಅಂತ. ಇದು ಕೂಡ ನೀವು ಹೋಗಿ ಹುಡುಕಿದ್ರೆ ನಿಮಗೆ ಇಮೇಲ್ ID, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ಕಾರ್ಯಕ್ರಮದ ಕೊನೆಯಲ್ಲೂ ಕೂಡ ನಾವು ಫೋನ್ ನಂಬರ್ನ ಅಥವಾ ನಮ್ಮ ಇಮೇಲ್ ಐಡಿನ ಹಂಚ್ಕೋಬಹುದು.
0: ಖಂಡಿತ. ನೀವು ಹೇಳ್ತಿರಂಗೆ ಈಗ ಒಂದು ಸಂದೇಶ ಬಂದಿದೆ, ಅವಿರತ ಟ್ರಸ್ಟ್ನವರು ಶೈಕ್ಷಣಿಕ ಹಾಗೂ ಕನ್ನಡ ಭಾಷೆ ಹಾಗೂ ಸಾಹಿತ್ಯ ಕಲೆಗೆ ಪ್ರೋತ್ಸಾಹ ಕೂಡ ನೀಡ್ತಿರೋದು ನಂಗೆ ಬಹಳ ಇಷ್ಟ ಆಯ್ತು. ನಾನ್ ಕೂಡ ಏನಾದ್ರೂ ಅಳಿಲು ಸೇವೆ ಮಾಡಬಹುದಾ ಅಂತ ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸಂದೇಶ.
2: ಖಂಡಿತ
0: ಖಂಡಿತವಾಗ್ಲೂ ನೀವು ಕೂಡ ಮಾಡಬಹುದು. ಗೀತಾ ಜೋಶಿ ಅವರೇ ಅವ್ರು ಹೇಳಿರುವಂತಹ ಅವಿರತ ಟ್ರಸ್ಟ್ ನಂಬರು ಅಥವಾ ಅವರ ವೆಬ್ಸೈಟ್ಗೆ ಹೋಗಿ ನೀವು ಕೂಡ ಅವ್ರ ಜೊತೆ ಕೈ ಜೋಡಿಸಬಹುದು ಅಂತ.

ಹೇಳ್ತೀನಿ. ಹಾಗೆ ಇನ್ನು ಅವಿರತ ಟ್ರಸ್ಟ್ ಬಗ್ಗೆ ಮಾತಾಡೋಕ್ಕೆ ಇವತ್ತು 1 ಗಂಟೆ ಸಮಯಾವಕಾಶ ಸಾಲುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಇನ್ನೂ ತುಂಬ ಇವ್ರ ಬಗ್ಗೆ ಕೇಳಬೇಕು. ಬರೀ ನೋಟ್ಬುಕ್ ಒಂದು ಫ್ರೇಮ್, ಮೇನ್ ಫ್ರೇಮ್ ಬಿಟ್ಟು ಎಷ್ಟೊಂದು ಥರ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಜೊತೆ ಇನ್ನೂ ಸಂವಾದ ಮಾತಾಡೋಣ ಒಂದು ಹಾಡಿನ ನಂತರ.

0: ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು ಮತ್ತು ನಾವಿವತ್ತು ಸಂವಾದದಲ್ಲಿದ್ದೀವಿ ಅವಿರತ ಟ್ರಸ್ಟ್ನ ಆಕ್ಟಿವ್ ವಾಲಂಟಿಯರ್ಸ್ ಆದ ಸವಿತಾ ಹಾಗೂ ಭೂಮಿಕಾ ಅವ್ರ ಜೊತೆ. ಅವ್ರ ಜೊತೆ ಮಾತಾಡ್ತಾ ಹೇಳಿದ್ವಿ, ಅವರು ಬರೀ ನೋಟ್ಬುಕ್ ಡಿಸ್ಟ್ರಿಬ್ಯೂಷನ್ ಗ್ರಾಮೀಣ ಪ್ರದೇಶ ಗಡಿನಾಡು ಕೋಸ್ಟಲ್ ಏರಿಯಾಗೆ ಮಾತ್ರ ಅಲ್ಲದೆ ಬರೀ ನಾವು ಅನ್ಕೊಂಡ್ವಿ ಫಸ್ಟ್ ಬರೀ ನೋಟ್ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ, ಇಟ್ ಇಸ್ ಜಸ್ಟ್ ಒನ್ ಫ್ರೇಮ್ ಅಥವಾ ಮೇನ್ ಫ್ರೇಮ್ ಆಗಿ ನಂತರ ಅವರು ಈ ಸೈನ್ಸ್ ಎಕ್ವಿಪ್ಮೆಂಟ್ಸು ಪ್ಲಾನೆಟೋರಿಯಮ್ಮು ಇದ್ರ ಬಗ್ಗೆನೂ ಮಾತಾಡಿದರು. ಈಗ ಮುಂದೆ ಮಾತಾಡ್ತಾ ಎಜುಕೇಷನ್ ಅಂದ್ರೆ ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳಬೇಕಾಗತ್ತೆ, ಒಂದು ಪರಿಪೂರ್ಣತೆ, ಒಂದು ವಿಜ್ಞಾನ ಆಗಿರ್ಬೋದು, ಕಲೆ ಆಗಿರ್ಬೋದು, ಅಥವಾ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು. ಸೊ ಈಗ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಕೂಡ ಇವರು ಈ ಅವಿರತ ಟ್ರಸ್ಟ್ನಿಂದ ಬಹಳಷ್ಟು ಶಾಲೆಗಳಿಗೆ ಕೊಟ್ಟು ಸೇವೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ?
1: ಖಂಡಿತ, ಈಗ ನೀವು ಹೇಳ್ರಿ ಒಂದು ಹೊಲಿಸ್ಟಿಕ್ ಅಪ್ರೋಚ್ ಅಂತ. ಸೊ ಈ ನಿಟ್ಟಲ್ಲಿ ನಾವು ಸ್ಟೂಡೆಂಟ್ ಕೌನ್ಸಿಲಿಂಗ್ ಮಾಡಿದೀವಿ, ಕರಿಯರ್ ಗೈಡೆನ್ಸ್ ಕೊಟ್ಟಿದ್ದೀವಿ, ಪೇರೆಂಟ್ ಕೌನ್ಸಿಲಿಂಗ್ ಕೂಡ ಮಾಡಿದ್ದೀವಿ. ಸೊ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಅಂತ ಬಂದಾಗ ನಿಮ್ಗೆ ಗೊತ್ತಿರ್ಬೋದು ಮಕ್ಕಳಿಗೆ ಆಟ ಅನ್ನೋದು, ಕ್ರೀಡೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಅವ್ರನ್ನ ಶೇಪ್ ಅಪ್ ಮಾಡುತ್ತೆ ಇದು ಒಂದು. ಸೊ ಎಷ್ಟೋ ಸರ್ತಿ ಏನಾಗ್ಬಿಡುತ್ತೆ, ನಾವು ಯಾವಾಗಲೂ ಬೆಂಗಳೂರು ನೋಡ್ಕೊಳ್ತೀವಿ, ಅರೆ ಈ ಕುಗ್ರಾಮ್ಗಳಲ್ಲಿ ಪಾಪ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಒಂದು ಬಾಲ್ ಸಹಿತ ಇರೋದಿಲ್ಲ. ಅಲ್ಲಿರುವಂತಹ ಫಿಸಿಕಲ್ ಇನ್ಸ್ಟ್ರಕ್ಟರ್ಸ್, ಪಿ ಟಿ ಮಾಸ್ಟರ್ಗಳು ಏನಿರ್ತಾರೆ, ಪಾಪ ಅವ್ರ ಜೇಬಿಂದ ಎರಡು ಒಂದು ವಾಲಿಬಾಲ್ ಒಂದು ಫುಟ್ಬಾಲ್ ಈ ತರ ಥ್ರೋ ಬಾಲ್ ಕೊಡಿಸಿ ಪಾಪ ಅವ್ರಿಗೆ ಸಮಾಧಾನ ಮಾಡಿರುವಂತಹ ಉದಾಹರಣೆಗಳನ್ನ ನಾವು ಗಮನಿಸಿ. ಸೊ ಈ ಮಕ್ಕಳಿಗೆ ನಾವು ನೆಟ್ಗಳಿರಬಹುದು, ಥ್ರೋ ಬಾಲ್, ವಾಲಿಬಾಲ್, ಫುಟ್ಬಾಲ್ ಇರಬಹುದು, ಬ್ಯಾಡ್ಮಿಂಟನ್ ರ್ಯಾಕೆಟ್ಸ್ ಗಳಿರಬಹುದು, ಹಾಗೆ ಕೇರಂ ಬೋರ್ಡ್ ಇರಬಹುದು, ಚೆಸ್ ಬೋರ್ಡ್ ಇರಬಹುದು, ಸ್ಕಿಪ್ಪಿಂಗ್ ರೋಪ್ಸ್ ಇರಬಹುದು, ಜಾವ್ಲ್ ಇದು ಏನ್ ಬರುತ್ತೆ ಶಾರ್ಟ್ ಪುಟ್ಸ್ ಅದಿರಬಹುದು, ಏಕೆಂದ್ರೆ ಟೇಬಲ್ ಟೆನ್ನಿಸ್ ಕೂಡ. ಸೊ ಈಗ

0: ಮಾತಾಡೋ ಹೊತ್ತಿಗೆ ನನಗೆ ಏನ್ ನೆನಪಾಗ್ತಿದೆ ಗೊತ್ತಾ, ಒಂದ್ ಸರ್ತಿ ನಾವು ವಿಜಯನಗರ ಬೆಂಗಳೂರಿನ ವಿಜಯನಗರ ಅತ್ತಿಗುಪ್ಪೆನಲ್ಲಿ ಆ ಶಾಲೆಗೆ ಫೋನ್ ಮಾಡ್ತೀವಿ, ನಾವು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಕೊಡಬೇಕು ಅನ್ಕೊಂಡಿದ್ವಿ, ನಿಮಗೆ ಏನ್ ಅವಶ್ಯಕತೆ ಇದೆ ಅಂತ. ಸೊ ಅವ್ರು ಹೇಳ್ತಾರೆ ನಮಗೆ ಫೆನ್ಸಿಂಗ್ ಕಿಟ್ ಬೇಕು ಅಂತ.
1: ಹೌದಾ?
0: ಸೀರಿಯಸ್ಲಿ, ಫೆನ್ಸಿಂಗ್ ಅಂದ್ರೆ ಕತ್ತಿ ವರ್ಸೆ ಅಲ್ವಾ? ಅದೊಂಥರ ಕಾಸ್ಟ್ಲಿ ಗೇಮ್
1: ಅಲ್ವಾ?
0: ಎಕ್ಸಾಕ್ಟ್ಲಿ. ಶಾಂತಲಾ ಅವರ ಯೋಚನೆ ಮಾಡಿ, ಧೀರುಭಾಯಿ ಅಂಬಾನಿ ಸ್ಕೂಲ್ ಅಲ್ಲಿ ಕತ್ತಿ ವರ್ಸೆ ಹೇಳೋದು ದೊಡ್ಡ ವಿಚಾರ ಅಲ್ಲ. ಕರ್ನಾಟಕದ ಅಂದ್ರೆ ನಮ್ಮ ಬೆಂಗಳೂರಿನ ವಿಜಯನಗರದ ಅತ್ತಿಗುಪ್ಪೆ ಶಾಲೆಯಲ್ಲಿ ಫೆನ್ಸಿಂಗ್ ಟ್ರೈನಿಂಗ್ ನಡೀತಿದೆ. ಈ ಮಕ್ಕಳು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಹೋಗ್ತಾರೆ, ಸ್ಟೇಟ್ ಲೆವೆಲ್ ಅಲ್ಲಿ ಇಷ್ಟೊಂದು ಟ್ರೋಫಿಗಳನ್ನ ಹೊಡ್ಕೊಂಡು ಬರ್ತಾರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ದ ಗ್ರಾವಿಟಿ ಆಫ್ ದ ಸಿಚುಯೇಷನ್. ಸೊ ಅವರು ಫೆನ್ಸಿಂಗ್ ಕಿಟ್ ಕೇಳ್ತಾರೆ.
1: ಬಟ್ ಇದು ಫೆನ್ಸಿಂಗ್ ಕಿಟ್ ಕೇಳ್ತಾರೆ, ವಾಲಿಬಾಲ್, ಫುಟ್ಬಾಲ್, ಶಟಲ್ ಕಾಕ್, ದಟ್ಸ್ ಓಕೆ. ಬಟ್ ದಿಸ್ ಇಸ್ ಲೈಕ್, ನಾವು ಕೂಡ ಒಂದು ಇದನ್ನ ಯೋಚನೆ ಮಾಡಕ್ ಆಗದೆ ಇರಂತ ಪರಿಧಿ ಅಂತ ಹೇಳಬಹುದು.
0: ಎಕ್ಸಾಕ್ಟ್ಲಿ. ಸೊ ಈ ಫೆನ್ಸಿಂಗ್ ಕಿಟ್ ಗಳು 40,000-60,000 ಹಿಡಿಯುತ್ತೆ ಆಕ್ಚುಲಿ. ಸೊ ಅವತ್ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ಇಂಥದ್ದು ಒಂದು ಬೇಡಿಕೆ ಬಂದಿದೆಯಲ್ಲ, ನಾವು ಕೊಡ್ತಿದೀವಲ್ಲ ಆ ಜಾಗದಲ್ಲಿ ನಾವು ಇರೋದೇ ನಮಗೆ ಬಹಳ ಖುಷಿ ಕೊಟ್ಟಂತ ವಿಚಾರ. ಸೊ ನಾವು ಒಂದು CSR ಫಂಡ್ ನ ರೇಸ್ ಮಾಡಿ ಅತ್ತಿಗುಪ್ಪೆ ಶಾಲೆಗೆ ಫೆನ್ಸಿಂಗ್ ಕಿಟ್ಸ್ ನ ಕೊಡಿಸಿದ್ವಿ. ಈಗ ಅಲ್ಲಿ ಎಂತ ಎನ್ಕರೇಜ್ಮೆಂಟ್ ಬಂದಿದೆ ಅಂದ್ರೆ, ಈ ವರ್ಷ ನಾನು ಕೇಳ್ಪಟ್ಟೆ 40 ಮಕ್ಕಳು ಸೇರ್ಕೊಂಡಿದ್ದಾರೆ ಆ ಫೆನ್ಸಿಂಗ್ ಟ್ರೈನಿಂಗ್. ಹೌದು. ಸೊ ದಿಸ್ ಇಸ್ ಹೌ ಯು ಮೇಕ್ ಅ ಡಿಫ್ರೆನ್ಸ್. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಕೈ ಜೋಡಿಸ್ಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ನಾವೇನೋ ಕೊಡ್ತೀವಿ ಅನ್ನೋದಲ್ಲ, ಅವಶ್ಯಕತೆಗಳನ್ನ ಗಮನಿಸಿ ಕೊಡೋ ಟೈಮ್ನಲ್ಲಿ ಕೊಡಬೇಕು. ಅಂಡ್ ಸ್ಟೂಡೆಂಟ್ ಲೈಫ್ ಇಸ್ ದ ಮೋಸ್ಟ್ ಪ್ರೆಷಿಯಸ್ ಪೀರಿಯಡ್, ಗೋಲ್ಡನ್ ಪೀರಿಯಡ್ ಅಲ್ವಾ? ಸೊ ಈ ನಿಟ್ಟಿನಲ್ಲಿ ಅವಿರತದ ಈ ಪ್ರಯತ್ನ ಅವಿರತವಾಗಿ ಸಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಖಂಡಿತವಾಗ್ಲು. ಈ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ, ಈ ಅವಿರತ ಫೌಂಡೇಶನ್ ಅಥವಾ ಯಾವುದೇ ಒಂದು ಟ್ರಸ್ಟ್ ಅಲ್ಲಿ ವಾಲಂಟಿಯರ್ಸ್ ಇರ್ತಾರಲ್ಲ, ಅವರೇ ಅದಕ್ಕೊಂದು ಆತ್ಮ ಅಂತ ಹೇಳಬೇಕಾಗುತ್ತೆ. ಸೊ ನಿಮ್ಮ ಈ ಟ್ರಸ್ಟ್ ಅಲ್ಲಿ ಎಷ್ಟು ಜನ ವಾಲಂಟಿಯರ್ಸ್ ಇರ್ಬೋದು ಸುಮಾರಾಗಿ?
0: ಭೂಮಿಕಾ,
1: ಬೆಂಗಳೂರು ಅಂತಲ್ಲ, ಸೊ ನೀವು ಅಕ್ರಾಸ್ ಕರ್ನಾಟಕ ಹೇಗೆ ಇದು ವಾಲಂಟಿಯರ್ಸ್?
2: 500+ ಇರ್ಬೋದು ಅಕ್ರಾಸ್ ಕರ್ನಾಟಕ. ಬಿಕಾಸ್ NBD ಎಲ್ಲ ಡಿಸ್ಟ್ರಿಕ್ಟಿಗೂ ತಲುಪ್ತಾ ಇದೆ ಅಂತ ಅಂದಾಗ, ಸೊ ನಮಗೆ ಜಾಸ್ತಿ ಜನ ವಾಲಂಟಿಯರ್ಸ್ ನೆಸೆಸಿಟಿ ಇದ್ದೇ ಇರುತ್ತೆ. ಸೊ ಒನ್ ಟೈಮಲ್ಲಿ ಆಕ್ಟಿವ್ ಇರ್ತಾರೆ, ಒನ್ ಟೈಮಲ್ಲಿ ಇದು. ಸೊ ಓವರ್ಆಲ್ ತಗೊಂಡ್ರೆ
0: ಪ್ಲಸ್ 31 ಜಿಲ್ಲೆಗಳು ಯೋಚನೆ ಮಾಡಿ. ಈಗ ಯಾರಾದ್ರೂ ನಮ್ಮ ಜಿಲ್ಲೆ ಕೊಡಿ ಅಂತ ಹೇಳಿದಾಗ ಅವರು ಅಲ್ಲಿ ರೆಸ್ಪಾನ್ಸಿಬಿಲಿಟಿ, ಅವ್ರು ಅಲ್ಲೇ ಇರ್ತಾರೆ. ಸೊ ಆಲ್ ಓವರ್ ಕರ್ನಾಟಕ 500+ ವಾಲಂಟಿಯರ್ಸ್ ಇದ್ದಾರೆ. ಸೊ ಬೆಂಗಳೂರು ಅಂತ ನೀವು ಕನ್ಸಿಡರ್ ಮಾಡೋರೆ ಒಂದು 60+ ಆಕ್ಟಿವ್ ವಾಲಂಟಿಯರ್ಸ್ ಇಲ್ಲಿದ್ದೀವಿ ನಾವು.
1: ಸೊ ನೀವು ಆ ಊರಿಗೆ ಹೋದಾಗ ಅಲ್ಲಿನ ವಾಲಂಟಿಯರ್ಸ್ ನಿಮ್ ಜೊತೆ ಕೈ ಜೋಡಿಸಿ.
0: ಹೌದು ಹೌದು.
1: ನಮ್ಮ ಕೇಳುಗರು ಕೂಡ ಅವಿರತ ಟ್ರಸ್ಟ್ ಜೊತೆಗೆ ಕೈಗೂಡಿಸಿ ಅವರು ಕೂಡ ಇದಕ್ಕೆ ಆಕ್ಟಿವ್ ವಾಲಂಟಿಯರ್ ಆಗ್ಬಹುದು.
0: ಹೌದು, ಖಂಡಿತ ಖಂಡಿತ.
1: ಓಕೆ ಓಕೆ, ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ. ಹಾಗೆ ನಾನು ಇದು ಮತ್ತೆ ಮಾತಾಡ್ತಿರ್ಬೇಕಾದ್ರೆ ಏನ್ ಅನ್ಸ್ತು ಅಂದ್ರೆ, ಈ ನೋಟ್ಬುಕ್ ವಿತರಣೆ ಇದೆಯಲ್ಲ, ಎಷ್ಟೊಂದು ಈಗಿನ ಸಿಟಿ ಮಕ್ಕಳು ಯೂಸ್ ಮಾಡದೇ ಇರಂತಹ ಬುಕ್ಸ್ ನ ಏನ್ ಮಾಡ್ಬೇಕು ಅಂತ ನಿಮಗೆ ಅನ್ಸುತ್ತೆ?
0: ಸಿಟಿ ಮಕ್ಕಳಿಗೆ ಬುದ್ಧಿ ಹೇಳೋಷ್ಟ ಇಲ್ಲ ನಮಗೆ. ಬಟ್ ನಾವು ಎಲ್ಲಿ ನೋಟ್ಬುಕ್ಸ್ ಕೊಡ್ತೀವೋ ಅಲ್ಲಿ ಒಂದು ಬದ್ಧತೆ ಇರೋದ್ರಿಂದ ನಾವು ಒಂದು ಪ್ರಶ್ನೆ ಮಾಡ್ಬೋದು ಆ ಮಕ್ಕಳಿಗೆ. ನಾವು ಪ್ರತಿ ವರ್ಷ ಹೋದಾಗ ಚೆಕ್ ಮಾಡ್ತೀವಿ, ಹೋದ ವರ್ಷ ಹೇಗೆ ಯೂಸ್ ಮಾಡ್ಕೊಂಡ್ರಿ ನೋಟ್ಬುಕ್ಸ್ ಅಂತ. ಇನ್ಫ್ಯಾಕ್ಟ್ ಕೊನೆಯ ಪೇಜ್ ವರೆಗೂ ಯೂಸ್ ಮಾಡ್ಕೊಂಡಿರೋದನ್ನ ಆ ಮಕ್ಕಳು ಬಂದು ನಮಗೆ ತೋರಿಸ್ತಾರೆ. ಅಕಸ್ಮಾತ್ ಆ ಪುಸ್ತಕಗಳು ಅಂದ್ರೆ ಪೇಜ್ಗಳು ಉಳ್ಕೊಂಡಿದ್ರೆ ಈ ವರ್ಷಕ್ಕೆ ಯೂಸ್ ಮಾಡ್ತಾರೆ. ಸೊ ಈ ಒಂದು ಬದ್ಧತೆಯನ್ನು ನಾವು ಅವ್ರಿಗೆ ತಿಳುವಳಿಕೆ ಮೂಡಿಸಿದೀವಿ. ನಾನು ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಿವಿಲೇಜ್ಡ್ ಸೊಸೈಟಿ ಇದು. ಸೊ ಸ್ಕೂಲ್ನಲ್ಲೇ ಕೊಡ್ತಾರೆ, 2 ಟರ್ಮ್ಗೂ ಕೊಡ್ತಾರೆ, ಏನ್ ಮಾಡೋದು, ಖಾಲಿ ಪೇಜ್ ಇದ್ರು ಬಿಸಾಕ್ತಾರೆ. ಬಟ್ ಅವರೆಲ್ಲ ಈ ರೀತಿ ಯೋಚನೆ ಮಾಡ್ಬೇಕು. ಕೆಲವೊಂದ್ ಸರ್ತಿ ನೋಟ್ ಪುಸ್ತಕ ಕೊಂಡ್ಕೊಳ್ಳಿಕ್ಕಾಗ್ದೇನೆ ಸ್ಕೂಲ್ಗೆ ಹೋಗದಿರಂತಹ ಸಂದರ್ಭಗಳಿರ್ಬೇಕಾದ್ರೆ ದೇ ಶುಡ್ ಬಿ ವೆರಿ ಏನು ಅಕೌಂಟಬಲ್ ಫಾರ್ ಆಲ್ ದಿಸ್ ಸ್ಟಫ್ ಅಂತ.
1: ಖಂಡಿತವಾಗ್ಲು. ಸೊ ಇದನ್ನ ಹೊರತಾಗಿ ಇನ್ನೊಂದು ಪ್ರಶ್ನೆ ನಂಗೆ, ನೀವು ಇಷ್ಟು ವರ್ಷ, ಮುಂದಿನ ವರ್ಷ 20 ಆಗುತ್ತೆ ಅಂದ್ರೆ, ಇಷ್ಟು ವರ್ಷದಲ್ಲಿ ಯಾವ್ದಾದ್ರು ಒಂದು ಹೃದಯ ಸ್ಪರ್ಶಿ ಕತೆ ಅಥವಾ ಒಂದು ಮಗು ಅಥವಾ ಒಂದು ಶಾಲೆಯ ಕತೆ ಏನಾದ್ರೂ ನಮ್ ಜೊತೆ ಹಂಚ್ಕೊಡಕ್ ಇಷ್ಟಪಡ್ತೀರಾ? ಏನೋ ಒಂದು ತುಂಬಾ ಇದು ನಂಗೆ ಹಾರ್ಟಿಗೆ ತುಂಬಾ ಟಚ್ ಆಯ್ತು, ಈ ವಿದ್ಯಾರ್ಥಿಯ ಕತೆ ಆಗಿರ್ಬೋದು, ಒಂದ್ ಶಾಲೆ ಕತೆ ಹೇಗಿರ್ಬೋದು, ಅದು ಏನಾದ್ರೂ ಇದೆಯಾ?
0: ಅರೆ ನಾನು ಆಗ್ಲೂ ನಿಮ್ಗೆ ಹೇಳದೆ, ಅಮೃತೂರ್ ಶಾಲೆಯಲ್ಲಿ ಒಂದು ಮಗು 1st standard ಇಂದ ಹಿಡಿದು 10th standard ವರೆಗೂ ತಗೊಂಡಿದ್ದು, ಅದು ಬಹಳನೇ ಹಾರ್ಟ್ ವಾರ್ಮಿಂಗ್ ಆಗಿತ್ತು. ಅದರ ಜೊತೆಗೇನೆ ಅದೇ ಒಂದು ಕ್ಲಸ್ಟರ್ ಅಲ್ಲಿ ಒಂದು ದೊಡ್ಡ ಕಲ್ಲಹಳ್ಳಿ ಶಾಲೆ. ಸೊ ಅಲ್ಲಿ ಹೇಗಾಗುತ್ತೆ ಅಂದ್ರೆ, ಒಂದು 1st standard ಇಂದ 7th standard ವರೆಗೂ ಒಂದ್ ಕಡೆ ಓದ್ತಾರೆ, ಆಮೇಲೆ KPSC ಬಂದು ಓದ್ತಾರೆ. ಸೊ ಯಾವ ಒಂದು ಹೆಣ್ಮಗಳು ನಮ್ಮ ಅವಿರತ ಟ್ರಸ್ಟ್ ನಿಂದ ನೋಟ್ ಪುಸ್ತಕ ತೆಗೆದುಕೊಳ್ತಿದ್ಲು, ಇವತ್ತು ಆಕೆ ಅದೇ ಶಾಲೆಗೆ ಟೀಚರ್ ಆಗಿ ಬಂದಿಯಾಳ.
1: ನೋಡಿದ್ರಾ, ಸೂಪರ್.
0: ಅಂಡ್ ಈ ಅಂದ್ರೆ ಯೋಚನೆ ಮಾಡಿ, ಇಟ್ಸ್ ಸಚ್ ಅಂದ್ರೆ ಹೌದು ಹೌದು ಮಿಸ್ ನಾ, ಈಗ ಒಂದು ಮಗು ಹೇಳೋದಕ್ಕೂ ಒಂದು ಫುಲ್ಲಿ ಗ್ರೋನ್ ಅಡಲ್ಟ್ ಬಂದು ಟೀಚರ್ ಆಗಿರುವಂತ ಒಬ್ಬ ಶಿಕ್ಷಕಿ ಬಂದು ನಾನು ಕೂಡ ತಗೊಳ್ತಿದ್ದೆ ಅಂತ ಹೇಳಿದಾಗ, ಎಲ್ಲೋ ನಾವು ನಡೆದು ಬಂದ ಹಾದಿ ಎಷ್ಟು ಅಂದ್ರೆ ಸಾರ್ಥಕವಾಗಿದೆ ಅನ್ನೋ ಭಾವನೆ ಖಂಡಿತ ಮೂಡ್ತು. ಸೊ ನಾವು ನಿಮ್ಗೆ ಹೇಳ್ತಿದ್ದೆ, ನಾನು ಕಂಪ್ಯೂಟರ್ ಲ್ಯಾಬ್

0: ಸೆಟಪ್ಗಳು ಸುಮಾರು 50+ ಶಾಲೆಗಳಿಗೆ ನಾವು ಮಾಡಿದ್ದೀವಿ. ಸೊ ಇದರಿಂದ ಏನಾಗುತ್ತೆ, ಡಿಜಿಟಲ್ ಲಿಟ್ರಸಿಗೆ ನಾವು ಚಾಲ್ತಿ ಕೊಟ್ಟಿದ್ದೇವೆ. ಸೊ ಎಜುಕೇಶನ್ ಅನ್ನು ಹೇಳ್ತಾ ಇದ್ದೆ ನಿಮಗೆ ಮೊದಲಿಂದ, ನಮ್ಮ ಮೇನ್ ಏಮ್ ಅಂಡ್ ಇಂಟೆನ್ಷನ್. ಈ ನಿಟ್ಟಿನಲ್ಲಿ ಇನ್ಕ್ಲೂಸಿವ್ ಎಜುಕೇಶನ್ನ ಕೂಡ ನಾವು ಒಂದು ಭಾಗವಾಗಿ ಕನ್ಸಿಡರ್ ಮಾಡಿದ್ದೀವಿ. ವಾಟ್ ಇಸ್ ದಿಸ್ ಇನ್ಕ್ಲೂಸಿವ್? ಯಾ ಸಿ, ಈಗ ಎಜುಕೇಶನ್ ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ನಿಮಗೆ ಆಕ್ಸೆಸ್ ಇರಬೇಕು. ಸೋಷಿಯಲ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಇರಬಹುದು ಅಥವಾ ಯಾವುದೇ ರೀತಿಯಾದ ಚಾಲೆಂಜಸ್ ಇರ್ಬೋದು, ಆಗಲೂ ಕೂಡ ನಿಮಗೆ ಎಜುಕೇಷನ್ಗೆ ಆಕ್ಸೆಸ್ ಇರಬೇಕು. ಹಾಗಾಗಿನೇ ನಾವು ಈ ವಿಷುಯಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅಂದರೆ ಪಾರ್ಷಿಯಲ್ ಬ್ಲೈಂಡು, ಬ್ಲೈಂಡ್ ಮಕ್ಕಳುಗಳಿಗೆ ಇವ್ರಿಗೆ ಏನು ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾವು ಅಂದ್ಕೊಂಡ್ವಿ, ಅವರಿಗೆ ಗೊತ್ತಲ್ಲ ನಿಮಗೆ ಅವ್ರದ್ದು ಫಾಂಟ್ ಬಂದು ಬ್ರೈಲ್ ಫಾಂಟ್, ಯಾ ಹೌದು ಬ್ರೈಲ್ ಲಿಪಿ. ಸೊ ಇವರಿಗೆ ಇವತ್ತಿನ ಡಿಜಿಟಲ್ ಏರಾದಲ್ಲಿ ಅವರು ಕೂಡ ವೆಬ್ಗಳಿಗೆ ಹೋಗಬೇಕು, ಇಂಟರ್ನೆಟ್ಟಲ್ಲಿ ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ಕಲೆ ಹಾಕಿ ಒಂದು ರಿಸರ್ಚ್ ಮಾಡಬೇಕು ಅಂದರೆ ಹೇಗೆ ಮಾಡ್ತಾರೆ, ಯಾರ ಸಹಾಯ ಮಾಡಲೇಬೇಕು, ಯಾರ ಸಹಾಯ ಇಲ್ಲದೆ ಹೇಗೆ ಮಾಡ್ತಾರೆ ಅಂತ ಹೇಳಿ, ಅದಕ್ಕೆ ನಾವು ಕಂಡುಕೊಂಡಂತಹ ಒಂದು ಪರಿಹಾರ ಅಂದರೆ ಬ್ರೈಲ್ ಎಂಬೋಸ್ಡ್ ಪ್ರಿಂಟರ್.
1: ಹೌದಾ?
0: ಹೌದು, ಇಲ್ಲಿ ಅವ್ರು ಏನೇ ಕಂಪ್ಯೂಟರ್ಲಿ ನೋಡಿ ಯಾವುದೇ ಒಂದು ಕಾಂಟೆಂಟನ್ನು ಪ್ರಿಂಟಿಗೆ ಕೊಟ್ಟಾಗ ಅವ್ರಿಗೆ ಎಂಬೋಸ್ಡ್ ಆಗಿ ಬ್ರೈಲ್ ಲಿಪಿನಲ್ಲಿ ಬರುತ್ತೆ ಪ್ರಿಂಟ್ಔಟ್, ಸೊ ದಟ್ ದೇ ಕ್ಯಾನ್ ರೀಡ್ ದಟ್. ಹಾ, ಸೊ ಇದನ್ನ ನಾವು ದೀಪ ಅಕಾಡೆಮಿಗೆ ಸಿ ಎಸ್ ಆರ್ ಪಾರ್ಟ್ನರ್ಶಿಪ್ ಅಲ್ಲಿ ಅವರಿಗೊಂದು ಪ್ರಿಂಟರ್ ಕೊಟ್ಟಿದ್ದೀವಿ. ಅದೇ ರೀತಿ ಇಲ್ಲಿ ನಾವು ವಿಧಾನಸೌಧ ಹತ್ರ ಕೂತಿರ್ಬೇಕಾದ್ರೆ ಇಲ್ಲಿ ಇಂದಿರಾ ಪ್ರಿಯದರ್ಶಿನಿ ಲೈಬ್ರರಿ ಇದೆ, ಅಲ್ಲಿಗೂ ಕೂಡ ಒಂದು ಈ ತರ ಎಂಬೋಸ್ಡ್ ಪ್ರಿಂಟರ್ನ ಗಿಫ್ಟ್ ಆಗಿ ಡೊನೇಟ್ ಮಾಡಿದ್ದೀವಿ.
1: ನಿಜವಾಗ್ಲೂ ನಿಮ್ ಜೊತೆ ಮಾತಾಡ್ತಿದ್ರೆ ಅದು ನಿಜವಾಗ್ಲೂ ಅವಿರತವಾಗಿದೆ. ಅಂದ್ರೆ ಒಂದು ಕಾರ್ಯಕ್ರಮ, ಒಂದು ಸ್ಕೀಮ್ ಮುಗಿಸಿಲ್ಲ ಅನ್ನಂಗಿಲ್ಲ, ಇನ್ನೊಂದು ಶುರು, ಇನ್ನೊಂದು, ಇನ್ನೊಂದು, ಮತ್ತೊಂದು, ಮಗದೊಂದು ಅಂತ ಒಂಥರ ಏನೋ ಹೇಳ್ತಾರೆ ಹೇಳಿ, ಅದು ಅವಿರತವಾಗಿ ನಿರಂತರವಾಗಿ ಈ ಸೇವೆ ಮಾಡ್ಲಾ, ಆ ಸೇವೆ ಮಾಡ್ಲಾ ಅಂತ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಎಲ್ಲಾನು ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಮತ್ತಷ್ಟು ನಿಮ್ ಜೊತೆ ಮಾತಾಡ್ತೀನಿ ಒಂದು ಹಾಡಿನ ನಂತರ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಅವಿರತ ಟ್ರಸ್ಟ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಮಾತಾಡದಷ್ಟು ಮಗದಷ್ಟು ಮತ್ತಷ್ಟು ಬರ್ತಾನೆ ಇದೆ. ಅವರು ಅದು ಮಾಡ್ತಿದ್ದೀವಿ, ಈ ಸೇವೆ ಮಾಡ್ತಾ ಇದ್ದೀವಿ ಅಂತ. ಹಾಗೆ ಇವಾಗ ಗೊತ್ತಾಯ್ತು ಮಾತಾಡ್ತಾ ಅವರ ಉಪಕ್ರಮಗಳಲ್ಲಿ, ಮತ್ತೆ ಕ್ರೀಡಾ ಕಿಟ್ಗಳನ್ನ ಮಾತಾಡಿದ್ವಿ, ಹಸಿರು ಫಲಕ ಅಂದ್ರೆ ಗ್ರೀನ್ ಬೋರ್ಡ್, ಮತ್ತೆ ಗ್ರಂಥಾಲಯ ಬಗ್ಗೆನೂ ಹೇಳಿದ್ರು, ನೀರು ಶೋಧಕ ಅಂದ್ರೆ RO ಫಿಲ್ಟರ್ಸ್ ನ ಕೂಡ ತಂದಿದ್ದಾರೆ, ವಿಜ್ಞಾನ ಪ್ರಯೋಗಗಳನ್ನು ಕೂಡ ತಂದಿದ್ದಾರೆ. ಇದ್ರ ಬಗ್ಗೆ ಹೇಳಬೇಕಾದ್ರೆ ಏನೇನೆಲ್ಲ ಮಾಡ್ತಾ ಇದ್ದೀರಾ ಅಂತ ನನಗೆ ಕೇಳಿ ಮೈ ರೋಮಾಂಚನಗೊಳಿಸ್ತಾ ಇದೆ ಸವಿತಾ ಮತ್ತೆ ಭೂಮಿಕಾ ಅವರೇ. ಈ RO ಫಿಲ್ಟರು, ಫರ್ನಿಚರು, ಮತ್ತೆ ಈ ಗ್ರೀನ್ ಬೋರ್ಡ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಏನ್ ಹೇಳ್ತೀರಾ?
3: ಎಷ್ಟು ಶಾಲೆಗಳಲ್ಲಿ ಗ್ರೀನ್ ಬೋರ್ಡ್ಸ್ ಕೊಟ್ಟಿದ್ದೀವಿ?
4: ಈ ವರ್ಷ ಒಂದು 16 ಸ್ಕೂಲ್ಗಳಿಗೆ.
2: ಓಹೋ.
4: ಬಟ್ ಒಂದ್ ಸ್ಕೂಲ್ಗೆ ಒಂದ್ ಗ್ರೀನ್ ಬೋರ್ಡ್ ಅಂತ ಲೆಕ್ಕ ಇಲ್ಲ. ಆ ಸ್ಕೂಲಲ್ಲಿ ಎಷ್ಟು ಮಕ್ಕಳಿದ್ದಾರೆ ಆ ಮಕ್ಳ ಬೇಸಿಸ್ ಮೇಲೆ ಗ್ರೀನ್ ಬೋರ್ಡ್ಗಳು, ಜೊತೆಗೆ ನಲಿಕಲಿ, ಟೇಬಲ್ಸ್, ಚೇರ್ಸ್, ಇದು 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೆ.
5: ಸೊ ಹೀಗೆ ಗ್ರೀನ್ ಬೋರ್ಡ್ಸ್ಗಳನ್ನ ಕೊಟ್ಕೊಂಡು ಬಂದಿದ್ದೀವಿ. ನಲಿಕಲಿ, ಟೇಬಲ್ಸ್, ಇದು ಮೌಂಟಿಸರಿ ಕೈಂಡ್ ಆಫ್ ಲರ್ನಿಂಗ್ಗೆ ಮಕ್ಕಳಿಗೆ ಬಹಳ ಅವಶ್ಯಕತೆ. ಹೌದು ಹೌದು.
2: ಡಿಜಿಟಲ್ ಈಗ ಏನಂದ್ರೆ, ಒಂದ್ ಮಗು LKG ನರ್ಸರಿಯಿಂದ ಅವರು ಶಿಕ್ಷಣ ಮುಗಿಯ ತನಕ ಎಲ್ಲಾ ಫ್ರೇಮ್ಗಳಲ್ಲಿ ನೀವು ನಿರಂತರವಾಗಿ ಅವಿರತವಾಗಿ ಮಾಡ್ತಿದ್ದೀರಾ. ಸೊ ಮೌಂಟಿಸರಿ ಕಿಟ್ ಇಂದ ಹಿಡಿದು ಕ್ಯಾಂಪಸ್ ಸೆಲೆಕ್ಷನ್ ತನಕ ಎಲ್ಲಾನು ಇದೆ. ಓಹೋ, ತುಂಬಾ ರೋಮಾಂಚನಗೊಳಿಸ್ತಾ.
4: ಈಗ ಒಂದು 2 ಕಡೆ ಕ್ಲಾಸ್ ರೂಮ್ ನ ರಿನೋವೇಟ್ ಮಾಡಿಸ್ತಾ ಇದ್ವಿ ಥ್ರೂ CSR ಫಂಡ್.
5: ಕನ್ಸ್ಟ್ರಕ್ಷನ್
4: ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದಾರೆ. ಆಮೇಲೆ ಈವನ್ ಬಾತ್ರೂಮ್ಸ್,
5: ಹೌದು, ಟಾಯ್ಲೆಟ್ ಕನ್ಸ್ಟ್ರಕ್ಷನ್. ನಿಮಗೆ ಗೊತ್ತು ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ಎಷ್ಟು ಅವಶ್ಯಕತೆ ಇದೆ.

0: ಅಂತ. ಸೊ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮಾಡಿದೀವಿ, ಮತ್ತೆ ಈ ಸ್ಪೆಷಲಿ ಏಬಲ್ಡ್ ಪೀಪಲ್ ಇರುವಂತಹ ಒಂದು ಹುಣಸೂರಿನ ಒಂದು ಇನ್ಸ್ಟಿಟ್ಯೂಷನ್ ಕೂಡ, ಹಾ, ಅವರಿಗೂ ಕೂಡ ಒಂದು ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಈಗ ಇತ್ತೀಚೆಗೆ ನಾನು ಮಾತಾಡೋದಕ್ಕೆ ಕಳಸ ತಾಲೂಕಿನಲ್ಲೂ ಕೂಡ ಇನಾಗ್ರೇಟ್ ಆಯಿತು, ಹೊಸ ಒಂದು ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮುಗಿದು ಇನಾಗ್ರೇಷನ್ ಆಯಿತು. ಸೊ ನೀವು ಹೇಳಿದ ಹಾಗೆ ಇದು ಒಂದು ಬದ್ಧತೆ ಮೊದಲಿಂದನೂ. ರಿನೋವೇಷನ್ ಅಂತ ಮಾತನಾಡ್ತಿದ್ವಲ್ವಾ, ಸೊ ದೊಡ್ಡ ಕಲ್ಲಹಳ್ಳಿಯಲ್ಲಿ 60 ವರ್ಷದ ಹಿಂದಿನ ಒಂದು ಶಾಲಾ ಕಟ್ಟಡವನ್ನು ರಿನೋವೇಟ್ ಮಾಡ್ತೀವಿ ನಾವು, ಹೊಸ ಕ್ಲಾಸ್ ರೂಮ್ಸು ಜೊತೆಗೆ ಅಲ್ಲೂ ಕೂಡ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ನಡೆಯುತ್ತೆ. ಈ 2007-08 ಒಂದು ಪ್ರವಾಹ ಬರುತ್ತೆ, ಆವಾಗ ಈ ಕೊಪ್ಪಳ ಡಿಸ್ಟ್ರಿಕ್ಟ್ನಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಶಾಲಿಗನೂರು ಶಾಲೆ ಅಂತ ಪಾಪ ಎಲ್ಲ ಗೋಡೆಗಳು ಕುಸಿದು ಹೋಗಿತ್ತು. ಆವಾಗ ಇಡೀ ಶಾಲೆ ಏನಂದ್ರೆ ಒಂದು 2 ರೂಮ್ ಶಾಲೆಗಳನ್ನ ನಾವು ಕಟ್ಟಿಸ್ಕೊಟ್ಟಿದ್ವಿ. ಸೊ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ರಿನೋವೇಷನ್ ಇರಬಹುದು, ಮಕ್ಕಳಿಗೆ ಬೇಕಾಗಿರುವಂತಹ ಟೇಬಲ್ಸ್ ಇರಬಹುದು, ಕುರ್ಚಿ, ಡೆಸ್ಕ್, ಲೈಬ್ರರಿ ಸೆಟಪ್, ಕಂಪ್ಯೂಟರ್ಸ್, ಯು ನೇಮ್ ಇಟ್, ಅಂದ್ರೆ ಸೈನ್ಸ್ ಕಿಟ್ ಇಂದ, ಯಾ ಸೈನ್ಸ್ ಕಿಟ್ ಇಂದ ಹಿಡಿದು ಮಕ್ಕಳಿಗೆ ಸೈನ್ಸ್ ಬಗ್ಗೆ ಒಲವು ಮೂಡಿಸಬೇಕು ಅಂತ ಹೇಳಿ ಸೈನ್ಸ್ ಕಿಟ್ ಇರಬಹುದು, ಮೊಬೈಲ್ ಪ್ಲಾನಿಟೋರಿಯಂ ಇರಬಹುದು, ಸ್ಪೋರ್ಟ್ಸ್ ಕಿಟ್ ಇರಬಹುದು, ಎಲ್ಲದರಲ್ಲೂ ಕೂಡ
1: ಅವಿರತವಾಗಿ ದುಡಿತಾ ಇದ್ದೀರಾ, ಸೇವೆ ಮಾಡ್ತಾ ಇದ್ದೀರಾ ಸಮಾಜಕ್ಕೆ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಪ್ರಶ್ನೆ ಬಂದಿದೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರದಿಂದ. ನಾವು ನಿಮ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲು ತುಂಬಾ ಆಸಕ್ತಿ ಇದೆ, ಆದ್ರೆ ನಮ್ಗೆ ಹಣಕಾಸಿನ ಸಹಾಯ ಮತ್ತು ಆರ್ಥಿಕ ಹೊರೆ ಯಾರ ಹೊಣೆ ಎಂಬುದನ್ನು ಈಗಲೇ ನಮ್ಗೆ ಸ್ಪಷ್ಟವಾಗಿ ತಿಳಿಸಿ. ಅದೇ ಅವ್ರು ಕೇಳ್ತಾ ಇರೋದು, ಈ ಫಂಡಿಂಗ್ ಹೇಗೆ, ಈಗ ನಾನೇನಾದ್ರು ವಾಲಂಟಿಯರ್ ಆದ್ರೆ ನಾನು ದುಡ್ಡು ಕೊಡ್ಬೇಕಾ?
0: ಆಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್, ಇದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಡ್ತೀನಿ ನೋಡಿ. ನಾನು ಮೊದಲಿಂದನೂ ಇದು ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್ ಅಂತ ಹೇಳ್ತಿದ್ದೀನಿ ನಿಮಗೆ. ಸೊ ನಾವು ಹೇಗೆ ಜನರೇಟ್ ಮಾಡ್ತೀವಿ ಫಂಡ್ಸ್ನ ಅಂತ ಹೇಳಿದ್ರೆ, ಈಗ ನಾನು ಯಾವ ಸ್ಕೂಲ್ಗೆ ನಾನು ಲೀಡ್ ಆಗಿ ಒಂದು ಬದ್ಧತೆ ತೆಗೆದುಕೊಂಡಿರ್ತೀನೋ ಇದೆಲ್ಲವೂ ನಾನೇ ಜನರೇಟ್ ಮಾಡೋದು. ನಮ್ಮ ವಾಲಂಟಿಯರ್ಸ್ ಹೇಗೆ ಜನರೇಟ್ ಮಾಡ್ತಾರೆ ಫಂಡ್ ಅಂದರೆ, ಒಂದು ಅವ್ರ ಜೇಬಿಂದ ಬರುತ್ತೆ, ಇನ್ನೊಂದು ಅವರ ಒಂದು ಕಲೀಗ್ಸ್ ಇರಬಹುದು, ರಿಲೇಟಿವ್ಸ್ ಇರಬಹುದು, ಫ್ಯಾಮಿಲಿ ಇರಬಹುದು, ಫ್ರೆಂಡ್ಸ್ ಇರಬಹುದು, ಪರಿಚಯಸ್ಥರು, ಹೀಗೆ ಪ್ರತಿಯೊಂದು ಅವರೊಂದು 4 ಶಾಲೆಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ, ಅಷ್ಟು ಫಂಡನ್ನು ಅವರೇ ರೈಸ್ ಮಾಡ್ತಾರೆ. ನಾನು ನಿಮಗೆ ಮೊದಲೇ ಹೇಳಿದೆ, ನಮ್ಮ ಟ್ರಸ್ಟು ಬರುವಂತಹ 100 ರೂಪಾಯಿ ಕೂಡ ಅದೇ ಕಾಸ್ಗೆ ಹೋಗುತ್ತೆ. ಯಾಕೆಂದರೆ ಅಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿ ಆಪರೇಟ್ ಅಟ್ ಆಲ್ಮೋಸ್ಟ್ 0 ಆಪರೇಷನಲ್ ಕಾಸ್ಟ್. ಆಲ್ಮೋಸ್ಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾವು ಒಂದು ಎನ್ ಜಿ ಒ ಆಗಿರೋದ್ರಿಂದ ನಾವು ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಕ್ಕೆ ಆಡಿಟಿಂಗ್ ಕೊಡಬೇಕು. ಇಯರ್ಲಿ ಆಡಿಟಿಂಗ್ಗೆ ಆಡಿಟರ್ ಎಷ್ಟು ಚಾರ್ಜ್ ಮಾಡ್ತಾರೋ ಅದು ಬಿಟ್ಟು ಮಿಕ್ಕಿದೆಲ್ಲ ವಾಲಂಟಿಯರ್ ಜೇಬಿಂದಾನೆ ಹೋಗುತ್ತೆ. ಸೊ ದಿಸ್ ಇಸ್ ಹೌ ವಿ ಆಪರೇಟ್.
1: ಸೊ ಈಗ ಇವ್ರು ವಾಲಂಟಿಯರ್ ಆಗ್ತೀನಿ ಅಂದ್ರೆ, ಸೊ ಅವರು
0: ಈಗ ಫಾರ್ ಎಕ್ಸಾಂಪಲ್ ಅವ್ರದೊಂದು ಶಾಲೆಯನ್ನ ಹೇಳ್ಬೋದು, ಅವರು ರೆಫರ್ ಮಾಡ್ಬೋದು ಈ ಶಾಲೆಗೆ ಕೊಡಿ ಅಂತ. ಅಲ್ಲಿ ಎಷ್ಟು ಜನ ಮಕ್ಕಳಿರ್ತಾರೆ, ಯಾವ ತರಗತಿಯಲ್ಲಿ ಓದ್ತಾ ಇರ್ತಾರೆ, ಈ ಒಂದು ಡೇಟಾ ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ತಗಲುವಂತಹ ವೆಚ್ಚವನ್ನ ನಾವು ಕೊಡ್ತೀವಿ. ಆ ವೆಚ್ಚವನ್ನ ಅವರು ಅಂದ್ರೆ ಅವರು ಜನರೇಟ್ ಮಾಡ್ಬೇಕು ಆ ಫಂಡ್ಸ್ನ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಾರ್ಮಲ್ ಬುಕ್ಸ್ ತರ ಅಲ್ಲ, ಅವಿರತದವರು ನಾವೇ ಪ್ರಿಂಟ್ ಹಾಕ್ಸಿ ತುಂಬಾ ಬ್ಯೂಟಿಫುಲ್ ಒಳ್ಳೆ ಕ್ವಾಲಿಟಿ ಬುಕ್ಸ್ನ ನಾವು ಪ್ರಿಂಟ್ ಮಾಡ್ತೀವಿ. ಜೊತೆಗೆ ನೀವು ನಮ್ಮ ಪುಸ್ತಕ ನೋಡಿದ್ರೆ ಅದ್ರ ಮೇಲೆ ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಇನ್ಫಾರ್ಮೇಶನ್ಗಳನ್ನ ಕೊಟ್ಟಿರ್ತೀವಿ ನಾವು. ಸೊ ಇಲ್ಲಿ ಹೊರಗಡೆ ನೀವು ತೆಗೆದುಕೊಳ್ಳೋಕ್ಕಿಂತ ಇಲ್ಲಿ ಕಡಿಮೆನೆ ಖರ್ಚು. ಅಂದ್ರೆ ನೀವು ಹೊರಗಡೆ ಒಂದು ಸಿಂಗಲ್ ರೂಲ್ ತಗೊಳ್ಬೇಕಾದ್ರೆ ಏನ್ ಖರ್ಚಾಗುತ್ತೋ ಇಲ್ಲ ಅದಕ್ಕಿಂತ ಕಡಿಮೆ ಆಗುತ್ತೆ. ಬಟ್ ಆ ಕೊಟೇಶನ್ ಅನುಗುಣವಾಗಿ ಯು ಹ್ಯಾವ್ ಟು ರೇಸ್ ದ ಫಂಡ್.
1: ಹೌದು, ನಂಗೆ ಇಲ್ಲೊಂದು ಫೋಟೋ ಬಂದಿದೆ, ಅವಿರತ ನಾಡಿಗಾಗಿ ನಿರಂತರ ಕುಣಿಗಲ್ ತಾಲೂಕಿನ ಗೌರ್ಮೆಂಟ್ ಸ್ಕೂಲ್ಗೆ ವಿತರಿಸಿದ್ದಾರೆ, ಥ್ಯಾಂಕ್ ಯು ಅವಿರತ ಅಂತ ಒಂದು ಆ ಶಾಲೆ ಮಕ್ಕಳು ಇಸ್ಕೋತಿರುವಂತಹ ಬುಕ್ಸ್ ಫೋಟೋ ಬಂದಿದೆ. ನಿಮ್ಮ ಈ ಶಿಕ್ಷಣ ಸೇವೆ ಹೀಗೆ ಮುಂದುವರಿಯಲಿ, ಗ್ರಾಮೀಣ ಮಕ್ಕಳಿಗೆ ತುಂಬಾನೇ ಅನುಕೂಲವಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅವಿರತ ಟೀಮ್ ಅಂತ ಮಮತಾ ಕುಣಿಗಲ್ನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ ಟೀಚರು. ಅವರು ಫೋಟೋ ಕೂಡ ಕಳಿಸಿದ್ದಾರೆ, ಬಹಳ ಮುದ್ದಾಗಿದೆ, ನಿಮ್ಮ ಬುಕ್ಸ್ ಚೆನ್ನಾಗಿದೆ, ಮಕ್ಕಳು ಮುದ್ದಾಗಿದ್ದಾರೆ, ಆ ಶಾಲೆ ಕೂಡ ಅಷ್ಟೇ ಸುಂದರವಾಗಿದೆ. ನೀವು ಮಾಡ್ತಿರೋ ಈ ಸೇವೆಗೆ ತುಂಬಾನೇ ಧನ್ಯವಾದಗಳು.
0: ಜೊತೆಗೆ ನಾವು ಈ ಆರೋಗ್ಯ ಅಂತ ವಿಚಾರ ಬಂದಾಗ ಮಕ್ಕಳಿಗೆ ಬೇಕಾಗಿರುವಂತಹ ಅಂದ್ರೆ ಒಂದು ಹೆಲ್ತ್ ಚೆಕ್ಅಪ್ ಇರಬಹುದು, ಐ ಚೆಕ್ಅಪ್ ಇರಬಹುದು, ಇದೆಲ್ಲವನ್ನು ಕೂಡ ಮಾಡಿದೀವಿ. ಈ ವಾಲಂಟಿಯರ್ಸ್ ಕೂಡ ನಮ್ಮ ಅವಿರತ ಸಂಸ್ಥೆಯಲ್ಲಿರುವಂತಹ ಡಾಕ್ಟರ್ಸ್. ಒಂದು ಬ್ಲಡ್ ಡೋನರ್ ಆಪ್ ಕೂಡ ನಾವು ಡೆವಲಪ್ ಮಾಡಿದ್ವಿ. ಸೊ ಎನ್ವೈರನ್ಮೆಂಟ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಶಾಲೆಗಳಲ್ಲಿ ವನ ಮಹೋತ್ಸವಗಳನ್ನ ಮಾಡಿದೀವಿ, ಸೆಪ್ಲಿಂಗ್ಸ್ ಗಳನ್ನ ನೆಟ್ಟಿದೀವಿ. ಆಗುಂಬೆ ಫಾರೆಸ್ಟ್ ಅಲ್ಲಿ ನಡೆದಿರುವಂತಹ ಒಂದು ಡಿಫಾರೆಸ್ಟೇಷನ್ ಒಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಫಾರೆಸ್ಟೇಷನ್ಗೋಸ್ಕರ ಸ್ಯಾಪ್ಲಿಂಗ್ಸ್ ಗಳನ್ನ ನೆಟ್ಟಿದೀವಿ. ಸೊ ಎನ್ವೈರನ್ಮೆಂಟ್ ಅಂತ ಬಂದಾಗ ಈ ಕೆಲಸಗಳನ್ನು ಮಾಡಿದೀವಿ. ಸೊ ಸ್ಟೂಡೆಂಟ್ಸ್ ಗಳನ್ನ ಇಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಪ್ರಕೃತಿ ಬಗ್ಗೆ ಅವ್ರಿಗೆ ಇರುವಂತಹ ಒಂದು ಜ್ಞಾನವನ್ನ ಬೆಳೆಸಿದ್ದೀವಿ. ಇದ್ರ ಜೊತೆಗೆ ನಾವು ಅವಿರತ ಅಂತ ಬಂದಾಗ ಇದು ಎಜುಕೇಶನ್ ಆಯ್ತು, ಹೆಲ್ತ್ ಆಯ್ತು, ಎನ್ವೈರನ್ಮೆಂಟ್ ಆಯ್ತು, ಕಲೆ ಮತ್ತು ಸಾಹಿತ್ಯಕ್ಕೂ ಬಹಳಷ್ಟು ಒತ್ತು ಕೊಟ್ಟಿದ್ದೀವಿ ನಾವು. ಸೊ ಇವಾಗ ಮೇನ್ ಸ್ಟ್ರೀಮ್ ಅಲ್ಲದೆ ಈಗ ಕುವೆಂಪು ಬಗ್ಗೆ ಇರ್ಬೋದು, ಹೆಚ್ ಎಸ್ ವಿ ಅವ್ರ ಬಗ್ಗೆ ಇರಬಹುದು, ನಮ್ಮ ಅನಂತಮೂರ್ತಿ ಅವರಿರ್ಬೋದು, ಜಿ ಎಸ್ ಎಸ್ ಇರಬಹುದು, ನರಸಿಂಹಸ್ವಾಮಿ, ಕೆ ಎಸ್ ನರಸಿಂಹಸ್ವಾಮಿ ಇರಬಹುದು, ಇವರೆಲ್ಲದ್ರ ಬಗ್ಗೆನೂ ಕೂಡ ಇವತ್ತಿನ ಪೀಳಿಗೆಗೆ ಒಂದು ತಿಳುವಳಿಕೆ ಇರಬೇಕು ಅಂತ ಹೇಳಿ ಎಂಟರ್ಟೈನ್ಮೆಂಟ್ ಮೂಲಕ ಅಂದ್ರೆ ಭಾವಗೀತೆಗಳ ಒಂದು ಪ್ರೋಗ್ರಾಮ್ಗಳ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ.
2: ಸೊ
0: ಕಮ್ಮಟಗಳು, ಕಾವ್ಯ ಕಮ್ಮಟಗಳು, ಸೊ ಕಾವ್ಯ ಕಮ್ಮಟ ಐ ತಿಂಕ್ ನಾವು ಕುವೆಂಪು ಅವ್ರದ್ದು ಮಾಡಿದ್ದೀವಿ, ಕುಪ್ಪಳ್ಳಿಲೂ ಮಾಡಿದ್ದೀವಿ, ಬೆಂಗಳೂರಲ್ಲಿ ಮಾಡಿದ್ದೀವಿ, ಮೈಸೂರಿನಲ್ಲಿ ಮಾಡಿದ್ದೀವಿ, ರಾಮಾಯಣ ದರ್ಶನಂ ಬಗ್ಗೆ ಮಾಡಿದ್ದೀವಿ. ಸೊ ಇವೆಲ್ಲವೂ ನೀವು ನೋಡ್ತಾ ಹೋದ್ರೆ ಕನ್ನಡ ಭಾಷೆಯ ಬಗ್ಗೆ ನಮಗಿರುವಂತಹ

0: ಕಾರ್ಯಕ್ರಮ ಮುಗಿಸಕ್ ಮುಂಚೆ ನಿಮ್ಮ ಫೋನ್ ನಂಬರ್ನ ನಮ್ಗೆ ಹೇಳಿದ್ರೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ. ಅವಿರತ ಟ್ರಸ್ಟ್ ಗೆ ಬಹಳಷ್ಟು ಜನ ವಾಲಂಟಿಯರ್ಸ್ ಬರ್ತೀನಿ ಅಂತ ಹೇಳ್ತಾ ಇದಾರೆ. ಖಂಡಿತವಾಗ್ಲು
1: ಖಂಡಿತ
0: ಫೋನ್ ನಂಬರ್ ಹೇಳ್ತೀರಾ?
1: ಈಗಲೇ ಹೇಳ್ಬೇಕಾ? ಓಕೆ, ಭೂಮಿಕಾ ಅವ್ರು ಹೇಳ್ತಾರೆ. ಅವರು ಫೋನ್ ನಂಬರ್ ತೆಗಿಯೋ ಹೊತ್ತಿಗೆ ನಮ್ಮ ಒಂದು ವೆಬ್ಸೈಟ್ ಆದಂತಹ www.avirathatrust.org ಇದನ್ನು ದಯವಿಟ್ಟು ಹೋಗಿ ಚೆಕ್ ಮಾಡಿ. ನಿಮ್ಗೆ ಬೇಕಾಗಿರುವಂತಹ, ಈಗ ನಾವು ಹೇಳಿ ಕೆಲವರು ಮರ್ತು ಬಿಡ್ಬೋದು, ನಿಮಗೆ ನಮ್ಮ ವೆಬ್ಸೈಟ್ ಅಲ್ಲಿ ನಮ್ಮ ಇಮೇಲ್ ಐಡಿ, ಕಾಂಟ್ಯಾಕ್ಟ್ ಡೀಟೇಲ್ಸ್, ಫೋನ್ ನಂಬರ್ ಎಲ್ಲವೂ ಸಿಗುತ್ತೆ.
0: ಕೇಳಿದರೆ ಮತ್ತೊಮ್ಮೆ www.avirathatrust.org ಹಾಗೆ ಅವರ ಫೋನ್ ನಂಬರ್ ಕೂಡ ನಿಮ್ಗೆ ಇವಾಗ ಸಿಗ್ಲಿದೆ.
2: 9880 9880 863 863 00 00. ಇನ್ನ ಒಂದ್ ನಂಬರ್ ಕೊಡ್ಬೋದಾ?
0: ಕೊಡಿ ಕೊಡಿ. ಸೊ ಈ ನಂಬರ್ ಹೇಳ್ತೀನಿ, 9880 00 08 3 00 ಅಲ್ವಾ? ಹಾ, ಇನ್ನೊಂದು ನಂಬರು
2: 9845 0 9845 0 38 38 952 952.
0: ಓಕೆ, 9845 0 38 952 ಇದು ಅವಿರತ ಟ್ರಸ್ಟ್ನ ಫೋನ್ ನಂಬರ್. ನೀವು ಕೂಡ ವಾಲಂಟಿಯರ್ ಆಗ್ಬೋದು, ನೀವು ಕೂಡ ಸೇವೆ ಸಲ್ಲಿಸಬಹುದು, ನಿಮಗೂ ಕೂಡ ಏನಾದರೂ ಅವಶ್ಯಕತೆ ಇದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಎಲ್ಲ ಉಪಕ್ರಮಗಳನ್ನು ಈ ವೆಬ್ಸೈಟಲ್ಲೂ ಕೂಡ ಇದೆ ಅಂತ ಭೂಮಿಕಾ ಹಾಗೂ ಸವಿತಾ ಅವರು ಹೇಳ್ತಾ ಇದ್ದಾರೆ.
1: ಬಹುಶಃ ಫೋನ್ ಮಾಡಿದಾಗ ಅವ್ರ ಫೋನ್ ರಿಸೀವ್ ಮಾಡದೇ ಇರ್ಬೋದು, ಬಿಕಾಸ್ ಅಷ್ಟು ಬಿಸಿ ಇರ್ತಾರೆ ಅವರು. ನೀವೇನ್ ಮಾಡ್ಬೋದು, ಒಂದು ಮೆಸೇಜ್ನ ಕಳಿಸ್ಬೋದು ಆ ನಂಬರ್ಗೆ. ನಿಮ್ಮ ಒಂದು ರಿಕ್ವೈರ್ಮೆಂಟ್, ನೀವು ಎಲ್ಲಿಂದ ಮಾಡ್ತಿದ್ದೀರಾ ಏನಂತೆಲ್ಲ ಮೆಸೇಜ್ ಕಳಿಸಿ. ದೇ ವಿಲ್ ಗೆಟ್ ಬ್ಯಾಕ್ ಟು ಯು.
0: ಓಕೆ ಓಕೆ, ತುಂಬಾ ಧನ್ಯವಾದಗಳು. ಇಂದಿನ ಸಂವಾದದಿಂದ ಒಂದು ವಿಷಯ ತುಂಬಾ ಕ್ಲಿಯರ್ ಆಗಿ ಸ್ಪಷ್ಟವಾಗುತ್ತೆ, ಶಿಕ್ಷಣದಲ್ಲಿ ಮಾಡುವ ಪ್ರತಿಯೊಂದು ಹೂಡಿಕೆಯು ಸಮಾಜದ ಭವಿಷ್ಯದಲ್ಲಿ ಮಾಡುವ ಹೂಡಿಕೆಯೇ. ಒಂದು ನೋಟ್ಬುಕ್, ಒಂದು ಗ್ರಂಥಾಲಯ, ಒಂದು ವಿಜ್ಞಾನ, ಒಂದು ಪ್ರಯೋಗಾಲಯ ಅಥವಾ ಒಂದು ಪ್ರೋತ್ಸಾಹದ ಮಾತು, ಇವಾಗ ನೀವು ಮಾಡಿದ್ರಲ್ಲ ಇಬ್ರು ಅದೇ ತರ, ಇವುಗಳೆಲ್ಲವೂ ಒಂದು ಮಗುವಿನ ಕನಸು, ಒಂದು ಹೊಸ ದಿಕ್ಕನ್ನೇ ನೀಡಬಲ್ಲದು ಅಂತ ನಾನು ಕೂಡ ಅನ್ಕೋತೀನಿ. ಅವಿರತ ಟ್ರಸ್ಟ್ನ ಈ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಕ್ಕಳು ಬದುಕಿನಲ್ಲಿ ಬೆಳಕು ಮೂಡಿಸುವ ಅವಕಾಶ ಇವರಿಗೆ ದೊರೆಯಲಿ, ಮತ್ತು ನಾವೆಲ್ಲರೂ ಈ ಟ್ರಸ್ಟ್ನೊಂದಿಗೆ ಕೈ ಜೋಡಿಸೋಣ ಅಂತ ಹೇಳ್ತಾ, ಇಂದು ನಮ್ಮೊಂದಿಗೆ ಅವಿರತ ಟ್ರಸ್ಟ್ನ ಪ್ರತಿನಿಧಿಗಳಾಗಿ ಹಾಗೂ ಕಾರ್ಯಕ್ರಮದ ಉದ್ದಕ್ಕೂ ನಮ್ಮ ಜೊತೆ ಬೆಸೆದುಕೊಂಡು ತುಂಬ ಪ್ರೀತಿಯಿಂದ ಆತ್ಮೀಯವಾಗಿ, ಯಾರೋ ಹೊಸೊಬ್ರು ಅಂತಲೇ ಇಲ್ಲದೇ ಇರೋ ಥರ ಮಾತಾಡಿ, ತಮ್ಮ ಅಭಿಪ್ರಾಯವನ್ನು, ತಮ್ಮ ಸಮಾಜಮುಖಿ ಕಾರ್ಯಗಳನ್ನು, ಎಜುಕೇಷನ್ ಇಸ್ ದ ಎವ್ರಿಥಿಂಗ್ ಅಂತ ಹೇಳ್ತಾರೆ, ಅದಕ್ಕೆ ಮಾಡ್ತಿರುವಂತಹ ಅವರ ಸೇವೆಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ ಆ್ಯಂಡ್ ಸವಿತಾ.
1: ಥ್ಯಾಂಕ್ ಯು ಶಾಂತನ, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್.
0: ತುಂಬ ಸಂತೋಷ. ನಾನು ಮತ್ತೆ ಮುಂದಿನ ಕಾರ್ಯಕ್ರಮ.
3: ಆಕಾಶವಾಣಿ ರಾಯಚೂರು FM ಕೇಂದ್ರ 102.1 ಕಂಪನಾಂಕಗಳು. ಆತ್ಮೀಯ ಕೇಳುಗರಿಗೆಲ್ಲ ವೀರೇಶನ ಶುಭ ಸಂಜೆಯ ನಮಸ್ಕಾರಗಳು. ಸಮಯ 5 ಗಂಟೆ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೆ ಕಲ್ಯಾಣ್ ಅವರ ಗೀತರಚನೆ ಹಾಗೂ ರಾಗ ಸಂಯೋಜನೆಯಲ್ಲಿರುವ ತನನಂ ತನನಂ ಚಿತ್ರದ ಗೀತೆ. ಕೇಳಿ ಬರಲಿರುವ ಸ್ವರ ಚಿತ್ರ ಅವರದು.

ಚಿತ್ರ ಅವರ ಸ್ವರದಲ್ಲಿದ್ದ ಕನಕಸಗಾರ ಚಿತ್ರದಿಂದ ಆಯ್ದ ಗೀತೆಯನ್ನು ಕೆ ಕಲ್ಯಾಣ್ ಅವರ ಸಾಹಿತ್ಯ ಹಾಗೂ ರಾಜೇಶ್ ರಾಮನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳಿದಿರಿ. ಏಕ್ಲವ್ಯ ಚಿತ್ರದ ಗೀತೆ, ಗಾಯಕರು ಸೋನು ನಿಗಮ್ ಹಾಗೂ ಸೈಂಧವಿ. ವಿಜಯ್ ಈಶ್ವರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ನಿ ಅವರ ರಾಗ ಸಂಯೋಜನೆ ಇದೆ.

ಜೊತೆ ಜೊತೆಯಲ್ಲಿ ಚಿತ್ರದ ಹಾಡು ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರ ಸ್ವರ ಸಂಯೋಜನೆ ಇದೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ ಸ್ನೇಹನ ಪ್ರೀತಿನ ಚಿತ್ರದ ಹಾಡು, ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ವಿ ಹರಿಕೃಷ್ಣನ್ ಅವರ ಸಂಗೀತವಿದೆ.

ತವರಿನ ಸಿರಿ ಚಿತ್ರದ ಗೀತೆ ವಿಜಯ್ ಹಾಗೂ ನಂದಿತಾ ಯೇಸುದಾಸ್ ಅವರ ಸ್ವರಗಳಲ್ಲಿ, ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 5:30. ಕಾರ್ಯಕ್ರಮ ಯುವವಾಣಿ.

0: ಇವತ್ತಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಉದ್ಯೋಗ ವಾರ್ತೆಯನ್ನು ಕೇಳೋಣ ಹೆಚ್ ಎಸ್ ನಾಗರತ್ನ ಅವರಿಂದ. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು

ಸೆಕ್ಷನ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ನ್ಯಾಯಾಂಗ ಇಲಾಖೆ ಹಾಗೂ ಕಾನೂನು ಸೇವೆಗಳ ಕ್ಷೇತ್ರದಲ್ಲಿ ವೃತ್ತಿ ಜೀವನ ರೂಪಿಸಿಕೊಳ್ಳಲು ಬಯಸುವ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಖಾಲಿ ಇರುವ ಸೆಕ್ಷನ್ ಆಫೀಸರ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮೂಲಕ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆಡಳಿತಾತ್ಮಕ ಹಾಗೂ ಕಾನೂನು ನೆರವಿನ ಕಾರ್ಯವಿಧಾನಗಳನ್ನು ಬಲಪಡಿಸುವ ಉದ್ದೇಶದಿಂದ ಈ ನೇಮಕಾತಿ ಅಭಿಯಾನವನ್ನು ಕೈಗೊಳ್ಳಲಾಗಿದ್ದು, ಒಟ್ಟು 20 ಹುದ್ದೆಗಳ ಭರ್ತಿಗೆ ಚಾಲನೆ ನೀಡಲಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ 69,250 ರೂಪಾಯಿಯಿಂದ 134,700 ರೂಪಾಯಿಗಳ ವೇತನ ಶ್ರೇಣಿ ಹಾಗೂ ಸರ್ಕಾರಿ ನಿಯಮಾನುಸಾರ ಇತರ ಭತ್ಯೆಗಳು ಲಭ್ಯವಿರುತ್ತವೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ LLB ಪದವಿ ಪೂರ್ಣಗೊಳಿಸಿರಬೇಕು. ಜೊತೆಗೆ ವಕೀಲರ ಕಾಯ್ದೆ 1961 ಅನ್ವಯ ವಕೀಲಿಕೆ ನಡೆಸಲು ಅರ್ಹತೆ ಹೊಂದಿರುವುದು ಕಡ್ಡಾಯವಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ 40-45 ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಲಾಗಿದ್ದು, ಸರ್ಕಾರಿ ನಿಯಮಾನುಸಾರ ಹಿಂದುಳಿದ ವರ್ಗ ಹಾಗೂ SC ಅಥವಾ ST ಅಭ್ಯರ್ಥಿಗಳಿಗೆ ವಯಸ್ಸಡಲಿಕೆ ಅನ್ವಯವಾಗಲಿದೆ. ಅಭ್ಯರ್ಥಿಗಳ ಆಯ್ಕೆಯನ್ನು ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ಮೂಲಕ ಪಾರದರ್ಶಕವಾಗಿ ನಡೆಸಲಾಗುತ್ತದೆ. ಸಾಮಾನ್ಯ ವರ್ಗ ಹಾಗೂ ಪ್ರವರ್ಗ 2A, 2B, 3A ಮತ್ತು 3B ಸೇರಿದ ಅಭ್ಯರ್ಥಿಗಳು ನಿಗದಿತ 1,000 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಸೇರಿದ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ನೀಡಿದ್ದು, ರಿಯಾಯಿತಿ ಶುಲ್ಕವನ್ನು 500 ರೂಪಾಯಿ ಎಂದು ನಿಗದಿಪಡಿಸಲಾಗಿದೆ. ಅಭ್ಯರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಜಾಲತಾಣ CET.online.karnataka.gov.in ಮೂಲಕವೇ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಯಾವುದೇ ಆಫ್ಲೈನ್ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಕೆಗೆ ಆಗಸ್ಟ್ 19 ಕೊನೆಯ ದಿನಾಂಕವಾಗಿದೆ. ಏಳ್ನೂರ 75 ಅರಣ್ಯ ವೀಕ್ಷಕರ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಕರ್ನಾಟಕ ಅರಣ್ಯ ಇಲಾಖೆಯು ವಿವಿಧ ವೃತ್ತಗಳಲ್ಲಿ ಖಾಲಿ ಇರುವ ಒಟ್ಟು 775 ಅರಣ್ಯ ವೀಕ್ಷಕ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಒಟ್ಟು ಹುದ್ದೆಗಳಲ್ಲಿ 700 ಉಳಿಕೆ ಮೂಲ ವೃಂದ ಮತ್ತು 50 ಕಲ್ಯಾಣ ಕರ್ನಾಟಕ, 25 ಬ್ಯಾಕ್ಲಾಗ್ ಹುದ್ದೆಗಳು ಸೇರಿವೆ. ಆಸಕ್ತ ಅಭ್ಯರ್ಥಿಗಳು ಆಗಸ್ಟ್ 1 ರಿಂದ 31 ರೊಳಗಡೆ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ನಡೆಸಲಾಗುವ SSLC ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಅಭ್ಯರ್ಥಿಗಳಿಗೆ ಕನಿಷ್ಠ ವಯೋಮಿತಿ 18 ವರ್ಷವಾಗಿದ್ದು, ಸಾಮಾನ್ಯ ಅಭ್ಯರ್ಥಿಗಳಿಗೆ 30 ವರ್ಷ, ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 32 ವರ್ಷ ಹಾಗೂ SC ಅಥವಾ ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 33 ವರ್ಷ ಗರಿಷ್ಠ ವಯೋಮಿತಿ ನಿಗದಿಪಡಿಸಲಾಗಿದೆ. ಹುದ್ದೆಗಳ ವೇತನ ಶ್ರೇಣಿ 27,500 ರೂಪಾಯಿಯಿಂದ 46,675 ರೂಪಾಯಿವರೆಗೆ ಇರಲಿದೆ. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು SSLCಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ 1.20 ಅನುಪಾತದಲ್ಲಿ ಕಾಯ್ದಿರಿಸಿ ಶಾರೀರಿಕ ಮಾನದಂಡ ಪರೀಕ್ಷೆ, ದೈಹಿಕ ಪರೀಕ್ಷೆ ಮತ್ತು ದೈಹಿಕ ಕಾರ್ಯಸಮರ್ಥತೆ ಪರೀಕ್ಷೆಗಳಿಗೆ ಕರೆಯಲಾಗುತ್ತದೆ. ದೈಹಿಕ ಪರೀಕ್ಷೆಗಳಲ್ಲಿ ಅರ್ಹತೆ ಪಡೆದವರನ್ನು ಮೆರಿಟ್ ಹಾಗೂ ಮೀಸಲಾತಿ ಅನ್ವಯ 1.1 ಅನುಪಾತದಲ್ಲಿ ಮೂಲ ದಾಖಲೆಗಳ ಪರಿಶೀಲನೆಗೆ ಆಯ್ಕೆ ಮಾಡಲಾಗುತ್ತದೆ. ಚಾಮರಾಜನಗರ ವೃತ್ತದಲ್ಲಿ ಅತಿ ಹೆಚ್ಚು 169 ಹಾಗೂ ಮೈಸೂರು ವೃತ್ತದಲ್ಲಿ 120 ಹುದ್ದೆಗಳಿದ್ದರೆ, ಬೆಂಗಳೂರಿನಲ್ಲಿ 70, ಬಳ್ಳಾರಿಯಲ್ಲಿ 62, ಕೆನರಾದಲ್ಲಿ 60, ಚಿಕ್ಕಮಗಳೂರಿನಲ್ಲಿ 56, ಮಂಗಳೂರಿನಲ್ಲಿ 54, ಬೆಳಗಾವಿಯಲ್ಲಿ 42, ಶಿವಮೊಗ್ಗದಲ್ಲಿ 38, ಕೊಡಗಿನಲ್ಲಿ 32, ಹಾಸನದಲ್ಲಿ 30, ಧಾರವಾಡದಲ್ಲಿ 12 ಹಾಗೂ ಕಲಬುರಗಿ ವೃತ್ತದಲ್ಲಿ ಅತಿ ಕಡಿಮೆ ಅಂದರೆ 4 ಹುದ್ದೆಗಳು ಖಾಲಿ ಇವೆ. ಮುಖ್ಯವಾಗಿ ಬುಡಕಟ್ಟು ಜನಾಂಗದವರ ಹಿತದೃಷ್ಟಿಯಿಂದ ಅಧಿಸೂಚಿತ ವನ್ಯಜೀವಿ ವಿಭಾಗಗಳು ಹಾಗೂ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿನ ಒಟ್ಟು ಹುದ್ದೆಗಳಲ್ಲಿ ಶೇಕಡ 50% ಹುದ್ದೆಗಳನ್ನು ಸ್ಥಳೀಯ ಅರಣ್ಯ ಬುಡಕಟ್ಟು ಅಭ್ಯರ್ಥಿಗಳಿಗೆ ಕಾಯ್ದಿರಿಸಲಾಗಿದೆ. ಅರ್ಹ ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿಗಾಗಿ ಇಲಾಖೆಯ ಅಧಿಕೃತ ಜಾಲತಾಣ www.aranya.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಸಾಮಾನ್ಯ ಅರ್ಹತೆ, ಪ್ರವರ್ಗ 2A, ಪ್ರವರ್ಗ 2B, 3A ಹಾಗೂ 3B ವರ್ಗದ ಪುರುಷ ಅಭ್ಯರ್ಥಿಗಳಿಗೆ 200 ರೂಪಾಯಿ ಶುಲ್ಕ ಹಾಗೂ ಮಹಿಳೆಯರು ಹಾಗೂ ತೃತೀಯ ಲಿಂಗಿಗಳಿಗೆ 100 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. SC ಅಥವಾ ST ಮತ್ತು ಪ್ರವರ್ಗ 1 ಸೇರಿದ ಪುರುಷ ಅಭ್ಯರ್ಥಿಗಳಿಗೆ 100 ರೂಪಾಯಿ ಶುಲ್ಕ ಹಾಗೂ ಮಹಿಳೆಯರು ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 50 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದೆ. NICL ನಲ್ಲಿ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ.
ಭಾರತ ಸರ್ಕಾರದ ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಸಂಸ್ಥೆಯಾದ ನ್ಯಾಷನಲ್ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್ ಒಟ್ಟು 500 ಅಸಿಸ್ಟೆಂಟ್ ಹುದ್ದೆಗಳ ಭರ್ತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 7 ಕೊನೆಯ ದಿನವಾಗಿದ್ದು ದೇಶದಾದ್ಯಂತ ಒಟ್ಟು 500 ಹುದ್ದೆಗಳ ಪೈಕಿ ಕರ್ನಾಟಕ ರಾಜ್ಯಕ್ಕೆ ಒಟ್ಟು 30 ಹುದ್ದೆಗಳನ್ನು ಮೀಸಲಿಡಲಾಗಿದ್ದು ಇದರಲ್ಲಿ ಸಾಮಾನ್ಯ ವರ್ಗಕ್ಕೆ 12, ಒಬಿಸಿಗೆ 8, ಎನ್ಸಿಗೆ 5, ಇಡಬ್ಲ್ಯೂಎಸ್ಗೆ 3 ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು ಲಭ್ಯವಿದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಹೊಂದಿರಬೇಕು. ಇದರೊಂದಿಗೆ ಅಭ್ಯರ್ಥಿಯು ತಾನು ಅರ್ಜಿ ಸಲ್ಲಿಸುವ ರಾಜ್ಯದ ಪ್ರಾದೇಶಿಕ ಭಾಷೆಯನ್ನು ಓದಲು, ಬರೆಯಲು ಮತ್ತು ಮಾತನಾಡಲು ಕಡ್ಡಾಯವಾಗಿ ತಿಳಿದಿರಬೇಕು. ಆಗಸ್ಟ್ 1 ಅನ್ವಯಿಸುವಂತೆ ಕನಿಷ್ಠ 21 ವರ್ಷ ಹಾಗೂ ಗರಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ನಿಯಮಾನುಸಾರ ಎಸ್ಸಿ ಅಥವಾ ಎಸ್ಟಿ ಅಭ್ಯರ್ಥಿಗಳಿಗೆ 5 ಹಾಗೂ ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯೋಮಿತಿ ಸಡಿಲಿಕೆ ಇರಲಿದೆ. ಸಾಮಾನ್ಯ ಒಬಿಸಿ ಮತ್ತು ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ ₹850 ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿದ್ದು ಹಾಗೂ ಎಸ್ಸಿ ಅಥವಾ ಎಸ್ಟಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕವಿರುವುದಿಲ್ಲ. ಅಭ್ಯರ್ಥಿಗಳನ್ನು 2 ಕಂಪ್ಯೂಟರ್ ಆಧಾರಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡಲಾಗುವುದು. 1 ಪೂರ್ವಭಾವಿ ಪರೀಕ್ಷೆಯು 27 ನಡೆಯಲಿದ್ದು ಇದರಲ್ಲಿ ಇಂಗ್ಲಿಷ್ ಭಾಷೆ, ರೀಸನಿಂಗ್ ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಒಳಗೊಂಡ 100 ಅಂಕಗಳ ಪ್ರಶ್ನೆಗಳಿರುತ್ತವೆ. ಇದರಲ್ಲಿ ಅರ್ಹತೆ ಪಡೆದವರಿಗೆ ಅಕ್ಟೋಬರ್ 30 200 ಅಂಕಗಳ ಮುಖ್ಯ ಪರೀಕ್ಷೆ ನಡೆಯಲಿದೆ. 2 ಪರೀಕ್ಷೆಗಳಲ್ಲಿ ತಪ್ಪು ಉತ್ತರಗಳಿಗೆ ನೆಗೆಟಿವ್ ಅಂಕಗಳಿರುತ್ತವೆ. ಮುಖ್ಯ ಪರೀಕ್ಷೆಯ ನಂತರ ಪ್ರಾದೇಶಿಕ ಭಾಷಾ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಆರಂಭಿಕ ಹಂತದಲ್ಲಿ ಮೆಟ್ರೋ ನಗರಗಳಲ್ಲಿ ಮಾಸಿಕ ಒಟ್ಟು ವೇತನ ಸರಿಸುಮಾರು 53,000 ರೂಪಾಯಿಗಳವರೆಗೆ ಸಿಗಲಿದೆ. ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಮಾಹಿತಿ ಮತ್ತು ಆನ್ಲೈನ್ ಅರ್ಜಿಗಾಗಿ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ www.nationalinsurance.nic.cu.in ಭೇಟಿ ನೀಡಬಹುದು. ಲೋಕಾಯುಕ್ತದಲ್ಲಿ ಟೈಪಿಸ್ಟ್ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ರಾಜ್ಯ ಸರ್ಕಾರಿ ಕೆಲಸದ ನಿರೀಕ್ಷೆಯಲ್ಲಿದ್ದ ಯುವಜನತೆಗೆ ಕರ್ನಾಟಕ ಲೋಕಾಯುಕ್ತ ಕಚೇರಿಯು ಉತ್ತಮ ಅವಕಾಶ ಕಲ್ಪಿಸಿದೆ. ಬೆಂಗಳೂರಿನ ಲೋಕಾಯುಕ್ತ ರಿಜಿಸ್ಟರ್ ಕಚೇರಿಯು ಗ್ರೂಪ್ ಸಿ ವೃಂದದ ಶೀಘ್ರ ಲಿಪಿಗಾರ ಅಥವಾ ಬೆರಳುಚ್ಚಿಗಾರ ಹುದ್ದೆಗಳ ನೇರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಈ ನೇಮಕಾತಿ ಪ್ರಕ್ರಿಯೆ ಮೂಲಕ ಒಟ್ಟು 26 ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಇದರೊಂದಿಗೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಇಂಗ್ಲಿಷ್ 2 ಭಾಷೆಗಳ ಜೂನಿಯರ್ ದರ್ಜೆಯ ಬೆರಳಚ್ಚು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗಕ್ಕೆ 35 ವರ್ಷ, ಹಿಂದುಳಿದ ವರ್ಗದವರಿಗೆ 38 ವರ್ಷ ಹಾಗೂ ಎಸ್ಸಿ ಅಥವಾ ಎಸ್ಟಿ ಅಥವಾ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷಗಳ ಕಾಲಾವಕಾಶ ನೀಡಲಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ₹34,100 67,600 ವೇತನ ಶ್ರೇಣಿ ಹೊಂದಿದೆ. ಶೈಕ್ಷಣಿಕ ಅರ್ಹತೆ ಮತ್ತು ಬೆರಳಚ್ಚು ಪರೀಕ್ಷೆಯ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಶಾರ್ಟ್ಲಿಸ್ಟ್ ಮಾಡಿ ನಂತರ ದಾಖಲಾತಿ ಪರಿಶೀಲನೆ, ವೈದ್ಯಕೀಯ ತಪಾಸಣೆ ಮೂಲಕ ಅಂತಿಮ ಆಯ್ಕೆ ಮಾಡಲಾಗುತ್ತದೆ. ಕರ್ನಾಟಕ ಲೋಕಾಯುಕ್ತದ ಜಾಲತಾಣ lokayukta.karnataka.gov.in ಭೇಟಿ ನೀಡಿ ಹೋಮ್ ಪೇಜ್ನಲ್ಲಿರುವ ರಿಕ್ರೂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ವೈಯಕ್ತಿಕ ವಿವರಗಳು, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿ ನೀಡಿ ನೋಂದಣಿ ಮಾಡಿಕೊಂಡು ಲಾಗಿನ್ ಆದ ನಂತರ ಅಗತ್ಯ ದಾಖಲೆ ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಬೇಕು. ರೈಲ್ವೆ ನೇಮಕಾತಿ ಮಂಡಳಿಯು ಸೆಕ್ಷನ್ ಕಂಟ್ರೋಲರ್ ಹುದ್ದೆಗಳ ನೇಮಕಾತಿಗೆ ವಿಸ್ತೃತ ಅಧಿಸೂಚನೆ ಪ್ರಕಟಿಸಿದ್ದು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಆಗಸ್ಟ್ 14 ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇಂದ್ರ ಸರ್ಕಾರ ವೈಯಕ್ತಿಕ ಲಿಪಿಗಾರರ ಬಳಕೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಕಠಿಣ ಮಾರ್ಗಸೂಚಿಗಳನ್ನು ಹೊರಡಿಸಿರುವ ಹಿನ್ನೆಲೆಯಲ್ಲಿ ಪರೀಕ್ಷಾರ್ಥಿಗಳು ಆಗಸ್ಟ್ 27 - 31 ಸ್ಕ್ರೈಬ್ಗಳ ವಿವರಗಳನ್ನು ನೀಡುವಂತೆ RRB ಅಧಿಸೂಚನೆಯಲ್ಲಿ ಸೂಚಿಸಿದೆ. ಒಟ್ಟು 119 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದ್ದು ಇವುಗಳ ಪೈಕಿ ಬೆಂಗಳೂರು RRB 8 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಈ ಹುದ್ದೆಗಳಿಗೂ ಕನ್ನಡ ಸೇರಿದಂತೆ ವಿವಿಧ ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆ ನಡೆಯಲಿದೆ ಎಂದು RRB ಪ್ರಕಟಿಸಿದೆ. ಯಾವುದೇ ವಿಷಯದಲ್ಲಿ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸುವ ಅವಕಾಶವಿದ್ದು ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 20 ಹಾಗೂ

0: ಗರಿಷ್ಠ 33 ವರ್ಷ, ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುತ್ತದೆ. ಎಲ್ಲಾ ರೈಲ್ವೆ ನೇಮಕಾತಿಯಂತೆ ಈ ಹುದ್ದೆಗಳಿಗೂ ಎಸ್ಸಿ, ಎಸ್ಟಿ, ಮಾಜಿ ಸೈನಿಕರು, ವಿಶೇಷಚೇತನ ಅಭ್ಯರ್ಥಿಗಳು, ಮಹಿಳೆಯರು, ಅಲ್ಪಸಂಖ್ಯಾತರು ಮತ್ತು ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳು 750 ರೂಪಾಯಿ ಶುಲ್ಕ ಪಾವತಿಸಬೇಕು ಹಾಗೂ ಉಳಿದೆಲ್ಲ ವರ್ಗದವರು 500 ರೂಪಾಯಿ ಶುಲ್ಕ ಪಾವತಿಸಬೇಕು. ಇದರಲ್ಲಿ 750 ರೂಪಾಯಿ ಶುಲ್ಕವನ್ನು ಸಿಬಿಟಿ ಬಳಿಕ ಅಭ್ಯರ್ಥಿಗಳ ಖಾತೆಗೆ ಹಿಂತಿರುಗಿಸಲಾಗುವುದು ಎಂದು ಆರ್ಆರ್ಬಿ ತಿಳಿಸಿದೆ. ಈ ಹುದ್ದೆಗಳ ನೇಮಕಾತಿಗೆ ಒಂದೇ ಹಂತದ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಯಲಿದ್ದು, ಇದರಲ್ಲಿ ಅರ್ಹತೆ ಪಡೆದವರಿಗೆ ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ಪರೀಕ್ಷೆ ಮೂಲಕ ಅಭ್ಯರ್ಥಿಗಳ ಆಯ್ಕೆ ನಡೆಯಲಿದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ 100 ಅಂಕಗಳ ಪರೀಕ್ಷೆ ನಡೆಯಲಿದ್ದು, ಅನಾಲಿಟಿಕಲ್ ಮತ್ತು ಮ್ಯಾಥಮೆಟಿಕಲ್ ಕೆಪಬಿಲಿಟಿ, ಲಾಜಿಕಲ್ ಕೆಪಬಿಲಿಟಿ ಹಾಗೂ ಮೆಂಟಲ್ ರೀಸನಿಂಗ್ ಪ್ರಶ್ನೆಗಳಿರುತ್ತವೆ. ಅನಾಲಿಟಿಕಲ್ ಮತ್ತು ಮ್ಯಾಥಮೆಟಿಕಲ್ ಕೆಪಬಿಲಿಟಿ ವಿಷಯಗಳಿಗೆ 60 ಅಂಕಗಳು, ಉಳಿದೆರಡು ವಿಭಾಗಗಳಿಗೆ ತಲಾ 20 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಪರೀಕ್ಷೆ ಬರೆಯಲು 120 ನಿಮಿಷ ಸಮಯ ನೀಡಲಾಗುತ್ತದೆ. ತಪ್ಪು ಉತ್ತರಗಳಿಗೆ ನೆಗೆಟಿವ್ ಅಂಕಗಳಿರುತ್ತವೆ. ಅರ್ಜಿ ಸಲ್ಲಿಸಲು 14 ಕೊನೆಯ ದಿನವಾಗಿದೆ. ಕೇಂದ್ರ ಸರ್ಕಾರದಲ್ಲಿ ಉದ್ಯೋಗ ನೇಮಕಾತಿಗೆ ಆದೇಶ ಹೊರಡಿಸಿದೆ. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಷ್ಠಿತ ಭಾರತೀಯ ಕಂಪ್ಯೂಟರ್ ತುರ್ತು ಪ್ರತಿಕ್ರಿಯೆ ತಂಡವು ಖಾಲಿ ಇರುವ ಸೈಂಟಿಸ್ಟ್ ಬಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಿದೆ. ತಾಂತ್ರಿಕ ಮತ್ತು ಇಂಜಿನಿಯರಿಂಗ್ ಹಿನ್ನೆಲೆ ಹೊಂದಿರುವ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಒಟ್ಟು 133 ಗ್ರೂಪ್ ಎ ದರ್ಜೆಯ ಹುದ್ದೆಗಳಿಗೆ ಈ ನೇಮಕಾತಿ ನಡೆಯುತ್ತಿದ್ದು, ಈ ಹುದ್ದೆಗಳಿಗೆ ಯಾವುದೇ ಅರ್ಜಿ ಶುಲ್ಕವಿರುವುದಿಲ್ಲ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ವಿಭಾಗಗಳಲ್ಲಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ 4 ವರ್ಷಗಳ ಬಿಇ ಅಥವಾ ಬಿಟೆಕ್ ಅಥವಾ ಎಂಎಸ್ಸಿ ಅಥವಾ ಎಂಸಿಎ ಪದವಿ ಹೊಂದಿರಬೇಕು. ಅಭ್ಯರ್ಥಿಗಳು ಗೇಟ್ 2024, 2025 ಅಥವಾ 2026 ಪರೀಕ್ಷೆಯಲ್ಲಿ ಅರ್ಹತೆ ಪಡೆದು ಕಡ್ಡಾಯವಾಗಿ ಚಾಲ್ತಿಯಲ್ಲಿರುವ ಸ್ಕೋರ್ ಕಾರ್ಡ್ ಹೊಂದಿರಬೇಕು. ಗೇಟ್ ಪರೀಕ್ಷೆಯ ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಪೇಪರ್ ಕೋಡ್ಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಈ ಹುದ್ದೆಗಳಿಗೆ ಯಾವುದೇ ಪೂರ್ವ ಅನುಭವದ ಅಗತ್ಯವಿರುವುದಿಲ್ಲ. 30-35 ವರ್ಷಗಳ ಗರಿಷ್ಠ ವಯೋಮಿತಿ ನಿಗದಿಪಡಿಸಲಾಗಿದ್ದು, ಮಾಸಿಕ ವೇತನ 56,100 ರೂಪಾಯಿದಿಂದ 1,77,500 ರೂಪಾಯಿವರೆಗೆ ವೇತನ ಶ್ರೇಣಿ ನಿಗದಿ ಮಾಡಲಾಗಿದೆ. ಅಭ್ಯರ್ಥಿಗಳ ಗೇಟ್ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಸಿದ್ಧಪಡಿಸಿ 1.5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತದೆ.
1: ಇದುವರೆಗೆ HS ನಾಗರತ್ನ ಅವರಿಂದ ಉದ್ಯೋಗ ವಾರ್ತೆ ಕೇಳಿದಿರಿ. ಯುವವಾಣಿ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 5:45. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಂದಿಗೆ ಮುಂದುವರಿಯುವುದು.
2: ರಾಜ್ಯದ ಮುಖ್ಯಮಂತ್ರಿಗಳು ಆಪರೇಷನ್ ರೈಸ್ ಹಾಗೂ ಬೇಡಾ ಬ್ರೋ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ಏನಿದು ಆಪರೇಷನ್ ರೈಸ್ ಹಾಗೂ ಬೇಡಾ ಬ್ರೋ ಅನ್ನೋದಾದ್ರೆ, ರೈಸ್ RISE, ಆರ್ ಅಂದ್ರೆ ರೆಫ್ಯೂಸ್ ನಿರಾಕರಣೆ, ಐ ಅಂದ್ರೆ ಇನ್ಫರ್ಮ್ ಮಾಹಿತಿ ನೀಡುವಿಕೆ, ಎಸ್ ಅಂದ್ರೆ ಸಪೋರ್ಟ್ ಬೆಂಬಲ ನೀಡೋದು, ಇ ಅಂದ್ರೆ ಎಂಪವರ್ ಸಬಲೀಕರಣ. ಈ ವಿಷಯದ ಮೇಲೆ ಈ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ. ಹಾಗೆ ಬೇಡಾ ಬ್ರೋ 2028 ವೇಳೆಗೆ ಮಾದಕ ವಸ್ತು ಮುಕ್ತ ಕರ್ನಾಟಕ ರೂಪಿಸೋದು ಇದರ ಉದ್ದೇಶ. ಅದಕ್ಕಾಗಿ ಯುವಜನತೆ, ಶಿಕ್ಷಣ ಮತ್ತು ಸಮುದಾಯದ ಒಂದು ಸಹಭಾಗಿತ್ವ ತುಂಬಾ ಮುಖ್ಯ ಅಂತ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು. ಇದೇ ವಿಷಯವಾಗಿ ಇನ್ನು ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
3: ನಮಸ್ಕಾರ.
2: ಎಷ್ಟೇ ಜಾಗೃತಿಯನ್ನ ನಾವು ಮೂಡಿಸ್ತಾ ಇದ್ರು, ಸಮಾಜಕ್ಕೆ ಏನೇ ವಿಷಯವನ್ನ ತಲುಪಿಸ್ತಾ ಇದ್ರು, ಇದರಿಂದ ಮುಕ್ತರಾಗೋಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ವ್ಯಸನಿಗಳು ಜಾಸ್ತಿ ಆಗ್ತಾನೇ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ದುರುಪಯೋಗ ನಮ್ಮ ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರ್ತಾ ಇದೆ ಅಂತ ನಿಮಗೆ ಅನ್ಸತ್ತೆ?
3: ಮದ್ಯ, ಮಾದಕ ವಸ್ತು ಸೇವನೆ ದುರುಪಯೋಗದಿಂದ ಉಂಟಾಗುವಂತದ್ದು ಒಂದು ಆರೋಗ್ಯ ಸಮಸ್ಯೆಗಳು. ಎಲ್ರಿಗೂ ಗೊತ್ತು, ದೈಹಿಕ ಆರೋಗ್ಯ ಹಾಳಾಗುತ್ತೆ, ಮಾನಸಿಕ ಆರೋಗ್ಯ ಹಾಳಾಗುತ್ತೆ, ಸಾಮಾಜಿಕ ಸ್ವಾಸ್ಥ್ಯನೂ ಹಾಳಾಗುತ್ತೆ, ಸ್ಪಿರಿಚುವಲ್ ಸ್ವಾಸ್ಥ್ಯನೂ ಹಾಳಾಗುತ್ತೆ. ಅದಲ್ದಿರ ಹಾರ್ಮ್ ಟು ಸೆಲ್ಫ್ ಅಂತ ಮೊದಲು ಜಾಸ್ತಿ ಅದರ ಬಗ್ಗೆನೇ ಹೇಳ್ತಾ ಇದ್ದೀವಿ, ನಿಮ್ಗೆ ಏನ್ ತೊಂದರೆ ಆಗುತ್ತೆ, ನಿಮ್ಗೆ ಏನ್ ತೊಂದರೆ ಆಗುತ್ತೆ. ಈಗ ಹಾರ್ಮ್ ಟು ಅದರ್ಸ್, ಮನೆಯಲ್ಲಿ ಒಂದು ಯಂಗ್ ಅಡಲ್ಟ್ ತಗೊಳ್ತಾ ಇದ್ರಿ ಮಾದಕ ವಸ್ತುವನ್ನ, ಸುತ್ತ ಇರೋರ್ಗೆ ಏನೇನ್ ತೊಂದರೆಗಳಾಗ್ತಾ ಇದೆ. ನಾವು

0: ಸ್ಮೋಕಿಂಗ್ ಅಲ್ಲಿ ನೋಡ್ತಾನೆ ಇದೀವಿ, ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ಬಿಟ್ಟು. ನೀವ್ ಯಾವಾಗ ಹೊಗೆ ಸೇವನೆ ಮಾಡ್ತೀರಾ ಒಂದ್ 20-30% ಅಷ್ಟೇ ಒಳಗಡೆ ಹೋಗುತ್ತೆ, ಇನ್ ಮಿಕ್ಕಿದ್ದೆಲ್ಲ ಆಚೆ ಬರುತ್ತೆ. ಸೊ ಹಾರ್ಮ್ ಟು ಅದರ್ಸ್ ಅಂತೂ ಹ್ಯೂಜ್ ತುಂಬಾ. ಈ ಸಾಮಾಜಿಕ ಸಮಸ್ಯೆಗಳ ಜೊತೆಗೆ ಬೇರೆ ರಸ್ತೆ ಅಪಘಾತಗಳು, ಕಾನೂನು
1: ಉಲ್ಲಂಘನೆಗಳು,
0: ಮತ್ತೆ ಈವನ್ ಜೈಲ್ ಸೇರೋ ಅಂತದ್ದು, ಈ ಲೆವೆಲ್ ಗೆ ಅವ್ರಿಗೆ ತೊಂದರೆಗಳಾಗತ್ತೆ. ಸೊ ಕುಟುಂಬ ಕಲಹ ಅಂತೂ ಕೇಳೋ ಅಷ್ಟೇ ಇಲ್ಲ, ನಂಡ್ ಮಾನಸಿಕ ತೊಂದರೆಗಳು, ಮತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆಗತ್ತೆ, ಉತ್ಪಾದನೆ ಅವ್ರು ಎಷ್ಟು ಮಾಡಕ್ಕಾಗತ್ತೆ, ಹಿಂಗೆ ಹಲವಾರು ಸಮಸ್ಯೆ ಇದ್ರಲ್ಲಿ.
1: ಈ ರೀತಿಯ ಯುವ ಜನರು ಈ ಮಾದಕ ವಸ್ತುಗಳ ಕಡೆಗೆ ಆಕರ್ಷಿತರಾಗೋದಿಕ್ಕೆ ಏನ್ ಕಾರಣ ಅಂತೀರಾ?
0: ಹಲವಾರು ಕಾರಣಗಳು. ಒಂದು ವಲ್ನರಬಿಲಿಟಿ ಅಂತ ಹೇಳ್ತೀವಿ, ಜೆನೆಟಿಕ್ ವಲ್ನರಬಿಲಿಟಿ. ಏನಂದ್ರೆ ತಂದೆ ತಾಯಿಗಳಲ್ಲಿ ಈ ಮದ್ಯ ಮಾದಕ ವಸ್ತು ಸೇವನೆಯ ಒಂದು ಚಟ ಇದ್ದಾಗ ಒಂದು ಮಟ್ಟದ ವಲ್ನರಬಿಲಿಟಿ ಇರುತ್ತೆ. ಅದಲ್ದಿರ ಕ್ಯೂರಿಯಾಸಿಟಿ, ಇದು ಹೇಗಿರುತ್ತೋ ಏನೋ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಪಿಯರ್ ಪ್ರೆಷರ್, ನಮ್ಮ ಸುತ್ತ ಇರೋ ಫ್ರೆಂಡ್ಸ್ ಇನ್ನೊಬ್ರು, ಏ ಏನಾಗಲ್ಲ ಒಂದ್ ತಗೋ, ಇದು ಚೆನ್ನಾಗಿರುತ್ತೆ ನೋಡು, ಟ್ರೈ ಮಾಡಿ ನೋಡು, ಈ ತರ ಇದು. ಆಮೇಲೆ ನೋ ಅಂತ ಹೇಳಕ್ಕೆ ಕಲ್ತಿರಲ್ಲ. ಆ ಒಂದು ಜೀವನ ಕೌಶಲ್ಯ ಬಹಳಷ್ಟು ಮುಖ್ಯ. ಮತ್ತೆ ಸ್ಟ್ರೆಸ್, ಒತ್ತಡ, ಈ 15 ವಯಸ್ಸಲ್ಲಿ ಅದೊಂದು ವಸಂತ ಕಾಲ ಇದ್ದಂಗೆ ಎಲ್ಲಾ ತರ ಬದಲಾವಣೆಗಳಾಗ್ತಾ ಇರುತ್ತೆ. ಮತ್ತೆ ಎಕ್ಸಾಮ್ ಫಿಯರ್ ಇರ್ಬೋದು, ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇರಬಹುದು. ಸೊ ಆತಂಕ, ಬೇಜಾರು, ಖುಷಿ, ಅಂಡ್ ಮಾಡ್ಲಿಂಗ್ ಬಿಹೈಂಡ್ ವೇರಿಯಸ್ ಅದರ್ ಪೀಪಲ್, ಅನುಕರಣೆ ಮಾಡುವಂತದ್ದು, ಹಿಂಗೆ ಹಲವಾರು ಕಾರಣಗಳಲ್ಲಿ ಶುರುವಾಗತ್ತದು. ಯಾವುದೇ ಸಮಸ್ಯೆಗಳನ್ನ ನಿಭಾಯಿಸೋ ಒಂದು ಶಕ್ತಿಯನ್ನ, ಸರಿಯಾದ ರೂಟ್ ಅನ್ನ ಕಂಡಿಡ್ಕೋಬೇಕು.
1: ಇನ್ನು ಈ ಯಾರಾದ್ರೂ ಮಾದಕ ವ್ಯಸನಕ್ಕೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ನಾವು ಗುರುತಿಸೋದು ಹೇಗೆ? ಯಾಕೆಂತಂದ್ರೆ ಕುಟುಂಬದಲ್ಲಿ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದು ಗಮನಿಸ್ತಾ ಇದ್ರು ಅವ್ರ ಹಿಂದೆನೆ ಬಿದ್ದಿರೋದಕ್ಕಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ರನ್ನ ಗುರುತಿಸೋದು ಹೇಗೆ?
0: ನಂಬಿಕೆ, ತಂದೆ ತಾಯಿ ಪಾಪ ನಂಬಿಕೆ ಇಟ್ಟಿರ್ತಾರೆ ಮಕ್ಕಳ ಮೇಲೆ, ಏನು ಮಾಡಲ್ಲ, ನನ್ ಮಗ ಇರ್ಬೋದು, ನನ್ ಮಗಳಿರ್ಬೋದು, ಬಹಳಷ್ಟು ನಮ್ಗೆ ಒಬಿಡಿಯಂಟ್ ಆಗಿರ್ತಾರೆ, ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾರೆ.
1: ಯಾಕಂದ್ರೆ ಮನೆಯಲ್ಲಿ ಅವ್ರ ವರ್ತನೆ ಹಾಗೆ ಇರುತ್ತೆ.
0: ಹೌದು ಹೌದು. ಸೊ ಏನೇನ್ ನೋಡ್ಬೇಕು ಅಂದ್ರೆ ಅವ್ರ ವರ್ತನೆಯಲ್ಲಿ ಸ್ವಲ್ಪ ಹಠಾತ್ ಬದಲಾವಣೆಗಳು, ಓದು ಅಥವಾ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುವಂತದ್ದು, ಕುಟುಂಬದವರಿಂದ ಸ್ವಲ್ಪ ದೂರ ದೂರ ಇರುವಂತದ್ದು, ನನ್ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ, ಸಡನ್ ಆಗಿ ಲೇಟ್ ಆಗಿ ಬರೋದು, ಸಡನ್ ಆಗಿ 2 ದಿನ ಕಾಣಿಸೋದೇ ಇಲ್ಲ, ಹೆಚ್ಚು ಹಣದ ಅಗತ್ಯತೆ ಬರುವಂತದ್ದು, ನಿದ್ರೆ ಮತ್ತೆ ಆಹಾರದಲ್ಲಿ ಏರುಪೇರಾಗುವಂತದ್ದು, ಸಾಮಾನ್ಯ ಕಣ್ಣು ಕೆಂಪುಗಾಗಿರುವಂತದ್ದು, ದೈಹಿಕ ಸ್ವಚ್ಛತೆ ಕಡೆ ಅವರು ಜಾಸ್ತಿ
1: ಗಮನ
0: ಕೊಡೋದಿಲ್ಲ, ಇಂತ ಯಾವುದೇ ಲಕ್ಷಣಗಳು ಬಂದ್ರೆ, ಮತ್ತೆ ಅವ್ರ ಸ್ನೇಹಿತರು ಯಾರ್ಯಾರಿದ್ದಾರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಹಂಗಂತ ಇವತ್ತು ಇವಾಗ ಹೇಳ್ಬಿಟ್ಟಿದೀವಿ ಅಂತ ಪೂರ್ತಿ ಅವ್ರನ್ನ ಮೈಕ್ರೋ ಮ್ಯಾನೇಜ್ ಮಾಡಕ್ ಹೋದ್ರೆ ಅವ್ರಿಗೆ ಇರಿಟೇಷನ್ ಶುರುವಾಗತ್ತೆ, ಆದ್ರೆ ತುಂಬಾ ಗಾಬರಿ ಮಾಡ್ಕೊಂಡ್ರೇನು ಸಮಸ್ಯೆ ಆಗುತ್ತೆ. ಇಟ್ ಶುಡ್ ಬಿ ಎ ಬ್ಯಾಲೆನ್ಸ್ಡ್ ಒನ್. ಅವರಲ್ಲಿ ಯಾವುದೇ ಒಂದು ಬದಲಾವಣೆಗಳಾದ್ರೂ ಏನಕ್ಕೂ ಇರಬಹುದು, ಅದು ಮಾನಸಿಕ ಒತ್ತಡಗಳು ಸಮಸ್ಯೆಗಳು ಇರುತ್ತೆ. ಈ ಯುವ ಜನರನ್ನ ಚಿಕ್ಕ ಹುಡುಗರನ್ನ ಸಾಮಾನ್ಯವಾಗಿ ನೋಡುವಂತದ್ದು ಬಹಳ ಮುಖ್ಯ. ಇನ್ನೊಂದೇನು ಅಂದ್ರೆ 21 ವರ್ಷದ ಕೆಳಗೆ ನೀವು ಈ ಯಾವುದೇ ಮದ್ಯ ಮಾದಕ ವಸ್ತುಗಳ ಸೇವನೆಯನ್ನ ಶುರು ಮಾಡಿದ್ರೆ ಅಡಿಕ್ಷನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಾಮಾನ್ಯ ಯೂಸ್ 1-2 ಶುರುವಾಗತ್ತೆ. ನೀವು ಯಾವುದೇ ವಸ್ತುವನ್ನು ತಗೊಂಡ್ರೆ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಟಾಲರೆನ್ಸ್ ಅಂತ ಹೇಳ್ತೀವಿ ಬ್ರೈನ್ ಅಲ್ಲಿ. ಈಗೇನು 1 ಸಿಗರೆಟ್ ಕುಡಿತಾ ಇರ್ತಾರೆ ಅದು 3 ಆಗತ್ತೆ, 8 ಆಗತ್ತೆ, 12 ಆಗತ್ತೆ, 30, 80 ತನಕ ಹೋಗ್ಬಿಡುತ್ತೆ. ಸೊ ಹಿಂಗೆ ಟಾಲರೆನ್ಸ್ ಡೆವಲಪ್ ಆಗ್ಬಿಡುತ್ತೆ. ಯಾಕೆ ಅಂದ್ರೆ 21 ವರ್ಷದಲ್ಲಿ ನಾವು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಈ ಬ್ರೈನ್ ಮೆದುಳಿನ ಮುಂಭಾಗ, ಅದು ಪೂರ್ತಿ ಮೆಚೂರ್ ಆಗೋದು 21-22 ವರ್ಷ ಆಗತ್ತೆ. ನಮ್ಮ ಏನು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಇರಬಹುದು, ತೀರ್ಮಾನಗಳು, ಡಿಸಿಷನ್ ತಗೊಳ್ಳುವಂತ ಒಂದು ಕೆಪಾಸಿಟಿ, ಮತ್ತೆ ಉದ್ವೇಗ ಪ್ರವೃತ್ತಿ, ಇವೆಲ್ಲವೂ ಕಂಟ್ರೋಲ್ ಬರಕ್ಕೆ ಆ ವಯಸ್ಸಾಗುತ್ತೆ. ಅದಕ್ಕೆ ಮದುವೆಗೂ ಕೂಡ ಆ
1: ವಯಸ್ಸನ್ನು
0: ಇಟ್ಟಿರುವಂತದ್ದು. ಏನೋ ಕಾರಣಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಅಥವಾ ಇನ್ನೂ ಹೆಚ್ಚು ತೊಂದರೆಗಳಾಗೋಯ್ತು, ಅಡಿಕ್ಷನ್ ರೆಡ್ ಜೋನ್ ಹೊರಟೋಗಿದ್ದಾರೆ, ಅವಲಂಬಿತರಾಗ್ಬಿಟ್ಟಿದ್ದಾರೆ, ಆ ಮಾದಕ ವಸ್ತು ಇಲ್ಲ ಅಂದ್ರೆ ಏನೂ ಕೆಲಸ ಮಾಡಕ್ಕಾಗಲ್ಲ, ರೆಸ್ಟ್ಲೆಸ್ನೆಸ್, ಕೈಕಾಲು ನಡ್ಕ ಬರುವಂತದ್ದು, ಏನೋ ಹುಚ್ಚಿಡದ್ ಬಿಡುತ್ತೇನೋ ಅಂತ ಆಗೋದು, ನಿದ್ದೆ ಬರಲ್ಲ, ಊಟ ಸೇರಲ್ಲ, ಕೆಲಸ ಮಾಡಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ, ಹಿಂಗೆ ಹಲವಾರು ವಿಡ್ರಾಯಲ್ ಸಿಂಪ್ಟಮ್ಸ್ ಶುರುವಾಯ್ತು ಅಂದ್ರೆ ಯಾವುದೇ ಸಮಯದಲ್ಲಿ ನೀವು ವೈದ್ಯರ ಸಂಪರ್ಕ ಮಾಡಬಹುದು, ಮನೋವೈದ್ಯರ ಸಂಪರ್ಕ ಮಾಡಬಹುದು. ಅಥವಾ ನಾನು ಮನೇಲಿ ಇದ್ದೀನಿ, ನನ್ಗೆ ಅಥವಾ ನೇರ ಹೋಗಿ ಹೇಳ್ಕೊಳಕ್ಕೆ ನನ್ಗೆ ಮುಜುಗರ, ಏನಾದ್ರೂ ಬೇರೆಯವ್ರಿಗೆ ಹೇಳ್ಬಿಡ್ತಾರ, ಈ ತರ ಎಲ್ಲ ಭಯ ಇತ್ತು ಅಂದ್ರೆ ಟೆಲಿಮನಸ್ಗೆ ಕಾಲ್ ಮಾಡಬಹುದು, 1-44-16 24 ಗಂಟೆ ಕಾಲ್ ಮಾಡಬಹುದು, ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರೋದು, ಶುರು ಮಾಡಬಾರ್ದು. ಏನು ಆತಂಕಕಾರಿ ವಿಷಯ ಅಂದ್ರೆ ಈವನ್ ಲೋಯೆಸ್ಟ್ ಏಜ್ ಅಂದ್ರೆ 8 ವಯಸ್ಸು ಮಕ್ಕಳು ಶುರು ಮಾಡೋ ಅಂತದ್ದು. ಆಮೇಲೆ ಇನ್ನೂ ಒಂದ್ ಏನಂದ್ರೆ ಈ ಇಂಡಸ್ಟ್ರಿ ಟ್ಯಾಕ್ಟಿಕ್ಸ್ ಕೂಡ ನಾವ್ ಅರ್ಥ ಮಾಡ್ಕೋಬೇಕು. ಹೇಗಿರುತ್ತೆ ಗಾಂಜಾ, ನಾವೇನ್ ಚಿತ್ರದಲ್ಲಿ ನೋಡಿದಾಗ ಆ ಎಲೆ ಸೊಪ್ಪು ಈ ತರದ್ದೆಲ್ಲ ತೋರಿಸಿರ್ತಾರೆ, ಬಟ್ ವಿಭಿನ್ನ ಪ್ಯಾಕೇಜಸ್ ಬರ್ತಾ ಇದೆ ಇವಾಗ. ಈವನ್ ಚಾಕ್ಲೇಟ್ಸ್,

0: ಕ್ಯಾಂಡೀಸ್, ಇ ಸಿಗರೇಟ್ಸ್, ವೇಪ್ಸ್, ಸೊ ರೂಪದಲ್ಲಿ
1: ಆಕರ್ಷಣೆ ಮಾಡೋದಕ್ಕೆ ಈ ರೀತಿ ಎಲ್ಲ ಪ್ಯಾಕೇಜಿಂಗ್ ಮಾಡಿ
0: ಅಟ್ರಾಕ್ಟ್ ಮಾಡ್ತಾರೆ. ಸೊ ಹೀಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು.
1: ಸೊ ಹಾಗಾದ್ರೆ ಇಂಥ ಮಾದಕ ವ್ಯಸನವನ್ನ ಗುಣಪಡಿಸೋದಕ್ಕೆ ನೀವು ಹೇಳಿದ್ರಿ ಚಿಕಿತ್ಸೆಗಳಿದೆ, ಸಮಾಲೋಚನೆಗೆ ಬರಬಹುದು, ಟೆಲಿಮನಸ್ಗೆ ಕಾಲ್ ಮಾಡಿ ಅವರು ಸಲಹೆಯನ್ನ ಕೂಡ ಪಡಿಬಹುದು ಅಂತ. ಆದ್ರೆ ಪೋಷಕರು ಮಕ್ಕಳನ್ನ ಈ ಮಾದಕ ವಸ್ತುಗಳಿಂದ ದೂರ ಇಡೋದಕ್ಕೆ ಏನ್ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ?
0: ಸೊ ಒಂದು ಚಿಕ್ಕ ವಯಸ್ಸಿನಿಂದನೇ ಈ ಪೇರೆಂಟಿಂಗ್ ಅಂತ ಹೇಳ್ತೀವಿ, ಯಾವ ರೀತಿ ಪೋಷಣೆ ಮಾಡ್ಬೇಕು ಮಕ್ಕಳನ್ನ ಅಂತ ಹೇಳ್ಬಿಟ್ಟು, ಒಂದು ಚಿಕ್ಕ ವಯಸ್ಸಿನಿಂದನೇ ಅವ್ರ ಜೊತೆ ಟೈಮ್ ಸಮಯ ಕಳೆಯುವಂತದ್ದು. ಒಂದು 40% ಏನ್ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ನಾವು ಅವ್ರನ್ನ ಯಾವಾಗ್ಲೂ ನಿಮ್ಮ ಬಾಲ್ಯ ಹೇಗಿತ್ತು ಸಾಮಾನ್ಯ ಕೇಳಿದಾಗ ಸುಮಾರು ಜನ ಏನ್ ಹೇಳ್ತಾರೆ, ನಮ್ ಬಾಲ್ಯ ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ, ನಮ್ ತಂದೆ ತಾಯಿ ಇಬ್ರೂ ಕೆಲ್ಸಕ್ಕೆ ಹೊರಟೋಗ್ಬಿಡ್ತಿದ್ರು, ನಮ್ಮನ್ನ ಇಲ್ಲ ಕೇರ್ ಟೇಕರ್ ಜೊತೆ ಬಿಟ್ಬಿಡ್ತಿದ್ರು, ಇಲ್ಲ ಅಜ್ಜಿ ಮನೇಲಿ ಒಂದ್ ಸ್ವಲ್ಪ ದಿನ, ಇಲ್ಲ ಇನ್ನು ಕ್ರೀಚ್ ಅಲ್ಲಿ ಒಂದಷ್ಟು ಜನ,
1: ಇನ್ನೊಂದ್ ದಿನ ರಿಲೇಟಿವ್ಸ್, ಒಂದು ಒಳ್ಳೆ ಮೆಮೊರಿ,
0: ಆ ವಾತಾವರಣ ಎಷ್ಟೊಂದ್ ಮನೇಲಿ. ಅಫ್ಕೋರ್ಸ್ ಪಾಪ ತಂದೆ ತಾಯಿ ಅವ್ರಿಗೆ ಆಗಷ್ಟು ಟ್ರೈ ಮಾಡಿರ್ತಾರೆ, ಯಾರು ಮಕ್ಕಳನ್ನ ಬೇರೆ ಕಡೆ ಬಿಟ್ಟಿರ್ಬೇಕು ಅಂತ ಆಸೆ ಇರಲ್ಲ. ಬಟ್ ಈಗಿರುವಂತ ಒಂದು ಒತ್ತಡದ ಜೀವನ, ಒಂದ್ ಟ್ರಾಫಿಕ್, ಹೋಗಿ ಬರ್ಲಿಕ್ಕೇನೆ 3-4 hours ಆಗತ್ತೆ,
1: ಜೊತೆಗೆ ಮೊಬೈಲ್.
0: ಹಾ, ಮೊಬೈಲ್ ಇಡೀ ಪ್ರಪಂಚನೇ ಕೈಯಲ್ಲಿದೆ, ಆನ್ಲೈನ್ ಅಲ್ಲೇನೆ ಸುಮಾರು ವಿಚಾರಗಳು ಸಿಗ್ತಾ ಇದೆ. ಸೊ ಚಿಕ್ಕ ವಯಸ್ಸಿನಿಂದನೇ ಮೊಬೈಲ್ ನ ಬಂದು ಡಿಲೇ ಇನ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ಏನಂದ್ರೆ ಅದನ್ನ ತೋರಿಸುವಂತದ್ದ ವಯಸ್ಸನ್ನೇ ಬಹಳ ಡಿಲೇ ಮಾಡ್ಬೇಕು. ಮುಂಚೆ ಎಲ್ಲ ಏನ್ ಹೇಳ್ತಿದ್ವಿ, ನೀವು 12th class ತನಕ ಮೊಬೈಲೇ ಕೊಡಬೇಡಿ ಅಂತೆಲ್ಲ ಹೇಳ್ತಿದ್ವಿ ಒಂದು 10 years ಮುಂಚೆ. ಈಗ ಕೋವಿಡ್ ಸಮಯದಿಂದ ಏನಾಗ್ಬಿಟ್ಟಿದೆ, ಮೊಬೈಲ್ ಒಂದು ಅನಿವಾರ್ಯ ಆಗ್ಬಿಡ್ತು. ಸೊ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ, 1/2 hour ಇರ್ಬೋದು. ಸೊ ಒಂದು ಮಗು ಬಂದ್ಬಿಟ್ಟು ನಂಗೆ ಯಾರೋ ಹೊಡೆದ್ರು ಅಂದ್ರೆ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ತಂದೆ ತಾಯಿದು,
1: ನೀನೇನೋ
0: ಆಗೋತಿಲ್ವಾ, ನೀನೇನೋ ಮಾಡ್ಬಿಟ್ಟಿರ್ತೀಯ. ಸೊ ಹಿಂಗೆ ದಯಮಾಡಿ ಮಾಡಬೇಡಿ, ಅದ್ ಏನೇ ಇರ್ಲಿ ನಿಮ್ ಮಗುಗೆ ಪ್ಲೀಸ್ ಸಪೋರ್ಟ್ ಯುವರ್ ಚೈಲ್ಡ್. ಇಲ್ಲಾಂದ್ರೆ ಏನೋ ದೊಡ್ಡ ದೊಡ್ಡ ಅನಾಹುತ ಆದ್ರೆ ಏನೋ ಬಂದ್ ಹೇಳೋದಿಲ್ಲ ಮಕ್ಕಳು. ಹಂಗಾಗಿ ಪೇರೆಂಟಿಂಗ್ ತುಂಬಾ ಇಂಪಾರ್ಟೆಂಟ್. ಇದು ಒಳ್ಳೆ ಪ್ರಶ್ನೆ ಕೇಳಿದಿರಾ. ಸೊ ಆ ಮಕ್ಕಳ ಜೊತೆ ಸಮಯ ಕಳಿಬೇಕು, ಅವ್ರದ್ದೇನೇ ಸಮಸ್ಯೆ ಇದೆಯೋ ಕಿವಿಗೊಟ್ಟು ಆಲ್ಸಿ, ಯಾವಾಗೂ ಮಾರ್ಕ್ಸ್ ಈ ತರ ತಗೋಬೇಕು, 98 ತಗೋಬೇಕು, ಇದೇ ಮಾತುಗಳಿರುತ್ತೆ. ನೀನ್ ಒಂದ್ ಕಷ್ಟ ಬಂದ್ರೆ ಹೇಗ್ ನಿಭಾಯಿಸೋದು, ಅಂಡ್ ತಂದೆ ತಾಯಿಗಳಲ್ಲಿ ಜಗಳಗಳು ಅಕಸ್ಮಾತ್ ಬಂತು ಅಂದ್ರೆ ಕೂಡ ಅದನ್ನ ಬೇಗ ಕೂತ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ತಮ್ಮ ಹತ್ರ ಸಾಲ್ವ್ ಆಗಿಲ್ಲ ಅಂದ್ರೆ ಮನೋವೈದ್ಯರ ಹತ್ರ ಬಂದು ಒಂದು ಸಮಾಲೋಚನೆ, ಒಂದು ಡಿಸ್ಕಷನ್ ಮಾಡಿ. ತಂದೆ ತಾಯಿಗಳಲ್ಲಿ ಜಗಳ ಇದ್ರೆ ಕೂಡ ಚಿಲ್ಡ್ರನ್ ಅವರು ಬಂದು ವಲ್ನರಬಲ್
1: ಮಾನಸಿಕ ಆರೋಗ್ಯ
0: ಹದಗೆಡುತ್ತೆ. ಸೊ ಮಾನಸಿಕ ಆರೋಗ್ಯ ಹದಗೆಟ್ಟ ತಕ್ಷಣ ಆತಂಕ, ಬೇಜಾರು ಇವೆಲ್ಲ ಶುರುವಾದಾಗ ಈ ಕಡೆ ಬೇರೆ ಯಾರ ಪ್ರೀತಿ ತೋರಿಸ್ತಾರೆ, ಯಾರೇನೋ ಒಂದ್ ಬೇರೆ ಸಬ್ಸ್ಟೆನ್ಸಸ್, ಆ ಕಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಸಾಮಾನ್ಯವಾಗಿ ಮಕ್ಕಳು ಈಗಂತೂ ಬೆಳಗ್ಗೆನೆ ಹೋದ್ರೆ ಮತ್ತೆ ಅವರು ಬರೋದೇ ಸಂಜೆ.
0: ಹೌದು,
1: ಸಾಕಷ್ಟು ಸಮಯವನ್ನ ಶಾಲಾ ಕಾಲೇಜುಗಳಲ್ಲೇ ಕಳೆಯುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ಇಂಥ
0: ಟೀಚರ್ಸ್ ಪಾತ್ರನು ಅದು ಇಂಪಾರ್ಟೆಂಟ್, ಯಾಕಂದ್ರೆ ಈ ಪೋಷಕರು ಒಂದ್ ಸ್ವಲ್ಪ ಟೈಮ್ ಸಿಗ್ತಾರೆ, ಬಟ್ ಟೀಚರ್ಸ್ ಗೆ ಮಕ್ಕಳು ಬಹಳಷ್ಟು ಸಮಯ ಸಿಗ್ತಾರೆ. ಅಗೇನ್ ಟೀಚರ್ಸ್ ಗೂ ಅದೇನೆ, ಯಾವುದೇ ಮಗು ಬಂದು ಲೇಟ್ ಆಗಿ ಬರ್ತಾ ಇದೆ, ಬಂಕ್ ಮಾಡ್ತಾ ಇದೆ, ಅಥವಾ ಗಮನ ಹರಿಸ್ತಾ ಇಲ್ಲ, ಏನೋ ಒಂದು ಅನುಮಾನಾಸ್ಪದವಾದ ಒಂದು ನಡವಳಿಕೆ, ಇದು ಯಾವುದೇ ಇದ್ರು ಟೀಚರ್ಸ್ ಗೆ ಬೇಗ ಗೊತ್ತಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಸಡನ್ ಆಗಿ ಏನೋ ಬ್ಯಾಗ್ ಚೆಕ್ ಮಾಡೋದು, ಇನ್ನೇನೋ ಒಂದ್ ಎಲ್ಲಾರ ಮುಂದೆ ತೆಗೆದು ಬಿಡೋದು, ಅದನ್ನ ಎಲ್ಲರ ಮುಂದೆ ಪ್ರದರ್ಶಿಸ್ಬಿಡೋದು, ಈ ತರ ಮಾಡೋದು ಬಹಳ ತಪ್ಪಾಗ್ಬಿಡುತ್ತೆ. ಅಕಸ್ಮಾತ್ ಇವಾಗ ರ್ಯಾಂಡಮ್ ಆಗಿ ಬ್ಯಾಗ್ಸ್ ಚೆಕ್ ಮಾಡಿದ್ರೆ ಕೂಡ ಏನೋ ಒಂದು ಪದಾರ್ಥ ಸಿಕ್ತು, ಅವರಿಗೆ ಡೌಟ್ ಬಂತು, ಅಥವಾ ಖಚಿತವಾಗಿ ಗೊತ್ತಾಯ್ತು ಅಂದ್ರೆ ಸಪರೇಟ್ ಆಗಿ ಹೋಗಿ ಮಗುವನ್ನ ಯಾರಿಗೂ ಗೊತ್ತಾಗದಂಗೆ ಕರ್ಕೊಂಡು ಹೋಗಿ, ಯಂಗ್ಸ್ಟರ್ ಇರಬಹುದು, ಹದಿಹರೆಯದವ್ರು ಇರ್ಬೋದು, ಚಿಕ್ಕ ಮಕ್ಕಳಿರ್ಬೋದು, ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಮಾತಾಡಿಸಿ ಸಮಾಲೋಚನೆ ಮಾಡಿ ಏನಾದ್ರು ದೊಡ್ಡ ತೊಂದರೆ ಇತ್ತು ಅಂದ್ರೆ ಮತ್ತೆ ನಮ್ಮ ತರಹ ಮನೋವೈದ್ಯರ ಹತ್ರ ಕಳಿಸಬಹುದು. ಸೊ ಹೀಗಾಗಿ ಆ ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಇದನ್ನ ಹ್ಯಾಂಡಲ್ ಮಾಡೋ ರೀತಿ ಬಹಳ ಮುಖ್ಯ. ಇಲ್ಲಾಂದ್ರೆ ಎಷ್ಟೋ ಕಡೆ ನಾನು ಕೇಳಿದೀನಿ, ಮಕ್ಕಳು ಸ್ಕೂಲ್ಗೆ ಹೋಗೋದ್ ನಿಲ್ಸ್ತಾರೆ, ಕಾಲೇಜ್ಗೆ ಹೋಗೋದ್ ನಿಲ್ಸ್ತಾರೆ, ಓದೋದ್ ನಿಲ್ಸ್ಬಿಡ್ತಾರೆ, ಮತ್ತೆ ಈವನ್ ಆತ್ಮಹತ್ಯೆ ಪ್ರಯತ್ನಗಳು ಕೂಡ ನಡೆದಿದೆ. ಸೊ ಇದನ್ ತಡಿಬೇಕು ಅಂದ್ರೆ ಬೇಗ ಗುರುತಿಸೋದು, ಬೇಗ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದು.
1: ಈಗ ಕುಟುಂಬದಲ್ಲಿ ಯಾರಾದ್ರೂ ಇಂಥ ಸಮಸ್ಯೆಗೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ಕುಟುಂಬ ಸದಸ್ಯರು ಏನ್ ಮಾಡ್ಬೇಕು?
0: ಕುಟುಂಬ ಸದಸ್ಯರ ಪಾತ್ರ ಬಹಳ ಮುಖ್ಯ, ಯಾಕಂದ್ರೆ ಇವ್ರು ಕಂಡಿಡಿದ ತಕ್ಷಣ ಇವನು ಕುಡುಕ, ಇವನು ದಡ್ಡ, ಅಥವಾ ಇವನು ಕೆಟ್ಟವನು, ಈ ತರ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಅದ್ರ ಬದಲು ನಮ್ಗೆ ಗೊತ್ತಿರೋ ಹಂಗೆ ಇದು ಒಂದು ಬ್ರೈನ್ ಡಿಸೀಸ್, ಅಡಿಕ್ಷನ್ ಬಂದು ಒಂದು ಮೆದುಳಿನ ಕಾಯಿಲೆ ಅದು. ಸೊ ಬೇರೆ ನೀವು ಕೆಮ್ಮು, ನೆಗಡಿ, ಜ್ವರ, ಟಿಬಿ, ಫ್ರಾಕ್ಚರ್ ಆದ್ರೆ ಯಾವ ರೀತಿ ಪೋಷಣೆ ಮಾಡ್ತೀರಾ, ಇದಕ್ಕೂ ಅದೇ ತರ ಪೋಷಣೆ ಮಾಡ್ಬೇಕು. ಓಕೆ, ಈ ಸಮಸ್ಯೆ ಆಗೋಗಿದೆ, ಇದಕ್ಕೆ ಏನ್ ಸಮಾಲೋಚನೆ ಬೇಕು, ಏನ್ ಚಿಕಿತ್ಸೆ ಬೇಕು, ಅದನ್ನ ಕೊಡಿಸಿದ್ರೆ ಖಂಡಿತವಾಗ್ಲೂ ಅದರಿಂದ ಆಚೆ ಬರ್ತಾರೆ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ಯಾವುದೇ ನೀವು ಈ ಚಿಕಿತ್ಸೆಗೆ ಹೋದ್ರೆ ಕೂಡ ನಿಮ್ಮ ಮಾಹಿತಿಯನ್ನ ಗೌಪ್ಯವಾಗಿಡ್ಲಾಗತ್ತೆ. ಈಗ ನಾವೇನೇ ಶೇರ್ ಮಾಡಿ

0: ಇದರಲ್ಲಿ ಸಮಾಜದ ಪಾತ್ರ ಎಷ್ಟಿದೆ ಅಂತ ಅನ್ಸುತ್ತೆ?
1: ತುಂಬಾ ಜಾಸ್ತಿ ಇದೆ. ಇದು ಬರೀ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಬರೀ ಮೀಡಿಯಾ ಇಷ್ಟಕ್ಕೆ ಮಾತ್ರ ಅಲ್ಲ, ಸಮಾಜದಲ್ಲಿ 7 ಕೋಟಿ ಜನ ಇದಾರೆ ಇಲ್ಲಿ ಅಂದ್ರೆ ಅಷ್ಟೂ ಜನ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಇದನ್ನ ನಾವು ಕ್ರಾಸ್ ಮಾಡಬಹುದು. ಪ್ರತಿಯೊಬ್ಬರು ನಮ್ಮ ಸುತ್ತಮುತ್ತ ಇರೋರು ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ, ಏನಾದ್ರು ಬಿಹೇವಿಯರ್ ಚೇಂಜ್ ಆಗ್ತಿದ್ಯಾ, ಅವ್ರೇನಾದ್ರು ಕಷ್ಟದಲ್ಲಿದ್ದಾರ, ಇಂಪಾರ್ಟೆಂಟ್ ಒಬ್ರಿಗೊಬ್ರು ಸಹಾಯ ಮಾಡಿ ಈ ಒಂದ್ ದೊಡ್ಡ ಪಿಡುಗಿನಿಂದ ಆಚೆ ಬರ್ಲಿಕ್ಕೆ ಪ್ರತಿಯೊಬ್ಬರೂನು ಕೈ ಜೋಡಿಸಿದ್ರೆ ಚೆನ್ನಾಗಿರುತ್ತೆ.
0: ಸೊ ಈ ರೀತಿ ಆದಾಗ ಮಾತ್ರ 2028 ವೇಳೆಗೆ ನಮ್ಮ ಕರ್ನಾಟಕ ಮಾದಕ ವಸ್ತು ವ್ಯಸನ ಮುಕ್ತ ಕರ್ನಾಟಕ ಆಗತ್ತೆ ಅಂತ ನಾವು ಹೇಳಬಹುದು. ಇನ್ನು ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ ಶ್ರೋತೃಗಳೇ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ ಆಗಿದೆ. ಜಾಗೃತಿ, ಎಚ್ಚರಿಕೆ, ಕುಟುಂಬದ ಬೆಂಬಲ ಮತ್ತು ಸಮಾಜದ ಸಹಕಾರದಿಂದ ಆರೋಗ್ಯವಂತ, ಸುರಕ್ಷಿತ ಹಾಗೂ ವ್ಯಸನ ಮುಕ್ತ ಕರ್ನಾಟಕವನ್ನ ನಾವೆಲ್ಲರೂ ನಿರ್ಮಿಸೋಕೆ ಕೈ ಜೋಡಿಸೋಣ. ವ್ಯಸನ ಮುಕ್ತ ಯುವ ಜನತೆ, ಆರೋಗ್ಯವಂತ ಕುಟುಂಬ, ಸದೃಢ ಕರ್ನಾಟಕ. ಶ್ರೋತೃಗಳೇ, ಆರೋಗ್ಯಕರ ಜೀವನ ಆರಿಸ್ಕೊಳ್ಳೋಣ, ಮಾದಕ ವಸ್ತುಗಳಿಂದ ದೂರವಿರೋಣ, ವ್ಯಸನದಿಂದ ಹೊರಬರೋದಿಕ್ಕೆ ಪ್ರಯತ್ನಿಸುವವರಿಗೆ ಬೆಂಬಲ ನೀಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ, ಇವರೊಂದಿಗೆ ನಿರ್ಮಲಾ ಎಸ್.
2: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
4: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6 ಗಂಟೆ. ಕೇಳಿದ್ರಿ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಪ್ರಕಟಣೆಗಳು, 6:15 ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ನಿಸರ್ಗ ಋಣ ಪ್ರಸಾರವಾಗಲಿದೆ. ವಿಷಯ ಮಳೆಯ ವ್ಯತ್ಯಾಸಕ್ಕೆ ಕಾರಣ, ಪರಿಣಾಮ ಹಾಗೂ ಪರಿಹಾರಗಳು. ಪ್ರಸ್ತುತಪಡಿಸುತ್ತಾರೆ ಶ್ರೀದೇವಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:51 ಹಲೋ ಕೃಷಿರಂಗ, ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಕುರಿತು ವಿಷಯ ತಜ್ಞರಾದ ಶ್ರೀ ಮೊಹಮ್ಮದ್ ಪರ್ವೇಜ್ ಬಂತನಾಳ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. 7:20 ಜನಪದ ಸಂಗೀತ ಕಾರ್ಯಕ್ರಮ. ಕುಷ್ಟಗಿ ತಾಲೂಕಿನ ಹುಲಿಹೈದರ ಗ್ರಾಮದ ಮಾರೆಪ್ಪ ಹನುಮಂತ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಕೇಳುವಿರಿ. 7:45 ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:30 ಜನಪದ ಸಂಗೀತ ಕಾರ್ಯಕ್ರಮ. ವಿವಿಧ ಕಲಾವಿದರಿಂದ ಲಂಬಾಣಿ ಹಾಡುಗಳನ್ನು ಕೇಳುವಿರಿ. 9:15 ಭಾವಗೀತೆಗಳ ಕಾರ್ಯಕ್ರಮ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಗೆ ದೆಹಲಿ ಕೇಂದ್ರದಿಂದ. ನಂತರ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:35 ದೇಶಭಕ್ತಿಗೀತೆ ವಸಂತಕುಮಾರ್ ಪೆರ್ಲ ಅವರ ಸಾಹಿತ್ಯ ಸಮೂಹಗಾನದಲ್ಲಿ. 6:40 ರೈತರಿಗೆ ಸಲಹೆ. 6:45 ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕೆ ಯುವರಾಜ್ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳು. 7:15 ಹಾಗೂ 9:05 ಭಾವಗೀತೆಗಳ ಕಾರ್ಯಕ್ರಮ. 7:45 ಹಾಗೂ 9:30 ಚಿತ್ರಗೀತೆಗಳ ಕಾರ್ಯಕ್ರಮ. 8:30 ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ವಿಶೇಷ ಕಾರ್ಯಕ್ರಮ ಗುಡಿಯ ಬೆರಗು ಕಾರ್ಯಕ್ರಮದಲ್ಲಿ ಶ್ರೀ ಬೆಟ್ಟದ ಪರಮೇಶ್ವರ ದೇವಸ್ಥಾನ ಡಿ ರಾಂಪುರ್, ಈ ದೇವಸ್ಥಾನದ ಬಗ್ಗೆ ಕೇಳುವಿರಿ. ನಿರೂಪಣಾ ಧ್ವನಿಗಳು ಶ್ರೀದೇವಿ ಹಾಗೂ ತಿಮ್ಮಪ್ಪ ಗಂಜಳ್ಳಿ, ಪ್ರಸ್ತುತಿ ತಿಮ್ಮಪ್ಪ ಗಂಜಳ್ಳಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 10:32 ದಿಂದ 11:59 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು.

0: ಪ್ರಕಟಣೆಗಳು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ. 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ. ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ. ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ಮ ಅಕ್ಕ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
6: ಡಿಜಿಟಲ್ ಅರೆಸ್ಟ್?
5: 1,00,000 ಕೊಡಿ, ಬಚಾವ್ ಆಗ್ತೀರಾ.
6: ಅಷ್ಟೊಂದ್ ಹಣ?
5: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
6: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
7: ಹಲೋ ಮಮ್ಮ.
6: ಹಾಯ್.
8: RBI ಹೇಳುತ್ತೆ,
9: ಜಾಣರಾಗಿರಿ, ಜಾಗರೂಕರಾಗಿರಿ.

2027 28ನೇ ಶೈಕ್ಷಣಿಕ ವರ್ಷದ ಜವಾಹರ ನವೋದಯ ವಿದ್ಯಾಲಯ ಆಯ್ಕೆ ಪರೀಕ್ಷೆ ಮೂಲಕ 6ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಮೂಲಕ ನೋಂದಣಿ ಪೋರ್ಟಲ್ ಆರಂಭಿಸಲಾಗಿದೆ. ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 31/7/2026. ಅಭ್ಯರ್ಥಿಗಳು ಯಾವುದೇ ಶುಲ್ಕವಿಲ್ಲದೆ ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು. ವೆಬ್ಸೈಟ್ ಹೀಗಿದೆ: https://navodaya.gov.in. ಪ್ರವೇಶ ಮಾಹಿತಿ ಪುಸ್ತಕ https://navodaya.gov.in /nvs/en/admission JNVST Admission Notifications.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:15. ಈಗ ನಿಸರ್ಗ ಋಣ. ಮೊದಲಿಗೆ ಕೆಲವು ಜಾಹೀರಾತುಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಇದು ಆಕಾಶವಾಣಿ ರಾಯಚೂರು ಕೇಂದ್ರ.

ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಕ್ರಮ ನಿಸರ್ಗರಿನ ನಿಸರ್ಗರಿನ ನಿಸರ್ಗರಿನ ಪ್ರಸ್ತುತಿ ಶ್ರೀದೇವಿ ನಾಗೇಂದ್ರ. ಪ್ರಿಯ ಕೇಳುಗರೆ, ಇಂದಿನ ನಿಸರ್ಗರಿನ ಕಾರ್ಯಕ್ರಮದಲ್ಲಿ ಇನ್ನೇನು ಮಳೆಗಾಲ ಪ್ರಾರಂಭವಾಗಿ 2 ತಿಂಗಳಾಯಿತು. ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ ಮಳೆಯ ಅಭಾವ. ಕೆಲವು ಕಡೆ ಅತಿಯಾದ ಮಳೆಯಾದರೆ ಇನ್ನೂ ಕೆಲವು ಕಡೆ ಮಳೆಯ ಲಕ್ಷಣವೇ ಇಲ್ಲ. ಮಳೆಗಾಲವಿದ್ದರೂ ಕೂಡ ಬಿಸಿಲಿನ ತಾಪಮಾನದ ಬಿಸಿ

ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಹಾಗಾದರೆ ಈ ಒಂದು ಮಳೆಯ ವ್ಯತ್ಯಾಸಕ್ಕೆ ಕಾರಣಗಳು ಏನು, ಪರಿಹಾರಗಳೇನು ಅನ್ನುವ ಒಂದು ವಿಷಯದ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಿಸರ್ಗ ಋಣ ಕಾರ್ಯಕ್ರಮವನ್ನು ಕೇಳುವಂತಹ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಮಳೆಯ ವ್ಯತ್ಯಾಸ ಹಾಗೆ ಕಾರಣಗಳು ಮತ್ತು ಪರಿಹಾರಗಳು ಈ ವಿಷಯದ ಕುರಿತಂತೆ ಒಂದಿಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮಳೆ ಅನ್ನೋದು ಪ್ರಕೃತಿಯ ಅಮೂಲ್ಯವಾದ ಕೊಡುಗೆಯಾಗಿದೆ. ಕೃಷಿ, ಕುಡಿಯುವ ನೀರು, ವಿದ್ಯುತ್ ಉತ್ಪಾದನೆ, ಪರಿಸರ ಸಮತೋಲನ ಇವೆಲ್ಲವೂ ಮಳೆಯ ಮೇಲೆ ಅವಲಂಬಿತವಾಗಿವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಳೆಯ ಸ್ವರೂಪ ಬದಲಾಗುತ್ತಿದೆ. ಕೆಲವೆಡೆ ಆಗಲೇ ಹೇಳಿದಾಗೆ ಅತಿವೃಷ್ಟಿಯಾದರೆ ಇನ್ನೂ ಕೆಲವೆಡೆ ಬರ ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಈ ಮಳೆಯ ವ್ಯತ್ಯಾಸ ಅಂದರೇನು ಅಂತ ನೋಡಿದಾಗ, ಮಳೆಯ ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬೀಳದೆ ಕೆಲವೊಮ್ಮೆ ಅತಿಯಾಗಿ ಅಥವಾ ತುಂಬ ಕಡಿಮೆಯಾಗಿ ಬೀಳುವುದನ್ನು ನಾವು ಮಳೆಯ ವ್ಯತ್ಯಾಸ ಅಂತ ಹೇಳಿ ಕರೀತೇವೆ. ಇನ್ನು ಈ ಮಳೆಯ ವ್ಯತ್ಯಾಸಕ್ಕೆ ಕಾರಣಗಳೇನಿರಬಹುದು ಅಂತ ನೋಡಿದಾಗ, ಇದೇ ಹವಾಮಾನ ಬದಲಾವಣೆ, ಅರಣ್ಯ ನಾಶ, ನಗರೀಕರಣ, ಮಾಲಿನ್ಯ, ನೈಸರ್ಗಿಕ ಹವಾಮಾನ ವಿದ್ಯಮಾನಗಳೇ ಮಳೆಯ ವ್ಯತ್ಯಾಸಕ್ಕೆ ಪ್ರಮುಖ ಕಾರಣಗಳಾಗಿವೆ. ಈ ಕ್ಲೈಮೇಟ್ ಚೇಂಜ್ ಅನ್ನೋ ಪದವನ್ನು ನಾವು ಪ್ರತಿ ಬಾರಿಯೂ ಬಳಸ್ತಾ ಇರ್ತೇವೆ. ಜಾಗತಿಕ ತಾಪಮಾನ ಹೆಚ್ಚುತ್ತಿರುವುದರಿಂದ, ಜನಸಂಖ್ಯೆ ಹೆಚ್ಚುತ್ತಿರುವುದರಿಂದ ಜನರ ಬೇಡಿಕೆಗಳು ಕೂಡ ಹೆಚ್ಚಾಗಿ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಮನುಷ್ಯ ಪರಿಸರಕ್ಕೆ ವ್ಯತಿರಿಕ್ತವಾಗಿ ವರ್ತಿಸುತ್ತಾನೆ. ಹೀಗಾಗಿ ಒಂದು ಜಾಗತಿಕ ತಾಪಮಾನ ಹೆಚ್ಚಾಗಿ ಮೋಡಗಳ ರಚನೆ ಮತ್ತು ಮಳೆ ಬೀಳುವಂತಹ ಮಾದರಿ ಬದಲಾಗ್ತಾ ಇವೆ. ಈಗ ಕೆಲವು ಕಡೆ ನೋಡ್ತೇವೆ, ಒಂದು ಏರಿಯಾದಲ್ಲಿ ಮಳೆಯಾದರೆ ಮತ್ತೊಂದು ಏರಿಯಾದಲ್ಲಿ ಮಳೆ ಬೀಳುವುದಿಲ್ಲ. ಇದನ್ನೇ ನಾವು ಮಳೆಯ ವ್ಯತ್ಯಾಸ ಅಂತ ಹೇಳಿ ಕರಿತೇವೆ. ಇನ್ನು ಅರಣ್ಯಗಳ ನಾಶ, ಇತ್ತೀಚಿನ ದಿನಗಳಲ್ಲಿ ಮಾನವ ಜೀವಿ ತನ್ನ ಒಂದು ಸ್ವಾರ್ಥಕ್ಕಾಗಿ ಲಾಭದ ಉದ್ದೇಶದಿಂದ ಅರಣ್ಯಗಳನ್ನೆಲ್ಲ ನಾಶ ಮಾಡಿ ಕಾಂಕ್ರೀಟ್ ನಾಡನ್ನಾಗಿ ಪರಿವರ್ತಿಸ್ತಾ ಇದ್ದಾನೆ. ಹೀಗಾಗಿ ಈ ಒಂದು ಅರಣ್ಯ ನಾಶ ಮಾಡೋದ್ರಿಂದ ಮರಗಳು ಮಳೆಯ ಚಕ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಅರಣ್ಯ ನಾಶವಾದರೆ ತೇವಾಂಶವು ಕಡಿಮೆಯಾಗಿ ಮಳೆಯ ಪ್ರಮಾಣದ ಮೇಲೆ ಪರಿಣಾಮ ಬೀರ್ತದೆ. ಇನ್ನು ನಗರೀಕರಣ, ಈ ನಗರೀಕರಣ ಹೆಚ್ಚಾಗುತ್ತಿರೋದ್ರಿಂದ ಕಾಂಕ್ರೀಟ್ ಕಟ್ಟಡಗಳು, ರಸ್ತೆಗಳು ಹೆಚ್ಚಾಗೋದ್ರಿಂದ ಭೂಮಿಯು ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ. ಹೀಗಾಗಿ ಮಳೆಯಿಂದ ಬಿದ್ದ ನೀರು ಭೂಮಿಯು ಇಂಗಿಕೊಳ್ಳದೆ ಹರಿದು ಹೋಗುತ್ತದೆ. ಇನ್ನು ಅತಿಯಾದ ಕೈಗಾರಿಕೆಗಳು ಹಾಗೆ ಅತಿಯಾದ ದಟ್ಟ ವಾಹನಗಳಿಂದ ಹೊರಬರುವಂತಹ ಹೊಗೆ ಮಾಲಿನ್ಯವನ್ನು ಸೃಷ್ಟಿಸಿ ವಾತಾವರಣದ ಸಮತೋಲನವನ್ನೇ ಬದಲಾಯಿಸುತ್ತದೆ. ಮತ್ತೊಂದು ಅಂಶ, ನೈಸರ್ಗಿಕ ಹವಾಮಾನ ವಿದ್ಯಮಾನಗಳು. ಎಲ್ ನಿನೋ ಮತ್ತು ಎಲ್ ನಿನಾ ಮುಂತಾದ ಜಾಗತಿಕ ಹವಾಮಾನ ವಿದ್ಯಮಾನಗಳು ಮಳೆಯ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರ್ತವೆ. ಹೀಗೆ ಮಳೆಯ ವ್ಯತ್ಯಾಸಕ್ಕೆ ಹವಾಮಾನ ಬದಲಾವಣೆಯಾಗಿರ್ಬೋದು, ಅರಣ್ಯ ನಾಶ ಆಗಿರ್ಬೋದು, ನಗರೀಕರಣವಾಗಿರ್ಬೋದು, ಮಾಲಿನ್ಯವಾಗಿರ್ಬೋದು, ಅಲ್ಲದೆ ನೈಸರ್ಗಿಕ ಹವಾಮಾನ ವಿದ್ಯಮಾನಗಳು ಕೂಡ ಕಾರಣಗಳಾಗಿವೆ. ಇನ್ನು ಈ ಮಳೆಯ ವ್ಯತ್ಯಾಸದಿಂದ ಉಂಟಾಗುವಂತಹ ಪರಿಣಾಮಗಳು ಏನು ಅಂತ ನಾವು ನೋಡೋದಾದರೆ, ರೈತರಿಗೆ ಸರಿಯಾದ ಸಮಯಕ್ಕೆ ಮಳೆ ಬಾರದೆ ಬೆಳೆ ನಷ್ಟ ಅನುಭವಿಸಬೇಕಾಗುತ್ತೆ. ರೈತರಿಗೆ ಮಾತ್ರವಲ್ಲ, ಪ್ರತಿಯೊಂದು ಜೀವ ಜಂತುಗಳಿಗೂ ಕೂಡ ಕುಡಿಯುವ ನೀರಿನ ಕೊರತೆ ಉಂಟಾಗುತ್ತೆ. ಅಲ್ಲದೆ ಸಾಕಷ್ಟು ಮಳೆ ಬಾರದಿದ್ದಾಗ ಅಂತರ್ಜಲ ಮಟ್ಟ ಕುಸಿಯುತ್ತದೆ. ಇದರಿಂದ ಆಹಾರ ಉತ್ಪಾದನೆ ಕಡಿಮೆಯಾಗ್ತದೆ, ಪ್ರವಾಹ ಮತ್ತು ಭೂಕುಸಿತ ಉಂಟಾಗುತ್ತದೆ. ಅಲ್ಲದೆ ಒಟ್ಟಾರೆ ಜೀವ ವೈವಿಧ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ. ಈ ಒಂದು ಮಳೆಯ ವ್ಯತ್ಯಾಸ ಅಂದರೆ ಏನು, ಮಳೆಯ ವ್ಯತ್ಯಾಸಕ್ಕೆ ಕಾರಣಗಳೇನು, ಇನ್ನು ಮಳೆಯ ವ್ಯತ್ಯಾಸದಿಂದ ಉಂಟಾಗುವಂತಹ ಪರಿಣಾಮಗಳೇನು ಅಂತ ನಾವು ತಿಳ್ಕೊಂಡ್ವಿ. ಇವೆಲ್ಲದಕ್ಕೂ ಪರಿಹಾರಗಳೇನು ಅಂತ ನಾವು ಯೋಚನೆ ಮಾಡಬೇಕು. ಸಮಸ್ಯೆ ಇದೆ ಅಂದಮೇಲೆ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ. ಆದರೆ ತುಂಬ ಜನ ನಾವು ಏನೇ ಸಮಸ್ಯೆ ಉಂಟಾದಾಗ ಪರಿಹಾರದತ್ತ ಗಮನವಹಿಸದೆ ಸಮಸ್ಯೆಗೆ ಮತ್ತೊಂದು ಸಮಸ್ಯೆಯನ್ನೇ ಮಾಡಿಕೊಳ್ತೇವೆ ಹೊರತು ಪರಿಹಾರ ಮಾಡಿಕೊಳ್ಳುವತ್ತ ಗಮನ ಹರಿಸೋದಿಲ್ಲ. ಸೊ ಈ ಒಂದು ಮಳೆಯ ವ್ಯತ್ಯಾಸಕ್ಕೆ ಕಾರಣಗಳನ್ನು ನೋಡಿದ ಮೇಲೆ ಮಳೆಯ

0: ವ್ಯತ್ಯಾಸವಾಗದಂತೆ ನಾವೇನು ಮಾಡಬೇಕು, ಅದಕ್ಕೆ ಪರಿಹಾರಗಳೇನು ಅಂತ ನೋಡೋದಾದರೆ, ನಾವು ಅರಣ್ಯಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಬೇಕು, ಜೊತೆಗೆ ಉಳಿಸಿಕೊಂಡು ಹೋಗಬೇಕು. ಪ್ರತಿಯೊಬ್ಬರು ಕೂಡ ವರ್ಷಕ್ಕೆ ಕನಿಷ್ಠ ಒಂದು ಸಸಿಯನ್ನು ನೆಟ್ಟು ಅದನ್ನು ಮರವಾಗಿ ಬೆಳೆಸುವಂಥ ಕಾರ್ಯವನ್ನು ಮಾಡಬೇಕು. ಇನ್ನು ಮಳೆ ನೀರಿನ ಸಂಗ್ರಹಣೆ ಮಾಡಬೇಕು. ಮಳೆ ಬಂದಾಗ ಮಳೆ ನೀರು ಹರಿದು ಪೋಲಾಗದಂತೆ ಅದನ್ನು ಸಂಗ್ರಹಿಸಿಟ್ಟುಕೊಳ್ಳುವಂತಹ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು. ನಮ್ಮ ಮನೆಯಾಗಿರ್ಬೋದು, ಶಾಲೆ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಸರ್ಕಾರಿ ಕಚೇರಿಗಳಾಗಿರ್ಬೋದು, ಮಳೆ ನೀರಿನ ಸಂಗ್ರಹಣೆಗಾಗಿ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಮಳೆ ಬಂದಾಗ ಮಳೆ ನೀರನ್ನು ಸಂಗ್ರಹಿಸಿ ಇಟ್ಟುಕೊಂಡು ನಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಆ ಮಳೆ ನೀರನ್ನು ಉಪಯೋಗಿಸಬೇಕು. ಇನ್ನು ನೀರಿನ ಬಿತವ್ಯಯ, ನಾವು ನೋಡ್ತೇವೆ ನೀರಿದ್ದಾಗ ನೀರಿನ ಒಂದು ಬೆಲೆ ನಮಗೆ ತಿಳಿಯುವುದಿಲ್ಲ, ಆದರೆ ನೀರಿನ ಅಭಾವ ಉಂಟಾದಾಗ ಎಷ್ಟೊಂದು ಪರಿತಪಿಸ್ತೇವೆ ಅಂತ. ಹಾಗಾಗಿ ನೀರನ್ನು ನಾವು ಆದಷ್ಟು ಹಿತಮಿತವಾಗಿ ಬಳಸಬೇಕು. ಅಗತ್ಯವಿದ್ದಷ್ಟು ಅವಶ್ಯಕತೆಗೆ ತಕ್ಕಷ್ಟೇ ನೀರನ್ನು ಬಳಸಬೇಕು. ಇದನ್ನು ಪ್ರತಿಯೊಬ್ಬರು ಕೂಡ ರೂಢಿಗತವಾಗಿ ಮಾಡ್ಕೋಬೇಕು. ಇನ್ನು ಪರಿಸರ ಸ್ನೇಹಿ ಜೀವನ ಶೈಲಿ ಅಂದರೆ ಅಗತ್ಯಕ್ಕೆ ತಕ್ಕಷ್ಟು ಮಾತ್ರವೇ ನಾವು ಪರಿಸರಕ್ಕೆ ಹಾನಿ ಉಂಟಾಗುವಂತಹ ವಸ್ತುಗಳನ್ನು ಬಳಸಬೇಕು. ನಮಗೆ ಅಗತ್ಯವಿಲ್ಲದಿದ್ದರೂ ಕೂಡ, ಅದರ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ನಮ್ಮ ಒಂದು ದುರಾಸೆಗಾಗಿಯೋ, ಸ್ವಾರ್ಥಕ್ಕಾಗಿಯೋ ಅಥವಾ ಸೋಮಾರಿತನಕ್ಕಾಗಿಯೋ ನಾವು ಪರಿಸರಕ್ಕೆ ಹಾನಿ ಉಂಟು ಮಾಡುವಂತಹ ಯಾವುದೇ ವಸ್ತುಗಳನ್ನು ಬಳಸಿದ್ದೆ ಆದರೆ ಅದು ಪರಿಸರಕ್ಕೆ ಹಾನಿ ಉಂಟು ಮಾಡುವುದಲ್ಲ, ನಮಗೂ ಕೂಡ ಹಾನಿ ಉಂಟು ಮಾಡುತ್ತೆ. ಉದಾಹರಣೆಗೆ ಹೇಳಬೇಕಾದ್ರೆ ನಾವು ಎಲ್ಲೋ ಒಂದು ಹತ್ತಿರ ಜಾಗಕ್ಕೆ ಹೋಗಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಈ ಒಂದು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವಂತಹ ವಾಹನಗಳ ಬಳಕೆಯನ್ನು ಕಡಿಮೆ ಮಾಡಿ ಆದಷ್ಟು ನಡೆದುಕೊಂಡು ಹೋಗುವಂತಹ ರೂಢಿಯನ್ನು ಮಾಡಿಕೊಳ್ಬೇಕು. ಹಾಗೆ ಒಂದು ಸಾರ್ವಜನಿಕ ಸಾರಿಗೆ ಬಳಸುವುದಾಗಿರ್ಬೋದು, ವಿದ್ಯುತ್ನ ಉಳಿತಾಯ ಮಾಡುವುದಾಗಿರ್ಬೋದು, ವಿಶೇಷವಾಗಿ ಹೇಳಬೇಕಂದ್ರೆ ಈ ಒಂದು ಸಿಂಗಲ್ ಪ್ಲಾಸ್ಟಿಕ್ ಯೂಸ್ ಅಂತ ಹೇಳಿ ಕರೀತೇವೆ, ಏಕ ಬಳಕೆಯ ಪ್ಲಾಸ್ಟಿಕ್ಕನ್ನು ನಾವು ಆದಷ್ಟು ದಿನನಿತ್ಯದ ನಮ್ಮ ಕೆಲಸ ಕಾರ್ಯಗಳಲ್ಲಿ ಬಳಸುವುದನ್ನು ತಡೀಬೇಕು. ಇದರಿಂದ ಪರಿಸರಕ್ಕೆ ಉಂಟಾಗುವಂತಹ ಒಂದು ದುಷ್ಪರಿಣಾಮ ಕಡಿಮೆ ಮಾಡುತ್ತೆ. ಇನ್ನು ಸುಸ್ಥಿರ ಕೃಷಿ, ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಂದರೆ ನಾವು ಸಮಯಕ್ಕೆ ಸರಿಯಾಗಿ ಒಂದು ಇಳುವರಿಯನ್ನು ಪಡೆಯಬೇಕು, ಬೆಳೆಗಳನ್ನು ಬೆಳ್ಕೋಬೇಕು ಅಂದಾಗ ಹನಿ ನೀರಾವರಿಯನ್ನು ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು, ತುಂತುರು ನೀರಾವರಿ ಪದ್ಧತಿ ಅಳವಡಿಸಿಕೊಳ್ಳುವುದು, ಹನಿ ನೀರಾವರಿ, ತುಂತುರು ನೀರಾವರಿ ಮತ್ತು ಕಡಿಮೆ ನೀರು ಬೇಕಾಗುವಂಥ ಬೆಳೆಗಳನ್ನು ನಾವು ಉತ್ತೇಜಿಸಬೇಕು. ಇನ್ನು ಇವೆಲ್ಲದಕ್ಕೂ ಹೆಚ್ಚಾಗಿ ಸರ್ಕಾರದಿಂದ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂದಾಗ ಜಲಾಶಯಗಳನ್ನು ಅಭಿವೃದ್ಧಿಪಡಿಸೋದಾಗಿರ್ಬೋದು, ಇನ್ನು ಕೆರೆಗಳ ಪುನರುಜ್ಜೀವನ ಮಾಡುವುದಾಗಿರ್ಬೋದು, ಅರಣ್ಯಗಳನ್ನು ಸಂರಕ್ಷಣೆ ಮಾಡುವುದು, ಅಲ್ಲದೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡುವುದು. ಸರ್ಕಾರ ಈ ಎಲ್ಲ ಕ್ರಮಗಳನ್ನು ನಾನಾ ಇಲಾಖೆಗಳ ಮೂಲಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಜಾರಿಗೊಳಿಸಿದರೂ ಕೂಡ ಪರಿಣಾಮಕಾರಿಯಾಗಿ ಅವುಗಳು ಯಶಸ್ವಿಯಾಗುವುದು ಸಾರ್ವಜನಿಕರಿಂದ, ಸರ್ಕಾರದ ಜೊತೆ ಸಾರ್ವಜನಿಕರು ಕೈಜೋಡಿಸಿದಾಗ ಮಾತ್ರ ಪರಿಸರ ಸಂರಕ್ಷಣೆ ಸಾಧ್ಯವಾಗುತ್ತೆ. ಇನ್ನು ಈ ಒಂದು ಕಾರ್ಯಗಳಲ್ಲಿ ನಾವು ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಹಂತದಲ್ಲಿಯೇ ಅವುಗಳ ಬಗ್ಗೆ ಜಾಗೃತಿ ಅರಿವು ಮೂಡಿಸುವಂತಹ ಕೆಲಸಗಳಾಗಬೇಕು. ಏಕೆಂದರೆ ಇಂದಿನ ಮಗು ಇಂದಿನ ಪ್ರಜೆ ಅಂತ ಹೇಳಿ ಕರೀತೇವೆ. ದೇಶದ ಭವಿಷ್ಯ ಅನ್ನೋದು ವಿದ್ಯಾರ್ಥಿಗಳ ಕೈಯಲ್ಲಿ ಇದೆ. ಹಾಗಾಗಿ ಶಾಲಾ ಹಂತದಲ್ಲಿಯೇ ಮಕ್ಕಳಿಗೆ ಮರಗಳನ್ನು ನೆಡುವುದು, ನೀರನ್ನು ವ್ಯರ್ಥ ಮಾಡದಂತೆ ಅವರಿಗೆ ಜಾಗೃತಿಯನ್ನು ಮೂಡಿಸುವುದು, ಪರಿಸರದ ಕುರಿತಾಗಿ ಜಾಗೃತಿ ಮೂಡಿಸುವುದು, ಆಗಲೇ ಹೇಳಿದಾಗೆ ಪ್ಲಾಸ್ಟಿಕ್ನ ಬಳಕೆಯನ್ನು ಕಡಿಮೆ ಮಾಡುವಂತೆ ಅವರಿಗೂ ಕೂಡ ತಿಳುವಳಿಕೆ ಹೇಳಿ ಮನೆಯಲ್ಲಿಯೂ ಕೂಡ ದೊಡ್ಡವರು ಕೂಡ ಪ್ಲಾಸ್ಟಿಕ್ಕನ್ನು ಬಳಸದೆ ಅದನ್ನು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಬಳಸುವಂತೆ ಮಕ್ಕಳಿಂದ ತಿಳುವಳಿಕೆ ಹೇಳುವಂತಹ ಕೆಲಸ ಆಗಬೇಕು. ಇನ್ನು ಶಾಲೆಗಳಲ್ಲಿ ಪರಿಸರ ಕ್ಲಬ್ಗಳು ಈಗಾಗಲೇ ರಚನೆ ಆಗಿದ್ದಾವೆ ಎಲ್ಲ ಶಾಲೆಗಳಲ್ಲಿ. ಆ ಶಾಲೆಗಳಲ್ಲಿ ರಚನೆಯಾದಂತಹ ಪರಿಸರ ಕ್ಲಬ್ಗಳ ಮೂಲಕ ಮಕ್ಕಳಿಂದ ಶಿಕ್ಷಕರೊಡಗೂಡಿ ಸಮುದಾಯವನ್ನೊಳಗೊಂಡು ಪರಿಸರ ಸಂರಕ್ಷಣೆ ಕಾರ್ಯಚಟುವಟಿಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಹಮ್ಮಿಕೊಂಡು ಪರಿಸರದ ಕುರಿತಾಗಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವಾಗಬೇಕು. ಇವುಗಳ ಜೊತೆಗೆ ಇನ್ನೂ ನಾವು ಸಮಾಜದ ಬದಲಾವಣೆ ಸಮಾಜದಿಂದ ಅಥವಾ ಸರ್ಕಾರದಿಂದ ಆಗುತ್ತೆ ಅಂತಲ್ಲ, ಸಮಾಜದ ಬದಲಾವಣೆ ಅದು ನನ್ನಿಂದ ನಮ್ಮಿಂದಲೇ ಆಗಬೇಕು. ಮಳೆಯ ವ್ಯತ್ಯಾಸ ಕೇವಲ ಪರಿಸರದ ಸಮಸ್ಯೆಯಲ್ಲ, ಅದು ಆಹಾರ ಭದ್ರತೆ, ನೀರಿನ ಭದ್ರತೆ ಮತ್ತು ನಮ್ಮ ಭವಿಷ್ಯದ ಪೀಳಿಗೆಯ ಒಂದು ಪ್ರಶ್ನೆಯೂ ಕೂಡ ಆಗಿದೆ. ಹಾಗಾಗಿ ನೀರನ್ನು ಉಳಿಸಿ, ಮರಗಳನ್ನು ಬೆಳೆಸಿ, ಪ್ರಕೃತಿಯನ್ನು ಕಾಪಾಡಿ ಅನ್ನುವಂಥ ಒಂದು ಸಂದೇಶದೊಂದಿಗೆ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡರೆ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ನೀಡಬಹುದಾಗಿದೆ. ಇನ್ನು ಕೊನೆಯದಾಗಿ ಒಂದು ಮಾತು, ಇಂದು ನಾವು ಪ್ರಕೃತಿಯನ್ನು ಕಾಪಾಡಿದರೆ ನಾಳೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ. ಸೊ ಕೇಳುಗರೆ, ಇದುವರೆಗೂ ನಿಸರ್ಗ ಋಣ ಕಾರ್ಯಕ್ರಮದಲ್ಲಿ ಈ ಒಂದು ಮಳೆಯ ವ್ಯತ್ಯಾಸ ಅಂದರೆ ಏನು, ಮಳೆಯ ವ್ಯತ್ಯಾಸಕ್ಕೆ ಕಾರಣಗಳೇನು, ಹಾಗೆ ಅದರ ಪರಿಣಾಮಗಳೇನು, ಇನ್ನು ಈ ಮಳೆಯ ವ್ಯತ್ಯಾಸಕ್ಕೆ ಕಾರಣಗಳು ಕಂಡುಕೊಂಡ ನಂತರ ಅದಕ್ಕೆ ಪರಿಹಾರಗಳೇನು, ಅಂದರೆ ಮಳೆಯ ವ್ಯತ್ಯಾಸವಾಗದಂತೆ ನಾವು ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಮಾಹಿತಿಯನ್ನು ಮಾಡಿಕೊಂಡಿದ್ರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೂ ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಕ್ರಮ ನಿಸರ್ಗ ಋಣ ಕೇಳಿದ್ರಿ. ಪ್ರಸ್ತುತಿ ಶ್ರೀದೇವಿ ನಾಗೇಂದ್ರ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ, ಸಹಕಾರ ಬಿ ನರಸಿಂಹಲು. ಪರಿಸರದಲ್ಲಿ ಹಸಿರು, ಅದುವೇ ನಮ್ಮ ಉಸಿರು.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:30. ಈಗ ಭಾವಗೀತೆಯನ್ನು ಕೇಳೋಣ. ಕುವೆಂಪು ಅವರ ಸಾಹಿತ್ಯದಲ್ಲಿ
2: ಚೆಲುವಾದ ಪ್ರಕೃತಿಯ ಮಡಿಲು, ಎಳೆ ಬಿಸಿಲಿದೆ, ತಿಳಿಗೊಳ್ಳದೆ ಅಲೆಗಳು ನಲಿಯುವ ಚಂದದ ನೋಟ, ತಂಪಾದ ಗಾಳಿ, ಅರಳಿದ ಹೂ ಸೊಬಗು, ಸೊಕ್ಕಿದ ಗಿಳಿ ಬಳಗ, ಇವುಗಳೆಲ್ಲ ಇದ್ದು ಒಲಿದ ಜೀವ ಜೊತೆಗಿಲ್ಲದಿದ್ದರೆ ಎದೆ ಕಳವಳಿಸುತ್ತ ಹಾಡುಬಾ, ಕೂಡುಬಾ, ಬೇಗ ಬಾ ಎಂದು ಒಲಿದ ಜೀವಕ್ಕಾಗಿ ಆ ತೊರೆದು ಕೂಗುತ್ತಿದೆ.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ವಾಣಿಜ್ಯ ಪ್ರಕಟಣೆಗಳ ನಂತರ 6:40 ಪ್ರದೇಶ ಸಮಾಚಾರ, ನಂತರ 6:51 ಹಲೋ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಎಲ್ಲಾ ಮೇಲ್ನವನ ದಯೆ. ಸೋಲಾರ್ ಪ್ಯಾನಲ್ ಇದೆ ಅಲ್ಲ, ನಾನ್ ಹೇಳಿದೆ ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಶ್ರೀರಂಗ. ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಇಂದಿನ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಆರ್.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
4: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
3: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
4: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
3: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಬಳ್ಳಾರಿ ಗುಂತಕಲ್ ನಡುವಿನ 1,264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ, ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17 19 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75 ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹರಂಗಿ ಜಲಾಶಯ ಭರ್ತಿಯಾಗಲು 3 ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಕರ್ನಾಟಕ ಆಂಧ್ರಪ್ರದೇಶ ಆರ್ಥಿಕ ಕಾರಿಡಾರ್ ಯೋಜನೆಯಡಿ ಗುಂತಕಲ್ಲಿಂದ ಬಳ್ಳಾರಿ, ಹೊಸಪೇಟೆ, ಹುಬ್ಬಳ್ಳಿ, ಅಂಕೋಲಾದವರೆಗೆ ರೈಲ್ವೆ ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 46 ಉದ್ದದ 3ನೇ ಮತ್ತು 4ನೇ ರೈಲು ಮಾರ್ಗಗಳನ್ನು ನಿರ್ಮಿಸುವ 1,264 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆ ಇದಾಗಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟದ ಆರ್ಥಿಕ ವ್ಯವಹಾರಗಳ ಸಮಿತಿಯು ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಜನಸಂಖ್ಯೆಯನ್ನು ಹೊಂದಿರುವ 99 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸಲಿದೆ. ಇದು ಸರಕು ಸಾಗಣೆಯನ್ನು ಸುಗಮಗೊಳಿಸುವುದು, ರೈಲು ಮಾರ್ಗದ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು ಬಹುಮಾದರಿ ಸಂಪರ್ಕವನ್ನು ಬಲಪಡಿಸುವ ಗುರಿ ಹೊಂದಿದೆ. ಈ ಯೋಜನೆ 2028-29 ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಮಾತನಾಡಲು ಸಿದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ಸೇರಿದಂತೆ ಎಲ್ಲಾ ಪಾಲುದಾರ ರಾಜ್ಯಗಳೊಂದಿಗೆ ಚರ್ಚೆಗೆ ರಾಜ್ಯ ಸರ್ಕಾರ ಮುಕ್ತವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ಬರೆದ ಪತ್ರದ ವಿಚಾರಗಳನ್ನು ಬಹಿರಂಗಪಡಿಸಲು ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ತಂತ್ರಜ್ಞಾನ ಉತ್ಸವವಾಗಿರುವ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯು ಕೃತಕ ಬುದ್ಧಿಮತ್ತೆ ಹಾಗೂ ಅದರಾಚೆ ಧ್ಯೇಯವಾಕ್ಯದಡಿ 17-19 ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, 75 ಹೆಚ್ಚು ದೇಶಗಳಿಂದ 1,800 ಹೆಚ್ಚು ಪ್ರದರ್ಶಕರು, 20,000 ಹೆಚ್ಚು ಪ್ರತಿನಿಧಿಗಳು ಹಾಗೂ 60,000 ಹೆಚ್ಚು ಸಂದರ್ಶಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಭವಿಷ್ಯದ ನಿರ್ಮಾತೃಗಳು ಕಾರ್ಯಕ್ರಮವು ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿದೆ. ನವೋದ್ಯಮಗಳ ಹೂಡಿಕೆದಾರರು, ಮಾರ್ಗದರ್ಶಕರು ಹಾಗೂ ಜಾಗತಿಕ ಮಾರುಕಟ್ಟೆಗಳ ಜೊತೆಗೆ ಸಂಪರ್ಕಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿಗದಿಪಡಿಸಿರುವ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹದ ಗುರಿ ಸಾಧಿಸಲು ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಯೂ ಕಾರ್ಯನಿರ್ವಹಿಸಬೇಕು ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ನಿರ್ದೇಶನ ನೀಡಿದ್ದಾರೆ. ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿ ಜಿಲ್ಲೆಯ ಭೂವಿಜ್ಞಾನಿಗಳಿಗೆ ಪ್ರತ್ಯೇಕ ಕಾರ್ಯಗುರಿ ನಿಗದಿಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಆರ್ಥಿಕ ವರ್ಷದಲ್ಲಿ ಇಲಾಖೆಗೆ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ನಿಗದಿಪಡಿಸಲಾಗಿದೆ. ಒಟಿಎಸ್ ಯೋಜನೆಯ ಮೂಲಕ 2,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ಹೊಂದಲಾಗಿದ್ದು, ಮುಂದಿನ 6 ಗುರಿ ಸಾಧಿಸುವಂತೆ ರೋಹಿಣಿ ಸಿಂಧೂರಿ ಸೂಚಿಸಿದ್ದಾರೆ. ಸ್ವಯಂ ಅನುಷ್ಠಾನ ಯೋಜನೆಯಡಿ ಕಡ್ಡಾಯವಾಗಿ ನಿರ್ಮಿಸಬೇಕಾದ ವಿದ್ಯುತ್ ಮೂಲಸೌಕರ್ಯವನ್ನು ಸಕಾಲದಲ್ಲಿ ಪೂರ್ಣಗೊಳಿಸದ ಹಾಗೂ ಕೆಇಆರ್ಸಿ ನಿಯಮಗಳನ್ನು ಉಲ್ಲಂಘಿಸಿರುವ ಯೋಜನೆಗಳ ವಿರುದ್ಧ ನಿಯಮಾನುಸಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರಕಟಣೆ ನೀಡಿರುವ ಅವರು, 7.5 MVA ಹೆಚ್ಚಿನ ಮಂಜೂರಾತಿ ವಿದ್ಯುತ್ ಭಾರ ಹೊಂದಿರುವ ವಸತಿ ಸಮುಚ್ಚಯಗಳು, ಟೌನ್ಶಿಪ್ಗಳು, ಬೃಹತ್ ಲೇಔಟ್ಗಳು ತಮ್ಮ ವೆಚ್ಚದಲ್ಲಿಯೇ ವಿದ್ಯುತ್ ಉಪಕೇಂದ್ರ ಹಾಗೂ ಸಂಬಂಧಿತ ವಿದ್ಯುತ್ ಮೂಲಸೌಕರ್ಯ ನಿರ್ಮಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕರಿಗೆ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆ ದೊರೆಯುವಂತೆ ಮಾಡುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಪ್ರಗತಿಯ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಂಡಳಿಯ ಯೋಜನೆಗಳ ಪ್ರಗತಿ ಮತ್ತು ಆಡಳಿತಾತ್ಮಕ ಸುಧಾರಣೆಗಳಿಗೆ ಹಲವು ಪ್ರಮುಖ ನಿರ್ದೇಶನ ನೀಡಿದ್ದಾರೆ. ನಗರ ನೀರು ಸರಬರಾಜು ಮಂಡಳಿಯು ಎಲ್ಲಾ ಪ್ರದೇಶಗಳಲ್ಲಿ ಚರಂಡಿ ಹಾಗೂ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳನ್ನು ಸರಿಯಾಗಿ ಮ್ಯಾಪ್ ಮಾಡಿ ಆಯಾ ಪ್ರದೇಶದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೂಕ್ತವಾದ ಸುಧಾರಿತ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ನೀರು ಪೋಲಾಗುವುದು ಸೇರಿದಂತೆ ಸಿಬ್ಬಂದಿ ದುರುಪಯೋಗ ತಡೆಯಲು ಸ್ಮಾರ್ಟ್ ಮೀಟರ್ ಅಳವಡಿಸಲು ಸಲಹೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಹೊರತುಪಡಿಸಿ ರಾಜ್ಯದ ಇತರ ನಗರ ಪ್ರದೇಶಗಳಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿ ಸೌಕರ್ಯ ಒದಗಿಸುವ ಜವಾಬ್ದಾರಿಯನ್ನು ಮಂಡಳಿ ಹೊಂದಿದೆ. ರಾಜ್ಯದಲ್ಲಿ ಈವರೆಗೆ 256 ನಗರ ಪ್ರದೇಶಗಳಿಗೆ ಶಾಶ್ವತ ಮೇಲ್ಮೈ ಮೂಲಗಳಿಂದ ಸುರಕ್ಷಿತ ಕುಡಿಯುವ ನೀರು ಕಲ್ಪಿಸಲಾಗಿದ್ದು, ಉಳಿದ 60 ಪಟ್ಟಣಗಳಿಗೆ ಅಂತರ್ಜಲ ಮೂಲದಿಂದ ನೀರು ಪೂರೈಸಲಾಗುತ್ತಿದೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಹರಂಗಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹರಂಗಿ ಅಣೆಕಟ್ಟೆಯಿಂದ ನಾಳೆ 3,000-5,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ ಎಂದು ಹರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಮಹೇಶ್ ಎಂಎಸ್ ತಿಳಿಸಿದ್ದಾರೆ. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2,859 ಅಡಿಗಳಾಗಿದ್ದು, ಇಂದಿನ ಮಟ್ಟ 2,856 ಆಗಿದ್ದು ಬಹುತೇಕ ಭರ್ತಿಯಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಂಭವವಿದ್ದು, ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹಾರಂಗಿ ಮತ್ತು ಕಾವೇರಿ ನದಿ ಪಾತ್ರದ ದಂಡೆಯಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ಆಸ್ತಿಪಾಸ್ತಿ ಹಾಗೂ ಜನ ಜಾನುವಾರು ರಕ್ಷಣೆಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಅಮೋಘ ಸಾಧನೆ ಮಾಡುವ ಮೂಲಕ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಸಿಂಧುಶ್ರೀ ಗಣೇಶ್ಗೆ ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅಂತಾರಾಷ್ಟೀಯ ಗುಣಮಟ್ಟದ 3 ಪೋಲ್ಗಳನ್ನು ವಿತರಿಸಿ ಶುಭ ಹಾರೈಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಸಿಂಧುಶ್ರೀ ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ವತಿಯಿಂದ ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಬಳಸುವ ಗುಣಮಟ್ಟದ 3 ಹೊಸ ಪೋಲ್ಗಳನ್ನು ವಿದೇಶದಿಂದ ತರಿಸಿಕೊಡಲಾಗಿದೆ. ಜೊತೆಗೆ 5 ಲಕ್ಷ ರೂಪಾಯಿ ನಗದು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ರಾಷ್ಟೀಯ ಭದ್ರತಾ ದಳ ಎನ್ಎಸ್ಜಿ ನಗರದ ವಿವಿಧ ಪ್ರದೇಶಗಳಲ್ಲಿ ಭಯೋತ್ಪಾದನಾ ನಿಗ್ರಹ ಅಣಕು ಕಾರ್ಯಾಚರಣೆ ನಡೆಸುತ್ತಿದೆ. ನಾಳೆವರೆಗೆ ಈ ಅಣಕು ಕಾರ್ಯಾಚರಣೆ ನಡೆಯಲಿದೆ. ಭಯೋತ್ಪಾದಕರ ದಾಳಿ ಸಂಭವಿಸಿದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬ ಸನ್ನದ್ಧತೆಯನ್ನು ಅಣಕು ಕಾರ್ಯಾಚರಣೆ ಮೂಲಕ ತಿಳಿಸಲು ಎನ್ಎಸ್ಜಿ ಕಮಾಂಡೋಗಳು ನಗರಕ್ಕೆ ಆಗಮಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಸ್ಥಾವರ, ಸುರತ್ಕಲ್, ಸಂತ ಅಲೋಶಿಯಸ್ ಕಾಲೇಜು ಆವರಣ ಮುಂತಾದೆಡೆ ಕಾರ್ಯಾಚರಣೆ ನಡೆಸಲಾಗಿದೆ. ಸುಮಾರು 100 ಅಧಿಕ ಮಂದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅಣಕು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಬಾಲ್ಯ ವಿವಾಹಗಳು ನಡೆಯುತ್ತಿರುವುದು ಅತ್ಯಂತ ಕಳವಳಕಾರಿಯಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿ ಗುಂತಕಲ್ ನಡುವಿನ 1,264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ, ತಮಿಳುನಾಡು ಸರ್ಕಾರ ಜೊತೆ ಮಾತನಾಡಲು ಸಿದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17 ನವೆಂಬರ್ 19 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75 ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹರಂಗಿ ಜಲಾಶಯ ಭರ್ತಿಯಾಗಲು 3 ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಆಕಾಶವಾಣಿ ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.
3: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
4: ಇಂದಿನ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಆರ್. ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಕೇಳಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ.
5: ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಹಲೋ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ರಾಜಲಕ್ಷ್ಮಿ ರಾಜೀವ್, ನನ್ನ ಜೊತೆಗೆ ಇದ್ದಾರೆ ತಿಮ್ಮಪ್ಪ ಗೌಡ ಸರ್ ಅವರು.
6: ಎಲ್ಲರಿಗೂ ನಮಸ್ಕಾರ.
5: ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ವಿಷಯ ಕುರಿತು ಮಾಹಿತಿ ನೀಡಲು ನಮ್ಮ ಜೊತೆಗೆ ಇದ್ದಾರೆ ಕೃಷಿ ಅಧಿಕಾರಿಗಳಾದ ಎಲ್ಆರ್ ನವೀನ್ ಸರ್ ಅವರು. ಸರ್, ತಮಗೆಲ್ಲ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ.
6: ತಮಗೂ ನಮಸ್ಕಾರ ಮೇಡಮ್. ಅದೇ ರೀತಿ ಮೊದಲಿಗೆ ನಾಡಿನ ಸಮಸ್ತ ರೈತ ಬಾಂಧವ ಶ್ರೋತೃಗಳಿಗೂ ಸಹ ನನ್ನ ನಮಸ್ಕಾರನ ಹೇಳಕ್ ಬಯಸ್ತೀನಿ.
5: ರೈತ ಬಾಂಧವರೇ, ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆಗಳು ಹೀಗಿವೆ: 2237047477 2237047488. ಎಸ್ಟಿಡಿ ಸಂಖ್ಯೆ 0080. ಇವತ್ತಿನ ನೇರ ಪ್ರಸಾರದಲ್ಲಿ ತಾವು ಭಾಗವಹಿಸಬೇಕಂದ್ರೆ, ಪ್ರಶ್ನೆ ಕೇಳಬೇಕಂದ್ರೆ ನೀವು ಕರೆ ಮಾಡಿ.
6: ನವೀನ್ ಸರ್ ಅವರೇ, ಈಗ ನಮ್ಮ ರಾಜ್ಯದಲ್ಲಿ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ತಾವು ಸರ್ಕಾರದ ವತಿಯಿಂದ ಯಾವ ಥರ ಕೈಗೊಳ್ತಾ ಇದ್ದೀರಿ, ಅದು ಯಾವ ಥರ ನಮ್ಮ ರೈತರಿಗೆ ರೈತ ಸಮುದಾಯಕ್ಕೆ ಉಪಯೋಗ ಆಗ್ತಾ ಇದೆ ಮಾಹಿತಿ ಮಾಡಿಕೊಡಿ.
7: ಸರ್, ತಮಗೆ ಮೊದಲಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ಮಣ್ಣು ಮತ್ತು ನೀರು ಈ ಕೃಷಿಗೆ ಬೇಕಾದಂಥ ಮೂಲಭೂತ ನೈಸರ್ಗಿಕ ಸಂಪನ್ಮೂಲಗಳು. ನಿಮಗೆ ಗೊತ್ತಿದೆ, 1990 ದಶಕದಲ್ಲಿ ನಮ್ಮಲ್ಲಿದ್ದ ಜನಸಂಖ್ಯೆ 530 ಕೋಟಿ, ಇಂದೇನಾಗಿದೆ ಅದು 830 ಕೋಟಿ ತಲುಪಿಸಿದೆ. ಇಂಥ ಜನಸಂಖ್ಯೆಗೆ ನಾವು ಇರುವಂಥ ಭೂಮಿಯಲ್ಲೇ ನಾವು ಆಹಾರ ಉತ್ಪಾದನೆ ಮಾಡಬೇಕಾಗಿದೆ. ಇದರಿಂದ ಏನಾಗಿದೆ, ನಮ್ಮ ಕೃಷಿ ಭೂಮಿ ಮೇಲೆ ಅಪಾರ ಒತ್ತಡ ಹೇರಿದ್ದೀವಿ. ಇದಲ್ಲದೇ ನಾವು ಇರುವಂಥ ಜಮೀನಿನಲ್ಲೇ ಹೆಚ್ಚು ಆಹಾರ ಬೆಳಿಬೇಕಾದ್ದರಿಂದ ತೀವ್ರತರವಾದ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಈ ತೀವ್ರತರ ಕೃಷಿ ಪದ್ಧತಿಗಳು ಏನಪ್ಪ ಅಂದರೆ, ಇವಕ್ಕೆಲ್ಲ ಹೆಚ್ಚಿನ ನೀರಿನ ಸೌಲಭ್ಯ ಬೇಕಿದೆ. ಹೆಚ್ಚಿನ ನೀರಿನ ಸೌಲಭ್ಯ ಬೇಕು ಅಂದರೆ ನಾವು ಪುನಃ ಅಂತರ್ಜಲದನ್ನು ಅದು ಅಂತರ್ಜಲದ ಮೇಲೆ ನಾವು ಅವಲಂಬನೆ ಮಾಡ್ಕೋಬೇಕು. ಸೊ ಹಂಗಾಗಿ ನಮ್ಮ ಇಲಾಖೆ ಜಲಾನಯನ ಅಭಿವೃದ್ಧಿ ಇಲಾಖೆ ರಾಜ್ಯದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಳೆದ
8: ಕಾರ್ಯಕ್ರಮವನ್ನು
7: ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಇಲಾಖೆಯ ಮೂಲ ಉದ್ದೇಶ ಓಡುವ ನೀರನ್ನು ನಡೆಯುವಂತೆ ಮಾಡುವುದು, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋದು, ಅದೇ ರೀತಿ ನಿಂತ ನೀರನ್ನು ಹಿಂಗುವಂತೆ ಮಾಡಿ ಮಣ್ಣಿನ ಸವಕಳಿನ ತಡೆಗಟ್ಟುವುದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋದು ನಮ್ಮ ಉದ್ದೇಶವಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ 9.4 ದಶಲಕ್ಷ ಹೆಕ್ಟೇರ್ ಪ್ರದೇಶ ಈ ನೀರಿನ ಕೊಚ್ಚಣೆ ಪೀಡಿತ ಪ್ರದೇಶವಾಗಿದೆ. ಇದರಿಂದಾಗಿ ಏನಾಗಿದೆ, ಪ್ರತಿ ವರ್ಷ 10 ಟನ್ ಮಣ್ಣು ಪ್ರತಿ ಹೆಕ್ಟೇರಿಂದ ನಷ್ಟ ಆಗ್ತಿದೆ. ಅಂದಾಜು ಸುಮಾರು 49% ಭೌಗೋಳಿಕ ಪ್ರದೇಶ ಈ ನೀರಿನ ಕೊಚ್ಚಣೆ ಪೀಡಿತ ಪ್ರದೇಶ ರಾಜ್ಯದಲ್ಲಿ. ಇದರಿಂದ ಏನಾಗ್ತದೆ, ಸಣ್ಣ ಜಲಾಶಯಗಳಲ್ಲಿ 0.08%-2% ವರೆಗೆ, ದೊಡ್ಡ ಜಲಾಶಯಗಳಲ್ಲಿ 0.5%-0.8% ವರೆಗೆ ಹೂಳು ತುಂಬಿಕೊಳ್ಳೋದು ಆಗಿ ಆ ಜಲಾಶಯದ ಏನು ನೀರು ಹಿಡಿದುಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗ್ತಿದೆ. ಸೊ ಹಾಗಾಗಿ ನಾವು ಮಣ್ಣು ಮತ್ತು ಜಲಸಂಪನ್ಮೂಲ ಸಮಗ್ರ ನಿರ್ವಹಣೆಯನ್ನು ಕೈಗೊಳ್ಳಬೇಕಾಗಿದೆ. ಇದರ ಮೂಲಕ ಪರಿಸರ ವ್ಯವಸ್ಥೆಯನ್ನು ರಕ್ಷಣೆ ಮಾಡಬೇಕಾಗಿದೆ. ಅದೇ ರೀತಿ ನಾವು ನಮ್ಮಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ವಿವೇಚನಾಶೀಲವಾಗಿ ಬಳಕೆ ಮಾಡಬೇಕು ಮತ್ತು ಪರಿಣಾಮಕಾರಿಯಾದ ಮಣ್ಣು ಮತ್ತು ನೀರು ಸಂರಕ್ಷಣೆ ಅಭ್ಯಾಸಗಳನ್ನು ಬಳಸಿಕೊಂಡು ಇಂದು ನಾವು ಮಣ್ಣು ನೀರು ಸಂರಕ್ಷಣೆಯನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಸರ್,
5: ನವೀನ್ ಸರ್ ಅವರೇ, ಒಬ್ಬ ರೈತ ಜಲಾನಯನ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಡಿ ಪಾಲ್ಗೊಳ್ಬೇಕಂದ್ರೆ ಅಥವಾ ಫಲಾನುಭವಿಯಾಗಬೇಕಂದ್ರೆ ಅಥವಾ ಸವಲತ್ತುಗಳನ್ನು ಪಡೆದುಕೊಳ್ಬೇಕಂದ್ರೆ ಸೊ ಯಾವ ರೀತಿ ಏನು ಮಾಡಬೇಕು, ಅದರ ಅರ್ಹತೆಗಳೇನು ಸ್ವಲ್ಪ ತಿಳಿಸ್ಕೊಡಿ.
7: ಖಂಡಿತ ಮೇಡಮ್. ಮೇಡಮ್, ನಮ್ಮಲ್ಲಿ ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಎರಡು ತರಹದ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ. ಒಂದು ಜಲಾನಯನ ತತ್ವ ಅಂತ, ಇನ್ನೊಂದು ಸ್ವತಂತ್ರವಾಗಿ ಅನುಷ್ಠಾನ ಮಾಡುವ ಯೋಜನೆಗಳು. ಈ ಜಲಾನಯನ ತತ್ವ ಅಂದರೆ ನಾವು ದಿಬ್ಬದಿಂದ ಕಣಿವೆ ಅಂದರೆ ಎತ್ತರ ಪ್ರದೇಶದಿಂದ ಈ ಕೆಳಗಿನ ಪ್ರದೇಶವರೆಗೆ ಅನುಷ್ಠಾನ ಮಾಡುವಂಥ ಕಾರ್ಯಕ್ರಮಗಳು. ಇಲ್ಲೇನು ಮಾಡ್ತೀವಿ, ನಾವು ಸುಮಾರು 5,000 ಹೆಕ್ಟೇರ್ ಪ್ರದೇಶವನ್ನು ಆಯ್ಕೆ ಮಾಡ್ಕೊತೀವಿ. ಈ 5,000 ಹೆಕ್ಟೇರ್ ಪ್ರದೇಶದಲ್ಲಿ ಏನಿರ್ತದೆ, 3 ಜಲಾನಯನ ಅಂದರೆ ಗ್ರಾಮ ಪಂಚಾಯತಿಗಳು ಇರ್ತವೆ, ಸುಮಾರು 10-15 ಹಳ್ಳಿಗಳು ಬರ್ತವೆ. ಈ ಸಂಪೂರ್ಣ ಪ್ರದೇಶವನ್ನು ನಾವು ಒಂದು ಘಟಕವಾಗಿ ತಗೊಂಡು ಇಲ್ಲಿ ದಿಬ್ಬದಿಂದ ಕಣಿವೆ ಪ್ರದೇಶದಲ್ಲಿ ಈ ಮಣ್ಣು ನೀರು ಸಂರಕ್ಷಣೆ, ಕೃಷಿ ಅರಣ್ಯ, ಕುಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ, ಉತ್ಪಾದನಾ ವ್ಯವಸ್ಥೆ ಮತ್ತು ಆಸ್ತಿ ರೈತರಿಗೆ ಜೀವನೋಪಾಯ ಚಟುವಟಿಕೆಗಳನ್ನು ಕೈಗೊಳ್ತೀವಿ. ಇದಲ್ಲದೆ ನಾವಲ್ಲಿ ಏನಾಗಿದೆ ತೋಟಗಾರಿಕೆ ಚಟುವಟಿಕೆಗಳನ್ನು ಸಹ ನಾವು ಕೈಗೊಳ್ತೀವಿ. ಇದಕ್ಕೇನಾಗ್ತದೆ, ಆ ಯೋಜನಾ ಪ್ರದೇಶದಲ್ಲಿ ಯಾವ ರೈತರು ಬರ್ತಾರೆ ಅವರೆಲ್ಲರೂ ಕೂಡ ಆಟೋಮೆಟಿಕ್ ಆಗಿ ಅವರು ಈ ಯೋಜನೆಯ ಫಲಾನುಭವಿಗಳಾಗ್ತಾರೆ. ಯಾವುದೇ ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ. ನಾವು ಅದನ್ನು DPR ಮಾಡೋ ಸಮಯದಲ್ಲೇ ಕೂಡ ಅವ್ರನ್ನ ನಾವು ಸೇರಿಸ್ಕೊಂಡೇ ನಾವು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿರ್ತೀವಿ. ಆ ಸಂಪೂರ್ಣ ಪ್ರದೇಶದಲ್ಲಿ ಬರೋ ರೈತರೆಲ್ಲ ಫಲಾನುಭವಿಗಳಾಗಿರ್ತಾರೆ. ಇನ್ನೊಂದು ರೀತಿ ಯೋಜನೆ ಹೇಳಿದೆ ನಿಮಗೆ, ಸ್ಟ್ಯಾಂಡ್ ಓಲನ್ ಅಂತ, ಸ್ವತಂತ್ರವಾಗಿ ಅನುಷ್ಠಾನ ಮಾಡುವ ಯೋಜನೆಗಳು. ಇಲ್ಲೇನಾಗ್ತದೆ, ಇದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಮಾಡ್ತೀವಿ. ಇಲ್ಲೇನಾಗುತ್ತೆ, ಇಲ್ಲಿ ನಾವು ಸುಮಾರು ಥರದ ಸೌಲಭ್ಯಗಳು ಕೊಡ್ತೀವಿ. ಮೊದಲನೇದಾಗಿ ಕೃಷಿ ಹೊಂಡ ಕೊಡ್ತೀವಿ, ಅಲ್ಪ ಆಳದ ಬಾವಿ ಕೊಡ್ತೀವಿ, ಮತ್ತು ಸಮುದಾಯ ನೀರು ಸಂಗ್ರಹಣಾ ವಿನ್ಯಾಸಗಳನ್ನ ಮಾಡಿಕೊಡ್ತೀವಿ, ಸಮಗ್ರ ಕೃಷಿ ಪದ್ಧತಿನ ಕೊಡ್ತೀವಿ, ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ ಕೂಡ ಕೈಗೊಳ್ತೀವಿ. ಸೊ ಈ ಯೋಜನೆ ಪಡಿಬೇಕಾದ್ರೆ ರೈತರು ಮೊದಲು ಮಳೆಯಾಶ್ರ ಪ್ರದೇಶ ರೈತರಾಗಿರಬೇಕು. ರೈತರಾಗಿದ್ದು ಅವರು ಹತ್ತಿರ ರೈತ ಸಂಪರ್ಕ ಕೇಂದ್ರವನ್ನು ಪಡೆದ್ರೆ ಅವರು ಫಲಾನುಭವಿಗಳನ್ನು ಪಡ್ಕೋಬೇಕಾಗಿದೆ.
8: ಈಗ ಒಂದು ಕರೆಯನ್ನ ಸ್ವೀಕಾರ ಮಾಡೋಣ. ಹೆಸರೇಳಿ ಎಲ್ಲಿಂದ
9: ಹೇಳಿ,
8: ಹೆಸರೇಳಿ ಎಲ್ಲಿಂದ
7: ಸರ್ ಮಾತಾಡಿ ಸರ್, ಎಲ್ಲಿಂದ ತಾವು
9: ಸರ್ ಮಾತಾಡಿ ಸರ್, ಎಲ್ಲಿಂದ ತಾವು
5: ಸರ್? ನಿಮ್ ರೇಡಿಯೋನ ಸ್ವಲ್ಪ ದೂರ ಇಡಿ.
9: ರೇಡಿಯೋ ದೂರ ಐತ್ರಿ.
8: ಹಾ ಮಾತಾಡಿ, ಹೆಸರೇಳಿ ಎಲ್ಲಿಂದ?
9: ರಾಜಲಕ್ಷ್ಮಿ ಅವ್ರ ನೀವು?
5: ಹಾ ಸರ್, ನಾನು ರಾಜಲಕ್ಷ್ಮಿ ಮಾತಾಡ್ತಾ ಇರೋದು. ನಮ್ ಜೊತೆ ನವೀನ್ ಸರ್ ಇದಾರೆ.
9: ಬಗ್ಗೆ ಫೋನಿನ ಕಾರ್ಯಕ್ರಮ ಮಾಡ್ಬೇಕಲ್ಲ.
8: ಹೇಳಿ ಮಾತಾಡಿ. ಸರಿ ಮಾಡೋಣ, ಅದಕ್ಕೆ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಈಗ ನಿಮ್ ಪ್ರಶ್ನೆ ಏನಿದೆ ಕೇಳಿ, ಟೈಮ್ ವ್ಯರ್ಥ ಮಾಡಬೇಡಿ. ಜಲಾನಯನಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದ್ರೆ ಕೇಳಿ.

0: ಈಗ ಹೆಂಗ್ ಬರ್ತಿತ್ತು ತಾವು ನೋಡಿರ್ತೀರಿ. ಮೊದಲು ಮಳೆ ಸದಾಕಾಲ ನಿಮಗೆ ಮಳೆ, ಮಳೆಗಾಲದಲ್ಲಿ ಮಳೆ ಇರ್ತಿತ್ತು. ಈಗೇನಾಗ್ತಿದೆ, ಮಳೆ ಅನಿಶ್ಚಿತದಿಂದ ಕೂಡಿದೆ. ಮಳೆ ಏರುಪೇರು ಮಳೆಗಳು ಒಂದೇ ಸಲ ಒಂದೇ ಪ್ರದೇಶದಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ, 200 mm ಒಂದೇ ಟೈಮಲ್ಲಿ ಮಳೆ ಆಗ್ಬಿಡುತ್ತೆ. ಸೊ ಇದರಿಂದ ಏನಾಗ್ತದೆ ನಿಮಗೆ
1: ಈಗ ಹೆಸರೇಳಿ. ಹಲೋ ಕೃಷಿರಂಗ, ಜಲಾನಯನ ಅಭಿವೃದ್ಧಿ ಇದರಲ್ಲಿ ಮಣ್ಣು ಮತ್ತು ನೀರು ಸೌರ. ಹಾ ಕೇಳಿ, ಹೆಸರೇಳಿ ಎಲ್ಲಿಂದ?
0: ತಮ್ಮ ಹೆಸರೇಳಿ ಸರ್.
1: ನಮಸ್ಕಾರ,
0: ನಮಸ್ತೆ ಹೇಳಿ.
2: ಹಲೋ,
0: ನಮಸ್ತೆ ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ನಮಸ್ತೆ
2: ಸರ್. ಏನಿಲ್ಲ, ಈಗ ನಿಮ್ಮ ಈ ಜಲಾನಯನ ಅಭಿವೃದ್ಧಿ ಯೋಜನೆ ಅಂತ ಹೇಳಿದ್ರಲ್ಲ,
0: ಹೇಳಿ ಸರ್.
2: ಇದು ಸಾಮಾನ್ಯವಾಗಿ ನೀವು ಹೇಳಿದ್ರೆ ಮಾಮೂಲಿ ನೀರಾವರಿ ಪದ್ಧತಿ ಬಿಟ್ಟು ಬೆಜ್ಲು ಅಂತಂದ್ಬಿಟ್ಟು ಅದಕ್ಕೆ ಅದರಿಂದ ಏನ್ ಸೌಲಭ್ಯಗಳು ಇದೆ?
0: ಹೌದು, ಏನ್ ಸರ್
3: ಸೌಲಭ್ಯಗಳು ಏನಿದಾವೆ
0: ನಮ್ಮ ಇಲಾಖೆಯಿಂದ? ಸೌಲಭ್ಯ ಸರ್, ನಮ್ಮ ಇಲಾಖೆಯಿಂದ ಸೌಲಭ್ಯಗಳ?
2: ಹೌದು, ಒಂದು. ಎರಡನೇದಾಗಿ ಸರ್, ಇದು ಗ್ರಾಮಾಂತರದಲ್ಲಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ತಮ್ಮ ಇಲಾಖೆಯಿಂದ ಪಡಿಬಹುದು?
1: ಅದು ಹೇಳಿದ್ರು, ಇನ್ನೊಮ್ಮೆ ಹೇಳ್ತಾರೆ
0: ಸರ್. ನಿಮ್ಗೆ ಆಗ್ಲೇ ಹೇಳಿದೆ, ನಾವೇನಾಗಿದೆ, ನಾವು ಎರಡು ತರ ಯೋಜನೆ ಮಾಡ್ತಿದೀವಿ. ಒಂದು ಜಲಾನಯನ ಮಾದರಿಯಲ್ಲಿ ಯೋಜನೆ ಮಾಡ್ತೀವಿ. ಈ ಜಲಾನಯನ ಮಾದರಿಯಲ್ಲಿ ಯೋಜನೆ
1: ಮಾಡಬೇಕಾದ್ರೆ
0: 5,000 hectare ಪ್ರದೇಶ ಅಂದ್ರೆ ನಿಮ್ಮ ಮೂರು 15 grams ಆಯ್ಕೆ ಮಾಡ್ಕೊಂತೀವಿ. ಅಲ್ಲಿ 3 gram panchayati ಬರ್ತವೆ. ಅಂತ ಸಮಯದಲ್ಲಿ ಏನಾಗ್ತದೆ, ನೀವು ರೈತರಾಗಿದ್ರೆ ಸಾಕು, ತಾವು ರೈತರಾಗಿದ್ರೆ ತಾವು ಆಟೋಮೆಟಿಕ್ ಆಗಿ ಆ ಯೋಜನೆಯ ಫಲಾನುಭವಿಗಳಾಗ್ತೀರಿ. ಇನ್ನು ಇತರೆ ನಾವು ಸ್ಟ್ಯಾಂಡ್ ಅಲೋನ್ ಅಂತ ಮಾಡ್ತೀವಿ. ಅಂತ ಸಮಯದಲ್ಲಿ ತಾವು ಕೂಡ ಕನಿಷ್ಠ ರೈತರಾಗಿರ್ಬೇಕು. ಅದಕ್ಕೆ ಏನು ಅಗತ್ಯವಾದ ದಾಖಲೆಗಳು, ತಮ್ಮದು RTC ಇರ್ಬೋದು, ಮತ್ತೆ ಆಧಾರ್ ಕಾರ್ಡ್ ಇರ್ಬೋದು, ಇವನ್ನ ತಾವು ಹತ್ತಿರದ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ನಮ್ಮ ಇಲಾಖೆಯಿಂದ ಯಾವ್ಯಾವ ಸೌಲಭ್ಯಗಳು ಸಿಗ್ತದೆ ಅದನ್ನ ತಾವು ಅವ್ರಿಗೆ ತಮಗೆ ಒದಗಿಸ್ಕೊಡ್ತಾರೆ.
1: ಆಯ್ತಾ, ಉತ್ತರ ಸಿಗ್ತಾ?
2: ಸರಿ,
1: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಅಡಿಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಇದು ವಿಷಯ. ಹೇಳಿ, ಹೆಸರು ಹೇಳಿ, ಎಲ್ಲಿಂದ?
2: ಹಲೋ
1: ಕೇಳ್ತಾ ಇದೆ,
0: ಕೇಳ್ತಾ ಇದೆ.
1: ಹೇಳಿ, ಹೇಳಿ, ಎಲ್ಲಿಂದ?
4: ನಾವು ರಾಯಬಾರದಿಂದ ಭೀಮರಾವ್ ಕೊಕಾಟೆ ಮಾತಾಡಿದ್ರಿ.
1: ಹೇಳಿ, ಕೇಳಿ, ಪ್ರಶ್ನೆ ಕೇಳಿ.
4: ಕೃಷಿ ಹೊಂಡಗಳು ಬಂದವನ್ರಿ ರೈತರಿಗೆ ಸಲುವಾಗಿ?
0: ಸರ್, ಖಂಡಿತ ಇದೆ ಸರ್. ನಮ್ಮಲ್ಲಿ ಕೃಷಿ ಭಾಗ್ಯ ಯೋಜನೆ ಇದೆ ಕೃಷಿ ಇಲಾಖೆಯಿಂದ. ಅದೇ ರೀತಿ ನಮ್ಮಲ್ಲಿ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರ ಅಂತ ಇದೆ, PMKSY ಅಂತ ಇದೆ. ಅದರಲ್ಲಿ ತಮಗೆ ಕೃಷಿ ಹೊಂಡವನ್ನು ನಾವು ಮಾಡಿಕೊಡ್ತೀವಿ. ನೀವು ಅದರಲ್ಲಿ ನಾವು ಗರಿಷ್ಠ ತಮಗೆ 75,000 ತನಕ ಕೊಡ್ತೀವಿ ಕೃಷಿ ಹೊಂಡಕ್ಕೆ. ಅದ್ರ ಮೇಲೆ ಏನಾಗ್ತದೆ, ತಾವು ಅದನ್ನು ಕೈಯಿಂದ ಹಾಕೋಬೇಕಾಗ್ತದೆ. ಇದ್ರ ಬಗ್ಗೆ ತಾವು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಹೋಬಳಿಯಲ್ಲಿರತಕ್ಕಂಥ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಿರ್ತಾರೆ, ಅವನ್ನ ಸಂಪರ್ಕ ಮಾಡಿ ತಾವು ಅದರ ಪ್ರಯೋಜನವನ್ನು ಪಡೆಯಬಹುದಾಗಿದೆ.
4: ನಾವು ಸಾಮಾನ್ಯ ರೈತರು ನೋಡ್ರಿ,
0: ಸಾಮಾನ್ಯ ರೈತರು ಕೂಡ, ಸಾಮಾನ್ಯ ರೈತರಿಗೂ 75% ಇತರೆ ರೈತರಿಗೂ ಕೂಡ 50% ಈ ಸ್ಕೀಮ್ನಲ್ಲಿ ಇರತಕ್ಕಂಥ ಅವಕಾಶ.
1: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಮಣ್ಣು ಮತ್ತು ನೀರು ಸಂರಕ್ಷಣೆ. ಹೆಸರೇಳಿ ಸರ್, ಎಲ್ಲಿಂದ?
5: ವೆಂಕಟೇಶ್ ಬಿಆರ್, ಬದನೋಳ ಗ್ರಾಮದಿಂದ ಸರ್, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ.
1: ಕೇಳಿ ಸರ್.
5: ಸರ್, ಜಲಾನಯನ ಅಭಿವೃದ್ಧಿ ಮಂಡಳಿ ಅಂತ ಹೇಳ್ತೀರಿ, ಅದು ರಾಜ್ಯದ ಅಭಿವೃದ್ಧಿ ಮಂಡಳಿ ಮೈಸೂರು ಜಿಲ್ಲೆಯಲ್ಲಿ ಇರ್ತದ ಸರ್, ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ?
0: ಹೇಳ್ತೀನಿ ಸರ್, ನಮ್ದು ಜಲಾನಯನ ಅಭಿವೃದ್ಧಿ ಇಲಾಖೆ ಅಂತಾನೆ. ಇದು ಕೃಷಿ ಇಲಾಖೆನ, ನಮ್ಮಲ್ಲಿ ಕೃಷಿ ಇಲಾಖೆ ಒಂದು ಭಾಗ ನಮ್ಮ ಇಲಾಖೆ. ಈ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆ ಯೋಜನೆಗಳನ್ನ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರು, ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು, ಹೋಬಳಿ ಮಟ್ಟದಲ್ಲಿ ಕೃಷಿ ಅಧಿಕಾರಿಗಳು ನಮ್ಮ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾರೆ. ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕಂದ್ರೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ತಾಲೂಕು ಮಟ್ಟದಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕ ಕಚೇರಿ ಇರ್ತದೆ. ಅಲ್ಲಿ ತಾವು ಅವ್ರನ್ನ ಭೇಟಿ ಮಾಡಿ ಮಾಹಿತಿನ ಪಡಿಬಹುದು ಸರ್.
5: ಮಣ್ಣನ್ನು ಫಲವತ್ತತೆ ಕಾಪಾಡೋದು ಹೇಗೆ ಸರ್?
0: ಸರ್, ಮಣ್ಣಿನ ಫಲವತ್ತತೆ ಕಾಪಾಡಬೇಕು ಅಂದ್ರೆ ಸರ್, ತಾವು ತಮ್ಮ ಜಮೀನಿನಲ್ಲಿ ಏನ್ ಮಾಡಬೇಕು, ನಮ್ಮ ಬಿದ್ದಂತ ಮಳೆ ನೀರನ್ನ ತಾವು ಫಸ್ಟು ಇಂಗಿಸೋದನ್ನ ಕಲ್ತ್ಕೋಬೇಕು ಸರ್. ಏನಾಗ್ತಿದೆ, ಮಳೆ ನೀರು ಬಿದ್ದಾಗ ಏನಾಗ್ತದೆ, ತಮ್ಮ ಮೇಲ್ಮಣ್ಣೆಲ್ಲ ಕೊಚ್ಚಣೆ ಹೊಟ್ಟೋಗುತ್ತೆ ಸರ್. ಮೇಲ್ಮಣ್ಣೆ ಹೋಗ್ಬಿಟ್ರೆ ನಿಮ್ದು ಈ ಜಮೀನಿನ ಫಲವತ್ತತೆ ಇರಲ್ಲ ಸರ್. ಸೊ ಹಾಗಾಗಿ ನಮ್ಮ ಇಲಾಖೆಯಿಂದ ಸುಮಾರು ಕಡೆ ನಾವು ಕಂದಕದೊಂದಿಗೆ ಬದು ಮಾಡ್ಕೊಡ್ತೀವಿ. ಆ ಮಾಡ್ಕೊಟ್ರು ಕೂಡ ರೈತರು ಕೆಲವು ಕಡೆ ಏನ್ ಮಾಡ್ತಾರೆ, ಆ ಬದುನ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಾರೆ. ದಯವಿಟ್ಟು ಆ ತರ ಕೆಲಸವನ್ನ ಮಾಡಬಾರ್ದು. ಒಂದು ಬದು ನಿಮ್ ಒಂದು ಹೆಕ್ಟೇರ್ ಅಲ್ಲಿ ನೀವು ಸುಮಾರು, ನಾವು ಕಂದಕದೊಂದಿಗೆ ಬದು ಅಂತ ಇರ್ತದೆ, ಅದನ್ನು 48 ಬದುಗಳನ್ನ ಮಾಡ್ಬೋದು. ಒಂದು ಬದುನಲ್ಲಿ 3,000 liters ವಾಟರ್ ಸಂಗ್ರಹ ಆಗ್ತದೆ. ಇದೇ ರೀತಿ ಒಂದು ಹೆಕ್ಟೇರ್ ಅಲ್ಲಿ ಒಂದು ಸಲ ಮಳೆ ಹೋದ್ರೆ 1.5 lakh ನೀರು ನಿಮ್ಮ ಜಮೀನಲ್ಲಿ ಸಂಗ್ರಹ ಭೂಮಿಯೊಳಗೆ ಹೋಗ್ತದೆ. ಸೊ ಅದನ್ನ ನೀವು ಮಾಡಿಸ್ಕೊಂತ ಕೆಲಸಗಳು ಮಾಡ್ಕೋಬೇಕು. ಸೊ ಈ ರೀತಿ ನೀವು ಮಾಡ್ಕೊಂಡ್ರೆ ನಿಮ್ಮ ಮಣ್ಣಿನ ಕೆಳಪದರದಲ್ಲಿ ಏನಾಗ್ತದೆ, ಮಣ್ಣು ಆಟೋಮೆಟಿಕ್ ಆಗಿ ಸಂಗ್ರಹ ಆಗ್ತದೆ. ಈ ತರ ಬರ ಬಂದ ಸಂದರ್ಭದಲ್ಲಿ, ಈಗ ಎಲ್ಲಿನ ಅಂತ ತಾವು ಕೇಳಿರ್ಬೋದು ಈ ವರ್ಷ, ಇಂಥ ಸಂದರ್ಭದಲ್ಲಿ ತಮ್ಮ ಕೆಳಪದರದಲ್ಲಿ ಏನು ನಮ್ಮ ನಿಮ್ಮಿನ ಮಣ್ಣಿನ ತೇವಾಂಶ ಇರ್ತದೆ, ಈ ಬೆಳೆಗಳಿಗೆ ಅದು ತೇವಾಂಶನ ಒದಗಿಸುತ್ತದೆ ಈ ಬರಗಾಲ ಸಮಯದಲ್ಲಿ.
5: ಓಕೆ ಸರ್.

0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ನವೀನ್ ಅವರೇ,
1: ಅದು ಮುಂದುವರ್ಸ್ತೀನಿ ನಿಮಗೆ. ಅದು ಹೇಳಿ
2: ಸರ್. ಸರ್, ನಂದೊಂದು ಪ್ರಶ್ನೆ ಇದೆ.
1: ಹೇಳಿ ಮೇಡಮ್.
2: ಮಣ್ಣು ಸಂರಕ್ಷಣೆಗಳ ವಿಧಾನಗಳು ಯಾವುವು?
1: ಮೇಡಮ್, ಮಣ್ಣು ಸಂರಕ್ಷಣೆಗೆ ಸುಮಾರು ವಿಧಗಳಿದೆ ಮೇಡಮ್. ಇಲ್ಲಿ ನಮ್ಮಲ್ಲಿ ನಾವು 5 ಥರದ ಮಣ್ಣು ಸಂರಕ್ಷಣೆ ವಿಧಾನ ಅಳವಡಿಸ್ಕೊಂಡಿದ್ವಿ. ಒಂದು ಸಾಗುವಳಿ ಜಮೀನು ಅಂತ ಇರ್ತದೆ, ಇನ್ನೊಂದು ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು, ಇನ್ನೊಂದು ಜಲವಾಹಿನಿಯ ಉಪಚಾರಗಳು ಅಂತೀವಿ. ಈ ಸಾಗುವಳಿ ಜಮೀನನ್ನು ಎಲ್ಲಿ ಮಾಡ್ತೀವಿ? ಸಮಪಾತ ಬದುಗಳನ್ನು ಮಾಡ್ತೀವಿ, ಕಂದಕದೊಂದಿಗೆ ಬದುನ್ನು ಮಾಡ್ತೀವಿ, ಹಳೆ ಬದುಗಳನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದ್ರ ಜೊತೆಗೆ ತಾವು ಜೌಗು ಅಂತ ಕೇಳಿರ್ಬೋದು, ಜೌಗು ಪ್ರದೇಶ ಅಂತ. ಈ ಮಳೆಯಾಶ್ರ ಪ್ರದೇಶದಲ್ಲಿ ಕೂಡ ಜೌಗು ಪ್ರದೇಶ ಇರ್ತದೆ. ಅಂಥ ಸಮಸ್ಯಾತ್ಮಕ ಭೂಮಿಯನ್ನು ಕೂಡ ನಾವು ಅಭಿವೃದ್ಧಿಪಡಿಸ್ತೀವಿ. ಇದಲ್ಲದೆ ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು ಇರ್ತದೆ ರೈತರ ಹತ್ರ, ಅಂಥ ಕಡೆ ಸಮಪಾತದಲ್ಲಿ ಕಂದಕ ಮಾಡ್ತೀವಿ, ಸಸ್ಯ ಶೋಧಕ ಪಟ್ಟಿಗಳನ್ನ ಮಾಡ್ತೀವಿ, ಇತರೆ ಉಪಚಾರಗಳನ್ನ ಕೂಡ ಕೈಗೊಳ್ತೀವಿ. ಇನ್ನು ಜಲವಾಹಿನಿ ಬಂದರೆ, ಈಗ ತಮ್ಮೂರಲ್ಲಿ ನಾಲಗಳಿರ್ತವೆ, ಈ ನಾಲದಲ್ಲಿ ಮೇಲ್ಸ್ತರ ಮಧ್ಯಸ್ತರ ಅಂತ ಇರ್ತದೆ. ಈ ಮೇಲ್ಸ್ತರದಲ್ಲಿ ಏನು ಮಾಡ್ತೀವಿ? ಕಂಟಿ ತಡೆ ಅಂತ ಹಾಕೊಡ್ತೀವಿ, ಗುಂಡು ಕಲ್ಲಿನ ತಡೆ ಮಾಡ್ಕೊಡ್ತೀವಿ, ರಬ್ಬಲ್ ಕಲ್ಲು ತಡೆ ಮಾಡ್ತೀವಿ. ಇನ್ನು ಮಧ್ಯಸ್ತರಕ್ಕೆ ಬಂದರೆ ಕೊಳ್ಳ ಸುಧಾರಣಾ ರಚನೆಗಳು ಅಂದರೆ ರೆವೈನ್ ರೆಕ್ಲಮೇಷನ್ ಸ್ಟ್ರಕ್ಚರ್ ಅಂತ ಮಾಡ್ಕೊಡ್ತೀವಿ. ಇದ್ರ ಜೊತೆಗೆ ನಾವು ಕುಷ್ಕಿ ತೋಟಗಾರಿಕೆ ಮತ್ತು ಕೃಷಿ ಅರಣ್ಯ ಚಟುವಟಿಕೆಗಳನ್ನು ಸಹ ಮಾಡ್ಕೊಡ್ತೀವಿ. ಇವು ಕೂಡ ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮೇಡಮ್.
3: ಈ ಒಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ. ಹೆಸರೇಳಿ ಸರ್ ಎಲ್ಲಿಂದ? ಹಲೋ,
4: ಹಲೋ,
3: ಹಾ ಕೇಳಿ, ನಮಸ್ಕಾರ ಹೇಳಿ
4: ಸರ್. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ.
3: ನಮಸ್ಕಾರ.
4: ಕಲ್ಲಪ್ಪ ಬಸಪ್ಪ ತಳವಾರ, ಗ್ರಾಮ ಹೊನವಾಡ, ತಾಲೂಕು ತಿಕೋಟ, ಜಿಲ್ಲೆ ವಿಜಯಪುರ.
3: ಸರ್ ಕೇಳಿ ಸರ್.
4: ಸಾಹೇಬರಿಗೆ ಮತ್ತು ಮೇಡಮರಿಗೆ ನಮಸ್ಕಾರಗಳು.
3: ನಮಸ್ಕಾರ.
2: ನಮಸ್ಕಾರ.
4: ಈಗ ನಮಗ ಅಟಲ್ ಭೂ ಜಲದಿಂದ ಈ ಬೋರ್ವೆಲ್ ರಿಚಾರ್ಜ್ ಮಾಡುವ ಅವಶ್ಯ ಇದು ನಮಗ ಅನುಕೂಲ ಐತೇನ್ರಿ?
3: ಅದ್ ಹೇಳ್ತಾರೆ ಅಂದ್ರೆ ಮಣ್ಣು ಸಂರಕ್ಷಣೆ ಇಲಾಖೆ ವತಿಯಿಂದ ಯಾವ್ಯಾವ ರೀತಿ ಯೋಜನೆ ಕೈಗೊಳ್ಬಹುದು ಅಂತ ತಾವ್ ಕೇಳ್ತಾ ಇದ್ದೀರಿ, ಹೇಳ್ತಾರೆ ಅದ್ರ ಬಗ್ಗೆ?
1: ಸರ್, ಬೋರ್ವೆಲ್ ರೀಚಾರ್ಜ್ ತಾವು ಮಾಡಿಸ್ಬೇಕಂದ್ರೆ ಒಂದು ಕೆಲಸ ಮಾಡಿ, ನಮ್ಮ ಇಲಾಖೆನಲ್ಲೇ, ಕೃಷಿ ಇಲಾಖೆನಲ್ಲಿ ತಮಗೆ 5,000 ತನಕ ಪ್ರಾವಿಜನ್ ನಾವು ಕೊಡ್ತೀವಿ. ನಮ್ಮ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರ ಉಪಚಾರಗಳು ಅಂತ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳಕ್ಕೆ ತಮಗೆ ಅವಕಾಶ ಇದೆ. ಸೊ ನೀವೇನ್ ಮಾಡ್ಬೇಕು? ಇದೆ, ನೀವೇನ್ ಮಾಡಿ ನಮ್ಮ ನಿಮ್ಮ ತಿಕೋಟ, ನಿಮ್ಗೆ ಯಾವ ಹೋಬಳಿ ಬರ್ತದೆ ಅಲ್ಲಿ ರೈತ ಸಂಪರ್ಕ ಕೇಂದ್ರನ ಭೇಟಿ ಮಾಡಿ, ನಮ್ಮ ಅಧಿಕಾರಿಗಳನ್ನ ಭೇಟಿ ಮಾಡಿ, ಈ PMKSY ಯೋಜನೆ ಅಂತ ಇದೆ, ಆ ಯೋಜನೆಯಲ್ಲಿ ತಮಗೆ ಅವಕಾಶ ಮಾಡಿಕೊಡ್ತಾರೆ. ಅದಿಲ್ಲ ಅಂದ್ರೆ ಈಗ ವಿಬೀರ್ ರಾಮ್ಜಿ ಅಂತ ಯೋಜನೆ ಬಂದಿದೆ, ಅದರಲ್ಲಿ ಕೂಡ ಮಾಡ್ಕೊಡಕ್ಕೆ ಅವಕಾಶ ಇದೆ.
4: ಅದು ಅವ್ರಿ ಗೌರ್ಮೆಂಟ್ ಬೋರ್ವೆಲ್ ಏನು ಗ್ರಾಮ ಪಂಚಾಯತಿಯಿಂದ ಹೊಡೆದಾರು, ಸರ್ಕಾರಿ ಬೋರ್ವೆಲ್ ಎಲ್ಲಿ ಹೊಡೆದಾರ ಸಮೀಪ ಕೇಳ್ಯಾರಿ
3: ಕೇಳಿ
4: ಇಲ್ಲ, ನಮ್ ವೈಯಕ್ತಿಕವಾಗಿ ಮಾಡ್ಕೋಬೇಕಾಗಿತ್ತು ರೀ. ಅದು ನಮ್ಗ ಊರ್ ಬಿಟ್ಟು 2 ಕಿಲೋಮೀಟರ್ ದೂರ ಇದೆ, ಸರ್ಕಾರಿ ಬೋರ್ವೆಲ್ಗಳು ಇಲ್ಲ ನಮ್ಮ ಆಸ್ಪಾಸ್.
1: ಅಲ್ಲಿ ನಿಮ್ದು ವೈಯಕ್ತಿಕ ಬೋರ್ವೆಲ್ ಸರ್ಕಾರದಿಂದ ಮಾಡಿರೋ ಬೋರ್ವೆಲ್ ಅದು?
4: ಇಲ್ಲ, ಇದು ಗಂಗಾ ಕಲ್ಯಾಣ ಬೋರ್ವೆಲ್ ರೀ ನಮ್ದು.
1: ಗಂಗಾ ಕಲ್ಯಾಣ ಬೋರ್ವೆಲ್ ಇದ್ರೂ ಕೂಡ ತಾವು ಮಾಡ್ಕೊಳಕ್ ಅವಕಾಶ ಇದೆ.
4: ಧನ್ಯವಾದ ಸರ್ ಮಾಹಿತಿ ನೀಡಲು. ಧನ್ಯವಾದ
3: ಕರೆ ಮಾಡಿದ್ದಕ್ಕೆ. ನಿಮ್ಗೂ ಕೂಡ ಧನ್ಯವಾದಗಳು. ಈಗ ನವೀನ್ ಅವರೇ, ಈಗ ಈ ಯಾವ್ಯಾವ ಯೋಜನೆ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ ನಮ್ಮ ರೈತರಿಗೆ. ಈ ಒಂದು
1: ಸರ್ ನಮ್ಮಲ್ಲಿ ಮಣ್ಣು ಸಂರಕ್ಷಣೆ ಮತ್ತು ನೀರು ಸಂರಕ್ಷಣೆ ಮಾಡಕ್ಕೆ ಸುಮಾರು ಕೇಂದ್ರ ಸರ್ಕಾರ, ವಿಶ್ವ ಬ್ಯಾಂಕ್ ನೆರವಿನ ಯೋಜನೆಗಳು, ಇತರ ಯೋಜನೆಗಳು ನಮ್ಮಲ್ಲಿದಾವೆ. ಮೊದಲನೇದಾಗಿ ಈ ಯೋಜನೆಗಳೆಲ್ಲ ನಾವು ಆಗಲೇ ಆಲ್ಮೋಸ್ಟ್ ನಮ್ಮ ಯೋಜನೆಗಳು ಮುಕ್ತಾಯ ಅಂತ ಬಂದಿದ್ದಾವೆ, ಆದರೂ ಕೂಡ ಕೆಲವು ಕಡೆ ಮಾಡಕ್ಕೆ ಅವಕಾಶ ಇದೆ. ಮೊದಲನೇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲಾನಯನ ಅಭಿವೃದ್ಧಿ ಘಟಕ ಅಂತ
3: ಅಲ್ಲಿ ಬರುತ್ತೆ.
1: ಇದು ಕೂಡ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿದೆ, ಸುಮಾರು 78 ತಾಲೂಕುಗಳಿದೆ, ಅದರಲ್ಲೂ ಕೂಡ ಮಣ್ಣು ನೀರು ಸಂರಕ್ಷಣೆ ಎರಡನ್ನೂ ಮಾಡ್ಕೋಬಹುದು.
3: ಆಮೇಲೆ
1: ರಿವಾರ್ಡ್ ಅಂತ ವಿಶ್ವ ಬ್ಯಾಂಕ್ ನೆರವಿನ ಯೋಜನೆ, ಇದು 20 ಜಿಲ್ಲೆಗಳಲ್ಲಿದೆ, 20 ತಾಲೂಕಲ್ಲಿದೆ, ಇದ್ರ ಕೂಡ ಮಣ್ಣು ನೀರು ಸಂರಕ್ಷಣೆ ಮಾಡ್ಕೋಬಹುದು. ಜೊತೆಗೆ ಸೆಪ್ಮೀಸ್ ಅಂತ ಇದು 4 ಜಿಲ್ಲೆಗಳಲ್ಲಿದೆ, ಒಂದು ತುಮಕೂರು, ಚಿತ್ರದುರ್ಗ, ಹಾಗೆ ವಿಜಯನಗರ, ಬಳ್ಳಾರಿನಲ್ಲಿ. ಇದು ಗಣಿಗಾರಿಕೆಯ ಪ್ರಭಾವಕ್ಕೆ ಒಳಗಾದ ವಲಯಗಳಿಗೆ ಸಮಗ್ರ ಪರಿಸರ ಯೋಜನೆ ಅಂತ, ಸೆಪ್ಮೀಸ್ ಅಂತ. ಅದರಲ್ಲೂ ಕೂಡ ಮಾಡ್ಕೊಳ್ಳಕ್ಕೆ ಈಗ ಅವಕಾಶ ಇದೆ.
3: ಮತ್ತೆ
1: ಇದ್ರ ಜೊತೆಗೆ ಈಗ ವಿಬಿ ಗ್ರಾಮ್ ಜಿ ಅಂತ ಬಂದಿದೆ, ಅದರಲ್ಲೂ ಕೂಡ ಮಣ್ಣು ನೀರು ಸಂರಕ್ಷಣೆ ಕ್ರಮವನ್ನ
3: ವಿಕಸಿತ ಭಾರತ
1: ವಿಕಸಿತ ಭಾರತ ಜಿ ರಾಮ್ ಜಿ ಯೋಜನೆ. ಇದು ಹಿಂದೆ ನರೇಗಾ ಅಂತ ಕರಿತಿದ್ವಿ, ಅದೇ ಯೋಜನೆ ಈಗ
3: ವಿಕಸಿತ ಭಾರತ ಜಿ ರಾಮ್ ಜಿ
1: ಯೋಜನೆ. ಹೌದು,
3: ತುಂಬಾ ಸಂತೋಷ ನವೀನ್ ಅವರೇ, ಈಗೊಂದು ಕರೆ ಸ್ವೀಕಾರ ಮಾಡೋಣ.
5: ಹಲೋ,
2: ಹಲೋ ಸರ್.
5: ಹಲೋ,
2: ಹಾ ಸರ್, ಹೇಳಿ ಹೇಳಿ.
5: ಮೇಡಮ್ ನಮಸ್ತೆ, ನಂಜುಳಿ ಮಹೇಶ್ ಅಂತ ಮಾತಾಡ್ತಿದ್ದೀನಿ.
2: ನಮಸ್ತೆ
5: ಸರ್. ಹೇಳ್ದಂಗೆ ಗ್ರಾಮ ಪಂಚಾಯತಿ ಜಲಾನಯನ ಅಭಿವೃದ್ಧಿ ಸಂಘಗಳು ಅಂತ ಮಾಡಿದ್ರು, ಈಗ ಅದು ಆ ಸಂಘ ಚಟುವಟಿಕೆಯಲ್ಲಿ ಇದೆಯಾ? ಸಂಘಕ್ಕೆ ತರಬೇತಿ ಕೊಡ್ತಾ ಇದೀರಾ? ಸಂಘಕ್ಕೆ ಸರ್ಕಾರದಿಂದ ಏನಾದ್ರು ಅನುದಾನಗಳು ಬರ್ತಾ ಇದೆಯಾ? ಅದು ಸಂಘ ಯಾವ ರೀತಿ ಚಟುವಟಿಕೆ ಮಾಡ್ತಾ ಇದೆ ಅಂತ ಏನಾದ್ರು ಮಾಹಿತಿ ಹೇಳ್ಬೋದು?
1: ಹೇಳ್ತೀನಿ ಸರ್. ಜಲಾನಯನ ನಾವು ಜಲಾನಯನ ಸಮಿತಿ

0: ಮಾಡಿದ್ವಿ ಸರ್. ನಮ್ಮ ಏನು ರಾಜ್ಯದ 30 ಜಿಲ್ಲೆಗಳಿದೆ, 78 ತಾಲೂಕುಗಳಿದೆ, ಈ ಪ್ರತಿ ಯೋಜನೆಗೂ ಕೂಡ ಜಲಾನಯನ ಸಮಿತಿ ಅಂತ ಮಾಡಿ ಆ ಸಮಿತಿ ಮುಖಾಂತರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ, ಆ ಸಮಿತಿ ಮುಖಾಂತರ ಮಣ್ಣು ನೀರು ಸಂರಕ್ಷಣೆನ ಅನುಷ್ಠಾನ ಮಾಡಿದ್ವಿ. ಅವೆಲ್ಲ ಸಮಿತಿಗಳು ಇನ್ನೂ ಕೂಡ ಅನುಷ್ಠಾನದಲ್ಲಿವೆ. ಇದೇನಾಗ್ತದೆ, ಈ ನಮ್ಮ ಯೋಜನೆ ಮುಗಿದ ತಕ್ಷಣ ನಾವೇನು ಮಾಡ್ತೀವಿ, ಈ ಜಲಾನಯನ ಸಮಿತಿಗಳಲ್ಲಿ ಜಲಾನಯನ ಅಭಿವೃದ್ಧಿ ನಿಧಿ ಅಂತ ಸಂಗ್ರಹ ಆಗಿರ್ತದೆ. ಇದೇನಕ್ಕೆ ಸಂಗ್ರಹ ಆಗಿರ್ತದೆ, ನಾವು ಏನು ಸಮುದಾಯ ನೀರು ಸಂರಕ್ಷಣೆ ನೀರು ಸಂಗ್ರಹಣ ವಿನ್ಯಾಸಗಳನ್ನ ಮಾಡ್ತೀವಿ, ಅದನ್ನ ನಿರ್ವಹಣೆ ಮಾಡಕ್ಕೆ ಇಲ್ಲಿ ನಾವು ಜಲಾನಯನ ಅಭಿವೃದ್ಧಿ ನಿಧಿನ ಕಲೆಕ್ಟ್ ಮಾಡಿದ್ವಿ. ಈ ಕಲೆಕ್ಟ್ ಮಾಡಿದಂಥ ಅನುದಾನನ ನಾವು ಈ ಯೋಜನೆ ಮುಕ್ತಾಯ ಆದ ತಕ್ಷಣನೇ, ಇನ್ನು ಒಂದು ವರ್ಷದಲ್ಲಿ ಮುಕ್ತಾಯ ಆಗ್ತದೆ, ಮುಕ್ತಾಯ ಆದ ತಕ್ಷಣನೇ ಅದನ್ನು ಸಂಬಂಧಪಟ್ಟ ಪಂಚಾಯತಿಗೆ ಹಸ್ತಾಂತರ ಮಾಡ್ತೀವಿ. ನೀವು ಆ ಅನುದಾನವನ್ನು ಬಳಸ್ಕೊಂಡು ನಿಮ್ಮ ಊರಿನಲ್ಲಿ ಏನು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಸಮುದಾಯದ ನೀರು ಸಂಗ್ರಹಣ ವಿನ್ಯಾಸಗಳನ್ನ ಮಾಡಿದರೆ ಅದನ್ನ ತಾವು ರಿಪೇರಿ ನಿರ್ವಹಣೆ ಮಾಡ್ಕೊಳಕ್ಕೆ ಅವಕಾಶ ಇದೆ ಸರ್.
1: ಮಹಾತ್ಮ ಗಾಂಧಿ ಯೋಜನೆಗೂ ಇದು ಅನ್ವಯ ಆಗುತ್ತೆ ಸರ್?
0: ಮಹಾತ್ಮ ಗಾಂಧಿ ಯೋಜನೆಯಲ್ಲೂ ಕೂಡ ಅಲ್ಲಿ ಅದಕ್ಕೆ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಏನು ಅನುಷ್ಠಾನ ಮಾಡಿದ್ರೆ ಅದನ್ನು ರಿಪೇರಿ ಮಾಡಕ್ಕೆ ವಿ ಬಿ ರಾಮ್ಜಿನ ಪ್ರತ್ಯೇಕವಾದ ಅವಕಾಶ ಇದೆ ಸರ್.
1: ಸಮುದಾಯ ಕಾರ್ಯಗಳಿಗೆ
0: ಸಮುದಾಯ ಕಾರ್ಯ ಅನುಷ್ಠಾನ ಮಾಡಿದಂತ ಇದಕ್ಕೆ ರಿಪೇರಿ.
2: ಮಹಾತ್ಮ ಗಾಂಧಿ ನರೇಗಾ ಯೋಜನೆ,
0: ಈಗ ನರೇಗಾ ಮಹಾತ್ಮ ಗಾಂಧಿ ಅಂತ ಇಲ್ಲ ಸರ್, ಈಗ
2: ಯೋಜನೆ
0: ಈಗ
2: ಅಷ್ಟೇ
0: ವಿ ಬಿ ಜಿ ರಾಮ್ಜಿ ಅಂತ ಯೋಜನೆ ಅಂತ ಬದಲಾಗಿದೆ ಸರ್,
2: ಇನ್ನೂ ಅವಕಾಶ ಜಾಸ್ತಿ ಇದೆ.
1: ಕರಿ
2: ಮಾಡಿದ್ಕೆ ಧನ್ಯವಾದಗಳು
3: ಸರ್. ನೀರು ಸಂರಕ್ಷಣೆಯನ್ನು ಇಲಾಖೆಯ ಯಾವ ಯಾವ ಯೋಜನೆಯಡಿ ಕೈಗೊಳ್ಳಬಹುದು ಸರ್?
0: ಸರ್ ಮೊದಲು ಮೇಡಮ್ ನಿಮಗೆ ನೀರು ಸಂರಕ್ಷಣೆಯ ವಿಧಾನಗಳು ಹೇಳ್ಬಿಡ್ತೀನಿ, ಜೊತೆಗೆ ಯಾವ ಯೋಜನೆ ಅಂತ ಹೇಳ್ತೀನಿ. ಈ ನಮ್ಮಲ್ಲಿ ಕೂಡ ನೀರು ಸಂರಕ್ಷಣಾ ವಿಧಾನಗಳು 4 ತರ ಇದಾವೆ. ಸಾಗುವಳಿ ಜಮೀನಲ್ಲಿ ಮಾಡುವಂಥ ನೀರು ಸಂರಕ್ಷಣಾ ವಿಧಾನಗಳು, ಇಲ್ಲೇನಾಗಿ ಮಾಡ್ತೀವಿ, ಕಂದಕದೊಂದಿಗೆ ಬದು ಮಾಡ್ಕೊಡ್ತೀವಿ, ನೀರು ದಾರಿಗಳು ಮಾಡ್ಕೊಡ್ತೀವಿ, ಕೃಷಿ ಹೊಂಡ ಮಾಡ್ತೀವಿ, ಅಲ್ಪ ಹಾಳಾದ ಬಾವಿಗಳಂತ ಮಾಡ್ಕೊಡ್ತೀವಿ. ಈ ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು ಇರ್ತವೆ, ಅಲ್ಲಿ ತಿರುವುಗಾಲುವೆ ಅಂತ ಮಾಡ್ತೀವಿ, ಜಲ ಮರುಪೂರ್ಣ ಹೊಂಡ ಅಂತ ಮಾಡ್ಕೊಡ್ತೀವಿ. ಇನ್ನು ಜಲವಾಹಿನಿಯ ಮಧ್ಯಸ್ಥರಕ್ಕೆ ಬಂದರೆ ಗೋಕಟ್ಟೆ ಅಂತ ಮಾಡೋದಿದೆ, ಅದನ್ನು ಮಾಡ್ಕೊಡ್ತೀವಿ. ಇನ್ನು ಜಲವಾಹಿನಿಯ ಕೆಳಸ್ಥರಕ್ಕೆ ಬಂದರೆ ನಾಲಾಬದು, ತಡೆ ಅಣೆ, ಜಿನುಗು ಕೆರೆ, ಕಿಂಡಿ ಅಣೆ, ಬಹುಕಮಾನು ತಡೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಡ್ತೀವಿ ಮೇಡಮ್. ಇವನು ಕೂಡ ನಾನು ಈಗಾಗಲೇ ಹೇಳಿದ ಥರ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲಾನಯನ ಅಭಿವೃದ್ಧಿ ಘಟಕ, ವಿಶ್ವಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆ, ಸೆಪ್ಮಿಸ್ ಗಣಿಗಾರಿಕೆ ಪ್ರಭಕ್ಕೆ ಒಳವಾದ ಸಮಗ್ರ ಪರಿಸರ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರ ಉಪಚಾರಗಳು, ವಿ ಬಿ ಜಿ ರಾಮ್ಜಿ, ಇಷ್ಟು ಯೋಜನೆಗಳಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಾರ್ಯಕ್ರಮ ಮಾಡ್ಕೊಳ್ಳೋಕೆ ಅವಕಾಶ ಇದೆ.
3: ಈಗೊಂದು ಕರೆ ಇದೆ ಸರ್, ಕರೆ ಸ್ವೀಕಾರ ಮಾಡೋಣ.
0: ಮಾಡೋಣ ಮೇಡಮ್.
2: ಹಲೋ ಕೃಷಿರಂಗ ಮಾತಾಡಿ. ಹಲೋ ಕೃಷಿರಂಗ. ಹಲೋ, ಹೆಸರಿಡಿ ಸರ್, ಎಲ್ಲಿಂದ? ನವೀನ್ ಅವರೇ, ಆಗ್ಲಿ, ನಾವು ಮಾತಾಡ್ತೀವಿ
3: ಸರ್. ಸರ್ ನಿಮ್ ಪ್ರಶ್ನೆ ಕೇಳಿ ಸರ್.
4: ಮೇಡಮ್, ಈ ಏತ ನೀರಾವರಿ ಇರ್ತದಲ್ಲ ಸರ್,
2: ಹೇಳಿ ನವೀನ್ ಅವರೇ.
4: ಅದು ಬರೀ ಮಳೆಗಾಲದಲ್ಲ ಮಾತ್ರ ಕೆರೆ ತುಂಬುದ ಸರ್ ಅದು ನೀರು ಅಂತ ಕೇಳ್ತಾ ಇದ್ದೀನಿ ಸರ್. ಮಂಡ್ಯ ತಾಲೂಕು ದೊಡ್ಡಬಳ್ಳಿಯಿಂದ ಚಂದ್ರು ಅಂತ ಸರ್.
2: ಚಂದ್ರು ಕೇಳಿ,
0: ಈ ಚಂದ್ರು ಅವರು ಏತ ನೀರಾವರಿ ನಮ್ಮ ಇಲಾಖೆ ವ್ಯಾಪ್ತಿಗೆ ಬರಲ್ಲ, ನೀವೇನ್ ಮಾಡಿ ಏತ ನೀರಾವರಿ
4: ಕೆರೆಗಳೆಲ್ಲ ಇದು ಮೇಳೆ ಬೆಳಕೊಂಡಿರ್ತಾವಲ್ಲ ಅವೆಲ್ಲ.
0: ಅದೇ ಏತ ನೀರಾವರಿ ಕೆರೆ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆಗೆ ವ್ಯಾಪ್ತಿಗೆ ಬರಲ್ಲ. ಸೊ ನೀವೇನ್ ಮಾಡಬೇಕು, ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಆ ಗ್ರಾಮ ಪಂಚಾಯತಿನಲ್ಲಿ, ನೀವು ಗ್ರಾಮ ಪಂಚಾಯತಿನ ಪಿ ಡಿ ಒನ್ನ ಭೇಟಿ ಮಾಡಿದ್ರೆ ಅವ್ರು ತಮಗೆ ಸಮಂಜಸವಾದ ಮಾಹಿತಿ ಕೊಡ್ತಾರೆ ನೀವ್ ಯಾರನ್ನ ಭೇಟಿ ಮಾಡಬೇಕು ಅಂತ.
2: ಮುಂದಿನ ಕರೆ.
3: ಹಲೋ
5: ಸರ್.
3: ಹಲೋ ಸರ್, ನಮಸ್ತೆ.
5: ನಮಸ್ತೆ ಮೇಡಮ್.
3: ಸರ್ ತಮ್ಮ ಹೆಸರು ಹೇಳಿ ಸರ್.
5: ಬಿಳಿಕೆರೆಯಿಂದ ಚಿನ್ನಣ್ಣ ಮೇಡಮ್.
3: ಹಾ ಸರ್, ಕೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ.
0: ಮಾತಾಡಿ ಚಿನ್ನಣ್ಣ ಅವರೇ.
5: ಅದೇ ಮಣ್ಣು ಸ್ವಲ್ಪ ಪರೀಕ್ಷೆ ಮಾಡಬೇಕು, ಅದಕ್ಕೆ ಇದು ಮಾಡೋಣ ಅಂತ ಮಾತಾಡಿದೆ.
0: ಅದೇ ನೀವು ಮಣ್ಣು ಪರೀಕ್ಷೆ ಮಾಡ್ಬೇಕು ಅಂದ್ರೆ ನಮ್ಮ ಇಲಾಖೆಯ ಸಂಪರ್ಕ ಮಾಡಿ. ನಮ್ಮ ನೀವು ಬಿಳಿಕೆರೆ ಹುಣಸೂರು ಹೋಗ್ಲಿ, ಹುಣಸೂರು ತಾಲೂಕಾ? ನಮ್ಮ ಹುಣಸೂರಿನಲ್ಲಿ ಏನು ಮಾಡಿ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿನ ಭೇಟಿ ಮಾಡಿ ಅವರು ತಮಗೆ ಮಣ್ಣಿನ ಸ್ಯಾಂಪಲ್ನ ಯಾವ ಥರ ತೆಗಿಬೇಕು, ಯಾವ ಥರ ತಾವು ಮಣ್ಣು ಸ್ಯಾಂಪಲ್ನ ಮಾದರಿಯಿಂದ ತೆಗೆದು ಕೃಷಿ ಇಲಾಖೆಗೆ ಸಲ್ಲಿಸಬೇಕು ಅಂತ ನಿಮಗೆ ಮಾಹಿತಿ ಕೊಡ್ತಾರೆ.
3: ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ, ಹಲೋ ಕೃಷಿರಂಗ.
6: ನಮಸ್ತೆ ಮೇಡಮ್.
3: ಸರ್ ತಮ್ಮ ಹೆಸರು ಸ್ವಲ್ಪ ಜೋರಾಗಿ ಹೇಳಿ ಸರ್, ಕೇಳಿಸ್ತಾ ಇಲ್ಲ.
6: ಶಿವಲಿಂಗಯ್ಯ ಹಿರೇಮಠ್ರಿ.
3: ಶಿವಲಿಂಗಯ್ಯ ಹಿರೇಮಠ್ ಅವರು,
0: ಹೇಳಿ, ಎಲ್ಲಿಂದ ಮಾಡ್ತೀರಿ ಸರ್?
6: ಮೇಡಮ್ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೊಡದಿಂದ ಮಾತಾಡಿದ್ರೆ.
0: ಮಾತಾಡಿ, ಹೇಳಿ ಇವ್ರೆ.
6: ಸರ್ ಪ್ರಶ್ನೆ ಏನಂದ್ರೆ ರೀ, ನಮ್ಮ ಎಲ್ಲ ಜವಳು ಭೂಮಿಗಳು ಅದಾವ್ರಿ, ಅದ ನಾವು ಮಣ್ಣಿನ ಸಂರಕ್ಷಣೆ ಹ್ಯಾಂಗ್ ಮಾಡ್ಬೇಕು ಅಂತ ಸ್ವಲ್ಪ ವಿವರಿಸ್ತೀರಾ ಮೇಡಮ್ ಸರ್?
0: ಈಗ ಜವಳು ಭೂಮಿ ಉಪಚಾರ ಮಾಡಕ್ಕೆ ನಮ್ಮ ಇಲಾಖೆಯಲ್ಲಿ ಸದ್ಯಕ್ಕೆ ಕಾರ್ಯಕ್ರಮ ಇಲ್ಲ. ಈಗ ಸದ್ಯಕ್ಕೆ ನೀವೇನ್ ಮಾಡಿ, ನಮ್ಮ ಮುಂದೆ ಕಾರ್ಯಕ್ರಮ ಬರೋದಿದೆ. ನೀವು ಸವಳು ಜವಳು ಕಾರ್ಯಕ್ರಮ ಅಂತ ನಮ್ದು ಆರ್ ಕೆ ಎಮ್ನಲ್ಲಿ ಒಂದು ಕಾರ್ಯಕ್ರಮ ಇದೆ. ಸೊ ನಿಮ್ದು ಯಾವ್ದು ಊರು ಎಲ್ಲಿ ಬರ್ತದೆ ಅಂತ ನೀವು, ನಿಮ್ದು ಯಾವ್ದು ಹೋಬಳಿ ಹೇಳಿದ್ರಲ್ಲ ತಾಲೂಕು?
6: ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಟ್ರಿ.
0: ಮುಗುಳ್ಕೋಟೆ. ನೀವೇನ್ ಮಾಡಿ ನಮ್ಮ ಸಂಬಂಧಪಟ್ಟ ಇಲಾಖೆ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರನ್ನ ಭೇಟಿ ಮಾಡಿ, ಅವರು ಈ ಯೋಜನೆ ನಮ್ಗೆ ಅನುಷ್ಠಾನ ಶುರು ಮಾಡಿದಾಗ ತಮಗೆ ಮಾಹಿತಿ ಕೊಡ್ತಾರೆ. ಇದಕ್ಕೂ ಕೂಡ ಅವಕಾಶ ಇದೆ ಮಾಡಕ್ಕೆ.
6: ಆಯ್ತಲ್ರಿ, ಅವಕಾಶ ಐತಲ್ರಿ.

0: ಇದೆ ಇದೆ.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ಹಲೋ ಕೃಷಿರಂಗ.
2: ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ನಮಸ್ತೆ ಹೇಳಿ.
2: ಮೈಸೂರು ಜಿಲ್ಲೆ ಟಿ ನರಸಿಂಹರಾಜ ತಾಲೂಕು ಸೋಸ್ತೆಯಿಂದ ಎಸ್ ಮಾದೇವ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಗುರುಗಳೇ.
1: ಮಾದೇವ್ ಶೆಟ್ಟಿ
0: ಕೇಳಿ ಜಲ್ದಿ
2: ಸರ್. ನಮ್ಮ ಪ್ರಶ್ನೆ, ನಮ್ಮ ಕೃಷಿ ಜಮೀನಲ್ಲಿ ನಿಮ್ಮ ಇಲಾಖೆಯಿಂದ ಬದು ತೆಗಿಸಬಹುದು ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಗುರುಗಳೇ.
0: ನೀವು ಯಾವ ಊರಿಂದ ಮಾತಾಡ್ತಿರೋದು?
2: ಮೈಸೂರು ಟಿ ನರಸಿಂಹರಾಜ.
0: ಟಿ ನರಸಿಂಹರ ಮೈಸೂರು ಅಲ್ವಾ? ಅದೇ, ಇಲ್ಲ ಏನಾಗಿದೆ, ನಮ್ಮ ಇಲಾಖೆಯಲ್ಲಿ ಪ್ರತ್ಯೇಕ ಕಾರ್ಯಕ್ರಮ ಬದುಗೆ ಅಂತ ಇಲ್ಲ. ಅದೇನಾಗ್ತದೆ, ನಾವು ಜಲಾನಯನ ಯೋಜನೆಗಳನ್ನ ಎಲ್ಲಿ ಮಾಡ್ತೀವಿ ಅಲ್ಲಿ ಬದುಗಳನ್ನ ಮಾಡ್ಕೊಡ್ತೀವಿ. ಅದೇ ನಮ್ಮ ಇಲಾಖೆಯಲ್ಲಿ ಸದ್ಯಕ್ಕೆ ನಾವು ಆ ಕಾರ್ಯಕ್ರಮ ನಿಮ್ಮ ಟಿ ನರಸೀಪುರ ತಾಲೂಕಲ್ಲಿ ಕಾರ್ಯಕ್ರಮ ಇಲ್ಲ. ಮುಂದೆ ಯೋಜನೆಗಳು ಬರುವಂತದ್ದಿದೆ ರಾಜ್ಯ ಕೇಂದ್ರ ಸರ್ಕಾರದಿಂದ. ಆಗ ಬಂದಾಗ ಅದನ್ನ ಮಾಡಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.
3: ಮುಂದೆ ಮಾಡ್ತಾರಂತೆ. ಓಕೆ, ಧನ್ಯವಾದಗಳು.
1: ಇನ್ನೊಂದು ಕರೆ.
3: ಹಲೋ ಕೃಷಿರಂಗ.
4: ನಮಸ್ಕಾರ ಸರ್.
3: ನಮಸ್ಕಾರ, ಹೆಸರೇಳಿ, ಎಲ್ಲಿಂದ?
4: ಸರ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್.
1: ಸರ್ ಹೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ.
4: ಮೇಡಮ್, ನಮ್ದು ಮಣ್ಣು ಮತ್ತು ನೀರು ಸಂರಕ್ಷಣಾ ತಾಂತ್ರಿಕ ಕಥೆಗಳು ಯಾವ ಅಂತ ಕೇಳ್ಬೇಕು ಸರ್.
0: ಅದೇ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಮಣ್ಣು ಮತ್ತು ನೀರು ಸಂರಕ್ಷಣೆ ತಾಂತ್ರಿಕತೆಗಳ ಬಗ್ಗೆ. ಈ ಮಣ್ಣು ಸಂರಕ್ಷಣೆ ಅಂದ್ರೆ ನಾವು ಹೇಳಿದ್ರೆ ಈಗಾಗಲೇ ಹೇಳ್ಕೊಟ್ಟೆ, ಸಾಗುವಳಿ ಜಮೀನಲ್ಲಿ ಮಾಡ್ತಕ್ಕಂಥ ಬದುಗಳು ಹಾಕ್ಸ್ಕೊಳ್ಳೋದು, ಕಂದಕದೊಂದಿಗೆ ಬದು ಮಾಡ್ಕೊಳ್ಳೋದು, ಹಳೆ ಬದುಗಳನ್ನ ಬಳೆ ಪಡಿಸ್ಕೊಳ್ಳೋದು. ಇದಲ್ದೇ ಏನ್ ಮಾಡ್ತೀವಿ ನಾವು, ಈ ಜಲವಾಹಿನಿ ಇರ್ತದೆ ಅಲ್ಲಿ ಕೊಳ್ಳ ಸುಧಾರಣ ರಚನೆಗಳನ್ನ ಮಾಡ್ತೀವಿ. ಜಲವಾಹಿನ ಮೇಲ್ಸ್ತರದಲ್ಲಿ ಕಂಟಿ ತಡೆ, ಗುಂಡು ಕಲ್ಲಿನ ತಡೆ, ರಬ್ಬಲ್ ಕಲ್ ತಡೆ ಇವೆಲ್ಲ ಮಾಡ್ಕೊಡ್ತೀವಿ. ಅದೇ ರೀತಿ ನೀರು ಸಂರಕ್ಷಣೆಗೆ ಬಂದ್ರೆ ನಿಮ್ಗೆ ಕೃಷಿ ಹೊಂಡ ಮಾಡ್ಕೊಡ್ತೀವಿ, ಕಂದಕದೊಂದಿಗೆ ಬದುಗಳು ಮಾಡ್ಕೋಬಹುದು, ತಾವು ತಿರುವುಗಾಲುವೆ ಮಾಡ್ಕೋಬಹುದು, ಮತ್ತೆ ನಿಮ್ಮಲ್ಲಿ ಗೋಕಟ್ಟೆ ಮಾಡ್ಕೋಬಹುದು. ಜಲವಾಹಿನಿಗಳಲ್ಲಿ ನಾಲಾಬದು, ತಡೆ ಅಣೆ, ಜಿನುಗುಕೆರೆ, ಕಿಂಡಿ ಅಣೆ, ಬಹುಕಾಮನ ತಡೆ ಇವೆಲ್ಲ ಮಾಡೋಕೆ ಅವಕಾಶ ಇದೆ.
4: ಈ ಯೋಜನೆ ನಮ್ಮ ಬಳ್ಳಾರಿ ಡಿಸ್ಟಿಕ್ ನಲ್ಲಿ ಬಂದಿದೆ ಸರ್?
0: ನಿಮ್ಮ ಬಳ್ಳಾರಿ ತಾಲೂಕಲ್ಲಿ ನಮ್ಮ ಸ್ಕೀಮು ಸದ್ಯಕ್ಕೆ ಇಲ್ಲ. ಯಾವ ತಾಲೂಕು? ಕಂಪ್ಲಿ ತಾಲೂಕಲ್ಲಿ ಇಲ್ಲ, ಕಂಪ್ಲಿ ತಾಲೂಕಲ್ಲಿ ನಮ್ದು ಯೋಜನೆ ಇಲ್ಲ. ಮುಂದೆ ನಮ್ದು ಯಾವ್ದಾದ್ರು ಹೊಸ ಸ್ಕೀಮ್ ಬಂದಾಗ ತಾವು ಅಲ್ಲಿ ನಾವು ಅದನ್ನ ಸಾಧ್ಯತೆ ಪರಿಗಣಿಸ್ತೀವಿ. ನೀವು ಇನ್ನೊಂದ್ ಮಾಡಿ, ಇಲ್ಲ ಇನ್ನೊಂದ್ ಮಾಡಿ, ನಮ್ಮ ತಾಲೂಕಲ್ಲಿ ಯೋಜನೆ ಇಲ್ಲ ಅಂದ್ರೂ ಕೂಡ ಈಗ ವಿ ಬಿ ಜಿ ರಾಮ್ಜಿನಲ್ಲಿ ಅವಕಾಶ ಇದೆ ಮಾಡ್ಕೊಳಕ್ಕೆ. ನೀವೇನ್ ಮಾಡಿ, ಇದೆ, ನೀವು ಹತ್ತಿರದ ಗ್ರಾಮ ಪಂಚಾಯತಿನ ಭೇಟಿ ಮಾಡಿ, ಭೇಟಿ ಮಾಡಿ ನೀವು ಈ ಮಣ್ಣು ನೀರು ಸಂರಕ್ಷಣೆ ತಾವು ಮಾಡಿಸ್ಕೋಬಹುದು.
1: ಧನ್ಯವಾದಗಳು ಸರ್. ಇನ್ನೊಂದು ಕರೆ ಇದೆ. ಹಲೋ, ಹಲೋ ಕೃಷಿರಂಗ.
5: ಹಲೋ, ನಮಸ್ಕಾರ ಮೇಡಮ್.
1: ಸರ್ ನಮಸ್ಕಾರ ಸರ್, ಹೇಳಿ ಸರ್, ತಮ್ಮ ಹೆಸರು, ಊರು ಹೇಳಿ
3: ಸರ್. ಸರ್ ಪ್ರಶ್ನೆ ಕೇಳಿ.
5: ಸರ್, ಮುದ್ಕಪ್ಪ ಬೆಟ್ಟದೂರು ಅಂತ ಸರ್ ಮೇಡಮ್?
1: ಸರ್ ನಿಮ್ ಪ್ರಶ್ನೆ ಕೇಳಿ.
5: ನಾವು ಹಾವೇರಿ ಜಿಲ್ಲೆ ಶಿಗ್ಗಾವ್ ತಾಲೂಕಿಂದ ಮಾತಾಡೋದ್ರಿ.
3: ಕೇಳಿ
5: ಸರ್. ನಮಸ್ತೆ ಸರ್.
0: ನಮಸ್ಕಾರ.
5: ಸರ್, ಈಗ ಜಲಾನಯನ ಇಲಾಖೆಯಿಂದ ಸರ್ ನಮ್ಗ ಹೊಲದಲ್ಲಿ ಬದು ಹಾಕಿದ್ವಿ ಸರ್, ಅದಕ್ಕ ಕಲ್ ಪಿಚ್ಚಿಂಗ್ ಇದೆ ಸರ್?
0: ಕಲ್ ಪಿಚ್ಚಿಂಗ್ ತಾವೇನಾಗಿದೆ, ಸ್ಟೋನ್ ಪಿಚ್ಚಿಂಗ್ ತಾವೇನ್ ಮಾಡ್ತೀರಿ? ತಾವು ಯೂಶಲಿ ಪಿಚ್ಚಿಂಗ್ ಮಾಡ್ಬೇಕಾಗಿದೆ, ಅದನ್ನ ನಾವು ರೈತರು ಏನ್ ವಂತಿಕೆ ಕೊಡ್ಬೇಕಾಯ್ತಲ್ಲ, ತಮ್ಮ ಕಡೆಯಿಂದ ವಂತಿಕೆ ಕೊಡ್ಬೇಕಾಗ್ತದೆ. ಆ ವಂತಿಕೆಯಲ್ಲಿ ನೀವು ವಂತಿಕೆ ಕಟ್ಟೋ ಬದಲು ಅದನ್ನ ನಾವು ಪಿಚ್ಚಿಂಗ್ ತಾವೇ ಮಾಡ್ಕೋಬೇಕಾಗ್ತದೆ. ಆ ಭಾಗವನ್ನ ನಾವು ತಾವೇನ್ ವಂತಿಕೆ ಪಿಚ್ಚಿಂಗ್ ಮಾಡ್ಕೋತೀರಿ, ಆ ಭಾಗವನ್ನ ನಾವು ಜಲಾನಯನ ಅಭಿವೃದ್ಧಿ ನಿಧಿಗೆ ನಾವು ಹಾಕೋತೀವಿ.
5: ಸರ್ ಎಷ್ಟು ಸರ್ ಅದು ವಂತಿಕೆ ಎಷ್ಟು ಇದೆ ಸರ್, ಒಂದು ಅಂದಾಜು ಸರ್?
0: ವಂತಿಕೆ ಅಂದ್ರೆ ಏನಾಗಿದೆ, ನಮ್ಮಲ್ಲಿ ಈ ಮಣ್ಣು ಮತ್ತು ನೀರು ಸಂಗ್ರಹ ನೀರು ಸಂರಕ್ಷಣಾ ಕಾರ್ಯಕ್ರಮಗಳಿರ್ಬೋದು, ಕೃಷಿ ಅರಣ್ಯ ಇರ್ಬೋದು, ಕೃಷಿ ತೋಟಗಾರಿಕೆ ಕಾರ್ಯಕ್ರಮಗಳಿಗೆ ನಾವೇನು ಕಾರ್ಯಕ್ರಮ ಮಾಡ್ತೀವಿ ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯ ಸಣ್ಣ ಮತ್ತು ಅತಿ ಸಣ್ಣ ರೈತರಾದರೆ ಶೇಕಡ 5% ಕೊಡಬೇಕಾಗ್ತದೆ, ದೊಡ್ಡ ರೈತರು 10% ಕೊಡಬೇಕಾಗ್ತದೆ.
5: ಹಾಂ ಸರ್. ಹಾಂ ಸರ್.
3: ಓಕೆ, ಉತ್ತರ ಸಿಕ್ತ
5: ಸರ್. ಇನ್ನೊಂದು ಸರ್, ಸರ್ ತಮಗೆ ಎಲ್ಲರಿಗೂ ಅಭಿನಂದನೆಗಳು ಸರ್, ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಸರ್. ಆಕಾಶವಾಣಿ ಬೆಂಗಳೂರಿಂದ ಸರ್, ನಮ್ಮ ಕೃಷಿ ಇಲಾಖೆಯಿಂದ ಸರ್.
3: ಓಕೆ ಓಕೆ, ಧನ್ಯವಾದ.
5: ಎಲ್ಲ ರೈತರಿಗೆ ಒಳ್ಳೆ ಮಾಹಿತಿ ಸಿಗ್ತಾ ಇದೆ ಸರ್.
3: ಧನ್ಯವಾದಗಳು ಬೆಟ್ಟದವರವರೆ, ಕರೆ ಮಾಡಿದಕ್ಕೂ ಕೂಡ. ಕರೆ ಮಾಡ್ತಾ ಇರಿ, ನಮ್ಮ ಕಾರ್ಯಕ್ರಮ ಕೇಳ್ತಾ ಇರಿ. ಇನ್ನೊಮ್ಮೆ ಧನ್ಯವಾದಗಳು, ಮತ್ತೆ ಭೇಟಿಯಾಗೋಣ. ಮುಂದಿನ ಕರೆಯನ್ನು ನೋಡೋಣ. ಹಲೋ,
6: ಹಲೋ ಸರ್.
0: ನಮಸ್ತೆ ಹೇಳಿ ಸರ್.
6: ಜಿಲ್ಲೆ ಅರಕಲಗೂಡು ತಾಲೂಕು ಮಾರಿಹಳ್ಳಿಯಿಂದ ಸರ್ ಮಾತಾಡ್ತಾ ಇದ್ದೀನಿ.
0: ಹೇಳಿ
6: ಸರ್. ಏಕಂದ್ರೆ ಈಗ ಪ್ರಸ್ತುತ ಮಣ್ಣು ಪರೀಕ್ಷೆಗಳನ್ನ ನಾವು ಯಾವ್ಯಾವ ತಿಂಗಳಲ್ಲಿ ಮಾಡಿಸಿದ್ರೆ ಸೂಕ್ತ ಅಂತ?
0: ಅದೇ ಮಣ್ಣು ಪರೀಕ್ಷೆನ ನೀವು ಈಗ ಮುಂಗಾರಿಗಿಂತ ಮೊದಲೇ ಮಾಡ್ಕೊಂಡ್ರೆ ಉತ್ತಮ, ಮುಂಗಾರು ಬೆಳೆ ಮಾಡಕ್ಕೆ ಅನುಕೂಲ.
6: ಮುಂಗಾರಿಗೆ,
0: ಮುಂಗಾರಿಗಿಂತ ಮುಂಚೆನೆ ಮಾಡ್ಕೋಬೇಕು.
6: ಅದು ಎಲ್ಲಿ, ತಾಲೂಕ್ ಕೇಂದ್ರ ಅಥವಾ ಜಿಲ್ಲಾ ಕೇಂದ್ರ?
0: ಇವೆಲ್ಲ ನೀವು ನಮ್ಮ ನಿಮ್ದು ಯಾವ್ದು ಹೋಬಳಿ ಬರ್ತದೆ ಆ ಹೋಬಳಿನಲ್ಲಿ ನಮ್ಮ ಕೃಷಿ ಅಧಿಕಾರಿಗಳು ಅರಕಲಗೂಡು ತಾಲೂಕಲ್ಲಿ ನಿಮ್ದು ಯಾವ ಹೋಬಳಿ ಬರ್ತದೆ ಆ ಹೋಬಳಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ತಮ್ಮ ಕೃಷಿ ಅಧಿಕಾರಿಗಳು ತಮ್ಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಅದನ್ನ ಹೇಗೆ ಸ್ಯಾಂಪಲ್ ತೆಗಿಬೇಕು ಅವೆಲ್ಲ ತಮ್ಗೆ ಮಾಹಿತಿ.
3: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ?
4: ಬಾಂಡೆ ಬರ ತಾಲೂಕು ಮಂಡ್ಯ ಮಂಡ್ಯ ಜಿಲ್ಲೆ ಕೇರ್ತೇನಿಂದ ಮಾತಾಡ್ತಾ ಇರೋ.
3: ಹೆಸರು ಸರ್?
4: ಹಲೋ,
3: ಪ್ರಶ್ನೆ ಕೇಳ್ಬಿಡಿ.
4: ಮಣ್ಣನ್ನ ನಾವು ವರ್ಷಕ್ಕೆ ಪ್ರತಿ ವರ್ಷನ ಚೆಕ್ ಮಾಡಿಸ್ಬೇಕಾ ಇಲ್ಲ ಮೂರು ವರ್ಷ ಒಂದ್ಸರಿ ಚೆಕ್ ಮಾಡಿದ್ರೆ ಸಾಕ ಅಂತ
0: ಹೇಳ್ತಾರೆ. ಅದು ಮಣ್ಣು ನೀವು ನಿಮ್ಮ ಜಮೀನಿನ ಗುಣದರದಲ್ಲಿ ಹೋಗ್ತದೆ ಸರ್. ನಿಮ್ಮ ಮಣ್ಣು ಉತ್ತಮವಾಗಿದ್ರೆ ನೀವು ಮೂರು ವರ್ಷಕ್ಕೊಂದು ಮಾಡ್ಕೊಂಡು ಸಾಕಾಗ್ತದೆ ಸರ್.
3: ಓಕೆ
4: ಓಕೆ. ಚೆಕ್ ಮಾಡ್ಬಿಟ್ಟು ಪರ್ಫೆಕ್ಟ್ ಆಗಿದೆ, ಈಗ ಕೊಡ್ತಾರೆ ಗೊಬ್ಬರನೇ ಕೊಡಿ ಅಂತ ಹೇಳಿದ್ರು. ಮತ್ತೆ ನೀರು ಮಾಮೂಲಿ ಕಾವೇರಿ ನಿಧಿಗೆ ನೀರಿನ ಚೆಕ್ ಮಾಡ್ಸೋದು ಬೇಕಿಲ್ಲ ಅಲ್ವೇ?
0: ನೀರಿನ ಏನು ನೀರು ಟೆಸ್ಟ್ ಮಾಡ್ಸಕ?
4: ಅಲ್ಲ, ನೀರು ನೀರು ನಮ್ಮ ಕಾವೇರಿ ನದಿ ನೀರಿನ ಬರುವಂತ ನೀರನ್ನ ವಹಿಸ್ತಾ ಇರೋರು. ಬೋರ್ವೆಲ್ ನೀರಾದ್ರೆ ಚೆಕ್ ಮಾಡಿಸ್ಬೇಕು, ಅದೆಲ್ಲ ಅಂಶಗಳು ಹೆಚ್ಚು ಕಡಿಮೆ ಇರ್ತದೆ ಅಂತ ಹೇಳ್ತಾರೆ.
0: ಬೋರ್ವೆಲ್ ನೀರಾದ್ರೆ ಏನಾಗ್ತದೆ, ನಿಮ್ಮ ಬೋರ್ವೆಲ್ ಎಷ್ಟು ಅಡಿ ಇದೆ ಸರ್? 1500-2000 ಅದಕ್ಕೆ ಹೋದ್ರೆ ಏನಾಗ್ತದೆ, ಉಪ್ಪಿನ ಅಂಶ ಜಾಸ್ತಿ ಆಗ್ತದೆ. ಮಂಡ್ಯ ಜಿಲ್ಲೆಯಲ್ಲಿ ಅದೇ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಗೆ 500 ಅಡಿಗಿಂತ ಜಾಸ್ತಿ ಹೋಗಲ್ಲ ಅನ್ಸ್ತದೆ ಬೋರ್ವೆಲ್.
3: ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮತ್ತು ಮಣ್ಣು ನೀರು ಸಂರಕ್ಷಣಾ ಕ್ರಮಗಳ ಕುರಿತು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮವಾಗಿತ್ತು. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಲಾರವರು ಆಗಮಿಸಿದ್ರು. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಾಜಲಕ್ಷ್ಮಿ ಕೆ ಅವರು ಕೂಡ ನಮ್ಮ ಜೊತೆಗೆ ಭಾಗವಹಿಸಿದರು. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
0: ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ಅದೇ ರೀತಿ ನಮ್ಮ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಹ ವಂದನೆಗಳನ್ನು ಬಯಸಿಕೊಳ್ಳುತ್ತೇನೆ.
7: ನಮಸ್ಕಾರ ರೈತ ಬಾಂಧವರೇ. ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
8: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇದುವರೆಗೂ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ ಆರ್, ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಸೈಯದ್ ನಜೀವುಲ್ಲಾ ಮತ್ತು ಶಿವಾನಂದ ಸ್ವಾಮಿ. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನಿನ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
9: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 7:21. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ಜಾಹೀರಾತುಗಳು.
10: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
11: PM ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ರಾಯಚೂರು ಜಿಲ್ಲೆಯಲ್ಲಿ ಮಾವು, ಹಸಿಮೆಣಸಿನಕಾಯಿ ಮತ್ತು ದಾಳಿಂಬೆ ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಇದೇ ತಿಂಗಳ 31ನೇ ತಾರೀಖು ಕೊನೆಯ ದಿನ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕುಷ್ಟಗಿ ತಾಲೂಕಿನ ಹುಲಿಹೈದರ ಗ್ರಾಮದ ಮಾರೆಪ್ಪ ಹನುಮಂತ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಕೇಳೋಣ.

ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಕುಷ್ಟಗಿ ತಾಲೂಕಿನ ಹುಲಿಯೈದರ ಗ್ರಾಮದ ಮಾರೆಪ್ಪ ಹಾಗೂ ಸಂಗಡಿಗರಿಂದ ತತ್ವಪದಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34. ವಾಣಿಜ್ಯ ಪ್ರಕಟಣೆಗಳ ನಂತರ 7:35 ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.

0: ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ.
2: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರಶ್ನೆ ಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ, ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ, ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆದ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆಯಿದೆ ಎಂದು ಮೂಲಗಳು ತಿಳಿಸಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಕಠಿಣ ಕ್ರಮಕ್ಕಾಗಿ ನಿಬಂಧನೆಗಳನ್ನು ಒಳಗೊಂಡಿರುವ ಮಸೂದೆಯನ್ನು ಸಂಸತ್ತಿನಲ್ಲಿ ಪರಿಚಯಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಿಸಿದ್ದರು. ಕರ್ನಾಟಕದ ಬಳ್ಳಾರಿ ಆಂಧ್ರಪ್ರದೇಶದ ಗುಂತಕಲ್ ವಿಭಾಗದ 3ನೇ ಮತ್ತು 4ನೇ ರೈಲ್ವೆ ಮಾರ್ಗಕ್ಕೆ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿಯು ಅನುಮೋದನೆ ನೀಡಿದೆ. ಇದರ ಒಟ್ಟು ವೆಚ್ಚ 1,264 ಕೋಟಿ ರೂಪಾಯಿಗಳು. ಇದು ಭಾರತೀಯ ರೈಲ್ವೆಯ ಜಾಲವನ್ನು ಸುಮಾರು 46 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ನಡುವಿನ ಸಂಪರ್ಕವನ್ನು ಸುಧಾರಿಸುತ್ತದೆ. ಇದು ಜನರು, ಸರಕುಗಳು ಮತ್ತು ಸೇವೆಗಳ ಚಲನೆಗೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆಯು ಕರ್ನಾಟಕ ಮತ್ತು ಆಂಧ್ರಪ್ರದೇಶದಾದ್ಯಂತ 3 ಜಿಲ್ಲೆಗಳನ್ನು ಒಳಗೊಳ್ಳುತ್ತದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 99 ಹಳ್ಳಿಗಳಿಗೆ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳನ್ನು ಸ್ಥಾಪಿಸಲು ಭಾರತ್ ಸರ್ಕಾರಿ ವಿಕಾಸ್ ಯೋಜನೆಗೆ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯನ್ನು 2026-27 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಯಿತು. ಈ ಯೋಜನೆಯು ಒಟ್ಟು 3,030 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿರುತ್ತದೆ. ಇದರಲ್ಲಿ ಸಾಮಾನ್ಯ ಮೂಲಸೌಕರ್ಯ ಸೌಲಭ್ಯಗಳು ಮತ್ತು ಮೂಲಭೂತ ಉಪಯುಕ್ತತೆಗಳನ್ನು ಸ್ಥಾಪಿಸುವ ವೆಚ್ಚವನ್ನು ಪೂರೈಸಲು 3,000 ಕೋಟಿ ರೂಪಾಯಿಗಳು ಮತ್ತು ಆಡಳಿತಾತ್ಮಕ ವೆಚ್ಚವಾಗಿ 30 ಕೋಟಿ ರೂಪಾಯಿಗಳು ಸೇರಿವೆ ಎಂದು ಮಾಹಿತಿ ನೀಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸತತ 5ನೇ ದಿನವಾದ ಇಂದೂ ಕೂಡ ಗದ್ದಲ ಮುಂದುವರೆದ ಕಾರಣ ಸಂಸತ್ತಿನ 2 ಸದನಗಳನ್ನು ಸೋಮವಾರದವರೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ 2ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ನಂತರ ವಿರೋಧ ಪಕ್ಷಗಳು ಮತ್ತೆ ನೀಟ್ ವಿಷಯದ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದವು.

0: ಗದ್ದಲ ಮುಂದುವರಿದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ಸೋಮವಾರದವರೆಗೆ ಮುಂದೂಡಿದರು. ಇದಕ್ಕೂ ಮೊದಲು ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಮುಂದುವರೆಸಿದವು. ಗದ್ದಲ ಮುಂದುವರೆದಂತೆ ಮೇಲ್ಮನೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯು ಬೆಳಿಗ್ಗೆ 11 ಗಂಟೆಗೆ ತನ್ನ ಕಲಾಪ ಪ್ರಾರಂಭಿಸಿದಾಗ ಸದನವು ಕಾರ್ಗಿಲ್ ಯುದ್ಧದ ಹುತಾತ್ಮರಿಗೆ ಗೌರವ ಸಲ್ಲಿಸಿತು. ಹುತಾತ್ಮರ ಸ್ಮರಣಾರ್ಥ ಮೇಲ್ಮನೆಯು ಮೌನ ಆಚರಿಸಿತು. ನಂತರ ಸಭಾಪತಿಯವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಪ್ರಸ್ತಾಪಿಸಿದರು. ಪ್ರತಿಪಕ್ಷಗಳಿಂದ ಗದ್ದಲ ಮುಂದುವರೆದಂತೆ ಸಭಾಪತಿಯವರು ಸದನವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ವಿಷಯ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಕುರಿತು ಪ್ರತಿಪಕ್ಷಗಳ ಪ್ರತಿಭಟನೆಯ ನಂತರ ಲೋಕಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸರ್ಕಾರ ನೀಟ್ ಪತ್ರಿಕೆ ಸೋರಿಕೆ ವಿಷಯದ ಕುರಿತು ಚರ್ಚಿಸಲು ಸಿದ್ಧವಿದೆ, ಕಾಂಗ್ರೆಸ್ ವಿಧಿಸಿರುವ ಕೆಲವು ಷರತ್ತುಗಳಿಂದಾಗಿ ಚರ್ಚೆ ಮುಂದುವರಿಯಲು ಸಾಧ್ಯವಾಗಿಲ್ಲ, ಈ ವಿಷಯದ ಬಗ್ಗೆ ಅರ್ಥಪೂರ್ಣ ಚರ್ಚೆ ನಡೆಯಬೇಕು ಎಂಬುದು ಎಲ್ಲಾ ಸದಸ್ಯರ ಸಾಮೂಹಿಕ ಭಾವನೆಯಾಗಿದೆ ಎಂದು ಹೇಳಿದ್ದಾರೆ. ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಾಗಿದೆ, ವಿರೋಧ ಪಕ್ಷಗಳು ಸದನದಲ್ಲಿ ಸಹಕರಿಸಬೇಕು ಎಂದು ಪೀಠಾಸೀನಾಧಿಕಾರಿ ಜಗದಾಂಬಿಕಾ ಪಾಲ್ ಹೇಳಿದರು. ಗದ್ದಲದ ನಡುವೆ ಸದನವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇದಕ್ಕೂ ಮೊದಲು ಲೋಕಸಭೆ ಬೆಳಿಗ್ಗೆ 11 ಗಂಟೆಗೆ ದಿನದ ಸಭೆ ಸೇರಿದಾಗ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅತ್ಯುನ್ನತ ತ್ಯಾಗ ಮಾಡಿದ ಭಾರತೀಯ ಸಶಸ್ತ್ರ ಪಡೆಗಳ ಹುತಾತ್ಮರಿಗೆ ಸದನ ಗೌರವ ಸಲ್ಲಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದುವರೆಗೆ ಒಟ್ಟು 1033 ಒನ್ ಸ್ಟಾಪ್ ಸೆಂಟರ್ಗಳನ್ನು ಅನುಮೋದಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ರಾಜ್ಯ ಸಚಿವೆ ಸಾವಿತ್ರಿ ಠಾಕೂರ್ ಈ ಅನುಮೋದಿತ ಕೇಂದ್ರಗಳಲ್ಲಿ ದೇಶಾದ್ಯಂತ 985 ಒನ್ ಸ್ಟಾಪ್ ಸೆಂಟರ್ಗಳನ್ನು ಕಾರ್ಯರೂಪಕ್ಕೆ ತರಲಾಗಿದೆ. 2015 April 1 2026 June 30 ಅವಧಿಯಲ್ಲಿ ದೇಶದಲ್ಲಿ 15.20 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಸಹಾಯ ಮಾಡಲಾಗಿದೆ ಎಂದು ಹೇಳಿದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನಂತರ ಸುಧಾರಣೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಆಗಿರುವ ಪ್ರಗತಿಯ ಕುರಿತು ವಿವರವಾದ ಅಫಿಡವಿಟ್ಗಳನ್ನು ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಅಫಿಡವಿಟ್ಗಳು ತಾತ್ಕಾಲಿಕ ಕ್ರಮಗಳನ್ನು ಅವಲಂಬಿಸುವ ಬದಲು ಸುಧಾರಣೆಗಳನ್ನು ಸಾಂಸ್ಥಿಕಗೊಳಿಸಲು ತೆಗೆದುಕೊಂಡ ಕ್ರಮಗಳನ್ನು ವಿವರಿಸಬೇಕು ಎಂದು ಹೇಳಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ನವದೆಹಲಿಯಲ್ಲಿ ಸಿಜೆಪಿ ನಿಯೋಗವನ್ನು ಭೇಟಿಯಾದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಸಿಜೆಪಿಯ ಬೇಡಿಕೆಗಳನ್ನು ಸಭೆಯ ಸಮಯದಲ್ಲಿ ತಾಳ್ಮೆಯಿಂದ ಆಲಿಸಿದ್ದೇವೆ. ಸಿಜೆಪಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದೆ. ಸರ್ಕಾರ ನಾಳೆ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ ಎಂದು ತಿಳಿಸಿದರು. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶ್ರೀಹರಿ ನಟರಾಜ್ ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. 2ನೇ ದಿನದ ಸ್ಪರ್ಧೆಯಲ್ಲಿ 25.52 ಸೆಕೆಂಡ್ಗಳಲ್ಲಿ ಗುರಿ ತಲುಪಿದ ಶ್ರೀಹರಿ ನಟರಾಜ್ 16 ಸೆಮಿಫೈನಲಿಸ್ಟ್ಗಳಲ್ಲಿ 14ನೇ ಸ್ಥಾನ ಪಡೆದು ಸೆಮಿಫೈನಲ್ಗೆ ಅರ್ಹತೆ ಪಡೆದರು. ಸೆಮಿಫೈನಲ್ ಪಂದ್ಯ ಇಂದು ರಾತ್ರಿ ನಡೆಯಲಿದೆ. ಇದಕ್ಕೂ ಮೊದಲು ರವಿ ವೀರವೆಂಕಟ್ ಬುಡಿಗಿನ ಹಾಗೂ ಅಲಿ ಇಮಾಮ್ ಅವರು ಪುರುಷರ S13 ವಿಭಾಗದ 100

ಮೀಟರ್ ಫ್ರೀಸ್ಟೈಲ್ ಪ್ಯಾರಾ ಈಜು ಸ್ಪರ್ಧೆಯ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ಜಪಾನ್ನ ಐಚಿಯಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಲಿ ಚಾಂಪಿಯನ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಪುರುಷ ಮತ್ತು ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಗಳ ಕ್ವಾರ್ಟರ್ ಫೈನಲ್ಗೆ ನೇರ ಪ್ರವೇಶ ಪಡೆದಿವೆ. ಟಿ20 ಕ್ರಿಕೆಟ್ ಸ್ಪರ್ಧೆಗಳು ಜಪಾನ್ನ ಐಚಿ ಪ್ರಿಫೆಕ್ಚರ್ನಲ್ಲಿ ಕೊರೋಗಿ ಅಥ್ಲೆಟಿಕ್ ಪಾರ್ಕ್ನಲ್ಲಿ ನಡೆಯಲಿದ್ದು, ಮಹಿಳಾ ಪಂದ್ಯಾವಳಿಯು ಸೆಪ್ಟೆಂಬರ್ 17 ರಿಂದ 22 ರವರೆಗೆ ಮತ್ತು ಪುರುಷರ ಪಂದ್ಯಾವಳಿಯು ಸೆಪ್ಟೆಂಬರ್ 24 ರಿಂದ ಅಕ್ಟೋಬರ್ 1 ರವರೆಗೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ. ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:45. ಈಗ ನಿಮ್ಮ ಕರೆ ನಿಮಗೊಂದಿಗಿದೆ. ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇ ಕರೆ ಕಾಯ್ತಾ ಇದ್ದಾರೆ, ಅವರು ಯಾರು ಎಲ್ಲಿಂದ ಅಂತೇಳಿ ಮಾತಾಡ್ಸೋಣ. ಹಲೋ ಆಕಾಶವಾಣಿ.
1: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ. ತಮ್ಮ ಹೆಸರು ಎಲ್ಲಿಂದ?
1: ಸರ್ ನಾನು ವಿಜಯಪುರದಿಂದ ಭರತ್ ಕುಮಾರ್ ಸರ್.
0: ವಿಜಯಪುರದಿಂದ ಭರತ್?
1: ನೋಡ್ರಿ ಸರ್,
0: ಹೇಳ್ರಿ ಭರತ್, ಯಾವ ಹಾಡು ಬೇಕು
1: ಸರ್? ನಮಗೆ ಜಮೀನ್ದಾರ್ ಒಳಗೆ ಕಂಡೇನ ಈ ಅಂತ ಒಂದು ಹಾಡು ಮಾಡಿ ಸರ್. ಅದರಾಗಿ
0: ಜಮೀನ್ದಾರ್. ಸರಿ ಸರಿ, ಯಾವ ಗೀತೆ ಅದರಲ್ಲಿ?
1: ಅದು ಕಂಡೇನ ಅಂತ ಒಂದು ಹಾಡು ಮಾಡಿ ಸರ್. ಅದರ
0: ಸರಿ, ಯಾವ್ಯಾವ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ ಭರತ್ ಅವ್ರೆ?
1: ಸರ ನಿಮ್ಮಲ್ಲಿ ಸಂದೇಶ ಆಧಾರಿತವಾಗಿ ಕೇಳ್ತಾವ್ರಿ, ಸಂಜೆ ಮುಂದೆ ಕೇಳ್ತಾವ್ರಿ, ಮಂಗಳವಾರ ಮಾತಾಡೋದು ಅವತ್ತ್ರಿ ಅಂತ ಕೃಷಿ ವಾಣಿಜ್ಯದ ಅಂತ ಅನುಕೂಲ ಯಾವಾಗ ಕೇಳ್ತಾರಿ?
0: ಅನುಕೂಲ ಯಾವಾಗ ಆಗ್ತದ ಅವಾಗ ಕೇಳ್ತೀರಿ.
1: ಅಂದ್ರೆ ನಾವು ಚಕ್ರವಡಿ ಗಾಡಿ ಕೆಲಸ ಮಾಡ್ತಾವ್ರಿ ಅಲ್ರಿ, ಹಿಂಗಾಗಿ ಕೇಳಕ್ ಅನುಕೂಲ್ರಿ. ಒಳಗೊಮ್ಮೆ ಸರ್ಗಳು ಏನ್ ಅಡ್ಚನೆ ಬಂದ ಕೇಳ್ದಾವ್ರಿ ಇಟ್ಟೆ ಸರ್. ಹಿಂಗಾಗಿ
0: ಎಲ್ಲಿ ಮಾಡ್ತೀರಿ ಸೆಕ್ಯೂರಿಟಿ ಗಾರ್ಡ್ ಆಗಿ?
1: ಸರ್ ನಲ್ಲಿ ಇಲ್ಲಿ ವಿಜಯಪುರದಾಗ ತಿಳ್ಕೊಂಡ ಟೂಲ್ ಹಂಗ ಸರ್ ರೆಸ್ಟೋರೆಂಟ್ದಾಗ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾರೆ.
0: ಸರಿ ಸರಿ, ಒಳ್ಳೇದು. ಇವರೇ ಭರತ್ ಅವರೇ, ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತೀವಿ, ಕೇಳಿ.
1: ಓಕೆ ನಮಸ್ಕಾರ ಸರ್.

0: ಹಲೋ
1: ಹಲೋ ಆಕಾಶವಾಣಿ.
0: ಹಾ ನಮಸ್ತೆ ಸರ್, ನಾನು ದಾವಣಗೆರೆ ಜಿಲ್ಲೆ ಅಡಿಯಾರದಿಂದ ಸುರೇಶ್ ಬೆಣ್ಣೆ ಅಂತ ಸರ್.
1: ಸುರೇಶ್ ಬೆಣ್ಣೆ?
0: ಹೌದು ಸರ್.
1: ಏನ್ ಮಾಡ್ಕೊಂಡಿದ್ರಿ ಸುರೇಶ್ ಅವರೇ? ತಾವು?
0: ನಾವು ರೈತರ ಕುಟುಂಬದವ್ರು ಸರ್.
1: ರೈತರಿದ್ದೀರಿ?
0: ಹೌದು ಸರ್.
1: ಒಳ್ಳೇದು. ಯಾವ ಹಾಡು ಬೇಕು ಸುರೇಶ್ ಅವರೇ?
0: ಅನಂತನಾಗ್ 15 ಸರ್. ಶ್ರೀಮಾನ್ ಅಂತ ಒಂದ್ ಐತ್ ನೋಡ್ರಿ ಸರ್, ಫಿಲಂ ಹೆಸರು.
1: ಯಾವ್ದ್ರಿ?
0: ಶ್ರೀಮಾನ್.
1: ಶ್ರೀಮಾನ್?
0: ಹ್ಞೂ ಸರ್.
1: ಬೇರೆ ಗೀತೆ ಕೇಳಿ ನೋಡೋಣ.
0: ಅದು ಇರ್ಬೇಕು ನೋಡ್ರಿ ಸರ್, ಶ್ರೀಮಾನ್ ಅಂತಂದು.
1: ಶ್ರೀಮಾನ್ ಅಂತಂದು? ಯಾವ ಹಾಡು ಅದರಲ್ಲಿ?
0: ಕಣ್ಣಿನ ಕಾಗುಣಿತ ಅಂತ ನೋಡ್ರಿ ಸರ್.
1: ಹಾ ಹಾ ಹಾ, ಸರಿ.
0: ಇದೆ ಅಂತ?
1: ಇದೆ ಇದೆ, ಖಂಡಿತ ಪ್ರಸಾರ ಮಾಡ್ತೀವಿ
0: ಸರ್. ಈ ಗೀತೆ ನಮ್ಮ ಸ್ನೇಹಿತರಾದಂತ ವೈದ್ಯ ಚಳ್ಳಪ್ಪ ದಾಳಿ ಮತ್ತು ನಾಗೇಂದ್ರ ಪಿಗೌಡ ಅಂತ ಬರ್ತಾರ ಯಾದಗಿರಿಯವರು, ಬಿಜಾಪುರದ ಶಿವಶರಣ ಸೌದಿ, ಬಂದೇನವಾಗ್ ಭರತ್ ಕುಮಾರ್, ಹಿಮಂತ ಬಾಗು, ಗಂಗಪ್ಪ ಬಡಿಗಳ್ ಅಂತ ಸರ್. ಮತ್ತು ಚಿತ್ರದುರ್ಗದ ನಳಿನಿ ಸತಿ, ಸಮರ್ಥ ರಮೇಶ್ ಮೇಡಮ್ ಅಂತ ಸರ್, ಇವರೆಲ್ಲರಿಗಾಗಿ ಸರ್.
1: ಸರಿ ಸರಿ ಸರಿ ಸರಿ, ಪ್ರಸಾರ ಮಾಡ್ತೀವಿ ಅವರೇ.
0: ನಮಸ್ತೆ ಸರ್.
1: ನಮಸ್ಕಾರ.

0: ಹಲೋ ಆಕಾಶವಾಣಿ.
1: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
1: ನಾವು ಜುಗುರು ಗ್ರಾಮದಿಂದ ಭೀಮನಗೌಡ ಪಾಟೀಲ್.
0: ಹೇಳ್ರಿ ಪಾಟೀಲ್ ರೀ, ಹೇಗಿದೆ ಮಳೆ ಬೆಳೆ ಎಲ್ಲ?
1: ಮಳೆ ಮತ್ತೆ 3-4 ದಿನ ಆಯ್ತು ಮಳೆ ಹೋಗಿದ್ರಿ ಸರ್. ಇವಾಗ ನಾವು ಭತ್ತ ನಾಟಿ ಮಾಡ್ಬೇಕು, ಒಳಗೆ ತುಂಗಭದ್ರ ನದಿಗೆ ನೀರಿಲ್ಲ ಸರ್.
0: ಹೌದಾ?
1: ಹೌದ್ರಿ ಸರ್, ಹಂಗೇನೆ ತುಂಬಾನೇ ಕಷ್ಟದಲ್ಲಿದ್ದಾರೆ ಎಲ್ಲ ರೈತರು. ಹತ್ತಿ ಒಂದು ಬೆಳಿಗ್ಗೆ ಸ್ವಲ್ಪ ಪರವಿಲ್ರಿ, ಸ್ವಲ್ಪ ಹಸಿ ಆಗಿದೆ. ಈ ಭತ್ತ ನಾಟಿ ಮಾಡ್ಬೇಕಂದ್ರೆ ನಮ್ಗೆ ನೀರು ಬೇಕು, ಮಳೆ ಬೇಕು.
0: ಹತ್ತಿ ಕೂಡ ಹಾಕಿದ್ದೀರಾ ನೀವು?
1: ಹತ್ತಿ ನಾವು ಹೊಲ ಲೀಜಿಗೆ ಕೊಟ್ಟಿದ್ವಿ ಸರ್, ಅವರು ಮಾಡ್ಯಾರ ಸರ್.
0: ಸರಿ ಸರಿ, ಹೇಳ್ರಿ ಪಾಟೀಲ್ ರೀ, ಮತ್ತೆ ಹೇಗಿದ್ದೀರಿ, ಯಾವ ಹಾಡು ಬೇಕು?
1: ಹಾಡು ಅಮ್ಮ ನಾಗಮ್ಮ ಫಿಲ್ಮ್ ಇದೆ ನೋಡ್ರಿ ಸರ್.
0: ಯಾವ್ದು ರೀ?
1: ಅಮ್ಮ ನಾಗಮ್ಮ.
0: ಅಮ್ಮ ನಾಗಮ್ಮ. ಆ ಗೀತೆ ಇಲ್ಲ ಅನ್ಸುತ್ತೆ.
1: ಇಲ್ಲ ರೀ,
0: ಬೇರೆ ಕೇಳಿ ಪಾಟೀಲ್ ರೀ.
1: ರಾಯರು ಬಂದರು ಮಾವನ ಮನೆಗೆ.
0: ಯಾವ ಹಾಡದ್ರಲ್ಲಿ?
1: ಅದರಲ್ಲಿ

0: ಹಲೋ ಆಕಾಶವಾಣಿ.
1: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು?
1: ಸರ್, ಹಗರಿಬೊಮ್ಮನೆ ತಾಲೂಕು ಹಂಪ ಸರ್, ಸುಭಾನ್ ಕೋರಿ ಸರ್.
0: ಸುಭಾನ್ ಕೋರಿ. ಏನ್ ಮಾಡ್ಕೊಂಡಿದ್ರಿ ಸುಭಾನ್ ಅವರೇ?
1: ನಾವು ಟೈಲರಿಂಗ್ ಮಾಡ್ತೇನೆ ಸರ್.
0: ಟೈಲರಿಂಗ್ ರೀ, ಒಳ್ಳೆಯದು. ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಿರ್ತೀರಿ?
1: ಕೇಳ್ತೇನೆ ಸರ್.
0: ಯಾವ ಹಾಡು ಬೇಕು ಸುಭಾನ್ ಅವರೇ?
1: ಸರ್, ಅದು ಸಾಹಿತ್ಯ ಸಂಗೀತ ಹಂಸಲೇಖ ಸರ್, ಜನಪದ ಅಂತ ಒಂದು ಚಿತ್ರ ಇದೆ ಸರ್.
0: ಜನಪದನ?
1: ಹಾ ಸರ್, ಚಿತ್ರದ ಹೆಸರು ಇದೆ ಸರ್.
0: ಜನಪದ ಅಂತ ಅನ್ನುವಂಥದ್ದು ಯಾವುದೂ ಇಲ್ಲವಲ್ಲ?
1: ಇಲ್ಲ ಸರ್, ಇದೆ ಚಿತ್ರ, ನಿಮ್ಮ ಡೌನ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ ಸರ್,
0: ನಮ್ಮಲ್ಲಿ ಲಭ್ಯ ಇಲ್ಲ ಅಂತ ಅನ್ಸುತ್ತೆ.
1: ರಕ್ತ ತಿಲಕ ಇದೆ ಸರ್.
0: ಹೇಳಿ, ಯಾವುದು?
1: ರಕ್ತ ತಿಲಕ.
0: ರಕ್ತ ತಿಲಕ. ಹಾ, ರಕ್ತ ತಿಲಕದಿಂದ ಯಾವ ಹಾಡು
1: ಅದರಲ್ಲಿ ಸರ್? ಏನಾಗುವುದು ನಿನಗೆ ಅಂತ ಒಂದು ಹಾಡಿದೆ ನೋಡಿ ಸರ್.
0: ಏನಾಗುವುದು ಆ ಹಾಡು ಇಲ್ಲ ಅಂತ ಅನ್ಸುತ್ತೆ.
1: ಇಲ್ಲ ಸರ್.
0: ಇಲ್ಲ, ರಕ್ತ ತಿಲಕ.
1: ಅದರಲ್ಲಿ ಇನ್ನೊಂದು ಹಾಡಿದೆ ನೋಡಿ ಸರ್, ಈ ಹುಣ್ಣಿಮೆ ರಾತ್ರಿ ಅಂತ, ಅದನ್ನಾದ್ರೂ ಇದ್ರೆ ಪ್ರಸ ಮಾಡಿ.
0: ಹಾ, ಈ ಹುಣ್ಣಿಮೆ ರಾತ್ರಿಯಲ್ಲಿ
1: ಅದನ್ನಾದ್ರೂ ಪ್ರಸ ಮಾಡಿ.
0: ಇದೆ ಇದೆ ಇದೆ. ಎಸ್ ಜಾನಕಿ ಅವರು ಹಾಡಿರುವಂತಹ ಹಾಡು. ಸರಿ, ಪ್ರಸಾರ ಮಾಡ್ತೀವಿ, ಕೇಳಿ.
1: ಓಕೆ.

0: ಹಲೋ ನಮಸ್ಕಾರ ಸರ್.
1: ನಮಸ್ಕಾರ, ತಮ್ಮ ಹೆಸರು?
0: ನಮ್ಮ ಹೆಸರು ಬಸವ ಪಾಟೀಲ್ ಸರ್, ಜಾಗಟಗಲ್ಲ, ದೇವರಗ ತಾಲೂಕು.
1: ಜಾಗಟಗಲ್ಲಿಂದ?
0: ದೇವರಗ ತಾಲೂಕು.
1: ಹಾ ಹಾ ಹಾ, ಹೇಳಿ ಬಸವರಾಜರು, ಏನ್ ಮಾಡ್ಕೊಂಡಿದ್ದೀರಿ ತಾವು?
0: ನಾವಿರು ರೈತರು ಸರ್.
1: ಏನ್ ಮಾಡ್ಕೊಂಡಿದ್ದೀರಿ ತಾವು?
0: ರೈತರು ಸರ್.
1: ರೈತರು ಇದ್ದೀರಿ, ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಿರ್ತೀರ? ಒಳ್ಳೇದು. ಯಾವ ಹಾಡು ಪ್ರಸಾರ ಮಾಡೋಣ? ಗರುಡ ರೇಖೆ.
0: ಭೂಮಿ ತಾಯಿ ಆಣೆಯಾಗಿ ನಾವು ಒಂದೇನೆ.
1: ಗರುಡ ರೇಖೆ ಚಿತ್ರದಿಂದನಾ?
0: ಹೌದು ಸರ್.
1: ಯಾಕೆ ಆ ಗೀತೆ ಇಷ್ಟ ಆಯ್ತು?
0: ಯಾವ ನಮ್ಗೆ ಅದೇ ಗೀತೆ ಬಾ ಇಷ್ಟ ರೀ ಮೊದಲ ಬಾರ. ಗೀತೆ ಚೆನ್ನಾಗಿದಲ್ಲ.
1: ಭೂಮಿ ತಾಯಿ ಆಣೆ ಅನ್ನುವಂಥದ್ದು.
0: ಹೌದು ಸರ್, ಭೂಮಿ ತಾಯಿ ಆಣೆಯಾಗಿ ನಾವು ಒಂದೇನೆ.
1: ಸರಿ ಸರಿ ಸರಿ, ಪ್ರಸಾರ ಮಾಡ್ತೀವಿ ಕೇಳಿ.
0: ಹ್ಞೂ.

0: ಹಲೋ ಆಕಾಶವಾಣಿ.
1: ಹಲೋ
0: ಹಲೋ
1: ಹಲೋ
0: ಹಲೋ ನಮಸ್ಕಾರ.
1: ನಮಸ್ಕಾರ, ನಾವು ಚಿತ್ರದುರ್ಗದಿಂದ ಸುಮಾ ಶಂಕರ್ ನಾರಾಯಣ ಅಂತ.
0: ಸುಮಾ ಶಂಕರ್ ನಾರಾಯಣ, ಹೇಳಿ ಮೇಡಮ್, ಏನ್ ಮಾಡ್ಕೊಂಡಿದ್ರಿ ತಾವು?
1: ಹೌಸ್
0: ವೈಫ್ ಇದ್ದೀರಿ.
1: ನಮ್ಮನೇಲಿ ಸುಬ್ರಹ್ಮಣ್ಯ ದೇವಸ್ಥಾನ ಪೂಜೆ ಮಾಡ್ತಾರೆ.
0: ಹಾ ಹಾ, ಒಳ್ಳೇದು ಮೇಡಮ್. ಹೇಳಿ ಮೇಡಮ್, ಯಾವ ಹಾಡು ಬೇಕು
1: ನಮ್ಗೆ? ಇದು ತಾಯಿಗೆ ತಕ್ಕ ಮಗ ಇಂದ. ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ, ಪೊಲೀಸರಾರಿಲ್ಲ ಅಂತ ಬರುತ್ತೆ.
0: ತುಂಬಾ ಚೆನ್ನಾಗಿ ಹಾಡ್ತೀರಿ ಮೇಡಮ್. ಸರಿ ಮೇಡಮ್,
1: ತುಂಬಾ ಚೆನ್ನಾಗಿದೆ ಹಾಡೋದು.
0: ತಾಯಿಗೆ ತಕ್ಕ ಮಗ,
1: ಮಳೆ ಬೇರೆ ಬರ್ತಾ ಇದೆಯಲ್ಲ, ಸೂರ್ಯ ಕಾಡಲ್ಲ ಇವತ್ತು.
0: ಹೇಳಿ, ಏನ್ ಹೇಳಿ ಮೇಡಮ್? ಏನ್ ಏನಂದ್ರಿ?
1: ಮಳೆ ಬೇರೆ ಬರ್ತಾ ಇದೆಯಲ್ಲ ಆಕಾಶದಲ್ಲಿ, ಸೂರ್ಯ ಬೇರೆ ಕಾಣಲ್ಲ, ಬೆಳಗ್ಗೆ ದಿವಸ ಮಳೆ ಬರ್ತಾ ಇದೆಯಲ್ಲ, ಅದಕ್ಕೆ ಸೂರ್ಯನ ಕಾಂತಿ ಬೇಕು ಅಂತ.
0: ಸರಿ, ಸೂರ್ಯನ ಕಾಂತಿ ಬೆಳಿಗ್ಗೆ
1: ಚೆನ್ನಾಗಿದೆ.
0: ಸರಿ ಸರಿ ಮೇಡಮ್, ಈಗ ಯಾವ್ಯಾವ ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರಿ?
1: ನಾವೆಲ್ಲ ಕಾರ್ಯಕ್ರಮಗಳು ಕೇಳ್ತಾ ಇರ್ತೀವಿ.
0: ಸರಿ ಮೇಡಮ್,
1: ನಿಮ್ದ್ರಲ್ಲೆಲ್ಲ ಚೆನ್ನಾಗಿ ಕೊಡ್ತಿರ್ತೀರಾ, ಕಾರ್ಯಕ್ರಮಗಳು ಕೇಳ್ತಿರ್ತೀವಿ.
0: ಒಳ್ಳೇದು ಮೇಡಮ್, ತುಂಬಾ ಧನ್ಯವಾದಗಳು.
1: ನಮ್ದು ರೇಡಿಯೋದಲ್ಲಿ ಇದ್ರಲ್ಲ, ರೇಡಿಯೋ ಆಪ್ ಅಲ್ಲಿ, ಅದ್ರಲ್ಲಿ ಕೇಳ್ತೀವಿ ನಾವು.
0: ಆಪ್ ಅಲ್ಲಿ ಬರುತ್ತೆ ಮೊಬೈಲ್ ಅಲ್ಲಿ. ಸರಿ ಸರಿ ಸರಿ ಮೇಡಮ್, ಕರೆ ಮಾಡಿದಕ್ಕೆ ಧನ್ಯವಾದ. ನಮಸ್ಕಾರ.
1: ಓಕೆ.

0: ಹಲೋ ಆಕಾಶವಾಣಿ.
1: ಹಲೋ
0: ಹಲೋ
1: ಹಲೋ ನಮಸ್ಕಾರ ಸರ.
0: ನಮಸ್ಕಾರ.
1: ನಾ ವಿಜಯಪುರದಿಂದ ಬಂದೆ ನವಾಜ್ ಅಂತ್ರಿ ಸರ.
0: ಬಂದೆ ನವಾಜ್?
1: ಹೌನ್ರಿ ಸರ್.
0: ಹೇಳ್ರಿ, ಆರಾಮದೀವಿ. ತಾವು ಹೇಗಿದ್ರಿ ಬಂದೆ ನವಾಜ್?
1: ನಾವು ಎಲ್ಲ ಆರಾಮದೇವ್ ಸರ್. ಕಾರ್ಯಕ್ರಮ ಸೂಪರ್ ಮೂಡ ಬರ್ಲಕತ್ತೀರಿ, ಕಾರ್ಯಕ್ರಮ ಕೇಳಕತ್ತಿದ್ದೇವ್ರಿ.
0: ಕೇಳಕತ್ತೀರಿ?
1: ಹೌನ್ರಿ.
0: ಹೇಳ್ರಿ.
1: ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳ.
0: ಯಾವ್ದ್ರಿ?
1: ಸಿಂಗಾಪುರ್ನಲ್ಲಿ ರಾಜಾ ಕುಳ್ಳರಿ ಸರ್.
0: ಆ ಹಾಡ್ಬೇಕು.
1: ಹೌನ್ರಿ.
0: ಸರಿ ಸರಿ.
1: ಚಳ್ಳಿಯ ರಾಜ ಬಾರು ಕುಳ್ಳನ ರಾಜ ಬಾ ಅಂತ ಹೇಳ ಹಾಳದ ನೋಡಿ.
0: ಸರಿ, ಪ್ರಸಾರ ಮಾಡ್ತೀವಿ. ಬಂದೆ ನವಾಜ್ ಏನ್ ಮಾಡ್ಕೊಂಡಿದ್ರಿ ಸರ್? ತಾವು?
1: ನಾವು ರೈತರಿದೆ ನೋಡ್ರಿ ಸರ್.
0: ರೈತರಿದ್ರಿ? ಹೇಗಿದೆ ಮಳೆ ಬೆಳೆ ಎಲ್ಲ?
1: ಏನ್ ಸರ್, ಮಳೆ ಮೊನ್ನೆ ಒಂದ್ ಎರಡ್ ದಿನ ಬತ್ತಿರಿ, ಒಂದ್ ಎರಡ್ ದಿನ ಬೆಳಿ ಜರ ಅನುಕೂಲ ಆಗ್ಯಾದ್ರಿ ಸರ್. ಮತ್ತೆ ಅನ್ನೋದ ಬಿತ್ತಿದೆವು, ಹಿಂಗಾಗಿ ಇನ್ನು ಮಳಿ ಇಲ್ರಿ ಸರ್. ಬರೇ ಮೋಡ ಬರ್ತದ, ಗಾಳಿ ಬೀಸಕತ್ತದ ನೋಡ್ರಿ ಸರ್. ಹಿಂಗಾಗಿ ಜರ ಒಟ್ಟ ಅನುಕೂಲ ಆಗಿತ್ತು ಒಂದ್ ಎರಡ್ ದಿನ. ಮತ್ತ ಜರ ಮತ್ತೆ ಎರಡ್ ದಿನ ಬಂದ್ರ ನಡೀತದ್ರಿ, ಆದ್ರೂ ಬರಲ್ದಾಗಾದ್ರಿ ಮಳಿ. ಮೊನ್ನೆ ಬಂದಿತ್ತಿರಿ ಸರ್, ಜರ ಬೇಸಿ ಆಗ್ಯಾದ್ರಿ ಮಳಿ.
0: ಹೌದ್ರಿ. ಏನ್ ಬೆಳೆ ಏನ್ ಹಾಕಿದಿರಿ?
1: ಬೆಳೆ ನೋಡ್ರಿ ಸರ್, ಕಬ್ಬಾದ್ರಿ, ಮೆಕ್ಕೆಜೋಳ ಹಾಕಿವ್ರಿ ಸರ್, ತೊಗರಿ ಬಿತ್ತೇವ್ರಿ. ಹಿಂಗಾಗಿ ಎಲ್ಲ ಜರ ಬೋರ್ವೆಲ್ ಆದ್ರಿ, ಬೋರ್ವೆಲ್ ಜರ ಅನುಕೂಲದಿಂದ ಕಬ್ಬಿಗೆ ನೀರು ಉಣಿಸ್ತೇವ್ರಿ ಸರ್, ಮೆಕ್ಕೆಜೋಳ ಉಣಿಸ್ತೇವ್ರಿ, ಮ್ಯಾಗ ಜೊಗರಿಗೆ ಮೇಲಟ್ಟಾದ್ರಿ ಅದು. ಹಿಂಗ ಮಾಡ್ಕೋತ ಹೊಂಟೇವ್ರಿ ಸರ್. ಹಂಗೆ
0: ಒಳ್ಳೇದ್ರಿ, ದೇವ್ರಿದ್ದಾನೆ. ಸರಿ,
1: ಅದೇ ದೇವ್ರ ಮ್ಯಾಗ ಇದು ಹುಡುದ್ರಿ ಸರ್, ನಂಬಿಕೆ ಇಟ್ಕೊಂಡು ಹೋಗುದ್ರಿ. ಹಂಗೆ ಭೂಮಿ ತಾಯಿ ಮ್ಯಾಗ, ದೇವ್ರ ಮ್ಯಾಗ.
0: ಹೌದ್ರಿ ಹೌದ್ರಿ. ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತೀವಿ ಕೇಳಿ ಬಂದಿರವಾಜ್.
1: ಹಾ, ಧನ್ಯವಾದ. ನಮಸ್ತೆ.
0: ನಮಸ್ಕಾರ.

0: ಹಲೋ ಆಕಾಶವಾಣಿ.
1: ನಮಸ್ತೆ ಸರ್.
0: ನಮಸ್ಕಾರ
1: ಸರ್. ಚಿರತಗುಂಡದಿಂದ ಎರಾಳ ನಾಯಕ ಸರ್.
0: ಯಾವ ಊರಿಂದ ರೀ?
1: ಚಿರತಗುಂಡು ಕೂಡ್ಲಿಗಿ ತಾಲೂಕು.
0: ಕೂಡ್ಲಿಗಿ ತಾಲೂಕು.
1: ಹಾ ಸರ್.
0: ಹ್ಞೂ. ತಮ್ಮ ಹೆಸರು?
1: ಎರಾಳ ನಾಯಕ ಸರ್.
0: ಎರಾಳ ನಾಯಕ.
1: ಹೌದು ಸರ್.
0: ಏನು ಮಾಡ್ಕೊಂಡಿದ್ರಿ ನಾಯಕ್ರೇ?
1: ಸರ್ ನಾವು ರೈತರು ಸರ್.
0: ರೈತರಿದ್ದೀರಿ.
1: ಹ್ಞೂ.
0: ಹೇಗಿದೆ ನಿಮ್ಮ ಕಡೆಯಲ್ಲಿ ಮಳೆ ಬೆಳೆ ಎಲ್ಲ?
1: ಸರ್ ಈಗ ಸದ್ಯಕ್ಕೆ ಸ್ವಲ್ಪ ಮಳೆ ಆಗ್ತದೆ ಸರ್. ಶೇಂಗಾ ಎಲ್ಲ ಬಿತ್ತನೆ ಮಾಡ್ತಾ ಇದ್ದೀವಿ ಸರ್. ನಾವು ಒಣ ಬೇಸಾಯ ನಾವು ನಮ್ಮ ಕಡೆಗೆ.
0: ಯಾವ ಬೆಳೆ ಹೆಚ್ಚಾಗಿ ಬೆಳಿತೀರಿ ಆ ಕಡೆ?
1: ಶೇಂಗಾ ಸರ್.
0: ಶೇಂಗಾ.
1: ಹೌದು ಸರ್.
0: ಸರಿ ಹೇಳಿ ಯಾವ ಹಾಡು ಬೇಕು
1: ಸರ್? ಎಸ್ ಪಿ ಭಾರ್ಗವಿಯಿಂದ ದೇಶದ ಕತೆ ಇಷ್ಟೇ ಕಾಣ ಅಮ್ಮು ಅಂತಂದು.
0: ಯಾಕೆ ಈ ಹಾಡು ಇಷ್ಟ ಆಯ್ತು
1: ಸರ್? ಹಳೆ ಹಾಡು ಬಳಾದೀನ ಆಯ್ತು, ರೇಡಿಯೋದಲ್ಲಿ ಕೇಳ್ದಲೆ ಬಿಟ್ಬಿಟ್ರೆ ಹಾಡುಗಳು ಅಲ್ಲೇ ಹೋಗ್ಬಿಡ್ತಾವ ಸರ್. ಅವು
0: ಅದಕ್ಕೆ ಕೇಳ್ತಾ ಇರ್ಬೇಕಂತೀರಿ. ಯಾವ್ಯಾವ ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರಿ
1: ಸರ್? ನಮಗೆ ಚಿತ್ರದುರ್ಗ ಆಕಾಶವಾಣಿ ಜಾಸ್ತಿ ಕೇಳ್ತೀವಿ ಸರ್. ತಮ್ಮ ಆಕಾಶವಾಣಿ ಕಡಿಮೆ ಸರ್ ನಮಗೆ. ಮಧ್ಯ ಮಧ್ಯ ಬರ್ತಿರ್ತೀವಿ ಸರ್ ನಾವು.
0: ಸರಿ ಒಳ್ಳೇದು, ಪ್ರಸಾರ ಮಾಡ್ತೀವಿ.
1: ಈಗ ನಿಮ್ ಸುಳ್ಳು ಹೇಳ್ಕೊಂಡು ಇದು ಮಾಡ್ಬಾರ್ದು ಸರ್. ಇರೋ ಸತ್ಯನೂ ಹೇಳ್ಬೇಕಲ್ಲ.
0: ಕಾರ್ಯಕ್ರಮದ ಕೊನೆಯ ಕರೆ ಇದು, ಕೇಳಿ ಹಾಡು.

0: ಶ್ರೋತೃಗಳೇ, ಇದರೊಂದಿಗೆ ನಿಮ್ಮ ಕರೆ, ನಿಮಗೊಂದು ಗೀತೆಯ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಹಾಗೂ ಕಾರ್ಯಕ್ರಮಕ್ಕೆ ಪ್ರಯತ್ನಿಸುತ್ತಿರುವವರಿಗೂ ಕೂಡ ಧನ್ಯವಾದಗಳು ಅಂತ ತಿಳಿಸ್ತಾ ಮುಂದಿನ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 8:30. ಈಗ ಜನಪದ ಸಂಗೀತ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ವಿವಿಧ ಕಲಾವಿದರಿಂದ ಲಂಬಾಣಿ ಪದಗಳನ್ನು ಕೇಳೋಣ.

0: ಭಾವಗೀತೆಗಳ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಪ್ರೇಮಿಗಳಿಗೆ ಅಗಲಿಕೆ ಶೂಲವಿದ್ದಂತೆ, ವಿರಹದಿಂದೂರಿದ ಎದೆ ಬಿಸಿಲುರಿದ ಮರುಭೂಮಿಯಂತೆ.
5: ಕುವೆಂಪು ಅವರ ರಚನೆಯಲ್ಲಿರುವ ಭಾವಗೀತೆ.
4: ಇನಿಯನ ಬರುವಿಕೆಗಾಗಿ ಹಂಬಲಿಸಿ ಕಾದು ಕುಳಿತಿದ್ದಾಳೆ.

0: ಭಾವಗೀತೆಗಳನ್ನು ಕೇಳಿದಿರಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 9:30 ಆಗುತ್ತಲಿದೆ. ಈಗ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಗಿರಿಜಾದೇವಿಯವರ ಗಾಯನದ ಧ್ವನಿಮುದ್ರಿಕೆ.

ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಗಿರಿಜಾದೇವಿಯವರ ಗಾಯನದ ಧ್ವನಿಮುದ್ರಿಕೆಯನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 10:30. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ದಿವಾನ ಚಿತ್ರದಿಂದ ಆಯ್ದುಕೊಂಡಿದ್ದೇವೆ ಕುಮಾರ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಸ್ವರಗಳಲ್ಲಿ, ನದೀಮ್ ಶ್ರವಣ್ ಅವರ ಸಂಗೀತ, ಸಮೀರ್ ಅವರ ಸಾಹಿತ್ಯ.

ದಯಾವನ್ ಚಿತ್ರದಿಂದ ಜಾಲಿ ಮುಖರ್ಜಿ ಹಾಗೂ ಸಪ್ನಾ ಮುಖರ್ಜಿಯವರ ಸ್ವರಗಳಲ್ಲಿ ಕೇಳಿದಿರಿ. ಇಂದಿವರ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೆಲಲ್ ಅವರ ಸಂಗೀತವಿತ್ತು. ಈಗ ದಿಲ್ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಅನುರಾಧ ಪೌಡ್ವಾಲ್ ಅವರು ಹಾಡಿರುವ ಗೀತೆ. ಸಮೀರ್ ಅವರ ಗೀತೆಗೆ ಆನಂದ್ ಮಿಲಿಂದ್ ಅವರ ಸಂಗೀತವಿದೆ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:05 ಆಗುತ್ತಲಿದೆ. ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದಿಂದ.